ಆಕಾಶವಾಣಿ ಮಂಗಳೂರು. ಇಂದು ರವಿವಾರ, 1948ನೇ ರಾಷ್ಟ್ರೀಯ ಶಕವರ್ಷ, ಶ್ರಾವಣ ಮಾಸದ 4ನೇ ದಿನ, ಅಂದರೆ 2026ನೇ ಇಸವಿ, ಜುಲೈ ತಿಂಗಳ 26ನೇ ತಾರೀಖು. ತರಂಗಾಂತರ 275.5 ಮೀಟರ್ಗಳು, 1089 ಕಿಲೋಹರ್ಟ್ಸ್ ಹಾಗೂ FM ಬ್ಯಾಂಡಿನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58. ಪ್ರೀತಿಯ ಶ್ರೋತೃಗಳಿಗೆಲ್ಲ ಶುಭ ಮುಂಜಾನೆ. ಬೆಳಗಿನ ಈ ಪ್ರಸಾರಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಶ್ರೀನಿವಾಸ್ ಮಾರ್ನಬೈಲು.

ವಂದನಾ ಕಾರ್ಯಕ್ರಮದ ಕೊನೆಯಲ್ಲಿ ವೃಂದಗಾನದಲ್ಲಿ ಕೇಳಿ ದೇಶಭಕ್ತಿಗೀತೆ ಸಾರೇ ಜಹಾನ್ ಸೆ ಅಚ್ಚ, ರಚನೆ ಮೊಹಮ್ಮದ್ ಇಕ್ಬಾಲ್.

0: ಆಕಾಶವಾಣಿ ಮಂಗಳೂರು. ಇದೀಗ ಕೇಳಿ ಚಿಂತನ ರಾಮಕೃಷ್ಣ ಹೆಬ್ಬಾರ್ ಎಸ್ ಅವರಿಂದ.
1: ನಗು ಇನ್ನೊಬ್ಬರ ದಿನವನ್ನು ಸಂತಸದಾಯಕವಾಗಿಸುತ್ತದೆ. ಎ ಸ್ಮೈಲ್ ಕ್ಯಾನ್ ಮೇಕ್ ಸಮ್ವನ್ಸ್ ಡೇ ಪ್ಲೆಸೆಂಟ್. ನಗು ಸಿಹಿಯಾದುದು ಎಂದೇ ಹೇಳುತ್ತಾರೆ. ಕೊಳ್ಳಲಾಗದ, ಕದಿಯಲಾರದ, ತಯಾರಿಸಲಾಗದ ಈ ನಗು ಎಲ್ಲಿಂದ ಬಂತು ಎಂದರೆ ಇದು ದೇವನಿತ್ತವರ ಎನ್ನಬಹುದು. ಮುಗುಳ್ ನಗು, ವ್ಯಂಗ್ಯ ನಗು, ಅಟ್ಟಹಾಸದ ನಗು, ಎದ್ದು ಬಿದ್ದು ನಗು, ಹೊಟ್ಟೆ ಹುಣ್ಣಾಗುವಷ್ಟು ನಗು, ಹೀಗೆ ನಗುವಿನ ಹಲವಾರು ಬಗೆಗಳಿವೆ. ನಗುವಾಗ ಜಗತ್ತೇ ನಗುವುದು, ಅಳುವಾಗ ನೀನೊಬ್ಬನೇ ಅಳುವಿ. ನಗು ಮತ್ತು ಅಳು ಒಂದೇ ನಾಣ್ಯದ ಎರಡು ಮುಖಗಳು. ನಗುವುದು ಮುಖವೇ, ಅಳುವುದು ಮುಖವೇ. ನಗುವಿಗೆ ಇನ್ನೊಂದು ಹೆಸರೇ ಹಾಸ. ನಗೆಯಿಲ್ಲದ ಬದುಕು ದೇವನಿಲ್ಲದ ಗುಡಿ. ನಗೆ ಮತ್ತು ಕೆಮ್ಮು ತಡೆಗಟ್ಟಲು ಯಾರಿಗೂ ಸಾಧ್ಯವಿಲ್ಲ ಎನ್ನುತ್ತಾರೆ. ಅಳುವ ಅರಮನೆಗಿಂತ ನಗುವ ಗುಡಿಸಲು ಲೇಸು. ನನಗೆ ಹಾಸ್ಯ ಪ್ರವೃತ್ತಿ ಇಲ್ಲದಿದ್ದರೆ ಎಂದೋ ಆತ್ಮಹತ್ಯೆ ಗೈಯುತ್ತಿದ್ದೆ ಎಂದು ಗಾಂಧೀಜಿಯೇ ಹೇಳಿದ್ದರು. ನಾವು ತೃಪ್ತಿಯಿಂದ ನಗಬೇಕು. ಇಂಗ್ಲಿಷ್ನಲ್ಲಿ ಒಂದು ಸುಭಾಷಿತವಿದೆ, ವೀಪ್ ಆ್ಯಂಡ್ ಯು ಆರ್ ಕಾಲ್ಡ್ ಎ ಬೇಬಿ, ಲಾಫ್ ಯು ಆರ್ ಕಾಲ್ಡ್ ಫೂಲ್ ಎಂಬುದಾಗಿ. ನೀನು ಮಗು, ನಗು ನೀನು ಹುಚ್ಚ. ಧ್ವನಿ ಇದ್ದವರು ಅತ್ತರೂ ಚಂದ, ನಕ್ಕರೂ ಚಂದ. ನಕ್ಕು ಹೇಳಿದವ ಕೆಡುಕು ಹೇಳಿದ, ಬೈದು ಹೇಳಿದವ ಬುದ್ಧಿ ಹೇಳಿದ ಎಂದು ಹೇಳುವವರಿದ್ದಾರೆ. ನವರಸಗಳಲ್ಲೂ ನಗು ಹುದುಗಿದೆ. ಶೃಂಗಾರ ರಸದಲ್ಲಿ ಮುಗುಳ್ ನಗು, ಓಡುವ ನಗು, ಬಿಲ್ಲುಬಾಣದ ನಗು, ಚೀನೀ ನಗು, ಜಪಾನೀಸ್ ನಗು, ಪಕ್ಷಿರೀತಿ ನಗು, ಉಯ್ಯಾಲೆ ನಗು, ಸಿಂಹ ನಗು, ಬಲೂನ್ ನಗು, ಒಂದು ಎರಡು ಮೂರು ನಕ್ಕರೇ ಆಯುಷ್ಯ ನೂರು. ವೀರರಸದಲ್ಲಿ ಹಹ ಹಾ ಸಿಕ್ಕಿದೆಯಾ ಹುಷಾರ್ ಎನ್ನುತ್ತಾ ಅಟ್ಟಹಾಸಗೈದರೆ ದೇಶಾವರಿ ನಗುವುದು ವಿಚಿತ್ರವಾಗಿದೆ. ಜನರೊಂದಿಗೆ ನಗು, ಜನರ ಬಗ್ಗೆ ನಗಬೇಡ. ಬಡ ದಂಪತಿಗಳು ಪೇಟೆಯಲ್ಲಿ ಹೋಗುತ್ತಾ ಇದ್ದರಂತೆ. ಚಿನ್ನದ ಅಂಗಡಿ ಜ್ಯುವೆಲರಿ ಶಾಪ್ ಬಳಿ ಬಂದಾಗ ಹೆಂಡತಿ ತನ್ನ ಪತಿಯ ಬಳಿ ನಗಬೇಕು ಎಂದಳಂತೆ. ಬಾಯಿ ತುಂಬ ನಕ್ಕೇ ಬಿಟ್ಟನಂತೆ ಕಿತ್ತು ತಿನ್ನುವ ಬಡತನದಲ್ಲಿಯೂ ಆ ಪತಿರಾಯ. ರಾಧಾಕೃಷ್ಣನರು ತಮ್ಮ ಜೀವನದಲ್ಲಿ ಹಾಸ್ಯ ಪ್ರವೃತ್ತಿಯನ್ನು ಅಳವಡಿಸಿದ್ದರು. ಅವರು ಅಮೆರಿಕದಲ್ಲಿದ್ದಾಗ ಅಲ್ಲಿನ ವಿದ್ಯಾವಂತನೊಬ್ಬನು ಸ್ವಾಮಿ ದೇವರಿಲ್ಲವೆಂದು ನನ್ನ ಅಭಿಪ್ರಾಯವಾಗಿದೆ ಎಂದಾಗ ಈ ವಿಚಾರವನ್ನು ಒಂದು ಕಾಗದದಲ್ಲಿ ಬರೆದು ತೋರಿಸು ಎಂದರು. ರಾಧಾಕೃಷ್ಣನ್ ಹಾಗೆ ಹೇಳಿದಾಗ ಆತನು ಗಾಡ್ ಈಸ್ ನೋ ವೇರ್ ಎಂದು ಬರೆದು ತೋರಿಸಿದನಂತೆ. ಆಗ ರಾಧಾಕೃಷ್ಣನ್ ಗಾಡ್ ಈಸ್ ನೌ ಹಿಯರ್ ಎಂದು, ನೋ ವೇರ್ ಅದರಲ್ಲಿದ್ದ ಡಬ್ಲ್ಯೂಯನ್ನು ಈಚೆ ತಂದು ನೌ ಹಿಯರ್ ಎಂದು ಸರಿಪಡಿಸಿ ದೇವರು ಇಲ್ಲೇ ಇದ್ದಾನೆ ಎಂದರಂತೆ. ದಿನವೊಂದಕ್ಕೆ ಮನುಷ್ಯನು ಸರಾಸರಿ 15 ಬಾರಿ ನಗುತ್ತಾನೆಂದು ಸಂಶೋಧಕರ ಅಭಿಪ್ರಾಯವಾಗಿದೆ. ಫೋಟೋಗ್ರಾಫರ್ ಯಾವಾಗಲೂ ನಮ್ಮನ್ನು ನಗಿಸಲು ಪ್ರಯತ್ನಿಸುತ್ತಾನೆ, ಸ್ಮೈಲ್ ಪ್ಲೀಸ್ ಎಂದು. ನಗೆ ಮುಖದ ಸ್ವಾಗತ ಬಯಸದವರು ಯಾರು? ಕೆಲವು ಚುಟುಕು ಕವನಗಳು, ವ್ಯಂಗ್ಯ ಚಿತ್ರಗಳು, ಹಾಸ್ಯ ಚಟಾಕಿಗಳು ನಗೆ ಗಡಲಲ್ಲಿ ತೇಲಾಡಿಸಿ ಜೀವನ ಪ್ರೀತಿಯನ್ನು ಉಲ್ಲಾಸವನ್ನು ಹೆಚ್ಚಿಸಲು ಸ್ಫೂರ್ತಿದಾಯಕಗಳಾಗಿವೆ ಎಂದರೂ ಸತ್ಯ. ಹೆಚ್ಚು ಹತ್ತು ಸತ್ತವರೂ ಇದ್ದಾರೆ. ಸಂತೋಷ ಹೆಚ್ಚಿ ನಕ್ಕು ನಕ್ಕು ಹೃದಯಾಘಾತವಾದವರು ಹಾಗೂ ಸತ್ತವರು ಉದಾಹರಣೆಗಳಿವೆ. ಅಂತೂ ಆರೋಗ್ಯಕ್ಕೆ ನಗು ಮತ್ತು ಅಳು ಬೇಕೇ ಬೇಕು. ಲಾಫ್ ಆ್ಯಂಡ್ ಗ್ರೋ ಫ್ಯಾಟ್ ಎಂಬಂತೆ ಲಾಫ್ಟರ್ಸ್ ಕ್ಲಬ್ಗಳೂ ಇವೆ. ಯಾಕೆ

0: ಹೇಗೆ ನಗಬೇಕು? ನಾವು ತೃಪ್ತಿಯಿಂದ ನಗಬೇಕು. ನಗು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ. ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವವರವ, ಮಿಗೆ ನೀನು ಬೇಡಿಕೊಳೋ ಮಂಕುತಿಮ್ಮ, ಮಿಗೆ ನೀನು ಬೇಡಿಕೊಳೋ ಮಂಕುತಿಮ್ಮ ಎಂಬ ಹಾಡಿನಂತೆ ನಗುವ ನಗಿಸುವ ವರವನ್ನು ದೇವರಲ್ಲಿ ಕೇಳೋಣ.
1: ಇದುವರೆಗೆ ರಾಮಕೃಷ್ಣ ಹೆಬ್ಬಾರ್ ಎಸ್ ಅವರಿಂದ ಚಿಂತನ ಕೇಳಿದಿರಿ. ಪ್ರಿಯ ಕೇಳುಗರೆ, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ UAHS ನೇಗಿಲ ಮಿಡಿತ. ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಸುಮಾ ವಿ ಮಲ್ಯ. 6:50 ರೈತರಿಗೆ ಸಲಹೆ. 7:15 ಸುಗಮ ಸಂಗೀತ, ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ರಾಗರಂಜನಿ ಕನ್ನಡ ಚಿತ್ರಗೀತೆಗಳು. 8:30 ಪ್ರಾಯೋಜಿತ ಕಾರ್ಯಕ್ರಮ ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ ಕಾರ್ಯಕ್ರಮ. ಭಾಗವಹಿಸುವವರು ಭಾರತೀಯ ಸೇನೆಯ ನಿವೃತ್ತ ಹಿರಿಯ ಅಧಿಕಾರಿ ಹಾಗೂ ಸಮಾಜ ಸೇವಕರೂ ಆಗಿರುವ ಲೆಫ್ಟಿನೆಂಟ್ ಕರ್ನಲ್ ಅಶೋಕ್ ಕಿಣಿ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ. ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ. 9:05 ಸುಗಮ ಸಂಗೀತ, ಬಿಆರ್ ಗೀತಾ ಹಾಗೂ ಎಂ ರಾಘವೇಂದ್ರ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:20 ಹಿಂದಿ ಚಿತ್ರಗೀತೆಗಳು. 10:00 ಬಾಲವೃಂದ ರೇಡಿಯೋ ಕ್ಲಾಸ್ ರೂಮ್, ಮಕ್ಕಳ ಮಾನಸಿಕ ಸಮಸ್ಯೆಗಳು ಭಾಗ 2. ಭಾಗವಹಿಸುವವರು ಡಾಕ್ಟರ್ ಅರುಣ್ ಭಟ್, ವಿದ್ಯಾರ್ಥಿಗಳು ಶ್ರೇಯಸ್ UK ಹಾಗೂ ಸಾನ್ವಿ ಆಚಾರ್ಯ. 10:30 ಕನ್ನಡ ಚಿತ್ರಗೀತೆಗಳು. 10:55 ಮನ್ ಕಿ ಬಾತ್ ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಕಾರ್ಯಕ್ರಮ ಬಳಿಕ ಇದರ ಕನ್ನಡ ಅವತರಣಿಕೆ ಕೇಳುವಿರಿ.

ಕೇಳುಗರೆ, ಈ ಮಧ್ಯಾಹ್ನ 12:05 ವನಿತಾ ವಿಹಾರ 2025 ಸಾಲಿನ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪಡೆದ ಹಿರಿಯ ಸಂಗೀತ ಕಲಾವಿದರಾದ ಡಾಕ್ಟರ್ ಟಿಎಸ್ ಸತ್ಯವತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕೆಎಲ್ ರಾಜೇಶ್ವರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಹೆಪಟೈಟಿಸ್ ಅಥವಾ ಕಾಮಾಲೆ ರೋಗ ಕುರಿತು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಮಾತುಕತೆ. ಬಳಿಕ ದೃಷ್ಟಿದೋಷಗಳು ಮತ್ತು ಪರಿಹಾರ ಕುರಿತು ಡಾಕ್ಟರ್ ವಸಂತ್ ಪೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಈ ಮಧ್ಯಾಹ್ನ 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಸ್ವರ ಮಾಧುರ್ಯ. ಎಂಡಿ ಪಲ್ಲವಿ ಹಾಡಿರುವ ವಚನಗಳು. 1:30 ಚಕೋರಿ. ಕೇಳುಗರ ಸಂದೇಶಗಳನ್ನಾಧರಿಸಿದ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ನಾಟಕ ರಾಕ್ಷಸನ ಮುದ್ರಿಕೆ. ವಿಶಾಖದತ್ತನ ಮೂಲ ಸಂಸ್ಕೃತ ಕೃತಿಯನ್ನು ಆಧರಿಸಿದ ಕನ್ನಡ ನಾಟಕ ರಚನೆ ತೀನಂ ಶ್ರೀ. ಬಾನುಲಿ ರೂಪ ಡಾಕ್ಟರ್ ಜ್ಯೋತ್ಸ್ನ ಕೆ ಕಾಮತ್. ನಿರ್ದೇಶನ ಪರ್ವತವಾಣಿ.

ಕೇಳುಗರೆ, ಇಂದು ಸಾಯಂಕಾಲದ ಕಾರ್ಯಕ್ರಮದಲ್ಲಿ 5 ಗಂಟೆಗೆ ಕೊಂಕಣಿ ಕಾರ್ಯಕ್ರಮ ಕಾರ್ಗಿಲ್ ವಿಜಯಾಚೆ ದಿವಸ್. ಈ ಕುರಿತು ಅಶ್ವಿನಿ ರಾಘವೇಂದ್ರ ಶೆಣೈಯವರಿಂದ ಭಾಷಣ ಕೇಳುವಿರಿ. 5:30ಕ್ಕೆ ಹಿಂದಿ ಚಿತ್ರಗೀತೆಗಳು, 6:10ಕ್ಕೆ ಭಕ್ತಿಗೀತೆಗಳು, 6:30ಕ್ಕೆ ತುಳು ಚಿತ್ರಗೀತೆ, 6:50ಕ್ಕೆ ಪ್ರವೀಣ್ ಕುಮಾರ್ ನಂದಳಿಕೆ ಮತ್ತು ತಂಡದವರಿಂದ ಯಕ್ಷಗಾನದ ಹಾಡುಗಳು, ಪ್ರಸಂಗ ರತ್ನಾವತಿ ಕಲ್ಯಾಣ.

7:45ಕ್ಕೆ ಕನ್ನಡದಲ್ಲಿ ಭಾಷಣ, ಡಾಕ್ಟರ್ ಸರ್ವಮಂಗಳ ಸಕ್ರಿ ಅವರಿಂದ. ವಿಷಯ ಜನಪದರಲ್ಲಿ ಮೇದಾರಕೆ ತಯ್ಯ. ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. ಈ ರಾತ್ರಿ 8:00ಗೆ ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರುಪ್ರಸಾರ. 8:30ಕ್ಕೆ ಕನ್ನಡ ಚಿತ್ರಗೀತೆಗಳು. 9:15ಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30ಕ್ಕೆ ಕನ್ನಡ ಚಿತ್ರಗೀತೆಗಳು. 10:00ಗೆ ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ. ವಿದುಷಿ ವರ್ಷಾ ಅಗಲ್ವಾರ್ ಅವರ ಸಂತೂರ್ ವಾದನ ಕೇಳುವಿರಿ. 11:05ಕ್ಕೆ ಇಂಗ್ಲಿಷಿನಲ್ಲಿ ವಾರ್ತೆಗಳು. ಕೇಳುಗರೆ, ಇವು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.

0: ಆಕಾಶವಾಣಿ ಮಂಗಳೂರು.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇದೀಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ.
4: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೇಗಿಲ ಹೂಡಲು ಮಾಹಿತಿ ಬೇಕು.
5: ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ.
6: ರೈತ ಬಾಂಧವರಿಗೆ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಸುರೇಶ್ ಕುಮಾರ್ ಬಿ. ನಾನು ತೋಟಗಾರಿಕೆ ವಿಜ್ಞಾನಿಯಾಗಿ ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆಯಲ್ಲಿ ಕೆಲಸವನ್ನು ಮಾಡುತ್ತಿದ್ದೇನೆ. ಇಂದು ನಾವು ಕಾಳೆಮೆಣಸಿನಲ್ಲಿ ಸಸಿ ಉತ್ಪಾದನೆ ತಂತ್ರಗತಿ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಅಧಿಕ ಇಳುವರಿ ಕೊಡುವ ಆರೋಗ್ಯವಂತ ಬಳ್ಳಿ ಅಥವಾ ಗಿಡಗಳನ್ನು ನಾವು ಮೊದಲನೇದಾಗಿ ಗುರುತಿಸಬೇಕು. ನಂತರ ನೆಲದ ಮೇಲೆ ಹರಿದಾಡುವ ಬಳ್ಳಿಗಳನ್ನು ಚೂಪಾದ ಚಾಕುವಿನಿಂದ ಅಥವಾ ಕತ್ತಿಯಿಂದ ಅದನ್ನು ಬೇರ್ಪಡಿಸುವುದು. ಬೇರ್ಪಡಿಸಿದ ಬಳ್ಳಿಯನ್ನು ಸುತ್ತಿ ಆಧಾರ ಮರಕ್ಕೆ ಕಟ್ಟಬೇಕು. ಇದರಿಂದ ಬಳ್ಳಿಯು ನೆಲವನ್ನು ಸ್ಪರ್ಶಿಸಿ ಬೇರು ಹೊರಹೊಮ್ಮುವುದನ್ನು ನಿಯಂತ್ರಿಸಬೇಕಾಗುತ್ತದೆ. ಫಲವತ್ತಾದ ಮಣ್ಣು, ಗೊಬ್ಬರ ಹಾಗೂ ಮರಳುಗಳನ್ನು 2:1:1 ಅನುಪಾತದಲ್ಲಿ ಮಿಶ್ರಣ ಮಾಡಿ 30-45 ದಿನಗಳವರೆಗೆ ತೆರೆದ ಸ್ಥಳದಲ್ಲಿ ಸವರೀಕರಿಸಬಹುದು. ಮೇಲಿನ ಮಿಶ್ರಣಕ್ಕೆ ಜೈವಿಕ ಕ್ರಿಮಿನಾಶಕಗಳಾದಂತಹ ಟ್ರೈಕೋಡರ್ಮಾ, ಸೋಡೋಮನಾಸ್ ಇವುಗಳನ್ನು 1-2 ಗ್ರಾಂ ಪ್ರತಿ ಕೆಜಿ ಮಿಶ್ರಣಕ್ಕೆ ಮಿಶ್ರಣವನ್ನು ಮಾಡಬೇಕು. ಜೈವಿಕ ಸೀಂದ್ರಕನಾಶಕಗಳಂತಹ ಈ ಮಿಶ್ರಣವನ್ನು ನಾವು ನಂತರ ಪಾಲಿಥಿನ್ ಬ್ಯಾಗ್ಗಳಿಗೆ ತುಂಬಬೇಕು. ಇವಕ್ಕೆ ಬೇಕಾಗಿರುವಂತಹ ಅಳತೆ 4.5x7 ಅಥವಾ 8x5 ಈ ಗಾತ್ರದ ಪಾಲಿಥಿನ್ಗಳನ್ನು ನಾವು ಉಪಯೋಗಿಸಬಹುದು. ಬಳ್ಳಿಯಲ್ಲಿರುವ ಎಲೆಗಳನ್ನು ಹಾಗೂ ಮೃದು ಕಾಂಡವನ್ನು ಕತ್ತರಿಸಿ ತೆಗೆಯಬೇಕು. ಬಳ್ಳಿಯನ್ನು 2-3 ಕಣ್ಣುಗಳಿರುವಂತಹ ತುಂಡುಗಳನ್ನಾಗಿ ನಾವು ಕತ್ತರಿಸಬೇಕು. ರೋಗ ಬಾರದಂತೆ ತಡೆಯಲು ಕಡ್ಡಿಗಳನ್ನು 22 ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಂತೆ ಮಿಶ್ರಣ ಮಾಡಿ 20 ನಿಮಿಷಗಳ ಕಾಲ ನೆನೆಸಬೇಕು. ಹೆಚ್ಚಿನ ಬೇರುಗಳನ್ನು ಭರಿಸಲು ಬಳ್ಳಿಯ ತುಂಡುಗಳ ಬುಡಭಾಗಗಳನ್ನು ಅಂದರೆ ಕೆಳಭಾಗದ 1/4 ಇಂಚನ್ನು 500 PPM ಸಾಮರ್ಥ್ಯದ ಇಂಡೋಲ್ ಬ್ಯೂಟರಿಕ್ ಆಸಿಡ್ IBA ಎಂಬ ಹಾರ್ಮೋನ್ನಿಂದ 3-5 ನಿಮಿಷಗಳ ಕಾಲ ಇದನ್ನು ಉಪಚರಿಸಿದರೆ ಹೆಚ್ಚು ಬೇರು ಬರಲು ಇದಕ್ಕೆ ಸಹಕಾರಿಯಾಗುತ್ತದೆ. ಪಾಲಿಥಿನ್ ಚೀಲ ಹೀಗೆ ಕತ್ತರಿಸಿ ಉಪಚರಿಸಿದ ಕಡ್ಡಿಗಳನ್ನು 1 ಕಣ್ಣು ಮಣ್ಣಿನ ಒಳಗೆ ಇರುವಂತೆ ನೆಡಬೇಕು. ಪ್ರತಿ ಬುಟ್ಟಿಯಲ್ಲಿ 2-3 ಕಡ್ಡಿಗಳು ಇರುವಂತೆ ನೆಡಬೇಕು. ಪಾಲಿಥಿನ್ ಟೆನಲ್ ಹೌಸ್ ನಿರ್ಮಾಣ. ಬೇರು ಹಾಗೂ ಕಣ್ಣುಗಳು ಚಿಗುರಲು ಪಾಲಿಥಿನ್ ಹಾಳೆಯಿಂದ ನಿರ್ಮಿಸಿದ ಮಂಜಿನ ಚೇಂಬರ್, ಇದರಲ್ಲಿ 40 ದಿನಗಳ ಕಾಲ ಇಡಬೇಕಾಗುತ್ತೆ. ಕಾಳು ಮೆಣಸಿನ ಬಳ್ಳಿಯ ಕಡ್ಡಿಗಳನ್ನು ಒಳಗೊಂಡಿರುವ ಪಾಲಿಥಿನ್ ಚೀಲಗಳನ್ನು ಸಾಕಷ್ಟು ನೆರಳಿರುವ ಪ್ರದೇಶದಲ್ಲಿ ಅಥವಾ ಹಸಿರು ಮನೆಗಳಲ್ಲಿ ಜೋಡಿಸಿ ಮಿತವಾಗಿ ಪ್ರತಿದಿನ ನೀರನ್ನು ಒದಗಿಸಬೇಕಾಗುತ್ತದೆ. ನಿರಂತರವಾಗಿ ನೀರನ್ನು ಒದಗಿಸುವುದರಿಂದ ಆರ್ದ್ರತೆಯನ್ನು ಹೆಚ್ಚಿಸಿ ತಾಪಮಾನವನ್ನು ಕಡಿಮೆ ಮಾಡಬಹುದು.

0: ಫೈಟೋಪ್ತರ ರೋಗ ಬರದಂತೆ ತಡೆಗಟ್ಟಲು ಮುಂಚಿತವಾಗಿ ಶೇಕಡ 0.2 ಪ್ರಮಾಣದಲ್ಲಿ ತಾಮ್ರದ ಆಕ್ಸಿಕ್ಲೋರೈಡ್ ಅನ್ನು ಬಳ್ಳಿಗಳ ಬುಡವನ್ನು ನೆನೆಸಬೇಕಾಗುತ್ತದೆ. ಬಳ್ಳಿಗಳು ಸಮೃದ್ಧವಾಗಿ ಬೆಳೆಯಲು ಪೆಪ್ಪರ್ ಸ್ಪೆಷಲ್ 5 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಸಿಂಪಡಿಸಬೇಕು. ಮುಖ್ಯ ಕ್ಷೇತ್ರದಲ್ಲಿ ನಾಟಿ ಮಾಡುವವರೆಗೂ ನಿರಂತರವಾಗಿ ನೀರನ್ನು ಒದಗಿಸಬೇಕಾಗುತ್ತದೆ. ಆರೋಗ್ಯವಂತ ಹಾಗೂ ಹೆಚ್ಚಿನ ಬೇರು ಇರುವಂತಹ ಬಳ್ಳಿಗಳನ್ನು ಆಯ್ಕೆ ಮಾಡಿಕೊಂಡು ಮುಖ್ಯ ಕ್ಷೇತ್ರದಲ್ಲಿ ನಾಟಿಯನ್ನು ಮಾಡಬಹುದು. ಹಾಗೂ ಈ ಒಂದು ಪಾಲಿಥಿನ್ ಬ್ಯಾಗ್ಗಳು ನಾವು ತುಂಡುಗಳನ್ನು ಪಾಲಿಥಿನ್ ಬ್ಯಾಗಿಗೆ ಹಾಕಿದ ನಂತರ ಸರಿಸುಮಾರು 3 ರಿಂದ 4 ತಿಂಗಳ ನಂತರ ಇವು ಮೇನ್ ಫೀಲ್ಡಿಗೆ ನಾಟಿ ಮಾಡಲು ಸೂಕ್ತ ಆಗಿರುತ್ತೆ. ಇದರಲ್ಲಿ ಕನಿಷ್ಠ 4 ಎಲೆ ಅಥವಾ 6 ಎಲೆ ಇದ್ದಂತಹ ಪಾಲಿಥಿನ್ ಬ್ಯಾಗ್ಗಳು ಸಸಿಗಳು ಬಹಳ ಸೂಕ್ತ ಆಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಸಂಪರ್ಕಿಸಿ. ನನ್ನ ಸಂಪರ್ಕ ಸಂಖ್ಯೆ 9900091832. ಎಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಯೋಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.
2: ಆಕಾಶವಾಣಿ ಮಂಗಳೂರು.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಆಕಾಶವಾಣಿ ಮಂಗಳೂರು. ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ, ನಿದ್ರಾಹೀನತೆ ಎನ್ನುವುದೊಂದು ಸಮಸ್ಯೆಯೇ? ಪ್ರಸ್ತುತಿ ಡಾಕ್ಟರ್ ಸುಮಾ ವಿ ಮಲ್ಯ.
6: ನಿದ್ರಾಹೀನತೆ ಸಮಸ್ಯೆ ಆಗೋದು ಆ ಮನುಷ್ಯನ ಲೈಫ್ ಸ್ಟೈಲ್ ಮೇಲೆ ಅದು ಪ್ರಭಾವ ಬೀರಿದಾಗ. ಅಂಥೇಳಿದ್ರೆ ಅವನೊಂದು ಕೆಲಸಕ್ಕೆ ಹೋಗ್ತಾನೆ, ಆಗ ಅವನಿಗೆ ತಲೆಸುತ್ತು ಬರುವುದು ಅಥವಾ ವಾಕರಿಕೆ ಬರುವುದು ಅಥವಾ ಏನಾದರೂ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗದೇ ಇರಬಹುದು, ಅಥವಾ ಕೈ ಕಾಲು ನಡಗತ್ತೆ ಕೆಲವೊಮ್ಮೆ, ಅಥವಾ ಕೆಲವರು ನಿದ್ರಾಹೀನತೆಯಿಂದ ಹೆಂಗಸರಲ್ಲಿ ಹೇಳ್ತಾರೆ ನನಗೆ ತುಂಬ ಬ್ಲೀಡಿಂಗ್ ಆಗ್ತದೆ ಅಥವಾ ನನಗೆ ಹಸಿವಿಲ್ಲದಾಗ್ತದೆ, ಅಥವಾ ಕೆಲವರು ಹೇಳ್ತಾರೆ ನನಗೆ ತುಂಬ ಹಸಿವಾಗ್ತದೆ, ಮತ್ತು ಕೆಲವು ಹುಡುಗಿಯರು ಅಥವಾ ಮಧ್ಯಪ್ರಾಯದವರು ಹೇಳ್ತಾರೆ ನನ್ನ ಕೂದಲೆಲ್ಲ ಬೆಳ್ಳಗಾಗಿದೆ, ಬೇಗ ಬೆಳ್ಳಗಾಗಿದೆ, ಯಾಕೆ ಇರಬಹುದು? ಈಗ ಈ ಕೆಲವು ಇದು ಒಂದು ಸಮಸ್ಯೆ ಅಂತ ಪರಿಗಣಿಸೋದು, ಅದರಲ್ಲಿ ಕೆಲವೊಂದು ರೋಗ ಲಕ್ಷಣಗಳನ್ನು ಕಂಡು ಬಂದರೆ ಅವರು ಕೂಡಲೇ ಡಾಕ್ಟ್ರನ್ನು ಅಪ್ರೋಚ್ ಆಗ್ತಾರೆ, ಆಗ ಅದು ಸಮಸ್ಯೆ ಆಗಿ ಪರಿವರ್ತನೆ ಆಗ್ತದೆ ಅಂತ ಹೇಳ್ಬೋದು. ದಿನವಿಡೀ ಕೆಲಸ ಮಾಡಿ ದಣಿದ ದೇಹಕ್ಕೆ ಒಂದು ಸುಖ ನಿದ್ರೆ ಅತೀ ಅವಶ್ಯಕ. ಕೆಲವೊಂದು ಜೀವನ ಶೈಲಿ ವ್ಯತ್ಯಾಸ, ಆಹಾರ ವ್ಯತ್ಯಾಸ, ಕಾಯಿಲೆ, ಔಷಧಗಳು, ಮಾನಸಿಕ ಒತ್ತಡಗಳು ನಿದ್ರಾಹೀನತೆಗೆ ಮುಖ್ಯ ಕಾರಣಗಳು. ಆಯುರ್ವೇದದಲ್ಲಿ ಸಹ ಇದರ ಬಗ್ಗೆ ಒಂದು ಒಳ್ಳೆಯ ಜೀವನ ಶೈಲಿ ಹೇಗೆ ಎಷ್ಟೊತ್ತಿಗೆ ಹೇಳಬೇಕು, ಏನೆಲ್ಲ ಮಾಡಬೇಕು, ಏನೆಲ್ಲ ಆಹಾರ ತಿನ್ನಬೇಕು, ಸಾತ್ವಿಕ ಆಹಾರ ಎಂದರೆ ಏನು, ದಿನಚರ್ಯೆ, ಋತಚರ್ಯೆ, ಯಾವ ರೀತಿಯ ಯೋಗ ಮಾಡಬೇಕು, ನಿನ್ನ ಪ್ರಕೃತಿಗೆ ಅನುಸಾರವಾಗಿ ಎಷ್ಟು ವ್ಯಾಯಾಮ ಮಾಡಬೇಕು, ಎಷ್ಟು ನೀರು ಕುಡಿಬೇಕು, ನೀನು ಎಷ್ಟು ನಿದ್ರೆ ಮಾಡಬೇಕು ಎಂದೆಲ್ಲ ಹೇಳಿರುವುದು ಒಂದು ಅತ್ಯಮೂಲ್ಯ ಗ್ರಂಥ ಅಂದರೆ ಆಯುರ್ವೇದ ಶಾಸ್ತ್ರ ಎಂದು ಹೇಳ್ಬೋದು. ಇದರಲ್ಲಿ ಸಮಗ್ರ ವಿವರಣೆ ಅಂತ ಹೇಳಿದರೆ ನಿದ್ರಾಹೀನತೆ ಪ್ರಿವೆಂಟಿವ್ ಮೆಡಿಸಿನ್, ನಿದ್ರಾಹೀನತೆ ಬರದೇ ಇರುವುದಕ್ಕೆ ಸಹ ಕಾರಣ ಹೇಳಿದ್ದಾರೆ. ಹಾಗೆ ನಿದ್ರಾಹೀನತೆ ಇವತ್ತಿನ ಏನಂದರೆ ಕೆಲಸದ ಒತ್ತಡದಿಂದಾಗಲಿ ಅಥವಾ ಏನಾದರೂ ಬೇರೆ ಎಲ್ಲ ಕಾರಣದಿಂದ ಕೆಲವೊಮ್ಮೆ ನಿದ್ರಾಹೀನತೆ ಬಂದರೆ ಸಹ ಅದಕ್ಕೆ ಏನೆಲ್ಲ ಪರಿಹಾರ ಮಾಡ್ಬೋದು, ಔಷಧಿ ಮತ್ತು ಯೋಗ ಆಹಾರದೊಟ್ಟಿಗೆ ಮುಂದೆ ಆ ರೀತಿ ಸಮಸ್ಯೆ ಬಾರದೇ ಇದ್ದಾಗೆ ಸಹ ಏನೆಲ್ಲ ಹೇಳಿದ್ದಾರೆ ಅಂತೆಲ್ಲ ತಿಳ್ಕೊಳ್ಳಿಕ್ಕೆ ಅಗತ್ಯವಾಗಿ ಚಿಕಿತ್ಸೆಯನ್ನೇ ಮಾಡಿಕೊಳ್ಳಿ

ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ, ನಿದ್ರಾಹೀನತೆ ಎನ್ನುವುದೊಂದು ಸಮಸ್ಯೆಯೇ? ಪ್ರಸ್ತುತಿ ಡಾಕ್ಟರ್ ಸುಮಾ ವಿ ಮಲ್ಯ. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.

0: ಆಕಾಶವಾಣಿ ಮಂಗಳೂರು. ಇದೀಗ ಕೇಳಿ ರೈತರಿಗೆ ಸಲಹೆ.
1: ಬಾಳೆ ಗಿಡಗಳನ್ನು ನಾಟಿ ಮಾಡಿದ ನಂತರ ತಾಯಿ ಗಿಡ ಹೂ ಬಿಡುವ ತನಕ ಪಕ್ಕದಲ್ಲಿ ಬರುವ ಎಲ್ಲ ಕಂದುಗಳನ್ನು ತೆಗೆಯುತ್ತಿರಬೇಕು. ನಂತರ ಕೇವಲ ಒಂದು ಕಂದನ್ನು ಬಿಡಬೇಕು. ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ರಸಗೊಬ್ಬರಗಳನ್ನು ನಾಟಿ ಮಾಡಿದ ಎರಡನೇ, ನಾಲ್ಕನೇ, ಆರನೇ ತಿಂಗಳಿನ ನಂತರ ಮೂರು ಕಂತುಗಳಲ್ಲಿ ಕೊಡಬೇಕು. ಬೆಳೆ ಪ್ರದೇಶವನ್ನು ಎರಡರಿಂದ ಮೂರು ಸಲ ಅಗೆದು ಮಣ್ಣನ್ನು ಸಡಿಲಗೊಳಿಸಿ ಕಳೆ ಬೆಳೆಯದಂತೆ ನೋಡಿಕೊಳ್ಳಬೇಕು. ಕೊನೆಯ ಕಾಯಿಗಳು ಕಚ್ಚಿದ ನಂತರ ಗೊನೆಯ ತುದಿಭಾಗದಲ್ಲಿರುವ ಗಂಡು ಹೂಭಾಗವನ್ನು ಕತ್ತರಿಸಿ ಹಾಕಬೇಕು. ಬಾಳೆ ತೋಟ ಪ್ರಾರಂಭ ಮಾಡಿದ ಮೊದಲ ಮೂರ್ನಾಲ್ಕು ತಿಂಗಳುಗಳ ಅವಧಿಯಲ್ಲಿ ಅಲ್ಪಾವಧಿ ತರಕಾರಿ ಬೆಳೆಗಳನ್ನು, ದ್ವಿದಳ ಧಾನ್ಯ ಬೆಳೆಗಳನ್ನು ಕೂಡ ಬೆಳೆಸಬಹುದು. ಬಾಳೆಗೆ ಬರುವಂತಹ ಕೀಟಗಳು ಮತ್ತು ರೋಗಗಳೆಂದರೆ ಗೆಡ್ಡೆ ಕೊರೆಯುವ ಹುಳು, ಸಸ್ಯಹೇನು, ಸಸ್ಯಜಂತು, ಗುಚ್ಚತಲೆ ನಂಜು ರೋಗ, ಎಲೆ ಚುಕ್ಕಿ ರೋಗ, ಪನಾಮ ಸೊರಗು ರೋಗ, ಸಸಿ ಕೂಳೆ ರೋಗ, ಕಾಯಿ ಕಪ್ಪು ಚುಕ್ಕೆ ರೋಗ, ಬೇರು ಮತ್ತು ಗೆಡ್ಡೆಗಳ ಜಂತು ಹುಳು ರೋಗ. ಕೀಟಗಳು ಮತ್ತು ರೋಗಗಳನ್ನು ಹತೋಟಿ ಮಾಡಲು ನಾಟಿಗಾಗಿ ಉಪಯೋಗಿಸುವ ಕಂದುಗಳು ಗೆಡ್ಡೆ ಕೊರೆಯುವ ಹುಳು, ಮೊಸಾಯಿಕ್ ನಂಜು ರೋಗ ಅಥವಾ ಪನಾಮ ರೋಗ ಮತ್ತು ಸಸ್ಯ ಜಂತುಗಳಿಂದ ಮುಕ್ತವಾಗಿರುವಂತೆ ನೋಡಿಕೊಳ್ಳಬೇಕು. ನಾಟಿಗೆ ಮೊದಲು ಪ್ರತಿ ಗುಣಿಗೆ ಅಥವಾ ಗೆಡ್ಡೆಗಳ ಮೇಲೆ 10 ಗ್ರಾಂ ಕಾರ್ಬೋಫ್ಯೂರಾನ್, 3 ಗ್ರಾಂ ಅಥವಾ 5 ಗ್ರಾಂ ಫ್ಲೋರೇಟ್, 10 g ಹರಳುಗಳನ್ನು ಲೇಪಿಸಬೇಕು. ತುದಿ ಒಣಗುವಿಕೆ ತಡೆಯಲು ಸಸಿಗಳ ಬುಡವನ್ನು ನಾಟಿಗೆ ಮೊದಲು ಸ್ಟ್ರೆಪ್ಟೋಮೈಸಿನ್ ಸಲ್ಫೇಟ್ನಲ್ಲಿ 1/4 ಗ್ರಾಂ 1 ಲೀಟರ್ ನೀರಿನಲ್ಲಿ ಬೆರೆಸಿ ಔಷಧದಿಂದ ಚೆನ್ನಾಗಿ ನೆನೆಸಬೇಕು. ಜೊತೆಗೆ ಕೆಸೈಕ್ಲಿನ್ ಅಥವಾ ಪ್ಲಾಂಟಾಮೈಸಿನ್ 1/4 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಮಳೆ ಬಂದ ತಕ್ಷಣ ಸಿಂಪಡಿಸಬೇಕು. ಇದೇ ಔಷಧಿಯನ್ನು ತಿಂಗಳಿಗೊಮ್ಮೆ ಸಿಂಪಡಿಸಿದರೆ ಒಳ್ಳೆಯದು. ಕಾಂಡ ಕೊರೆಯುವ ಮೂತಿ ಹುಳುವಿನ ನಿಯಂತ್ರಣಕ್ಕಾಗಿ ಗೆಡ್ಡೆ ನಾಟಿ ಮಾಡಿದ 6 ಅಥವಾ 7 ತಿಂಗಳಲ್ಲಿ 3 ಮಿಲಿಲೀಟರ್ ಮೊನೊಕ್ರೊಟೊಫಾಸ್ ಅಥವಾ ಕ್ಲೈರೋಫೈರಿಫಾಸ್ ಅಥವಾ ಡೈಮಿಥಯೇಟ್ 5 ಮಿಲಿಲೀಟರ್ ನೀರಿನಲ್ಲಿ ಬೆರೆಸಿ ಕಾಂಡಕ್ಕೆ ಭೂಮಿಯಿಂದ 1 ಅಡಿ ಎತ್ತರಕ್ಕೆ ಚುಚ್ಚುಮದ್ದಿನ ಮೂಲಕ ಕೊಡುವುದು ಉತ್ತಮ. ಪನಾಮ ರೋಗ ಬಾರದಂತೆ ತಡೆಯಲು ಕಂದುಗಳನ್ನು 0.1 ಬಾವಿಸ್ಟಿನ್ ಔಷಧಿಯಿಂದ 1/2 ಗಂಟೆಗಳ ಕಾಲ ಉಪಚರಿಸಬೇಕು. ಬಾಳೆ ತೋಟದಲ್ಲಿ ಪನಾಮ ರೋಗ ಕಂಡುಬಂದಲ್ಲಿ 1 ಲೀಟರ್ ನೀರಿನಲ್ಲಿ 20 ಗ್ರಾಂ ಕಾರ್ಬೆಂಡೈಸಿಮ್ ಬೆರೆಸಿದ ದ್ರಾವಣದಿಂದ 10 ಮಿಲಿಲೀಟರ್ ದ್ರಾವಣವನ್ನು ಪಿಚಕಾರಿಯಲ್ಲಿ ತೆಗೆದುಕೊಂಡು ಗೆಡ್ಡೆಯಲ್ಲಿ 2 ಅಂಗುಲ ಆಳದ ರಂಧ್ರ ಮಾಡಿ ಅದಕ್ಕೆ ಹಾಕಬೇಕು. ಇದನ್ನು ಪ್ರತಿ 2 ತಿಂಗಳಿಗೊಮ್ಮೆ ಮಾಡುವುದು ಒಳ್ಳೆಯದು. ತಳಿಗಳನ್ನು ಅವಲಂಬಿಸಿ ಬಾಳೆ ನಾಟಿ ಮಾಡಿದ 12-14 ತಿಂಗಳ ನಂತರ ಕೊಯ್ಲಿಗೆ ಬರುತ್ತದೆ. ಕೂಳೆ ಬೆಳೆಯು 6-8 ತಿಂಗಳಲ್ಲಿ ಕೊಯ್ಲಿಗೆ ಬರುತ್ತದೆ. ಸಾಮಾನ್ಯವಾಗಿ ಪಚ್ಚೆಬಾಳೆಯಲ್ಲಿ ಪ್ರತಿ ಹೆಕ್ಟೇರಿಗೆ 30-40 ಟನ್, ರೋಬಸ್ಟಾದಲ್ಲಿ ಪ್ರತಿ ಹೆಕ್ಟೇರಿಗೆ 38-45 ಟನ್, ಹಾಗೆಯೇ ಇತರ ಬಾಳೆ ತಳಿಗಳಲ್ಲಿ 20-30 ಟನ್ ಪ್ರತಿ ಹೆಕ್ಟೇರಿಗೆ ಇಳುವರಿ ದೊರೆಯುತ್ತದೆ. ಹಣ್ಣಿನ ಗೊನೆಯನ್ನು ಕೊಯ್ಲು ಮಾಡಿದ ನಂತರ ತಾಯಿಗಿಡವನ್ನು ಹಂತ ಹಂತವಾಗಿ ಕತ್ತರಿಸಿ ಹಾಕಬೇಕು. ಇದರಿಂದ ಪೋಷಕಾಂಶಗಳು ಬೆಳೆಯುತ್ತಿರುವ ಮರಿ ಗಿಡಗಳಿಗೆ ಲಭ್ಯವಾಗುತ್ತದೆ.
0: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ.

ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ ಕಾರ್ಯಕ್ರಮ ಕೇಳುವಿರಿ. ಭಾಗವಹಿಸುವವರು ಭಾರತೀಯ ಸೇನೆಯ ನಿವೃತ್ತ ಹಿರಿಯ ಅಧಿಕಾರಿ ಹಾಗೂ ಸಮಾಜ ಸೇವಕರೂ ಆಗಿರುವ ಲೆಫ್ಟಿನೆಂಟ್ ಕರ್ನಲ್ ಅಶೋಕ್ ಕಿಣಿ, ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ಈ ವೇಳೆಗೆ 10 ಗಂಟೆಗೆ ಬಾಲವೃಂದ ರೇಡಿಯೋ ಕ್ಲಾಸ್ ರೂಮ್, ಮಕ್ಕಳ ಮಾನಸಿಕ ಸಮಸ್ಯೆಗಳು ಭಾಗ 2. ಭಾಗವಹಿಸುವವರು ಡಾಕ್ಟರ್ ಅರುಣ್ ಭಟ್, ವಿದ್ಯಾರ್ಥಿಗಳು ಶ್ರೇಯಸ್ ಯುಕೆ ಹಾಗೂ ಸಾನ್ವಿ ಆಚಾರ್ಯ. 10:55ಕ್ಕೆ ಮನ್ ಕಿ ಬಾತ್ ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಕಾರ್ಯಕ್ರಮ, ಬಳಿಕ ಇದರ ಕನ್ನಡ ಅವತರಣಿಕೆಯನ್ನು ಕೇಳುವಿರಿ. ಆಕಾಶವಾಣಿ ಮಂಗಳೂರು, ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಜತಿನ ಶರ್ಮಾ. ಅಥ ವಾರ್ತಾ. ಕೇಂದ್ರೀಯ ಶಿಕ್ಷಾಮಂತ್ರಿ ಧರ್ಮೇಂದ್ರ ಪ್ರಧಾನಃ ಸ್ವಪದಾತ್ ತ್ಯಾಗಪತ್ರಂ ದತ್ವಾ ತತ್ ಪ್ರಧಾನಮಂತ್ರಿಣೇ ನರೇಂದ್ರ ಮೋದಿನೇ ಸಮರ್ಪಿತವಾನ್. ಸಾಮಾಜಿಕ ಸಂಚಾರ ಪಟಲೆ ಪ್ರಕಾಶಿತೆ ಏಕಸ್ಮಿನ್ ಸಂದೇಶೆ ಶ್ರೀ ಪ್ರಧಾನಃ ಅವದತ್ ಯತ್ ಗತ ದಶ ದಿನೇಷು ಛಾತ್ರಾಣಾಂ ವಿರೋಧ ಪ್ರದರ್ಶನಾನಂತರಂ ಉತ್ಪನ್ನಯಾ ಪರಿಸ್ಥಿತ್ಯಾ ಸಹ ಅತ್ಯಂತಂ ವ್ಯಥಿತಃ ಅಭವತ್. ಏತದ್ ಸ್ವಸ್ಯ ಪ್ರತಿಷ್ಠಾಯಾಃ ವಿಷಯಃ ನಾಸ್ತೀತಿ ಇತ್ಯಪಿ ತೇನ ಉಕ್ತಂ. ಅಸೌ ನವದಿಲ್ಯಾಂ ಜಂತರಮಂತರ ಸ್ಥಳೇ ವಿದ್ಯಮಾನಾಂ ಸ್ಥಿತಿಂ ಸಮಗ್ರ ದೇಶಸ್ಯ ಪರಿಸ್ಥಿತಿಂ ಚಾವಲೋಕ್ಯ ನಿರ್ಣಯಂ ಅಕರೋತ್. ಶ್ರೀ ಪ್ರಧಾನಃ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಮಾರ್ಗದರ್ಶನಾಯ ವಿಶ್ವಾಸಾಯ ನಿರಂತರ ಸಹಯೋಗಾಯ ಚ ಕೃತಜ್ಞತಾಮಪಿ ಪ್ರಕಟಿತವಾನ್. ಅಸೌ ಏತದಪಿ ಉಕ್ತವಾನ್ ಯತ್ ರಾಷ್ಟ್ರಸೇವಾ ತಸ್ಯ ಜೀವನಸ್ಯ ಸರ್ವೋಚ್ಚ ಪ್ರಾಥಮಿಕತಾ ಅಸ್ತಿ ಸಹೈವ ಜೀವನ ಪರ್ಯಂತಂ ತಸ್ಯೈ ಸಮರ್ಪಿತಃ ಭವಿಷ್ಯತೀತಿ. ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮುಃ ಕೇಂದ್ರೀಯ ಮಂತ್ರಿ ಪರಿಷದಃ ಧರ್ಮೇಂದ್ರ ಪ್ರಧಾನಸ್ಯ ತ್ಯಾಗಪತ್ರಂ ತತ್ಕ್ಷಣ ಪ್ರಭಾವೇಣ ಸ್ವೀಕೃತವತಿ. ಧರ್ಮೇಂದ್ರ ಪ್ರಧಾನಸ್ಯ ತ್ಯಾಗಪತ್ರಾನಂತರಂ ಕೇಂದ್ರೀಯ ಮಂತ್ರಿ ಪ್ರಹ್ಲಾದ ಜೋಶಿ ನೂತನ ಶಿಕ್ಷಾಮಂತ್ರಿ ಭವಿಷ್ಯತಿ. ವರ್ತಮಾನ ದಾಯಿತ್ವೇನ ಸಹ ಶಿಕ್ಷಾಮಂತ್ರಾಲಯಸ್ಯ ದಾಯಿತ್ವಮಪಿ ತಸ್ಮೈ ಸಮರ್ಪಿತಂ.
1: ಪ್ರಧಾನಮಂತ್ರಿ ಜನ ವಿಶ್ವಾಸ ರಕ್ಕೆ ನಾ ಬಡಾ ಜಿಮ್ಮೇದಾರಿ ಮೇರೇ ಉಪ್ಪರ್ ದಿಯಾ ಹೇ ಉಸ್ಕೋ ಮೈ ಪೂರಾ ವಿನಮ್ರತಾಕ್ಕೆ ಸಾಥ್ ಔರ್ ಪೂರಾ ಜಿಮ್ಮೇದಾರಿಕ್ಕೆ ಸಾಥ್ ಮೈ ನಿಭಾವುಂಗಾ. ಪ್ರಧಾನಮಂತ್ರಿ ಜೀಕೋ ಧನ್ಯವಾದ ಅರ್ಪಿತ್ ಕರ್ತಾ ಹೂ ಆಂಡ್ ಐ ವಿಲ್ ಟ್ರೈ ಟು ಕಮ್ ಟು ಹಿಸ್ ಎಕ್ಸ್ಪೆಕ್ಟೇಷನ್ ಇನ್ ದಿಸ್ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಆಂಡ್ ಐ ವಿಲ್ ವಿತ್ ಫುಲ್ ಸ್ಟ್ರೆಂಗ್ ಐ ವಿಲ್ ಟ್ರೈ ಟು ವರ್ಕ್ ವಿತ್ ಆಲ್ ಹ್ಯೂಮಿಲಿಟಿ ಅಂಡ್ ಆನೆಸ್ಟ್.
0: ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮುಃ ಮೋಲ್ದೋವಾ ಉತ್ತರ ಮ್ಯಾಸೆಡೋನಿಯಾ ರೋಮಾನಿಯಾ ದೇಶಾನಾಂ ಆಧಿಕಾರಿಕ ಯಾತ್ರಾಂ ಸಂಪನ್ನಂ ಕೃತ್ವಾ ಅದ್ಯ ಪ್ರಾತಃ ನವದಿಲ್ಲಿಂ ಪ್ರತ್ಯಾಗತವತಿ. ಅಸ್ಯಾಂ ಯಾತ್ರಾಯಾಂ ಅನೇಕಾನಿ ಐತಿಹಾಸಿಕ ಸೋಪಾನಾನಿ ಸ್ಥಾಪಿತಾನಿ. ತೇಷು ಕಸ್ಯಾಪಿ ಭಾರತೀಯ ರಾಷ್ಟ್ರಪತೇಃ ಮೋಲ್ದೋವಾ ಉತ್ತರ ಮ್ಯಾಸೆಡೋನಿಯಾ ದೇಶಯೋಃ ಪ್ರಥಮ ಆಧಿಕಾರಿಕ ಯಾತ್ರಾ ಸಹೈವ ತ್ರಿದಶಕಾನಂತರಂ ರೋಮಾನಿಯಾ ದೇಶಸ್ಯ ಪ್ರಥಮ ಆಧಿಕಾರಿಕ ಯಾತ್ರಾ ಸಮ್ಮಿಲಿತ ಅಸ್ತಿ. ಸಮಗ್ರ ಯಾತ್ರಾವಧೌ ರಾಷ್ಟ್ರಪತಿ ಪದಾಸೀನ ಮುರ್ಮುಃ ವಿಭಿನ್ನ ದೇಶಾನಾಂ ರಾಷ್ಟ್ರಾಧ್ಯಕ್ಷೈಃ ಸಹ ಪ್ರತಿನಿಧಿ ಮಂಡಲ ಸ್ತರೀಯ ವಾರ್ತಾಃ ಅಕರೋತ್. ವ್ಯಾಪಾರ ಮಂಚಾನ್ ಸಂಬೋಧಿತವತಿ ತಥಾ ಭಾರತೀಯ ಪ್ರವಾಸಿ ಸಮುದಾಯಸ್ಯ ಸದಸ್ಯೈಃ ಸಹ ಸಂವಾದಮಪಿ ಅಕರೋತ್. ಪ್ರಶಾಸನ ಶ್ವಃ ಲೋಕಸಭಾಯಾಂ ಸಾರ್ವಜನಿಕ ಪರೀಕ್ಷಾ ಅನುಚಿತ ಸಾಧನ ನಿವಾರಣ ಸಂಶೋಧನ ವಿಧೇಯಕಂ ವಿಂಶತಿ ಷಡ್ವಿಂಶತಿ ಇತಿ ಪ್ರಸ್ತುತಂ ಕರಿಷ್ಯತಿ. ಏತದ್ ವಿಧೇಯಕಂ ಸೋಮವಾಸರಸ್ಯ ಲೋಕಸಭಾ ಕಾರ್ಯಸೂಚೌ ಸಮಾವಿಷ್ಟಂ. ಏತೇನ ಸಾರ್ವಜನಿಕ ಪರೀಕ್ಷಾ ಅನುಚಿತ ಸಾಧನ ನಿವಾರಣ ಅಧಿನಿಯಮಃ ವಿಂಶತಿ ಚತುರ್ವಿಂಶತಿ ಇತ್ಯೇತಸ್ಮಿನ್ ಸಂಶೋಧನಂ ಭವಿಷ್ಯತಿ. ಕೇಂದ್ರೀಯ ಮಂತ್ರಿ ಡಾಕ್ಟರ್ ಜಿತೇಂದ್ರ ಸಿಂಗಃ ಏತದ್ ವಿಧೇಯಕಂ ಲೋಕಸಭಾಯಾಂ ಪ್ರಸ್ತೋಷ್ಯತಿ. ಉಲ್ಲೇಖನೀಯಮಸ್ತಿ ಯತ್ ಗತ ಶುಕ್ರವಾಸರೆ ಕೇಂದ್ರೀಯ ಮಂತ್ರಿಮಂಡಲೇನ ಪ್ರಶ್ನಪತ್ರಸ್ಯ ಗೋಪ್ಯತಾ ಭಂಗೇ ಪರೀಕ್ಷಾಸು ಚ ಅನುಚಿತ ಸಾಧನ ಪ್ರಯೋಗ ಪ್ರಕರಣೇಷು ದ್ರುತ ನ್ಯಾಯಾಲಯಾನಾಂ ಸ್ಥಾಪನಾಯ ದೋಷಿಷು ಚ ಕಠೋರತರ ದಂಡವಿಧಾನಂ ಸುನಿಶ್ಚೇತುಂ ಪ್ರಾರೂಪ ವಿಧೇಯಕಂ ಅನುಮೋದಿತಂ.

0: ಮಂಚಕ್ಕೆ.
1: ಆತ್ಮೀಯ ಕೇಳುಗರೆ, ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
2: ಮರಳಿ ಮನಸ್ಸಾಗಿದೆ, ಸಾಗಿದೆ ನಿನ್ನ ಹೃದಯಕ್ಕೆ.
1: ಪ್ರತಿ ಭಾನುವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತದೆ.
2: ಕಾಣಿಕೆ
1: ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449926560.
2: ಮರೆತು ಹೋಯಿತೆ ನನ್ನ ಯಹಾಜರಿ.
1: ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
3: ಆಕಾಶವಾಣಿ ಮಂಗಳೂರು, ಸಮಯ 7:02 ಆಗಲಿದೆ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು ಬೆಂಗಳೂರು ಕೇಂದ್ರದಿಂದ. ಬಳಿಕ ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
5: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿ ಇದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಅಮ್ಮ ಅಮ್ಮ
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
0: ಏನಮ್ಮ ಹಾಗ್ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವ್ರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ

0: ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
2: ಅಮ್ಮ ಅಮ್ಮ, ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
3: ಹೌದು, ನನಗೂ ಬಂದಿದೆ ಕಣೆ.
2: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
4: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
2: ಅಯ್ಯೋ, ನಿಂಗೂ ಬಂತಾ?
4: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನಾ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕ್ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
2: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
5: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಇಂದು ಕಾರ್ಗಿಲ್ ವಿಜಯೋತ್ಸವ, ನಾಡಿನಾದ್ಯಂತ ಸೇನಾನಿಗಳಿಗೆ ಗೌರವಾರ್ಪಣೆ, ದೇವಶಯನಿ ಆಷಾಢ ಏಕಾದಶಿ, ವಾರ್ಕರಿ ಸಂತರಿಂದ ಪಂಢರಪುರದಲ್ಲಿ ವಿಶೇಷ ಚಾತುರ್ಮಾಸ ಉತ್ಸವಕ್ಕೆ ಚಾಲನೆ, ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಅರ್ಹ ಮತದಾರರ ಹಕ್ಕು ಅಬಾಧಿತ, ವಿ ಅನುಪಕುಮಾರ್. ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಈಗ ವಾರ್ತೆಗಳ ವಿವರ. 1999ರಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ಸಾಧಿಸಿದ ವಿಜಯದ ನೆನಪಿಗಾಗಿ ಹಾಗೂ ನಮ್ಮ ಸೈನಿಕರ ಶೌರ್ಯವನ್ನು ಗೌರವಿಸಲು ಮತ್ತು ಹುತಾತ್ಮ ವೀರರನ್ನು ಸ್ಮರಿಸಲು ಇಂದು ಕಾರ್ಗಿಲ್ ವಿಜಯ ದಿನ ಆಚರಿಸಲಾಗುತ್ತಿದೆ. 27ನೇ ಕಾರ್ಗಿಲ್ ವಿಜಯ ದಿವಸ್ ಕೇವಲ ಸ್ಮರಣೆಯ ಸಂದರ್ಭವಲ್ಲ, ಮಾತೃಭೂಮಿಗಾಗಿ ಸರ್ವಸ್ವವನ್ನು ಅರ್ಪಿಸಿದವರ ಪರಂಪರೆಯನ್ನು ಗೌರವಿಸುವ ಅಭಿಮಾನದ ದಿನ. ಗಡಿಯಾಚೆಗಿನ ಭಯೋತ್ಪಾದನೆಗೆ ಭಾರತ ನೀಡುವ ಸ್ಪಷ್ಟ ಮತ್ತು ದೃಢವಾದ ಪ್ರತಿಕ್ರಿಯೆಯಲ್ಲೂ ಕಾರ್ಗಿಲ್ನ ಆ ಸ್ಫೂರ್ತಿ ಪ್ರತಿನಿಧಿಸುತ್ತದೆ. ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ವಿಶ್ರಾಂತ ಏರ್ ಕಮೊಡೋರ್ ಹಿರಿಯ ವಾಯುಸೇನಾನಿ ಸಿಎಸ್ ಹವಾಲ್ದಾರ್.
1: ಕಾರ್ಗಿಲ್ ಕಾನ್ಫ್ಲಿಕ್ಟ್ ಪಾಕಿಸ್ತಾನದ ಮೋಸದಾಟದಿಂದ ನಡೆಯಿತಾದರೂ ಭಾರತೀಯ ಯುವ ಸೇನೆ ಮತ್ತು ವಾಯುಸೇನೆಯ ಒಗ್ಗಟ್ಟಿನ ಪರಾಕ್ರಮ ಏನೆಂಬುದನ್ನು ಇಡೀ ಜಗತ್ತಿಗೆ ಬೆತ್ತರಿಸಿತು. 13,000 ಅಡಿಗಳಿಂದ 24,000 ಅಡಿಗಳ ಎತ್ತರದ ಹಿಮಾಲಯದ ಪರ್ವತದಲ್ಲಿ ಯಾವ ರೀತಿ ಯುದ್ಧ ಮಾಡಬೇಕು, ಯುದ್ಧ ನೀತಿ ಏನಾಗಬೇಕು, ಹೊಸ ಕಮ್ಯುನಿಕೇಶನ್ ಸಿಸ್ಟಮ್, ನ್ಯಾವಿಗೇಷನ್ ಸಿಸ್ಟಮ್, GPS, ವೆಪನ್ಗಳ ಗೈಡೆನ್ಸ್ ಸಿಸ್ಟಮ್, ಲೇಸರ್ ಡಿಟೆಕ್ಷನ್, ಸ್ಯಾಟಲೈಟ್ ಟಾರ್ಗೆಟ್ ಮ್ಯಾಪಿಂಗ್ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಂಡು ಒಂದು ಇನೋವೇಟಿವ್ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ನಾವು ಅಪಾರ ಹಾನಿ ಮಾಡಿ ಪಲಾಯನಗೊಳ್ಳುವಂತೆ ಮಾಡಿದ್ದು ಎಲ್ಲರಿಗೂ ಗೊತ್ತಿದೆ. ಆಪರೇಷನ್ ವಿಜಯ್ ಅಂತ ಪ್ರತಿ ವರ್ಷ ಆಚರಿಸ್ತೀವಿ. ಈ ಆತ್ಮ ನಿರ್ಭರತೆ, ಮೇಕ್ ಇನ್ ಇಂಡಿಯಾ, ಮೇಕ್ ಫಾರ್ ಇಂಡಿಯಾ, ಇಂಡಿಜಿನೈಸೇಷನ್ ಯೋಜನೆಗಳಿಗೆ ಕಾರ್ಗಿಲ್ ಕಾನ್ಫ್ಲಿಕ್ಟ್ ಬುನಾದಿ ಹಾಕಿ ಒಂದು ABC ಕಮಿಟಿ ಅಂತ ಈ ಕಾರ್ಗಿಲ್ ಯುದ್ಧದ ನಂತರ ಆ ರೆಕಮೆಂಡೇಷನ್ ಅಲ್ಲಿ ಏನಿತ್ತು ಅಂದ್ರೆ ಇಂಟರ್ ಸರ್ವಿಸ್ ಇಂಟಿಗ್ರೇಷನ್, ಅಪಾಯಿಂಟ್ಮೆಂಟ್ ಆಫ್ CDS, ಫಾರ್ಮೇಷನ್ ಆಫ್ ಜಾಯಿಂಟ್ ಥಿಯೇಟರ್ ಆಪರೇಷನ್ ಕಮಾಂಡ್, ವಿಷನ್ ಫಾರ್ ಆರ್ಮ್ ಫೋರ್ಸಸ್ ಪರ್ಟಿಕ್ಯುಲರ್ಲಿ ನೇವಿ ಅಂಡ್ ಏರ್ಫೋರ್ಸ್ ಫಾರ್ 2020. ಸೈನ್ಯ ಶಕ್ತಿಯ ಪ್ರಬಲತೆಯತ್ತ ಸಾಗಿದೆ.
0: ಧಾರವಾಡದ ಸತ್ತೂರಿನ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ಕಾರ್ಗಿಲ್ ವಿಜಯೋತ್ಸವ ಜರುಗಿತು. ಕಾರ್ಗಿಲ್ ಯೋಧ ಸುರೇಶ್ ಯರಿಗೊಪ್ಪ ಪಾಲ್ಗೊಂಡು ತಮ್ಮ ಅನುಭವ ಹಂಚಿಕೊಂಡರು. ಕೃತಜ್ಞತಾ ಪತ್ರ ಸಮರ್ಪಿಸಿ ವಿದ್ಯಾರ್ಥಿಗಳು ಗೌರವಿಸಿದರು. ಬೆಳಗಾವಿ ಜಿಲ್ಲೆ ವಿಶ್ರಾಂತ ಸೈನಿಕರ ಸಂಘಟನೆಗಳ ಮಹಾ ಒಕ್ಕೂಟ ಕಾರ್ಗಿಲ್ ವಿಜಯೋತ್ಸವದ ಹಿನ್ನೆಲೆ ನಿನ್ನೆ ಸಂಜೆ ದ್ವಿಚಕ್ರ ವಾಹನ ಜಾಥಾ ಆಯೋಜಿಸಿತ್ತು. ರೈತ ಮುಖಂಡ ವೀರಣ್ಣ ರೊಟ್ಟಿ ಚಾಲನೆ ನೀಡಿದರು. 27ನೇ ಕಾರ್ಗಿಲ್ ವಿಜಯ್ ದಿವಸ್ ಹಿನ್ನೆಲೆ ಬಳ್ಳಾರಿ ನಗರದ ವಿಶ್ರಾಂತ ಸೈನಿಕರ ಸಂಘ ನಿನ್ನೆ ಸಂಜೆ ಪಂಜಿನ ಮೆರವಣಿಗೆ ನಡೆಸಿತು. ಅಮರ್ ಜವಾನ್ ಯುದ್ಧ ಸ್ಮಾರಕಕ್ಕೆ ಗಣ್ಯರು ಗೌರವ ನಮನ ಸಲ್ಲಿಸಿದರು. ಕಾರ್ಗಿಲ್ ವಿಜಯ್ ದಿವಸ್ ಪ್ರಧಾನ ಕಾರ್ಯಕ್ರಮ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ವತಿಯಿಂದ ಬೆಂಗಳೂರಿನ ರಾಷ್ಟೀಯ ಸೈನಿಕ ಸ್ಮಾರಕದಲ್ಲಿ ಇಂದು ಬೆಳಗ್ಗೆ 8:45ಕ್ಕೆ ಜರುಗಲಿದೆ. ಧಾರವಾಡದ ಕಾರ್ಗಿಲ್ ಸ್ತೂಪದಲ್ಲಿ ಕಾರ್ಗಿಲ್ ಸ್ಮಾರಕ ಸಮಿತಿ ಇಂದು ಬೆಳಗ್ಗೆ 11 ಗಂಟೆಗೆ ಹುತಾತ್ಮ ಯೋಧರಿಗೆ ಗೌರವ ನಮನ,

0: ಹಾಗೂ ಕಾರ್ಗಿಲ್ ವಿಜಯೋತ್ಸವ ಆಯೋಜಿಸಿದೆ. ಶನಿವಾರ ದೇವಶಯನಿ ಆಷಾಢ ಏಕಾದಶಿ ಹಿನ್ನೆಲೆ ಮಹಾರಾಷ್ಟ್ರ ಕರ್ನಾಟಕದ ಗಡಿ ಸೋಲಾಪುರ್ ಜಿಲ್ಲೆ ಪಂಢರಪುರದ ಕನ್ನಡ ರಾಜ ಶ್ರೀ ವಿಠಲ ರುಕ್ಮಾಯಿ ಮಂದಿರದಲ್ಲಿ ಚಾತುರ್ಮಾಸ್ಯದ ವಿಶೇಷ ಪೂಜೆ ಉತ್ಸವಕ್ಕೆ ವಿದ್ಯುಕ್ತ ಚಾಲನೆ ದೊರೆತಿದೆ. ವಾರ್ಕರಿ ಸಂತ ಸಂಪ್ರದಾಯದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಹಿರಿಯ ವಿದ್ವಾಂಸ ಧಾರವಾಡದ ಪ್ರೊಫೆಸರ್ ಅಮೃತ್ ಯಾರ್ದಿ.
1: ಸಂತ ಜ್ಞಾನೇಶ್ವರರು ಮತ್ತು ಸಂತ ನಾಮದೇವ ಮಹಾರಾಜರ ಕಾಲದಿಂದ ಈ ಸಂಪ್ರದಾಯ ವ್ಯಾಪಕ ಸ್ವರೂಪ ಪಡೆಯಿತು. ವಾರ್ಕರಿ ಸಂಪ್ರದಾಯ ಅಂದರೆ ಮಹಾರಾಷ್ಟ್ರಕ್ಕೆ ಲಭಿಸಿದ ವಿಶಿಷ್ಟ ಭಕ್ತಿ ಪರಂಪರೆಯಾಗಿದೆ. ಜ್ಞಾನೋಬಾ ತುಕಾರಾಮ್ ಈ ಅಖಂಡ ಜಯಘೋಷದಿಂದ ದುಮಿಸುತ್ತಿರುವ ಮಹಾರಾಷ್ಟ್ರ ತಾಳ ಮೃದಂಗಗಳ ಧ್ವನಿಯಲ್ಲಿ ಹರಿನಾಮ ಗರ್ಜನೆಯಲ್ಲಿ ಲಕ್ಷಾನುಲಕ್ಷ ವಾರ್ಕರಿಯವರು ಭಕ್ತಿಯ ಹೆಜ್ಜೆಗಳನ್ನು ಹಾಕುತ್ತಾ ಪಂಢರಪುರಕ್ಕೆ ಹೋಗುತ್ತಾರೆ. ವಾರಿ ಎನ್ನುವುದು ಕೇವಲ ಧಾರ್ಮಿಕ ಯಾತ್ರೆಯಲ್ಲ, ಅದು ಮಹಾರಾಷ್ಟ್ರದ ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಯ ಜೀವಂತ ಪ್ರತೀಕವಾಗಿದೆ. ಆಷಾಢಿ ಏಕಾದಶಿ ಎಂದು ಮಹಾರಾಷ್ಟ್ರ ಸಮೇತ ಅನೇಕ ರಾಜ್ಯಗಳಿಂದ ಭಕ್ತರು ವಿಠ್ಠಲನ ದರ್ಶನಕ್ಕೆ ಬರುತ್ತಾರೆ. 18 ದಿನಗಳವರೆಗೆ ನಡೆಯುವ ಈ ಆಷಾಢಿ ವಾರಿಯಲ್ಲಿ ವಾರ್ಕರಿ ಜನ ತಮ್ಮ ಮನೆ ಮಠ ಎಲ್ಲವನ್ನು ಬಿಟ್ಟು ಬರುವರು. ಎಷ್ಟೋ ಮಹಿಳೆಯರು ವಾರಿಗೆ ಬರುವಾಗ ತಮ್ಮ ತಲೆಯ ಮೇಲೆ ತುಳಸಿ ವೃಂದಾವನ ಇಟ್ಟುಕೊಂಡು ನಡೆಯುತ್ತಾರೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಿಂದ ಯಾರೂ ಮತದಾನದ ಹಕ್ಕು ಕಳೆದುಕೊಳ್ಳುವುದಿಲ್ಲ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆಯ ಪ್ರಗತಿ ಪರಿಶೀಲಿಸಿ ಮಾತನಾಡಿದರು. ಅಂತಿಮ ಮತದಾರರ ಪಟ್ಟಿಯಲ್ಲಿ ಹೆಸರು ಇರದಿದ್ದರೆ ನಮೂನೆ 6 ಸಲ್ಲಿಸುವ ಮೂಲಕ ಅರ್ಹ ಮತದಾರರು ತಮ್ಮ ಹೆಸರು ಸೇರ್ಪಡೆಗೆ ನಿಗದಿತ ದಾಖಲೆಗಳು ಹಾಗೂ ಘೋಷಣಾಪತ್ರ ಸಮೇತ ಅರ್ಜಿ ಸಲ್ಲಿಸಿದರೆ ಸಾಕು ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸುವ ಜೊತೆಗೆ ಪ್ರತಿಯೊಂದು ಮಗುವಿಗೂ ಗುಣಮಟ್ಟದ ಶಿಕ್ಷಣ ಹಾಗೂ ಉತ್ತಮ ಕಲಿಕಾ ವಾತಾವರಣ ಕಲ್ಪಿಸಲು ಆದ್ಯತೆ ನೀಡಲಾಗುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕೇಂದ್ರ ಶಿಕ್ಷಣ ಖಾತೆ ಸಚಿವ ಧರ್ಮೇಂದ್ರ ಪ್ರಧಾನ್ ತಮ್ಮ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿದ ಬಳಿಕ ನೂತನ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಪ್ರಹ್ಲಾದ್ ಜೋಶಿ ತಮ್ಮ ಅನಿಸಿಕೆ ಹಂಚಿಕೊಂಡರು.
5: I thank Honorable Prime Minister for giving such a huge responsibility and with a great trust he has assigned this responsibility to me. I can only say at this moment under his guidance, under his leadership, I will perform and I will try to come to his expectation in this particular department and I will with full strength, I will try to work with all humility and honesty and I thank Honorable Prime Minister for giving such responsibility. In detail, I will talk to you after taking the charge.
0: ಆಕಾಶವಾಣಿಯ ಬಹುಶ್ರುತ ಮಾಸಿಕ ಕಾರ್ಯಕ್ರಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ 136ನೇ ಆವೃತ್ತಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲೂ ಪ್ರಸಾರವಾಗಲಿದೆ. ಮ್ಯಾನ್ಗ್ರೋವ್ ಅರಣ್ಯಗಳು ನೀಲಿ ಆರ್ಥಿಕತೆಗೆ ಪ್ರಮುಖ ಪರಿಸರ ವ್ಯವಸ್ಥೆ, ಒಟ್ಟಾಗಿ ಹಸಿರುಮಯ ಕರಾವಳಿಯನ್ನು ಉಳಿಸಿ ಬೆಳೆಸೋಣ ಎಂಬ ಧ್ಯೇಯದೊಂದಿಗೆ ಇಂದು ಕಡಲಂಚಿನ ಸುಂದರವನ ಪರಿಸರ ಸಂರಕ್ಷಣೆಯ ಅಂತಾರಾಷ್ಟೀಯ ದಿನಾಚರಣೆ. 2015ರಲ್ಲಿ ಯುನೆಸ್ಕೋ ಈ ದಿನಾಚರಣೆಯನ್ನು ಅಂಗೀಕರಿಸಿತು. ಆಹಾರ ಭದ್ರತೆ, ಬಿರುಗಾಳಿ ತಡೆಗೋಡೆ, ಮಣ್ಣಿನ ಸಂರಕ್ಷಣೆಯ ನೈಸರ್ಗಿಕ ರಕ್ಷಾ ಕವಚವಾಗಿ ಹಾಗೂ ಇಂಗಾಲದ ಸಂಗ್ರಹಾಗಾರವಾಗಿ ಮ್ಯಾನ್ಗ್ರೋವ್ ಅರಣ್ಯ ಕೆಲಸ ಮಾಡುತ್ತದೆ. ಹುಬ್ಬಳ್ಳಿ ಸೇರಿದಂತೆ ರಾಜ್ಯದ ಇತರ

ಜಿಲ್ಲೆಗಳಲ್ಲಿ ಸ್ವಂತ ಕಟ್ಟಡವಿಲ್ಲದೆ ಕಾರ್ಯನಿರ್ವಹಿಸುತ್ತಿರುವ ಅಗ್ನಿಶಾಮಕ ಠಾಣೆಗಳಿಗೆ ಶೀಘ್ರ ನಿವೇಶನ ಒದಗಿಸಲಾಗುವುದು ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗಳ ಇಲಾಖೆ ಅಧಿಕಾರಿಗಳೊಂದಿಗೆ ಬೆಂಗಳೂರು

0: ತಿಳಿಸಿದ ಅವರು, 490 ಹುದ್ದೆಗಳ ಭರ್ತಿಗೆ 371 ಜೆ ಅಡಿ ಮೀಸಲಾತಿ ನಿಗದಿಪಡಿಸಿ ಕ್ರಮ ಕೈಗೊಳ್ಳುವಂತೆ ನಿರ್ದೇಶಿಸಿದರು. ಗದಗ ಜಿಲ್ಲೆಯಲ್ಲಿ ಕಳೆದ 6 ತಿಂಗಳಲ್ಲಿ 5058 ನಾಯಿ ಕಡಿತ ಹಾಗೂ 169 ಹಾವು ಕಡಿತದ ಪ್ರಕರಣಗಳು ದಾಖಲಾಗಿವೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಸ್ಎಸ್ ನೀಲ್ಗುಂದ್ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಬಂಡೀಪುರ ರಾಷ್ಟೀಯ ಉದ್ಯಾನದ ಪ್ರವೇಶ ದರ ಹಾಗೂ ಸಫಾರಿ ಶುಲ್ಕವನ್ನು ಪರಿಷ್ಕರಿಸಲಾಗಿದ್ದು ಸೆಪ್ಟೆಂಬರ್ 1 ಜಾರಿಗೆ ಬರಲಿದೆ ಎಂದು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಕುಮಾರ್ ಪುಷ್ಕರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಕಾರ್ಗಿಲ್ ವಿಜಯೋತ್ಸವ, ನಾಡಿನಾದ್ಯಂತ ಸೇನಾನಿಗಳಿಗೆ ಗೌರವಾರ್ಪಣೆ. ದೇವಶಯನಿ ಆಷಾಢ ಏಕಾದಶಿ, ವಾರ್ಕರಿ ಸಂತರಿಂದ ಪಂಢರಪುರದಲ್ಲಿ ವಿಶೇಷ ಚಾತುರ್ಮಾಸ ಉತ್ಸವಕ್ಕೆ ಚಾಲನೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಅರ್ಹ ಮತದಾರರ ಹಕ್ಕು ಅಬಾಧಿತ, ವಿ ಅನ್ಬುಕುಮಾರ್. ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ಇಂದು ಬೆಳಗ್ಗೆ 11 ಪ್ರಸಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಮಂಗಳೂರು. ಇದೀಗ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಮಾಲತಿ ಶರ್ಮಾ ಮತ್ತು ಸಂಗಡಿಗರು ಹಾಡಿರುವ ಪೂತೀನ ಅವರ ಕವನ ಕೊಡು ಕೊಡು ಎಂಬುದು ನನ್ನೊಲವು.

ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಬಿಆರ್ ಛಾಯಾ ಹಾಡಿರುವ ಅಂಬಿಕಾ ತನಯದತ್ತ ಅವರ ಕವನ ಮಳೆ ಬರುವ ಕಾಲಕ್ಕ ಒಳಗ್ಯಾಕ ಕುಂತೀವು.

0: ಇದುವರೆಗೆ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಮಾಲತಿ ಶರ್ಮಾ, ಕೆಆರ್ ರಾಘವೇಂದ್ರ ಆಚಾರ್ಯ ಮತ್ತು ಬಿಆರ್ ಛಾಯಾ ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಮೈಸೂರ್ ಸ್ಯಾಂಡಲ್ ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಆತ್ಮೀಯ ಕೇಳುಗರೆ, ಕನಸಿನ ಗೂಡಿಗೆ ನಂಬಿಕೆಯ ಬುನಾದಿ, ಸಾಧಕರ ಬದುಕಿಗೆ ಸ್ಫೂರ್ತಿಯ ಹಾದಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ, ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಗಡಿಯ ಕಾವಲಿಗೆ ಬದುಕನ್ನೇ ಮುಡಿಪಾಗಿಟ್ಟು ಹೆತ್ತ ತಾಯಿಗಿಂತ ಭಾರತ ಮಾತೆಯನ್ನೇ ಹೆಚ್ಚಾಗಿ ಪ್ರೀತಿಸಿದ ಧನ್ಯ ಜೀವ, ನಮ್ಮ ಹೆಮ್ಮೆಯ ಭಾರತೀಯ ಸೇನೆಯ ನಿವೃತ್ತ ಹಿರಿಯ ಅಧಿಕಾರಿ ಹಾಗೂ ಸಮಾಜ ಸೇವಕರಾದ ಲೆಫ್ಟಿನೆಂಟ್ ಕರ್ನಲ್ ಅಶೋಕ್ ಕಿಣಿ.
2: ದೇಶ ಸೇವೆ ಮಾಡಬೇಕೆಂಬ ಒಂದು ತುಂಬ ಇಚ್ಛೆ ಮನಸ್ಸಲ್ಲಿದ್ದ ಕಾರಣ ಫೈನಲ್ ಆರ್ಮಿ ಆಫೀಸರ್ ಆಗಿ ದೇಶಕ್ಕೆ ಸೇವೆ ಮಾಡುವಂಥ ಒಂದು ಆಪರ್ಚುನಿಟಿ ಸಿಗ್ತದೆ. ಅದು ಏನೋ ಶೋಲ್ಡರ್ನಲ್ಲಿ ಒಂದು ಸ್ಟಾರ್ ಸಿಗುವುದಂದ್ರೆ ತುಂಬ ಒಂದು ಆಪರ್ಚುನಿಟಿ, ಲಕ್. ಅದ ನಂತರ ದೇಶ ಸೇವೆ ಆರ್ಮಿ ಆಫೀಸರ್ ಆಗಿ ಮಾಡುವುದಂದ್ರೆ ತುಂಬಾ ಒಂದು ಖುಷಿ ವಿಷಯ.
1: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು, ಬನ್ನಿ ಕೇಳೋಣ ದೇಶ ಪ್ರೇಮದ ಅಮರ ಕಥನ ಇಂದು ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.
3: ಕೇಳುಗರೇ, ಗಮನಿಸಿ, ಈ ಮಧ್ಯಾಹ್ನ 1:20 ಸ್ವರ ಮಾಧುರ್ಯದಲ್ಲಿ ಎಂಡಿ ಪಲ್ಲವಿ ಹಾಡಿರುವ ವಚನಗಳನ್ನು ಕೇಳುವಿರಿ. 1:30 ಚಕೋರಿ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಮಧ್ಯಾಹ್ನ 2:40 ನಾಟಕ ರಾಕ್ಷಸನ ಮುದ್ರಿಕೆ, ವಿಶಾಖದತ್ತನ ಮೂಲ ಸಂಸ್ಕೃತ ಕೃತಿಯನ್ನು ಆಧರಿಸಿದ ಕನ್ನಡ ನಾಟಕ, ರಚನೆ ತೀನಂ ಶ್ರೀ, ಬಾನುಲಿ ರೂಪ ಡಾಕ್ಟರ್ ಜ್ಯೋತ್ಸ್ನಾ ಕೆ ಕಾಮತ್, ನಿರ್ದೇಶನ ಪರ್ವತವಾಣಿ. ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಬಳಿಕ ಕನ್ನಡದಲ್ಲಿ ವಾರ್ತೆಗಳು. ಬೆಂಗಳೂರು ಕೇಂದ್ರದ

0: ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು, ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಮನ್ ಕಿ ಬಾತ್ನ 136ನೇ ಆವೃತ್ತಿ. ಇಂದು ಬೆಳಿಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಮನದಾಳದ ಮಾತು. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ನಾಳೆ ಲೋಕಸಭೆಯಲ್ಲಿ ಮಂಡನೆ. ನೂತನ ಕೇಂದ್ರ ಶಿಕ್ಷಣ ಸಚಿವರಾಗಿ ಪ್ರಹ್ಲಾದ್ ಜೋಶಿ ನೇಮಕ. ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆ, ಯೋಧರ ಶೌರ್ಯ ತ್ಯಾಗ ಸ್ಮರಣೆ. ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್, ಪಾಕಿಸ್ತಾನವನ್ನು ಮಣಿಸಿದ ಭಾರತಕ್ಕೆ ಚಿನ್ನ. ವಾರ್ತೆಗಳ ವಿವರ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026ನ್ನು ಕೇಂದ್ರ ಸರ್ಕಾರ ನಾಳೆ ಲೋಕಸಭೆಯಲ್ಲಿ ಮಂಡಿಸಲಿದೆ. 2024ರ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆಗೆ ತಿದ್ದುಪಡಿ ತರಲು ಈ ಮಸೂದೆ ಉದ್ದೇಶಿಸಿದ್ದು, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಮಸೂದೆಯನ್ನು ಮಂಡಿಸಲಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷಾ ಅಕ್ರಮ ಪ್ರಕರಣಗಳಲ್ಲಿ ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆ ವಿಧಿಸುವ ಸಂಬಂಧದ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಶುಕ್ರವಾರ ಅನುಮೋದನೆ ನೀಡಿತ್ತು. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ಬಳಿಕ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ನೂತನ ಶಿಕ್ಷಣ ಸಚಿವರಾಗಿ ನೇಮಕಗೊಂಡಿದ್ದಾರೆ. ತಮ್ಮ ಹಾಲಿ ಖಾತೆಗಳ ಜೊತೆಗೆ ಶಿಕ್ಷಣ ಸಚಿವಾಲಯದ ಹೆಚ್ಚುವರಿ ಜವಾಬ್ದಾರಿಯನ್ನು ಅವರಿಗೆ ವಹಿಸಲಾಗಿದೆ. ಪ್ರಹ್ಲಾದ್ ಜೋಶಿ ಅವರು ಪ್ರಸ್ತುತ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಹಾಗೂ ನೂತನ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದೇ ವೇಳೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಂಗೀಕರಿಸಿದ್ದಾರೆ. ಈ ನಡುವೆ ತಮ್ಮ ಅನಿಸಿಕೆ ಹಂಚಿಕೊಂಡಿರುವ ಸಚಿವ ಪ್ರಹ್ಲಾದ್ ಜೋಶಿ, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸುವ ಜೊತೆಗೆ ಪ್ರತಿಯೊಂದು ಮಗುವಿಗೆ ಗುಣಮಟ್ಟದ ಶಿಕ್ಷಣ ಹಾಗೂ ಉತ್ತಮ ಕಲಿಕಾ ವಾತಾವರಣ ಕಲ್ಪಿಸಲು ಆದ್ಯತೆ ನೀಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಸಿಜೆಪಿ ತನ್ನ ಪ್ರಮುಖ ಬೇಡಿಕೆಗಳಿಗೆ ಕೇಂದ್ರ ಸರ್ಕಾರ ಸಮ್ಮತಿಸಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ಹಿಂಪಡೆದಿದೆ. ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಡಾ ಜಿತೇಂದ್ರ ಸಿಂಗ್ ಅವರು ನಿನ್ನೆ ಸಿಜೆಪಿ ನಿಯೋಗದೊಂದಿಗೆ 3ನೇ ಸುತ್ತಿನ ಮಾತುಕತೆ ನಡೆಸಿದರು. ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆ ಹಾಗೂ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಗೆ ಸಂಬಂಧಿಸಿದ ಬೇಡಿಕೆಗಳ ಕುರಿತು ಚರ್ಚೆ ನಡೆಯಿತು. ಮಾತುಕತೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಪಿ ನಡ್ಡಾ, ಪ್ರತಿಭಟನಾಕಾರರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ, ಎಫ್ಐಆರ್ ದಾಖಲಿಸದಿರಲು ಸರ್ಕಾರ ಒಪ್ಪಿಕೊಂಡಿದೆ ಎಂದು ತಿಳಿಸಿದರು. ಈಗಾಗಲೇ ದಾಖಲಾಗಿರುವ ಎಫ್ಐಆರ್ಗಳನ್ನು ಹಿಂಪಡೆಯಲಾಗುವುದು ಎಂದು ಹೇಳಿದರು. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಹಿನ್ನೆಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡವರ ಕುಟುಂಬಗಳಿಗೆ ನಿಯಮಾನುಸಾರ ಗರಿಷ್ಠ ಪರಿಹಾರ ಒದಗಿಸಲಾಗುವುದು ಎಂದು ಅವರು ಹೇಳಿದರು. ಸಿಜೆಪಿ ರಾಷ್ಟೀಯ ವಕ್ತಾರ ಸೌರವ್ ದಾಸ್, ಸರ್ಕಾರ ಒಪ್ಪಿಕೊಂಡಿರುವ ಭರವಸೆಗಳನ್ನು ನಿಗದಿತ ಅವಧಿಯಲ್ಲಿ ಜಾರಿಗೊಳಿಸುವ ವಿಶ್ವಾಸದೊಂದಿಗೆ ಪ್ರತಿಭಟನೆ ಹಿಂಪಡೆಯುವುದಾಗಿ ಘೋಷಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ.

0: ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಸಾವಿರದ 1999 ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಭಾರತೀಯ ಯೋಧರ ಶೌರ್ಯ ಮತ್ತು ತ್ಯಾಗವನ್ನು ಸ್ಮರಿಸಲು ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ್ ದಿವಸ್ ಆಚರಿಸಲಾಗುತ್ತಿದೆ. ಈ ದಿನವು ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ಸಾಧಿಸಿದ ವಿಜಯದ 27ನೇ ವಾರ್ಷಿಕೋತ್ಸವ ಹಾಗೂ ಆಪರೇಷನ್ ವಿಜಯ್ ಯಶಸ್ವಿಯಾಗಿ ಪೂರ್ಣಗೊಂಡ ದಿನದ ಸ್ಮರಣಾರ್ಥ ಆಚರಿಸಲಾಗುತ್ತಿದೆ. ಈ ಕಾರ್ಯಾಚರಣೆಯಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳು ಜಮ್ಮು ಕಾಶ್ಮೀರದ ಕಾರ್ಗಿಲ್ ಪ್ರದೇಶದಲ್ಲಿ ಪಾಕಿಸ್ತಾನದ ಸೈನಿಕರು ಹಾಗೂ ಉಗ್ರರು ಅತಿಕ್ರಮಿಸಿಕೊಂಡಿದ್ದ ಪ್ರದೇಶಗಳನ್ನು ಮರಳಿ ವಶಪಡಿಸಿಕೊಂಡಿದ್ದವು. ಕಾರ್ಗಿಲ್ ವಿಜಯ ದಿವಸದ ಅಂಗವಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ರಾಷ್ಟ್ರ ರಕ್ಷಣೆಗಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು 1999 ಕಾರ್ಗಿಲ್ ಯುದ್ಧದಲ್ಲಿ ದುರ್ಗಮ ಪರ್ವತ ಶಿಖರಗಳಲ್ಲಿ ಅಸಾಧಾರಣ ಶೌರ್ಯ ಪ್ರದರ್ಶಿಸಿದ ಭಾರತೀಯ ಯೋಧರಿಗೆ ದೇಶ ಸದಾ ಋಣಿಯಾಗಿರಲಿದೆ ಎಂದು ಹೇಳಿದ್ದಾರೆ. ವೀರ ಯೋಧರ ಅಚಲ ಧೈರ್ಯ, ಪರಮ ತ್ಯಾಗ ಮತ್ತು ಸಂಕಲ್ಪವು ದೇಶಭಕ್ತಿ, ಕರ್ತವ್ಯ ನಿಷ್ಠೆ ಹಾಗೂ ಮಾತೃಭೂಮಿಯ ಮೇಲಿನ ನಿಸ್ವಾರ್ಥ ಸೇವೆಯ ಮನೋಭಾವದಿಂದ ಮುಂದಿನ ಪೀಳಿಗೆಗಳಿಗೆ ನಿರಂತರವಾಗಿ ಸ್ಫೂರ್ತಿ ನೀಡುತ್ತಲೇ ಇರುತ್ತದೆ ಎಂದು ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮಾಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಹಾಗೂ ರೊಮೇನಿಯಾ ರಾಷ್ಟ್ರಗಳ ಭೇಟಿಯನ್ನು ಪೂರ್ಣಗೊಳಿಸಿ ಇಂದು ಬೆಳಿಗ್ಗೆ ನವದೆಹಲಿಗೆ ಮರಳಿದ್ದಾರೆ. ಭೇಟಿಯ ವೇಳೆ ಮೂರು ರಾಷ್ಟ್ರಗಳ ಉನ್ನತ ನಾಯಕರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದ ರಾಷ್ಟ್ರಪತಿಗಳು ವ್ಯಾಪಾರ ವೇದಿಕೆಗಳನ್ನು ಉದ್ದೇಶಿಸಿ ಮಾತನಾಡಿದರು ಹಾಗೂ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಿದರು. ಈ ಭೇಟಿ ಹಲವು ಐತಿಹಾಸಿಕ ಮೈಲುಗಲ್ಲುಗಳಿಗೆ ಸಾಕ್ಷಿಯಾಗಿದೆ. ಮಾಲ್ಡೋವಾ ಮತ್ತು ಉತ್ತರ ಮ್ಯಾಸಿಡೋನಿಯಾಗೆ ಭಾರತದ ರಾಷ್ಟ್ರಪತಿಯ ಮೊದಲ ಸರ್ಕಾರಿ ಭೇಟಿ ಇದಾಗಿದ್ದು, ರೊಮೇನಿಯಾಕ್ಕೆ 3 ದಶಕಗಳ ಬಳಿಕ ನಡೆದ ಮೊದಲ ರಾಷ್ಟ್ರಪತಿಗಳ ಭೇಟಿ ಎಂಬ ಹೆಗ್ಗಳಿಕೆಯು ಪಡೆದಿದೆ. ರೊಮೇನಿಯಾದ ಬುಕಾರೆಸ್ಟ್ ಆರ್ಥಿಕ ಅಧ್ಯಯನ ವಿಶ್ವವಿದ್ಯಾಲಯವು ರಾಷ್ಟ್ರಪತಿ ಮುರ್ಮು ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಸನ್ಮಾನಿಸಿತು. ಭಾರತ ಮತ್ತು ಪೂರ್ವ ಯುರೋಪಿನ ರಾಷ್ಟ್ರಗಳ ನಡುವಿನ ಬಾಂಧವ್ಯಕ್ಕೆ ಈ ಭೇಟಿ ಹೊಸ ಚೈತನ್ಯ ನೀಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಸಂಜೆ 4:30 ವಿಡಿಯೋ ಸಂವಾದದ ಮೂಲಕ ವಿಕಸಿತ ವೈಬ್ರೆಂಟ್ ವಿಲೇಜ್ ಕಾರ್ಯಕ್ರಮ 2026 ಭಾಗವಹಿಸುವವರೊಂದಿಗೆ ಸಂವಾದ ನಡೆಸಲಿದ್ದಾರೆ. ದೇಶದ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಪ್ರತಿನಿಧಿಸುವ 400 ಯುವಕರು ಈ ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ. ಕಳೆದ ತಿಂಗಳ 4-30 ಎರಡು ಹಂತಗಳಲ್ಲಿ ಲಡಾಖ್, ಹಿಮಾಚಲ ಪ್ರದೇಶ ಹಾಗೂ ಉತ್ತರಾಖಂಡದ 74 ಗಡಿ ಗ್ರಾಮಗಳಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ದೇಶವ್ಯಾಪಿ ಆನ್ಲೈನ್ ರಸಪ್ರಶ್ನೆ ಸ್ಪರ್ಧೆಯ ಮೂಲಕ 300,000 ಯುವಕರಲ್ಲಿ ಆಯ್ಕೆಯಾದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ಅಂಗವಾಗಿ ಯುವಕರು ಸ್ಥಳೀಯ ಸಮುದಾಯಗಳೊಂದಿಗೆ ವಾಸವಿದ್ದು ಸ್ವಚ್ಛತಾ ಅಭಿಯಾನ, ಸರ್ಕಾರಿ ಯೋಜನೆಗಳ ಜಾಗೃತಿ ಕಾರ್ಯಕ್ರಮ, ಯುವ ಸಮಾವೇಶ, ಸಾಂಸ್ಕೃತಿಕ ವಿನಿಮಯ, ಮಾದರಿ ಪಂಚಾಯಿತಿ ಚಟುವಟಿಕೆ, ಸ್ಥಳೀಯ ಕುಶಲಕರ್ಮಿಗಳೊಂದಿಗೆ ಸಂವಾದ ಹಾಗೂ ಕಾರ್ಯತಂತ್ರದ ಮಹತ್ವದ ಸಂಸ್ಥೆಗಳ ಭೇಟಿ ಸೇರಿದಂತೆ ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದರು. ಈ ಕಾರ್ಯಕ್ರಮವು ಗಡಿಭಾಗಗಳ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ, ಸಾಂಸ್ಕೃತಿಕ ಪರಂಪರೆ ಮತ್ತು ಅಭಿವೃದ್ಧಿಯ ಆಶಯಗಳನ್ನು ಯುವಕರಿಗೆ ನೇರವಾಗಿ ಪರಿಚಯಿಸುವುದರ ಜೊತೆಗೆ ರಾಷ್ಟ್ರೀಯ ಏಕತೆ ಹಾಗೂ ಗಡಿಗ್ರಾಮಗಳ ಕಾರ್ಯತಂತ್ರದ ಮಹತ್ವದ ಕುರಿತು ಅರಿವು ಮೂಡಿಸಿದೆ. ಸಿಕ್ಕಿಂನ ನಾಥುಲಾ ಮಾರ್ಗದ ಮೂಲಕ ಕೈಲಾಸ ಮಾನಸರೋವರ ಯಾತ್ರೆ ಕೈಗೊಂಡಿದ್ದ 5ನೇ ತಂಡವು ಪವಿತ್ರ ಯಾತ್ರೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಸುರಕ್ಷಿತವಾಗಿ ಗ್ಯಾಂಗ್ಟಾಕ್ಗೆ ಮರಳಿದೆ. ಎಫ್ಐಎಚ್ ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್ನ ಪುರುಷರ ಫೈನಲ್ನಲ್ಲಿ ಭಾರತ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು 3-1 ಮಣಿಸಿ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ರೋಮಿತ್ ಪಾಲ್, ನಾಯಕ ಕೇತನ ಕುಶ್ವಾಹ ಹಾಗೂ ಶಾರುಖ್ ಅಲಿ ಗಳಿಸಿದ ಗೋಲುಗಳ ನೆರವಿನಿಂದ ಭಾರತ ಪ್ರಶಸ್ತಿ ಗೆದ್ದಿತು. ಈ ಗೆಲುವಿನೊಂದಿಗೆ ಭಾರತ ಎಲೈಟ್ ಪೂಲ್ ಅಂಕಪಟ್ಟಿಯಲ್ಲೂ ಅಗ್ರಸ್ಥಾನ ಪಡೆದಿದೆ. ಫೈನಲ್ ಪ್ರವೇಶಿಸಿರುವುದರಿಂದ ಭಾರತ ಮತ್ತು ಪಾಕಿಸ್ತಾನ ಎರಡೂ ತಂಡಗಳು ಚೊಚ್ಚಲ ಎಫ್ಐಎಚ್ ಯುವ ಹಾಕಿ 5S ವಿಶ್ವಕಪ್ಗೆ ಅರ್ಹತೆ ಪಡೆದಿವೆ. ಇದೇ ವೇಳೆ ಮಹಿಳೆಯರ ವಿಭಾಗದಲ್ಲಿ ಭಾರತದ ಕಿರಿಯರ ತಂಡ ಚೀನಾದ ವಿರುದ್ಧ ಫೈನಲ್ನಲ್ಲಿ ಹೋರಾಟದ ಪ್ರದರ್ಶನ ನೀಡಿದರೂ ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟಿತು. ಎರಡು ಭಾರತೀಯ ತಂಡಗಳ ಸಾಧನೆಯನ್ನು ಅಭಿನಂದಿಸಿರುವ ಹಾಕಿ ಇಂಡಿಯಾ ಪುರುಷರ ಚಿನ್ನದ ಪದಕ ವಿಜೇತ ತಂಡದ ಪ್ರತಿಯೊಬ್ಬ ಆಟಗಾರರಿಗೆ 2,00,000 ಹಾಗೂ ಸಹಾಯಕ ಸಿಬ್ಬಂದಿಯ ಪ್ರತಿಯೊಬ್ಬ ಸದಸ್ಯರಿಗೆ 1,00,000 ನಗದು ಬಹುಮಾನ ಘೋಷಿಸಿದೆ. ಮಹಿಳಾ ತಂಡದ ಪ್ರತಿಯೊಬ್ಬ ಆಟಗಾರ್ತಿಗೆ 1,00,000 ಹಾಗೂ ಸಹಾಯಕ ಸಿಬ್ಬಂದಿಯ ಪ್ರತಿಯೊಬ್ಬ ಸದಸ್ಯರಿಗೆ 50,000 ಬಹುಮಾನ ನೀಡುವುದಾಗಿ ಪ್ರಕಟಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.

0: ಮನ್ ಕಿ ಬಾತ್ನ 136ನೇ ಆವೃತ್ತಿ ಇಂದು ಬೆಳಿಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಮನದಾಳದ ಮಾತು. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ನಾಳೆ ಲೋಕಸಭೆಯಲ್ಲಿ ಮಂಡನೆ. ನೂತನ ಕೇಂದ್ರ ಶಿಕ್ಷಣ ಸಚಿವರಾಗಿ ಪ್ರಹ್ಲಾದ್ ಜೋಶಿ ನೇಮಕ. ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ ದಿವಸ್ ಆಚರಣೆ, ಯೋಧರ ಶೌರ್ಯ ತ್ಯಾಗ ಸ್ಮರಣೆ. ಯುವ ಹಾಕಿ ಫೈಎಸ್ ಏಷ್ಯನ್ ಚಾಂಪಿಯನ್ಶಿಪ್, ಪಾಕಿಸ್ತಾನವನ್ನು ಮಣಿಸಿದ ಭಾರತಕ್ಕೆ ಚಿನ್ನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12ಕ್ಕೆ.
1: ಆಕಾಶವಾಣಿ ಮಂಗಳೂರು.
2: ಅಕ್ಕ, ಕೆಲ್ಸ ಸಿಕ್ತು.
3: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
2: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
3: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
2: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ?
3: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
2: ಆದ್ರೆ ಅಕ್ಕ
3: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
4: ಆರ್ಬಿಐ ಹೇಳುತ್ತೆ,
5: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
1: ರಾಗರಂಜನಿ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕಿಲಾಡಿ ಪೊಲೀಸ್ ಚಿತ್ರದ ಗೀತೆ ಹಾಡಿರುವ ಗಾಯಕರು ವ್ಯಾಸರಾಜ್ ಸೋಸಲಿ, ಗೀತೆಯ ಸಾಹಿತ್ಯ ಹರೀಶ್ ರಾಜ್ ಅವರದು, ಸಂಗೀತ ಸಂಯೋಜಿಸಿದ್ದಾರೆ ಎಲ್ವಿನ್ ಜೋಶುವಾ.
6: ವರ್ಷಕ್ಕೊಮ್ಮೆ ಬರೋನು, ಬಂದು ಖುಷಿ ಕೊಡೋನು, ವರ್ಷಕ್ಕೊಮ್ಮೆ ಬರೋನು, ಬಂದು ಖುಷಿ ಕೊಡೋನು.

ರಾಗರಂಜನಿ ಕಾರ್ಯಕ್ರಮದ ಕೊನೆಯಲ್ಲಿ ಬೆಳ್ಳಿ ಮೋಡಗಳು ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ ಮತ್ತು ಮನು. ಈ ಗೀತೆಯ ಸಾಹಿತ್ಯ ಕೆ ವಿ ರಾಜು ಅವರದು, ಸಂಗೀತ ಉಪೇಂದ್ರ ಕುಮಾರ್.

ರಾಗರಂಜನಿ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು, ಸಮಯ 8 ಗಂಟೆಯಾಗಲಿದೆ. ಇನ್ನು ಮುಂದೆ ಸಮಾಚಾರ್ ಪ್ರಭಾತ್ ಕೇಳುವಿರಿ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯು 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸುಸಂದರ್ಭದಲ್ಲಿ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ. ನೆನಪುಗಳ ಸವಿಗಂಪು, ಸಾಧಕರ ಮಾತಿನ ಪೂರಣದ ಸೊಂಪು. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್, ಇಲ್ಲಿ ಕನಸಿನ ಮನೆ ನಿಮ್ಮಿಷ್ಟದಂತೆ. ಕ್ವಾಲಿಟಿ ಕೆಲಸ, ಸರಿಯಾದ ಸಮಯಕ್ಕೆ ಡೆಲಿವರಿ ಮತ್ತು ನ್ಯಾಯಯುತ ಬೆಲೆ. ರೆಸಿಡೆನ್ಷಿಯಲ್ ಇರಲಿ ಅಥವಾ ಕಮರ್ಷಿಯಲ್, ನಂಬಿಕೆಯೇ ನಮ್ಮ ಹೆಗ್ಗುರುತು. ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್, ನಿಮ್ಮ ಕನಸು ನಮ್ಮ ಜವಾಬ್ದಾರಿ.
1: ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್, ಮನೆ ಖರೀದಿ ಅಥವಾ ನಿರ್ಮಾಣಕ್ಕೆ ನಿಮಗೆ ಬೇಕಾದಂತೆಯೇ ಇಂದಿನ ಕಾಲದ ಮನೆ ನಿರ್ಮಿಸುತ್ತೇವೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 8904819565.
0: ಈ ವಾರದ ಅತಿಥಿಯಾಗಿ ತಮ್ಮ ಮಾತಿನ ಮಂಟಪ ಕಟ್ಟುವವರು ಮನೆಯ ಮಮತೆಯನ್ನು ತೊರೆದು ದೇಶದ ಮಣ್ಣನ್ನೇ ಉಸಿರಾಡಿದ ಭಾರತ ಮಾತೆಯ ಕೀರ್ತಿ ಮುಕುಟದ ಸಾಹಸಿ, ತನ್ನ ಬದುಕನ್ನೇ ದೇಶದ ಯಜ್ಞಕ್ಕೆ ಸಮರ್ಪಿಸಿದ ವೀರ ಸೇನಾನಿ, ಭಾರತೀಯ ಸೇನೆಯ ನಿವೃತ್ತ ಹಿರಿಯ ಅಧಿಕಾರಿ ಹಾಗೂ ಸಮಾಜ ಸೇವಕರಾದ ಲೆಫ್ಟಿನೆಂಟ್ ಕರ್ನಲ್ ಅಶೋಕ್ ಕಿಣಿ ಎಚ್. ಆ ನೆನಪಿನ ಪಯಣಕ್ಕೆ ಸಾಥ್ ನೀಡಲಿದ್ದಾರೆ ಲತೀಶ್ ಪಾಲ್ದಾನೆ. ಬನ್ನಿ, ದೇಶ ಕಾಯ್ದ ವೀರನ ಬಾಯಿಯಿಂದಲೇ ಕೇಳಿ ರಣರಂಗದ ರೋಮಾಂಚಕ ಕಥೆಗಳು. ಲೆಫ್ಟಿನೆಂಟ್ ಕರ್ನಲ್ ಅಶೋಕ್ ಕಿಣಿ ಅವರ ಮಾತಿನ ಅರಮನೆಗೆ.
2: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಾರದ ಅತಿಥಿ ನಮ್ಮ ಜೊತೆಗೆ ಇರುವಂತಹವರು ಕರ್ನಲ್ ಅಶೋಕ್ ಕಿಣಿ ಹೆಚ್ ಅವರು. ಇವರು ನಿವೃತ್ತ ಯೋಧರು, ಹಾಗೇನೆ ಸಮಾಜ ಸೇವಕರು ಕೂಡ ಹೌದು, ಹಾಗೇನೆ ಕೊಂಕಣಿ ಭಾಷೆ ಮತ್ತು ಸಾಹಿತ್ಯದ ಮೇಲೆ ಅಪಾರ ಆಸಕ್ತಿ ಹೊಂದಿರುವವರು ಕೂಡ ಹೌದು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
3: ಧನ್ಯವಾದಗಳು.
2: ಸರ್, ಈಗ ತಾವು ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದಂಥವರು, ನಂತರ ತಾವು ಸಮಾಜ ಸೇವೆಯನ್ನು ಕೂಡ ಮಾಡ್ತಾ ಇದ್ದೀರಾ, ಹಾಗೇನೆ ಕೊಂಕಣಿಯ ಬಗ್ಗೆ ಕೂಡ ಆಸಕ್ತಿಯನ್ನು ಹೊಂದಿದ್ದೀರಾ. ಈಗ ತಮ್ಮ ಬಗ್ಗೆ ತಿಳ್ಕೊಬೇಕಾದ್ರೆ ಮೊದಲೇದಾಗಿ ತಾವು ಮೂಲತಃ ಎಲ್ಲಿಯವರು?
3: ಮೂಲತಃ ನನ್ನ ತಾಯಿಯವರು ಮಂಗಳೂರಿಂದ, ತಂದೆಯವರು ಕೇರಳದ ಹೊಸದುರ್ಗದಂದೆ, ಮತ್ತೆ ತಾಯಿಯವರು ಕನ್ನಡ ಟೀಚರ್ ಆಗಿದ್ರು. ಹಾಗೆ ಕನ್ನಡ ಕಲಿತು, ನಾವು ಸಹ ಕನ್ನಡ ಮೀಡಿಯಂನಲ್ಲೇ ಕಲಿತು, ಕನ್ನಡದಲ್ಲಿ 10th ಸ್ಟ್ಯಾಂಡರ್ಡ್ SSLC ಪಾಸ್ ಆಗಿ ನಂತರ ಕಾಲೇಜ್ ಮಾಡಿ, ಕಾಲೇಜಿನಿಂದ ನಂತರ ಜೀವನ ಶುರು ಮಾಡಿತ್ತು.
2: ಈಗ ತಾವು ಎಲ್ಲಿ ಕಲ್ತ್ರಿ ಸರ್, ಅಂದ್ರೆ ಯಾವ ಶಾಲೆಯಲ್ಲಿ ಕಲ್ತ್ರಿ, ಬಾಲ್ಯದ ದಿನಗಳು ಹೇಗಿದ್ವು ಆ ಕಾಲದಲ್ಲಿ?
3: ಹೊಸದುರ್ಗದಲ್ಲಿ ಕನ್ನಡ ಮೀಡಿಯಂ ಇದೆ, ಕನ್ನಡ ಮೀಡಿಯಂ ಅಂದ್ರೆ ಕೇರಳದ ಹೊಸದುರ್ಗ ಕಾಸರಗೋಡು ಡಿಸ್ಟ್ರಿಕ್ಟ್ ಅಲ್ಲಿ ಕನ್ನಡದಲ್ಲಿ ತಾಯಿಯವರು ಸಹ ಟೀಚರ್ ಆಗಿ, ನಂತರ ನೀಲೇಶ್ವರ ಬರ್ತದೆ, ಅಂದು ಮುಂದೆ ತಂದೆಯವರು ಕಲಿಯುವಾಗ ಕನ್ನಡ ಇತ್ತಂತೆ, ಆದ್ರೆ ಈಗ ಕಾನಿಂಗಾಳು ಹೊಸದುರ್ಗದವರೇ ಮಾತ್ರ. ಮತ್ತೆ ದುರ್ಗ ಹೈಸ್ಕೂಲ್ ಅಂತ ಒಂದು ಸ್ಕೂಲ್ ಇದೆ, ಅದರಲ್ಲಿ ನಾವು SSLC ಮಾಡಿ, ನಂತರ ನೆಹರು ಕಾಲೇಜ್ ಅಂತ ಪಡೆದೇ ಕಾಡಿದೆ, ಅದರಲ್ಲಿ ಡಿಗ್ರಿ ಮಾಡಿದ್ದು.
2: ಆಮೇಲೆ ಡಿಗ್ರಿ ಮಾಡಿದ ನಂತರ ಏನ್ ಮಾಡಿದ್ರಿ ಸರ್, ಅಂದ್ರೆ ಈಗ ಸೇನೆಯ ಬಗ್ಗೆ ತಮಗೆ ಆಸಕ್ತಿ ಇತ್ತ ಮೊದಲೇ ಅಥವಾ ಅದೊಂದು ಆಕಸ್ಮಿಕವಾಗಿ ಬರಬೇಕು ಅಂತ?
3: ಅಂದ್ರೆ ನಾವು ಕಾಲೇಜ್ ಕಲ್ತಿರುವಾಗ ಅಲ್ಲಿ NCC ಅಂತೂ ಇತ್ತು. NCC ಅಂದ್ರೆ ತುಂಬಾ ಇಷ್ಟ, ಅಂದ್ರೆ ಯೂನಿಫಾರ್ಮ್ ಹಾಕುವುದನ್ನು ತುಂಬಾ ಇಷ್ಟ ಇತ್ತು. ಹಾಗೆ NCCಯಲ್ಲಿ ಪಾಲ್ಗೊಂಡು ಏಷ್ಯಾಡ್ 82 ಅಂತ ಅಲ್ಲಿ ರೆಪ್ರೆಸೆಂಟೇಷನ್ ಮಾಡ್ಲಿಕ್ಕೆ ಬಂತು ಒಂದು ಆಪರ್ಚುನಿಟಿ. ಆ ಆಪರ್ಚುನಿಟಿ ಸೆಲೆಕ್ಷನ್ ಆಗಿ ನಾನು 82 ಡೆಲ್ಲಿಗೆ ಹೋಗಿ ಜವಾಹರಲಾಲ್ ಸ್ಟೇಡಿಯಂನಲ್ಲಿ ಅಶರಿಂಗ್ ಡ್ಯೂಟಿ ಮಾಡಿದ್ದೇನೆ. ನಂತರ 1984 ನಮ್ಮ ಕಾಲೇಜಿಂದ ಫಸ್ಟ್ ಕ್ಯಾರೆಟ್ ರಿಪಬ್ಲಿಕ್ ಡೇ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ 1984 ನನ್ನ ಸೆಲೆಕ್ಷನ್ ಆಯಿತು. ಹಾಗೆ ಡೆಲ್ಲಿಯಲ್ಲಿ ಹೋಗಿ ಬೆಸ್ಟ್ ಕ್ಯಾರೆಟ್ ಅಂದರೆ ಚೆರಿ ಬ್ಲಾಸಮ್ಸ್ ಟ್ರಾಫಿ ಸಹ ಸಿಕ್ತು. ಆ NCC ಕ್ಯಾಂಪ್ನಲ್ಲಿರುವಾಗ ಎಕ್ಸಾಮ್ ಬರೆದಿದ್ದೆ UPSC ಅದು. ಆ UPSC ಎಕ್ಸಾಮ್ನಲ್ಲಿ ಪಾಸ್ ಆಗಿತ್ತು. ಪಾಸ್ ಆಗಿ ನಂತರ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಇಂಟರ್ವ್ಯೂ ಆಯಿತು, ಹಾಗೆ ಆರ್ಮಿಯಲ್ಲಿ ಸೆಲೆಕ್ಷನ್ ಆಗಿದ್ದು.
2: ಆ ಕಾಲದಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಹೇಗಿತ್ತು ಸರ್?
3: ಅಂದರೆ UPSC ಎಕ್ಸಾಮ್ ಅಂದರೆ ನಮಗೆ ಊರಿನಲ್ಲಿ ಯಾರು ಗೈಡ್ ಮಾಡಲಿಕ್ಕೆ ಇಲ್ಲ. ಈಗ ಊರಿನಲ್ಲೆಲ್ಲ ತುಂಬ ಗೈಡೆನ್ಸ್ ಕೋಚಿಂಗ್ ಎಲ್ಲ ಇದೆ. ಆ ಸಮಯದಲ್ಲಿ ತುಂಬ ಆಸಕ್ತಿ ಇದ್ದ ಕಾರಣ ಸೆಲ್ಫ್ ಸ್ಟಡಿ ಮಾಡಿ, ಮತ್ತೆ ನಂತರ BBC ಇಂಟರ್ವ್ಯೂ, ಆಕಾಶವಾಣಿ ಇಂಟರ್ವ್ಯೂ ಎಲ್ಲ ಕೇಳುವುದಿತ್ತು. ಆಗ ತುಂಬ ಜನರು ಬಂದು ಇಂಟರ್ವ್ಯೂ ಎಲ್ಲ ಕೊಡುವಾಗ ಅವರ ನಾಲೆಜ್ ಎಲ್ಲ ಇರುವಾಗ ನಮಗೆ ನಾಲೆಜ್ ಸಿಕ್ತಿತ್ತು. ಆ ನಾಲೆಜೇ ನಮ್ಮ ಬೇಸ್. ಅದರ ನಂತರ ನ್ಯೂಸ್ ಪೇಪರ್ ಓದೋದು, ಉದಯವಾಣಿ, ಇಂಡಿಯನ್ ಎಕ್ಸ್ಪ್ರೆಸ್, ಹಿಂದೂ ಎಲ್ಲ ಓದಿ ನಾಲೆಜ್ ಅನ್ನು ಅಪ್ಡೇಟ್ ಮಾಡಿ ಎಕ್ಸಾಮ್ ಬರೆಯುವಾಗ UPSC ಎಕ್ಸಾಮ್ನಲ್ಲಿ ಎಲ್ಲ ಸೆಲೆಕ್ಟಿವ್ ಕ್ವೆಶನ್ಸ್ ಎಲ್ಲ ಅದಾದ ನಂತರ ಸೆಲೆಕ್ಷನ್ ಆಯಿತು. ಸೆಲೆಕ್ಷನ್ ಆದ ನಂತರ SSP ಅಂತ ಒಂದು ಇಂಟರ್ವ್ಯೂ, ಅಂದರೆ ಟಫ್ ಇಂಟರ್ವ್ಯೂ, ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಇಂಟರ್ವ್ಯೂ, ಅದು ಅಲಹಾಬಾದ್ನಲ್ಲಿ, ಆ ಸಮಯದಲ್ಲಿ ಈಗ ಪ್ರಯಾಗ್ರಾಜ್, ಅಲ್ಲಿ ನನಗೆ ಬಂತು. ಹಾಗೆ ಅಲ್ಲಿ ಹೋಗಿ ನೋಡುವಾಗ ತುಂಬ ಜನರು ಒಳ್ಳೆ ಪ್ರಿಪೇರ್ ಮಾಡಿ ಬಂದಿದ್ದಾರೆ. ಡೆಲ್ಲಿಯಲ್ಲಿ ಬಂದವರೆಲ್ಲ ಕೋಚಿಂಗ್ ಎಲ್ಲ ತೆಗೆದು, ನಮ್ಮ ಊರು ಸಣ್ಣ ಊರು, ಇಲ್ಲಿ ಕೋಚಿಂಗ್ ಸೆಂಟ್ರೂ ಇಲ್ಲ, ಗೈಡ್ ಮಾಡುವವರು ಇಲ್ಲ,

0: ಹೆಚ್ಚಾಗಿ ಆರ್ಮಿ ಆಫೀಸರ್ ಇಲ್ಲಿ ಇಲ್ಲ. ಒಂದು ಕರ್ನಲ್ ಭಟ್ ಅಂತ ಇದ್ರು ಮಂಗಳೂರು ದೇವಸ್ಥಾನದ ಹತ್ರ, ಅವರು ಆರ್ಮಿಲಿ ಇದ್ರು ಆ ಸಮಯದಲ್ಲಿ. ಹಾಗೆ ಗೈಡೆನ್ಸ್ ಏನೂ ಇಲ್ಲ ಇತ್ತು. ನಾವು ಹೋಗಿ ಇಂಟ್ರೂ ಪಾರ್ಟಿಸಿಪೇಟ್ ಮಾಡಿದೆ, ಲಕ್ಕಿಲಿ ಸೆಲೆಕ್ಷನ್ ಆಯಿತು. 40 ಜನರಲ್ಲಿ 4 ಜನ ಸೆಲೆಕ್ಷನ್ ಆಯಿತು, 4 ಜನರಲ್ಲಿ ಇಬ್ಬರಿಗೆ ಮೆಡಿಕಲ್ ಅನ್ಫಿಟ್ ಆಯಿತು, ಇಬ್ಬರು ಸೆಲೆಕ್ಷನ್ ಆದರು, ಅದರಲ್ಲಿ ಒಂದು ನನಗೆ ಚಾನ್ಸ್ ಸಿಕ್ತು. ಹಾಗೆ ಆರ್ಮಿಯಲ್ಲಿ 5 ಇಯರ್ಸ್ ಶಾರ್ಟ್ ಸರ್ವಿಸ್ನಲ್ಲಿ ಚೆನ್ನೈ ಅಂದರೆ ತಮಿಳುನಾಡಿನಲ್ಲಿ ಹೋಗಿ ಟ್ರೈನಿಂಗ್, 1 ವರ್ಷ ಟ್ರೈನಿಂಗ್ ಮಾಡಿದೆ, ಆರ್ಮಿಯಲ್ಲಿ ಕಮಿಷನ್ ಆಫೀಸರ್ ಆಗಿ ಜಾಯ್ನ್ ಆಗಿದ್ದು.
1: ಈ ಟ್ರೈನಿಂಗ್ ದಿನಗಳನ್ನು ನೆನಪು ಮಾಡ್ಕೊಳ್ಳೋದಾದ್ರೆ ಹೇಗಿತ್ತು ಸರ್? ಅದು
0: ಟ್ರೈನಿಂಗ್ ಅಂದರೆ ಟಫ್ ಟ್ರೈನಿಂಗ್ ಅಂದು ಅಂದ್ರೆ ನನಗಂದ್ರೆ ನಾನು NCC ಇದ್ದ ಕಾರಣ ನಮಗದೊಂದು 50% ರಿಡಕ್ಷನ್ ಆಗ ಹಾಗೆ. ಮತ್ತೆ ಫಿಸಿಕಲ್ ಬೆಳಿಗ್ಗೆ ಎದ್ದು ಓಡುವುದೆಲ್ಲ ಇತ್ತು, ಅಂದರೆ ಫಿಸಿಕಲ್ ಫಿಟ್ನೆಸ್ ಒಂದು ತುಂಬ ಆಸಕ್ತಿ. ಹಾಗೆ ಟ್ರೈನಿಂಗ್ನಲ್ಲಿ ನಮಗೆ ತುಂಬ ಈಸಿಯಾಗಿ ಸಿಕ್ತು. ಅಂದರೆ ಟ್ರೈನಿಂಗು ವೆರಿ ಟಫ್. ಆರ್ಮಿ ಆಫೀಸರ್ಸ್ ಟ್ರೈನಿಂಗ್ ಅಂದರೆ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್ನಲ್ಲಿ 1 ವರ್ಷದ ಟ್ರೈನಿಂಗು, ನಮಗೆ OTI ಚೆನ್ನೈಯಲ್ಲಿ 1 ವರ್ಷದಲ್ಲಿ ಮುಗಿಸಬೇಕು. ಹಾಗೆ ಬೆಳಿಗ್ಗೆ ಎದ್ದು ಒಂದು 5 ಗಂಟೆಗೆ ಎದ್ದು ಫಿಸಿಕಲ್ ಟ್ರೈನಿಂಗ್, ಅದರ ನಂತರ ಡ್ರಿಲ್ಲು, ಅದರ ನಂತರ ಆಬ್ಸ್ಟಕಲ್ ಟ್ರೈನಿಂಗ್ ಕೋರ್ಸು, ಹಾಗೆ ಮತ್ತೆ ಎಕ್ಸಸೈಸು, 40 ಕಿಲೋಮೀಟರ್, 20 ಕಿಲೋಮೀಟರ್ ರೂಟ್ ಮಾರ್ಚಸ್, ಮತ್ತೆ ಫೈರಿಂಗ್, ಅದೆಲ್ಲ ಇರುವಾಗ ತುಂಬ ಒಂದು ಆಸಕ್ತಿ ಇದ್ರೆ ತುಂಬ ಆಗುತ್ತೆ. ಆದ್ರೆ ಒಂದು ಮಿನಿಟ್ ಸಹ ನಮ್ಮ ಫ್ಯಾಮಿಲಿ ವಿಷಯ ನೆನಪು ಬರೋದಿಲ್ಲ ಆ ಸಮಯದಲ್ಲಿ.
1: ಯಾವತ್ತಾದ್ರೂ ಅನಿಸುತ್ತೆ ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಹೇಳಿ?
0: ನನಗೆ ಅಂತ ಹಾಗೆ ಬರಲಿಲ್ಲ. ಅಂದ್ರೆ ದೇಶ ಸೇವೆ ಮಾಡಬೇಕೆಂಬ ಒಂದು ತುಂಬಾ ಇಚ್ಛೆ ಮನಸ್ಸಲ್ಲಿದ್ದ ಕಾರಣ ಇದೆಲ್ಲ ನಾವು ಫೈನಲ್ ಆರ್ಮಿ ಆಫೀಸರ್ ಆಗಿ ದೇಶಕ್ಕೆ ಸೇವೆ ಮಾಡುವಂತ ಒಂದು ಆಪರ್ಚುನಿಟಿ ಸಿಗ್ತದೆ. ಅದು ಏನೋ ಶೋಲ್ಡರ್ ನಲ್ಲಿ ಒಂದು ಸ್ಟಾರ್ ಸಿಗುವುದಂದ್ರೆ ತುಂಬಾ ಒಂದು ಆಪರ್ಚುನಿಟಿ, ಲಕ್. ಅದ ನಂತರ ದೇಶ ಸೇವೆ ಆರ್ಮಿ ಆಫೀಸರ್ ಆಗಿ ಮಾಡುವುದಂದ್ರೆ ತುಂಬಾ ಒಂದು ಖುಷಿ ವಿಷಯ. ಹಾಗೆ ಯಾವಾಗಲೂ ಅದು ಅಂತ ಥಾಟ್ ಬರಲಿಲ್ಲ.
1: ಯಾವ ವರ್ಷ ಸೇರಿದ್ರಿ ಸರ್?
0: 1984 ಟ್ರೈನಿಂಗ್ ಮಾಡಿ 85 ಕಮಿಷನ್ ಆಗಿದ್ದು.
1: ಮೊದಲ ಪೋಸ್ಟಿಂಗ್ ಎಲ್ಲಿ ಹಾಕಿದ್ರಿ ಸರ್?
0: ಮೊದಲು ಪೋಸ್ಟಿಂಗ್ ನಂದು ರೆಜಿಮೆಂಟ್ ನನಗೆ ಸಿಕ್ಕಿದ್ದು ಬ್ರಿಗೇಡ್ ಆಫ್ ದ ಗಾರ್ಡ್ಸ್ ಅಂತ. ಬ್ರಿಗೇಡ್ ಆಫ್ ದ ಗಾರ್ಡ್ಸ್ ಅಂದ್ರೆ ಜನರಲ್ ಕರಿಯಪ್ಪರವರು ಅವರು ಫಾರ್ಮೇಷನ್ ಮಾಡಿದಂತ ಬ್ರಿಗೇಡ್ ಆಫ್ ದ ಗಾರ್ಡ್ಸ್. ಅವರು ಲಂಡನ್ ಹೋದ ನಂತರ ಇಂಡಿಯನ್ ಆರ್ಮಿಯಲ್ಲಿ 6 ಫೀಟರ್ ಟಾಲ್ ಜನರು ಬೇಕು ಅಂತ ಸ್ಪೆಷಲ್ ಇಲೈಟ್ ಗಾರ್ಡ್ಸ್ ರೆಜಿಮೆಂಟ್ ಮಾಡಿದ್ರು. ಆ ರೆಜಿಮೆಂಟ್ ನಲ್ಲಿ 16th ಬಟಾಲಿಯನ್ ನನಗೆ ಸೆಲೆಕ್ಷನ್ ಆಗಿದ್ದು. ಆ ಯೂನಿಟ್ ಆ ಸಮಯದಲ್ಲಿ ನಾಗಾಲ್ಯಾಂಡ್ ನಲ್ಲಿ ಇತ್ತು, ನಾಗಾಲ್ಯಾಂಡ್ ಬಾರ್ಡರ್ ನಲ್ಲಿ ಅಲ್ಲಿತ್ತು. ಹಾಗೆ ನನ್ನ ಪೋಸ್ಟಿಂಗ್ ನಾಗಾಲ್ಯಾಂಡ್ ನಲ್ಲಿ ಆಗಿತ್ತು.
1: ಹೇಗಿತ್ತು ಸರ್ ನಾಗಾಲ್ಯಾಂಡ್? ಆ ಕಾಲದಲ್ಲಿ ನಾಗಾಲ್ಯಾಂಡ್ ಅಂತ ಹೇಳಿದ್ರೆ ಒಂದು ರೀತಿ ನಾರ್ತ್ ಈಸ್ಟ್ ಇನ್ಸರ್ಜೆನ್ಸಿ ಇದ್ದಂತಹ ಕಾಲ ಅನ್ಸುತ್ತೆ.
0: ಅಂದ್ರೆ ನಾವು ಹೋದ ಕೂಡಲೇ ಒಂದು ಕ್ರೋ ಫ್ಲೈಟ್ ನಲ್ಲಿ ಅಂದ್ರೆ ಸೀದಾ ನೋಡ್ಲಿಕ್ಕೆ 2 ಕಿಲೋಮೀಟರ್ ಒಂದು ವಿಲೇಜ್ ಇತ್ತು. ಆ ವಿಲೇಜ್ ಹೋಗಿ ಅಲ್ಲಿಂದ ರಿಪೋರ್ಟ್ ನಮ್ ಕೊಡ್ಬೇಕು ವಿಲೇಜ್ ನಲ್ಲಿ ಏನೆಲ್ಲ ಹೇಗೆಲ್ಲ ಇದೆ ಅಂತ. ಬಟ್ ಆ 2 ಕಿಲೋಮೀಟರ್ ದೂರ ಹೋಗ್ಲಿಕ್ಕೆ 4 hours ನಾವು ನೀಚೆ ಹೋಗ್ಬೇಕು, 4 hours ಕ್ಲೈಂಬ್ ಮಾಡಬೇಕು. ಅಂದ್ರೆ 8 ಗಂಟೆ ರೂಟ್ ಮಾರ್ಚ್ ಮಾಡಿ ಹೋದ ನಂತರ ವಿಲೇಜ್ಗೆ ಹೋಗುದು. ಮೊದಲು ನಾನು ಪ್ಲಟೂನ್ ತೆಗೆದು ನಾನು ಹೋಗುವಾಗ ಅಲ್ಲಿಯ ಮಕ್ಕಳೆಲ್ಲ ಫಾರಿನ್ ಆರ್ಮಿ ಅಂತ ತುಂಬಾ ಬೇಜಾರಾಯ್ತು. ನಮ್ಮ ಆರ್ಮಿಗೆ ಫಾರಿನ್ ಆರ್ಮಿ ಅಂದ್ರೆ ಕರೆದ್ರೆ ಹೇಗಾಗುತ್ತೆ? ನಾನು ತಿರುಗಿ ಬಂದ ನಂತರ ಒಂದು ವಾರ ನಂತರ ತಿರುಗಿ ಹೋದೆ. ತಿರುಗಿ ಹೋಗೋದು ನ್ಯೂಟ್ರಿನ್ ಚಾಕ್ಲೇಟ್ ಅಂತ ಸಿಕ್ತಿತ್ತು ಆ ಸಮಯದಲ್ಲಿ ರಾಬಿಟ್ ಮಾರ್ಕಿನವರು, ಅದು ತೆಗೆದು ಹೋಗಿ ಮಕ್ಕಳಿಗೆಲ್ಲ ಕೊಟ್ಟು ಅವರ ಹತ್ರ ಆಟ ಆಡಿ ಬರುವಾಗ ಟಾಟಾ ಇಂಡಿಯನ್ ಆರ್ಮಿ ಅಂತ. ಒಂದು 15 ದಿವಸ ನಂತರ ನಾನು ಕೇಕ್ ಮತ್ತು ಚಾಕ್ಲೇಟ್ ತೆಗೆದು ಹೋದೆ. ಅದೇ ವಿಲೇಜಿಗೆ ಹೋಗಿ ಓಲ್ಡೆಸ್ಟ್ ಮ್ಯಾನ್ ಅಂದ್ರೆ ಗಾಂ ಬುಡ್ಡ ಅಂತ ಹೇಳ್ತಾರೆ, ಅವರಿಗೆ ಹೇಳಿ ಆ ಕೇಕ್ ಕಟ್ ಮಾಡಿ ಅವರಿಗೆಲ್ಲ ಹಂಚಿ ಅಲ್ಲಿಂದ ಚಾಕ್ಲೇಟ್ ಕೊಟ್ಟು ಮಕ್ಕಳಿಗೆಲ್ಲ ಡ್ಯಾನ್ಸ್ ಎಲ್ಲ ಆಡಿ ತಿರುಗಿ ಬರುವಾಗ ಟಾಟಾ ಆರ್ ಆರ್ಮಿ, ಟಾಟಾ ಆರ್ ಅನ್ ನಮ್ಮ ಆರ್ಮಿಗೆ ಟಾಟಾ ಅಂತ ಹೇಳಿದ್ರು. ಅಂದ್ರೆ ಅಷ್ಟು ಚೇಂಜಸ್ ಮಾಡಲಿಕ್ಕೆ ನಮ್ಮ ಒಂದು ಅವರ ಒಟ್ಟಿಗೆ ಕಮ್ಯುನಿಕೇಶನ್ ಇದ್ರೆ ಮಾತ್ರ ಆಗುತ್ತೆ ಅಂತ ನಾಗಾಲ್ಯಾಂಡ್ ನ ಒಂದು ಅನುಭವ ಆಯ್ತು. ಅಂದ್ರೆ ಯಾವಾಗ್ಲೂ ನಾವು ನಮ್ಮ ಜನತೆ ಒಟ್ಟಿಗೆ, ನಮ್ಮ ಸಿಟಿಸನ್ ಒಟ್ಟಿಗೆ ಒಂದು ಕಾಂಟ್ಯಾಕ್ಟ್ ಇರಬೇಕು ಅಂತ ತುಂಬಾ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು.
1: ಎಷ್ಟು ವರ್ಷ ಇದ್ರಿ ಸರ್ ಅಲ್ಲಿ?
0: ಅಲ್ಲಿ ಒಂದು 3 ವರ್ಷ ಇದೆ, 3.5 ವರ್ಷ. ಅದರ ನಂತರ ನನ್ನ ಪೋಸ್ಟಿಂಗ್ ಶ್ರೀಲಂಕಾಕ್ಕೆ ಆಗಿತ್ತು.
1: ಶ್ರೀಲಂಕಾದಲ್ಲಿ ಯಾವ ಮಿಷನ್ ಸರ್ ಅದು?
0: ಅದು ಆ ಸಮಯದಲ್ಲಿ ಇಂಡಿಯನ್ ಪೀಸ್ ಕೀಪಿಂಗ್ ಮಿಷನ್ IPKF ಅಂತ ಹೋಗಿತ್ತು. ಹಾಗೆ ನಮಗೆ ಆರ್ಡರ್ ಬಂತು ನಾವು ಅಲ್ಲಿ ಹೋಗಬೇಕು ಅಂತ. ಹಾಗೆ ನಾನು ಇಲ್ಲಿಂದ ಚೆನ್ನೈ ಹೋಗಿ ಚೆನ್ನೈಯಿಂದ ಶಿಪ್ಪಿನಲ್ಲಿ ಬೆಟಾಲಿಯನ್ ಒಟ್ಟಿಗೆ ನಾವು ಜಾಫ್ನಾಗೆ ಹೋಗಿದ್ದೆವು. ಜಾಫ್ನ ಹೋಗಿ ನಂತರ ನಾವು ಅಲ್ಲಿ LTTE ನಮ್ಮ ಮಿಷನ್ ಅಂದರೆ LTTE ಅನ್ನು ಹಿಡಿಬೇಕು ಅಷ್ಟೇ. ಹಾಗೆ ಆ ಪೀಸ್ ಕೀಪಿಂಗ್ ಮಿಷನ್ನಲ್ಲಿ ನಾವು ಶ್ರೀಲಂಕಾದಲ್ಲಿದ್ದರು.
1: ಆಗ ಹೇಗಿತ್ತು ಸರ್ ಅಲ್ಲಿನ ಅನುಭವಗಳೆಲ್ಲ?
0: ನಾನು ಕನ್ನಡ, ಕೇರಳ, ಮಲಯಾಳಂ ಎಲ್ಲ ಇದ್ದ ಕಾರಣ ತಮಿಳು ಸ್ವಲ್ಪ ಸ್ವಲ್ಪ ಮಾತಾಡಲಿಕ್ಕೆ ಬರ್ತಿತ್ತು. ಹಾಗೆ ಬರುವುದರಿಂದ ತಮಿಳು ಮಾತಾಡಲಿಕ್ಕೆ ಈಸಿ ಆಗಿತ್ತು. ನಾವು ಸರ್ಚ್ ಆಪರೇಷನ್ಗೆ ಹೋಗುವಾಗ ಅಲ್ಲಿ ಮನೆಯಲ್ಲಿ MGR, ಗಣಪತಿ ಫೋಟೋ, ಲಕ್ಷ್ಮಿ ಫೋಟೋ ಎಲ್ಲ ಇತ್ತು. ನಾವು ನಮ್ಮ ಒಂದು ಎನಿಮಿ ಕಂಟ್ರಿಗೆ ಬಂದಿದ್ದೆ ಅಂತ ಗೊತ್ತಾಗೋದಿಲ್ಲ. ಅಂದರೆ ನಮ್ಮದವರೇ ಹಾಗೆ ಇರ್ತೆ. ಹಾಗೆ ನನ್ನ ಅವರೊಟ್ಟಿಗೆ ಒಂದು ಸಹವಾಸ ಅಂದರೆ ಕಾಂಟ್ಯಾಕ್ಟ್ ತುಂಬ ಒಳ್ಳೇದಿತ್ತು. ನನಗೆ ಫಸ್ಟ್ ಸರೆಂಡರ್ ಸಿಕ್ಕಿತು. ಸರೆಂಡರ್ ಅಂದರೆ LTTE ಆಪರೇಷನ್ನಲ್ಲಿ ಸರೆಂಡರ್ ಸಿಕ್ಕುದಂತ ತುಂಬ ಕಷ್ಟ. ಒಂದು LTTE ನಂಬರ್ 56 ಅಂತ ಒಬ್ಬರು ಇದ್ದರು, ಅವರು ಮಂಗಳೂರಿನವರೇ ಒಬ್ಬರು ಇದ್ದರು, ಬ್ರಿಗೇಡಿಯರ್ ಅಯನ್ ರಾಯ್ ಅಂತ, ನಿಮ್ಗೆ ಗೊತ್ತಿರಬಹುದು. ಅವರಿಗೆ ಅಲ್ಲಿ ಒಂದು ಎಕ್ಸ್ಪ್ಲೋಷನ್ನಲ್ಲಿ ಅವರಿಗೆ ಇಂಜುರಿ ಎಲ್ಲ ಆಗಿದ್ದು. ಅವರಿಗೆ ನಾನು ಹಿಡಿದು ಅವರನ್ನು ಸರೆಂಡರ್ ಮಾಡಿಸಿ ಆರ್ಮಿಯಲ್ಲಿ ಒಂದು ಸರೆಂಡರ್ ಮಾಡಿ ಕೊಟ್ಟಿದ್ದೆ. ಆ ಫಸ್ಟ್ ಸರೆಂಡರ್ ನನಗೆ ಅಲ್ಲಿ ಸಿಕ್ಕಿದ್ದು, ಅದು ತುಂಬ ಒಂದು ದೊಡ್ಡ ಒಂದು ಉಪಲಬ್ಧಿ ಅಲ್ಲಿ ಸಿಕ್ಕಿದ್ದು.
1: ಇದು ಹೇಗೆ ಸಾಧ್ಯ ಆಯ್ತು ಸರ್?
0: ಅದಕ್ಕೆ ಅಂದ್ರೆ ನಾವು ಮೊದಲು ನಮ್ಮ ಕಾಂಟ್ಯಾಕ್ಟು ಅವ್ರ ಹತ್ರ ಮಾತಾಡಿ ಹೇಳಬೇಕು,

0: ಅಂದರೆ ಅವ್ರ ಪತ್ನಿ ಇದ್ಲು, ಮಕ್ಕಳಿದ್ಲು, ಅವಳಿಗೆ ಹೇಳಿ ಹೇಳಿ ಹೇಳಿ ಸಿ ನಾಳೆ ನಮ್ಮ ಫೈಟ್ ಎಲ್ಲ ಆದರೆ ಅವ್ರಿಗೆ ಗುಂಡು ತಾಗಿದ್ರೆ ಅವರು ತೀರು ಹೋದರೆ ನಿಮ್ಗೆ ಯಾರು ನೋಡ್ತಾರೆ. ಆಗ ಅವರು ಹೇಳಿದ್ರು LTT ನಮಗೆ ದುಡ್ಡು ಕೊಡ್ತಾರೆ ಮಂತ್ಲಿ, ನೀವು ನಮ್ಗೆ ನೋಡ್ತಾರಂತ. ಹಾಗೆ ನಾನು ಅವರಿಗೆ ಸೆಟ್ಲ್ ಮಾಡಿಸ್ತೇನೆ. ಒಂದು ಸಣ್ಣ ಗಣಪತಿ ದೇವಸ್ಥಾನ ಇತ್ತು ಅಲ್ಲಿ, ಒಂದು ಸಣ್ಣ ನೆಲಕಡಲೆ ನಾರ್ ಕೋಕೋನಟ್ ಎಲ್ಲ ಮಾರುವಂಥ ಒಂದು ಸಣ್ಣ ಬಿಸ್ನೆಸ್ ಹಾಕಿ ಆ ಹೆಂಗಸಿಗೆ ಕೊಟ್ಟೆ. ನಂತರ ಅಲ್ಲಿ ಆಕ್ಟಿವಿಟಿ ಎಲ್ಲ ಇದೆ, ಅಲ್ಲಿ ಬಸ್ ಎಲ್ಲ ಬಂದು ನಿಲ್ತಿತ್ತು ಕೊಲಂಬೋದಿಂದ ಜಾಫ್ನಾಗು. ಆ ಬಸ್ಸಿನಲ್ಲಿ ಇಳಿದವರಿಗೆ ಶೌಚಾಲಯಕ್ಕೆ ಹೋಗ್ಲಿಕ್ಕೆ ಶೌಚಾಲಯ ಇಲ್ಲ, ಅದು ನಾನು ಮಾಡಿಸಿಕೊಟ್ಟಿದ್ದೆ. ಅದನ್ನು ನೋಡುವಾಗ LTT ಅಬ್ಸರ್ವ್ ಮಾಡ್ತಿತ್ತು ನಾನು ಏನೆಲ್ಲ ಮಾಡ್ತೇನೆ. ಹಾಗೆ ಆ ಏರಿಯಾ ಕಮಾಂಡರ್ ಬಂದು ನನಗೆ ಸರೆಂಡರ್ ಆಗಿದ್ದು. ಹಾಗೆ
1: ಈಗ ಅಲ್ಲಿ ಭಾರತೀಯ ಸೇನೆಗೆ ಪೀಸ್ ಕೀಪಿಂಗ್ ಮಿಷನ್ ಏನಿತ್ತು, ಬಹಳ ಸಂಕಷ್ಟಗಳಿಗೆ ಎದುರಾಯಿತು ಅಂತ ಕೇಳ್ತೇವೆ, ಏನೆಲ್ಲ ಸವಾಲುಗಳಿದ್ವು ಸರ್ ಅಲ್ಲಿ? ಮುಖ್ಯವಾಗಿ
0: ಸವಾಲುಗಳಂದ್ರೆ ನಮ್ಮ ಮಿಷನ್ ಅದು ಮೊದಲು LTT ಒಟ್ಟಿಗೆ ಮಾತುಕತೆ ಎಲ್ಲ ಆಗಿತ್ತು, ನಂತರ ನಾವೇ ಅವರೊಟ್ಟಿಗೆ ಒಂದ್ಸಲ ಫೈಟ್ ಮಾಡುವಂತ ಸ್ಥಿತಿಯ ಬಂತು. ಆ ಸ್ಥಿತಿ ಬರುವಾಗ ತುಂಬಾ ಕಷ್ಟ, ಅಂದ್ರೆ ನಾವು ನಮ್ಮವರಿಗೆ ಹಿಡಿದುಕೊಳ್ಳುವಂತ ಒಂದು ಕಷ್ಟ, ಮತ್ತೆ ಸಿವಿಲಿಯನ್ ಒಂದುಗಡೆ ಇರ್ತಾರೆ ಅವರು. ಆವಾಗ ನಾವು ಪಿಕ್ ಮಾಡಿ ಚೂಸ್ ಮಾಡಲಿಕ್ಕೆ ಆಗುದಿಲ್ಲ, ನಮ್ಗೆ ಅಂದ್ರೆ ಸರ್ಚ್ ಆಪರೇಷನ್ ಎಲ್ಲ ಬರಬೇಕು. ಒಂದು 24th August 1989 ಅಂತದ್ದು ಹೌದು, ನಮ್ಮ ಆಪರೇಷನಲ್ಲಿ ಒಬ್ರು ಇದ್ರು. ಆ ಆಪರೇಷನಲ್ಲಿ ಇರುವಾಗ LTT ಬಂದು ಹಿಂದಿಗಡೆಯಿಂದ ಒಂದು ಬ್ಲಾಸ್ಟ್ ಮಾಡಿದ್ರು ನಮ್ಮ ಹೆಲಿಕಾಪ್ಟರ್. ಒಂದು ಬಾಂಬ್, ಫೈರ್ ಅಂಡ್ ಫಾರ್ಗೆಟ್ ಮಿಸೈಲ್ ಬಾಂಬ್ ಬಂದು ನನ್ನ ಹತ್ರ ಬಿದ್ದು ಎಕ್ಸ್ಪ್ಲೋಡ್ ಆಗಲಿಲ್ಲ, ಅಂದರೆ ಅದು ಮಿಸ್ ಫೈರ್ ಆಗಿ. ಹಾಗೆ ನಾವು ಎರಡು ಹೆಲಿಕಾಪ್ಟರ್ ಲೂಸ್ ಆದ ಆಪರೇಷನಲ್ಲಿ. GOC IPKF ಜನರಲ್ ಆಫೀಸರ್ ಕಮಾಂಡಿಂಗ್ IPKF ಅಲ್ಲಿ ಇದ್ರು. ಅದು ತುಂಬ ಆಪರೇಷನ್ ಡೇಟ್ ವಗೈರೆ ಅಂದರೆ ಏನೋ ದೇವರ ವಿಶ್ವಾಸ ಇತ್ತು, ಮತ್ತು ನಮ್ಮ ಡ್ಯೂಟಿ ಎಲ್ಲ ಮಾಡುವಾಗ ನಿಸ್ವಾರ್ಥ ಡ್ಯೂಟಿ ಮಾಡೋದು, ಏನೋ ನನಗೆ ಕೆಲಸ ಮಾಡಲಿಕ್ಕೆ ಇತ್ತು, ಹಾಗೆ ದೇವರು ರಕ್ಷಣೆ ಮಾಡಿದಂತ ತೋರ್ತದೆ.
1: ಆ ಮಿಷನ್ ಆದ ನಂತರ ಎಲ್ಲಿಗೆ ಪೋಸ್ಟಿಂಗ್?
0: ಆ ಮಿಷನ್ ಆದ ನಂತರ ನಾವು ಜಮ್ಮುವಿನಲ್ಲಿ ಸಾಂಬಾ ಅಂತ ಒಂದು ಸ್ಥಳ ಇದೆ ಜಮ್ಮು ಪಾಕಿಸ್ತಾನ ಬಾರ್ಡರಲ್ಲಿ, ಅಲ್ಲಿ ಡ್ಯೂಟಿ ಮಾಡ್ತದೆ. ಅಲ್ಲಿ ಡ್ಯೂಟಿ ಮಾಡುವಾಗ ನನಗೆ ವೈಷ್ಣೋದೇವಿಯಲ್ಲಿ ಡ್ಯೂಟಿ ಮಾಡುವ ವೈಷ್ಣೋದೇವಿ ಟೆಂಪಲ್ ಇದೆ, ಅಲ್ಲಿ ಡ್ಯೂಟಿ ಮಾಡುವಂತ ಒಂದು ಆಪರ್ಚುನಿಟಿ ಸಿಕ್ತು. ಹಾಗೆ ಅಲ್ಲಿ ನಂತರ ಅಲ್ಲಿಂದ ನಾನು ADC ಆಗಿ ಜನರಲ್ ಆಫೀಸರ್ ಕಮಾಂಡಿಂಗ್ ಒಟ್ಟಿಗೆ ಬಂದಿದ್ದೆ ಡೆಲ್ಲಿ ಏರಿಯಾದಲ್ಲಿ. ಅಂದರೆ ಡೆಲ್ಲಿ ಏರಿಯಾದ ರಿಪಬ್ಲಿಕ್ ಡೇ ಇನ್ಚಾರ್ಜ್ ಆಗಿ ಇದ್ರಲ್ಲ, ಅವರೊಟ್ಟಿಗೆ ನಾನು ADC ಆಗಿ ಕೆಲಸ ಮಾಡಿದ್ದೆ ಅವರೊಟ್ಟಿಗೆ. ಮತ್ತು ಅಲ್ಲಿಂದ ಹಿಮಾಚಲದಲ್ಲಿ ನಂತರ ನಾಗ್ಪುರ್ ಸೆಂಟರ್ನಲ್ಲಿ ವೆಪನ್ ಟ್ರೈನಿಂಗ್ ಆಫೀಸರ್ ಆಗಿ ಕೆಲಸ ಮಾಡಿದೆ. ಈ ರಿಕ್ರೂಟ್ ಆಗಿ ಬರ್ತಾರೆ ಜವಾನ್ಸ್ ಎಲ್ಲ, ಅವರಿಗೆ ವೆಪನ್ ಟ್ರೈನಿಂಗ್ ಮಾಡುವಂಥ ಆಪರ್ಚುನಿಟಿ ಸಿಕ್ತು. ಅಲ್ಲಿ ನಂತರ ಸಿಕ್ಕಿಮಿಗೆ ಹೋದೆ. ಸಿಕ್ಕಿಮ್ನಿಂದ ಅಲ್ಲಿ ನಂತರ ಸೆಲೆಕ್ಷನ್ ಆಗಿ ನಮ್ಮ ಬೆಟಾಲಿಯನ್ ಯುನೈಟೆಡ್ ನೇಷನ್ ಪೀಸ್ ಕೀಪಿಂಗ್.
1: ಯುನೈಟೆಡ್ ನೇಷನ್ ಪೀಸ್ ಕೀಪಿಂಗ್ ಅಂದ್ರೆ ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಇರುವಂತಹದ್ದು, ಎಲ್ಲೆಲ್ಲ ಮಾಡಿದ್ರಿ ಸರ್?
0: ಅದಂದ್ರೆ ಅಂಗೋಲದಲ್ಲಿ ಮಾತ್ರ ನಮಗೆ ಆಪರ್ಚುನಿಟಿ ಸಿಕ್ತು. ಅಂಗೋಲದಲ್ಲಿ ಆ ಸಮಯದಲ್ಲಿ ಪೋರ್ಚುಗೀಸರು ಹೋದ ನಂತರ ಅಲ್ಲಿ ತುಂಬಾ ಅಶಾಂತಿ ಇತ್ತು, ಫೈಟಿಂಗ್ ಇತ್ತು. ಎರಡು ಗ್ರೂಪ್ ಆಗಿದ್ದು, ಗೌರ್ಮೆಂಟ್ ಮತ್ತೆ ಫೈಟಿಂಗ್ ಟ್ರೂಪ್ಸ್. ಅವರೊಟ್ಟಿಗೆ ನಾವು ಅಲ್ಲಿ ಹೋಗಿ ನಾವು ಇಂಡಿಯನ್ ಬೆಟಾಲಿಯನ್ UN ಪೀಸ್ ಕೀಪಿಂಗ್ ಫೋರ್ಸ್ ನಲ್ಲಿ ಕೆಲಸ ಮಾಡೋದು, ಅಂದ್ರೆ ಬೇಸಿಕಲಿ ಫೈಟಿಂಗ್ ಎಲ್ಲ ಡಿಸಾರ್ಮ್ ಮಾಡೋದು, ಅವರ ಆರ್ಮ್ಸ್ ತೆಗೆಯೋದು, ನಂತರ ಅವರಿಗೆ ಕ್ವಾರ್ಟರಿಂಗ್ ಏರಿಯಲ್ಲಿ ಹಾಕಿ ಅವರಿಗೆ ನೋಡಿಕೊಳ್ಳೋದು, ಮತ್ತೆ ಸಿವಿಲಿಯನ್ ಅಫೇರ್ಸ್ ನಲ್ಲಿ ಅವರಿಗೆ ಬರುವಂತೆ ಮಾಡೋದು. ಅದು ದೊಡ್ಡ ಒಂದು ಕೆಲಸ. ಅಲ್ಲಿ ನಾನು ಮಾಡುವಾಗ ಅಲ್ಲಿ ನನಗೆ ಒಬ್ರು ನನ್ನ ಹೆಸರು ನೋಡಿ ಕೊಂಕಣಿಯಲ್ಲಿ ಮಾತಾಡಿದಂತೆ. ಹಾ ಕಿಣಿ, ತುಂಬ ಕೊಂಕಣಿವೇ. ಐ ವಾಸ್ ಶಾಕ್. ನಾನು ಕೇಳಿದ್ರೆ ನಿಮ್ಗೆ ಹೇಗಿಲ್ಲ ಅಂತ. ನನ್ನ ಅಜ್ಜನವರನ್ನು ಪೋರ್ಚುಗೀಸರವರು ಗೋವಾದಿಂದ ತಂದು ಇಲ್ಲಿ ಇಟ್ಟಿದ್ದು ಅಂತ. ಹಾಗೆ ತುಂಬ ನಮ್ಮ ಊರಿನವರೆಲ್ಲ ಇದ್ದಾರೆ ಜಂಜಿಬಾರ್ ಐಲ್ಯಾಂಡ್ನಲ್ಲಿ, ಅಂಗೋಲದಲ್ಲಿ ಪೋರ್ಚುಗೀಸ್ ತೆಗೆದುಕೊಂಡು ಹೋದಂತ ಇಲ್ಲಿಂದ ಅಲ್ಲಿ ಕೆಲಸ ಮಾಡಲಿಕ್ಕೆ ಅಲ್ಲಿದ್ದಾರೆ. ಅವನಿಗೆ ಒಳ್ಳೆ ಒಂದು ಎಕ್ಸ್ಪೀರಿಯೆನ್ಸ್ ಸಿಕ್ತು ನನಗೆ. ಅಂದರೆ ಇಂಟರ್ನ್ಯಾಷನಲ್ ಎಕ್ಸ್ಪೋಷರ್ ಆ್ಯಸ್ ಎ ಮೇಜರ್, ಇಬ್ಬರು ಎರಡು ಬ್ರಿಗೇಡಿಯರು, ಒಂದು ಆರ್ಮಿ ಬ್ರಿಗೇಡಿಯರ್ ಗೌರ್ಮೆಂಟ್ ಎಂದು, ಮತ್ತೆ LTT ಅಲ್ಲಿ ಯುನೈಟೆಡ್ ರೆಬಲ್ಸ್ ಅವರ ಬ್ರಿಗೇಡ್ ಅವರು ಫೈಟ್ ಮಾಡುವ, ಅವರೊಟ್ಟಿಗೆ ನಾವು ಪೀಸ್ ಕೀಪಿಂಗ್ ನಲ್ಲಿ ಅವರಿಗೆ ಪೀಸ್ ಮಾಡೋದು. ಅವನು ಅಂತೂ ದೊಡ್ಡ ಒಂದು ಆಪರ್ಚುನಿಟಿ ಡಿಪ್ಲೊಮ್ಯಾಟಿಕ್ ಸಿಕ್ಕಿದ್ದು.
1: ಎಷ್ಟು ವರ್ಷ ಮಾಡಿದ್ದು?
0: ಒಂದೂವರೆ ವರ್ಷ.
1: ಆಮೇಲೆ ಬಂದ ನಂತರ ಏನಾಯ್ತು?
0: ಬಂದ ನಂತರ ನನಗೆ ಸೆಲೆಕ್ಷನ್ ಆಗಿದ್ದು ಡೆಪ್ಯೂಟಿ ಅಸಿಸ್ಟೆಂಟ್ ಅಡ್ಜುಟೆಂಟ್ ಜನರಲ್ ಅಂತ ಸೆರೆಮೋನಿಯಲ್ ಡಿಪಾರ್ಟ್ಮೆಂಟ್ ಇತ್ತು ಆರ್ಮಿ ಹೆಡ್ ಕ್ವಾರ್ಟರ್ ನಲ್ಲಿ. ಅದರ ಡ್ಯೂಟಿ ಅಂದ್ರೆ ಸೆರೆಮನಿ, ಇಂಟರ್ ಸರ್ವಿಸಸ್ ಗಾರ್ಡ್, ಯಾರಾದ್ರೂ VIP ಬಂದ್ರೆ ಹೊರ ದೇಶದಿಂದ ಬರ್ತಾರಲ್ಲ ಪ್ರೆಸಿಡೆಂಟ್ ಅಲ್ಲ, ಅವರಿಗೆ ಗಾರ್ಡ್ ಕೊಡೋದು. ನಂತರ ರಿಪಬ್ಲಿಕ್ ಡೇ ಬೀಟಿಂಗ್ ರಿಟ್ರೀಟ್ ಅದೆಲ್ಲ ಮಾಡುವಂತ, ಅದು ಹೋಲ್ ಸೋಲ್ ಇನ್ಚಾರ್ಜ್, ಮೂರು ಸರ್ವಿಸ್ ಅನ್ನು ನೋಡುವಂತದ್ದು ತುಂಬಾ ಒಂದು ಸೆನ್ಸಿಟಿವ್ ಡ್ಯೂಟಿ ಅದು. ಆ ಡ್ಯೂಟಿ ಮಾಡ್ತಾ ಇದ್ದೆ ನಾನು.
1: ಅಲ್ಲಿನ ಅನುಭವಗಳ ಬಗ್ಗೆ ಹೇಳೋದಾದ್ರೆ ಸರ್?
0: ಅನುಭವ ಅಂದ್ರೆ ಒಂದು, ನಾನು ಸಣ್ಣದಿರುವಾಗ NCC ಇರುವಾಗ ಒಂದು ರಿಪಬ್ಲಿಕ್ ಡೇ ಪಾರ್ಟಿಸಿಪೇಟ್ ಮಾಡಬೇಕಂತ ಮಾತ್ರ ಒಂದು ಉದ್ದೇಶ. ಅಂದ್ರೆ ರಾಷ್ಟ್ರಪತಿಯ ಸೆಲ್ಯೂಟಿಂಗ್ ಡಯಾಸ್ ಇದೆ, ಅದ್ರ ಕೆಳಗೆ ನನ್ನ ಡ್ಯೂಟಿ. ನಂತರ ಎಲ್ಲ ಒಂದು ಒಂದೂವರೆ ಗಂಟೆಯ ಪೆರೇಡ್ ನಲ್ಲಿ ಎಲ್ಲ ಸರಿಯಾಗಿ ಹೋಗುವಂತೆ ನೋಡಬೇಕು. ಅಂದ್ರೆ ನಾವು ಒಂದು ವರ್ಷ ಪ್ರಿಪೇರ್ ಮಾಡ್ತೇವೆ ಒಂದು ರಿಪಬ್ಲಿಕ್ ಡೇಗೆ ಪೆರೇಡ್ಗಾಗಿ. ತುಂಬಾ ರೆಜಿಮೆಂಟ್ ಎಲ್ಲ ಬರ್ತದೆ, ಮತ್ತೆ ಆ ರಿಪಬ್ಲಿಕ್ ಡೇ ಆ ಒಂದು ಸೆರೆಮನಿ ಆದ ನಂತರ ಮೂರು ದಿವಸದ ಬೀಟಿಂಗ್ ರಿಟ್ರೀಟ್ ಇದೆ, ಆ ಸೆರೆಮನಿಯಲ್ಲಿ ಕಂಡಕ್ಟ್ ಮಾಡುವಂತ ಆಪರ್ಚುನಿಟಿ ನಮಗೆ ಸಿಗುವುದು ಅಂತ ದೊಡ್ಡ ಒಂದು ಭಾಗ್ಯ. ಅದು ನಮಗೆ ಸಿಕ್ಕಿದೆ ಒಂದು ಒಳ್ಳೆ ಆಪರ್ಚುನಿಟಿ ಅಂತ ತೋರ್ತದೆ.
1: ಈಗ ತಾವು ಅದರ ನಂತರ ಈ ನಮ್ಮ ಕಾರ್ಗಿಲ್ ಯುದ್ಧ ಆಯಿತು 1999 ಸಮಯದಲ್ಲಿ, ಆ ಸಮಯದಲ್ಲಿ ಎಲ್ಲಿದ್ರಿ ಸರ್ ತಾವು?
0: ಆ ಸಮಯದಲ್ಲಿ ಅದೇ ಡ್ಯೂಟಿಲಿದ್ದೆ, ಡಿಎಜಿ ಸೆರೆಮೊನಿಲಿ. ಅಂದರೆ ಕಾರ್ಗಿಲ್ ಯುದ್ಧ ಅಂದರೆ ಆ ಯುದ್ಧ ಅಲ್ಲ, ಅದು ಅದು ಲಿಮಿಟೆಡ್ ವಾರ್ ಅಂತ ಹೇಳ್ತದೆ. ಅಂದರೆ ಘೋಷಣೆ ಮಾಡಲಿಲ್ಲ, ಯುದ್ಧ ಅಂದರೆ ಘೋಷಣೆ ಮಾಡ್ತಾರೆ.

0: ಇದು ಘೋಷಣೆ ಇಲ್ಲದ ಯುದ್ಧ. ಆ ವಾರ್ನಲ್ಲಿ ಡೆಡ್ ಬಾಡೀಸ್ ಬರೋದಿಲ್ಲ. ನಮ್ಮ ವೀರಗತಿಯನ್ನು ಪಡೆದಂಥ ಯೋಧರ ಬಾಡೀಸು ಮನೆಗೆ ಬರುವುದಿಲ್ಲ ವಾರದಲ್ಲಿ. ಅದು ಅಲ್ಲೇ ಅಲ್ಲೇ ಹಾಕಿ ಟೋಕನ್ ಇಟ್ಟು ಮತ್ತೆ ಟೋಕನನ್ನು ಕಳಿಸೋದು. ಆದರೆ ಇದು ವಾರಲ್ಲ, ಬಾಡಿ ಬರ್ತಾ ಇದೆ, ಹೇಗೆ ಮಾಡುವುದಂತ ನನಗೆ ಕರೆದ್ರು ಅವರು. ನನ್ನ ಹತ್ರ ಕೇಳಿದರು, ಅಂದರೆ ಸೆರೆಮೋನಿ ಅಲ್ವಾ, ಆಗ ನೀವು ಮಾಡಬಹುದಾ, ಕಂಟ್ರೋಲ್ ಮಾಡ್ಬೋದಾ, ಕೋಆರ್ಡಿನೇಟ್ ಮಾಡ್ಬೋದಾ ಅವರೆಲ್ಲ ಮನೆಗೆ ಕಳಿಸುವಂಥದ್ದು. ನಾನು ಹೇಳಿದೆ, ಸರ್ ಈಗ ನಾನು ಒಂದು ಎರಡು ಬಾಡಿ ಮಾಡ್ತಾ ಇದ್ದೇನೆ, ನಾಲ್ಕೈದು ಆರು ಬಾಡಿ ಮಾಡುವುದು ಕಷ್ಟ ಇಲ್ಲ, ಮಾಡ್ಬೋದು ಅಂದರೆ. ಆಗ ಅವರು ಆರ್ಡರ್ ಕೊಟ್ಟರು, ಎಲ್ಲ ಬಾಡಿ ಕಾರ್ಗಿಲ್ ಯುದ್ಧ ಕ್ಷೇತ್ರದಿಂದ ಮನೆಯವರಿಗೆ ಕಳಿಸುವಂಥ ರೆಸ್ಪಾನ್ಸಿಬಿಲಿಟಿ ಸಿಕ್ತು. ಆಗ ನಾವು ಅಲ್ಲಿಂದ ಡ್ಯೂಟಿ ಶುರು ಮಾಡಿದ್ದು. ಆ ಸಮಯದಲ್ಲಿ ನಮ್ಮ ಮಂಗಳೂರಿನವರೇ ಜಾರ್ಜ್ ಫರ್ನಾಂಡಸ್ ಅವರು ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದರು. ಆಗ ಬಾಡಿ ಬರುವಾಗ ಅವರ ಥರದಿಂದ ಒಂದು ರೀತ್ಲೇಯಿಂಗ್ ಮಾಡಲಿಕ್ಕೆ ಇದೆ, ಅದು ಸಹ ನನಗೆ ತುಂಬ ಆಪರ್ಚುನಿಟಿ ಸಿಕ್ತು. ಅವ್ರು ಹೇಳ್ತಿದ್ರು ನೀನೇ ಮಾಡು ಅಂತ ನನಗೆ ಹೇಳ್ತಿದ್ರು. ಆಗ ಆ ಡ್ಯೂಟಿ ಅಂದರೆ ತುಂಬ ಸೆನ್ಸಿಟಿವ್ ಡ್ಯೂಟಿ. ನನ್ನ ಡ್ಯೂಟಿ ಅಂದರೆ ಅದು ನನಗೆ ಫಸ್ಟ್ ಇನ್ಫಾರ್ಮೇಷನ್ ಬರ್ತದೆ ಯುದ್ಧ ಕ್ಷೇತ್ರದಿಂದ, ಹೀಗೆ ಹೀಗೆ ಇವರ ಮೃತ್ಯು ಆಯಿತು ಅಂತ. ಅದು ಕೇಳಿದ ಕೂಡಲೇ ಅವರ ಡಾಕ್ಯುಮೆಂಟಿಂದ ಸ್ವಲ್ಪ ಸ್ವಲ್ಪ ಡೀಟೇಲ್ ತೆಗೆದು ಒಂದು ಒಳ್ಳೆಯ ರಿಪೋರ್ಟ್ ಬರೆದು ನಾನು ನಮ್ಮ ಪಿ ಆರ್ಗೂ ಕಳಿಸಿದ್ದೆ. ಆರ್ಮಿ ಪಿ ಆರ್ ಕರ್ನಲ್ ಭಟ್ ಅಂತ ಒಬ್ಬರು ಇದ್ರು ನಾರ್ತ್ ಕ್ಯಾನಡಾದವರು, ಅವರಿಗೆ ಕೊಟ್ಟು ಅವರು ಪಬ್ಲಿಸಿಟಿ ಮಾಡಿ ಬಾಡಿ ಮನೆ ಬರುವ ಮೊದಲು ನ್ಯೂಸ್ನಲ್ಲಿ ಅವರ ಫೋಟೋ, ಅವರ ಮಕ್ಕಳು, ಅವ್ರ ಸ್ಕೂಲು, ಎಲ್ಲಿ ಯಾರು ಯಾರು ಎಲ್ಲ ಬರೆದ್ರೆ ಮನೆಯವರಿಗೆ ಆ ಒಂದು ವೀರಗತಿಯ ಬಗ್ಗೆ ಒಂದು ಒಂದು ಹ್ಯಾಪಿನೆಸ್ ಇರ್ತದೆ, ಇಲ್ಲ ಅವರ ಮನೆಯ ಒಬ್ಬ ವೀರ ಸೈನಿಕ ಮೃತ್ಯುವಾಗಿದ್ದಾನಂತ ಆ ದುಃಖ ಇರುವುದಿಲ್ಲ. ಆ ಕೆಲಸ ಮಾಡಿ ಅಂದರೆ ಅವರ ಬಾಡಿಯನ್ನು ನಾವು ರಿಸೀವ್ ಮಾಡಿ ಅದನ್ನು ಟ್ರೈ ಸರ್ವಿಸ್ ಗಾರ್ಡ್ ಆಫ್ ಆನರ್ ಕೊಟ್ಟು ಅಲ್ಲಿಂದ ಮನೆ ಕಳಿಸೋದು. ಮನೆ ಕಳಿಸೋ ಮೊದಲು ಡಿಸ್ಟಿಕ್ ಕಲೆಕ್ಟರ್ಗೆ ಇನ್ಫಾರ್ಮ್ ಮಾಡೋದು, ನಂತರ ಡಿಸ್ಟಿಕ್ ಆರ್ಮಿ ನಿಯರ್ ಬೈ ಇದ್ದರೆ ಅವರಿಗೆ ಇನ್ಫಾರ್ಮ್ ಮಾಡೋದು, ಇಲ್ಲದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡಿ ಮನೆಗೆವರೆಗೆ ಹೋಗುವಾಗ ಅವರಿಗೆ ಸೆರೆಮೋನಿಯಲ್ ಆರ್ಮಿ ಟೈಪ್ ರಿಸೆಪ್ಷನ್ ಕೊಟ್ಟು ಸೆರೆಮೋನಿಯಲ್ ಫ್ಯೂನರಲ್ ಮಾಡುವಂಥ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಿದ್ದೆವು. ಮತ್ತು ಅದು ಮನೆಯಲ್ಲಿ ವೀರಗತಿ ಪ್ರಾಪ್ತಿಯಾದ ಕೂಡಲೇ ಅವರಿಗೆ ಇನ್ಫಾರ್ಮ್ ಮಾಡುವ ಕೆಲಸವೂ ನಮಗಿತ್ತು. ಅಂದರೆ ವಾರ್ ಟೈಮ್ನಲ್ಲಿ ಮೆಸೇಜ್ ಬರುವಾಗ ತುಂಬ ಟೈಮ್ ಆಗ್ತಿತ್ತು, ನಮಗೆ ಬಾಡಿ ಅಂದರೆ ಇಮಿಡಿಯೇಟ್ಲಿ ಬರ್ತಿತ್ತು, ಹಾಗೆ ಎಲ್ಲ ಡೀಟೇಲ್ ನಮ್ಮ ಕೈಯಲ್ಲಿತ್ತು. ಆದ ಕಾರಣ ಆ ಡ್ಯೂಟಿ ಮಾಡ್ತಾ ಮಾಡ್ತಾ ನಮ್ಗೆ ಒಂದು ಪ್ರಜ್ಞಾಭಾವ ಬಂದ ಹಾಗೆ ಆಯ್ತು.
1: ಅದೇ ಈಗ ಆ ಒಂದು ಭಾವನಾತ್ಮಕ ಸಂಘರ್ಷ ಹೇಗಿರುತ್ತೆ ಸರ್ ಆತರ ಡ್ಯೂಟಿ ಮಾಡ್ಬೇಕಾದ್ರೆ?
0: ನಾನು ಹೇಳುವುದಿದ್ರೆ ನನಗೆ ಅಂದ್ರೆ ಅದೊಂದು ಲೈಫ್ ಒಂದು ಚರ್ನಿಂಗ್ ಆದ ಹಾಗೆ ಆಗ್ತದೆ.
1: ಈಗ ತಾವು ಹೇಳಿದ್ರಿ ಜಾರ್ಜ್ ಫರ್ನಾಂಡಿಸ್ ಅವರ ಜೊತೆ ಕೂಡ ತಾವು ಸಂಪರ್ಕದಲ್ಲಿದ್ರಿ ಆ ಕಾಲದಲ್ಲಿ ಅಂತ ಹೇಳಿ, ಅವರು ಊರಿನವರೇ, ಸೊ ಅಲ್ಲಿ ಹೇಗಿತ್ತು ಅವರ ಜೊತೆ ಸಂಬಂಧ?
0: ಅವರ ಜೊತೆ ಅಂದ್ರೆ ಅವರು ನನ್ನ ಕಿಣಿ ಎಂದು ನೋಡಿದ ಕೂಡಲೇ ಕೊಂಕಣಿಯಲ್ಲಿ ಮಾತಾಡೋದು, ಆದರೆ ಅವರ ಕೊಂಕಣಿ ನನ್ನ ಕೊಂಕಣಿ ಅಂದರೆ ಮಂಗಳೂರು ಕೊಂಕಣಿ ಅಂತ ಸೇಮ್ ಅಂದ ಅವ್ರಿಗೆ ತುಂಬ ಇಷ್ಟ ಇತ್ತು. ಮತ್ತೆ ನಾನು ಕೆಲಸ ಮಾಡೋದಂದ್ರೆ ಒಂದು ಅವರು ಜಾರ್ಜ್ ಫರ್ನಾಂಡಿಸ್ ಡಿಫೆನ್ಸ್ ಮಿನಿಸ್ಟರ್ ಮಂಗಳೂರಿನವರು, ಆಗ ನನಗೆ ಕೆಲಸ ಮಾಡುವ ರೆಸ್ಪಾನ್ಸಿಬಿಲಿಟಿ 500 times ಹೆಚ್ಚು. ಅಂದರೆ ಯಾವ ತಪ್ಪಾಗಬಾರ್ದು, ಎಲ್ಲ ಪರ್ಫೆಕ್ಟ್ ಆಗಬೇಕು ಅಂತ. ಹಾಗೆ ಈ ಕಾರ್ಗಿಲ್ ಸಮಯದಲ್ಲಿ ಎಲ್ಲ ನೋಡುವಂಥ ಕೆಲಸ ನಾನು ಮಾಡಿದ್ದೆ, ಅವರಿಗೆ ತುಂಬ ಖುಷಿ ಇತ್ತು. ಹಾಗೆ ನನಗೆ ಆ ಕಾರ್ಗಿಲ್ ಯುದ್ಧದಲ್ಲಿ ಸೇನಾ ಮೆಡಲ್ ಅವಾರ್ಡು, ಡಿಸ್ಟಿಂಗ್ವಿಶ್ಡ್ ಸೇನಾ ಮೆಡಲ್ ಅಂತ ಅವಾರ್ಡು ಸಹ ಸಿಕ್ಕಿತು.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್, ಇಲ್ಲಿ ಕನಸಿನ ಮನೆ ನಿಮ್ಮಿಷ್ಟದಂತೆ, ಕ್ವಾಲಿಟಿ ಕೆಲಸ, ಸರಿಯಾದ ಸಮಯಕ್ಕೆ ಡೆಲಿವರಿ ಮತ್ತು ನ್ಯಾಯಯುತ ಬೆಲೆ. ರೆಸಿಡೆನ್ಷಿಯಲ್ ಇರಲಿ ಅಥವಾ ಕಮರ್ಷಿಯಲ್, ನಂಬಿಕೆಯೇ ನಮ್ಮ ಹೆಗ್ಗುರುತು. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ನಿಮ್ಮ ಕನಸು ನಮ್ಮ ಜವಾಬ್ದಾರಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಮನೆ ಖರೀದಿ ಅಥವಾ ನಿರ್ಮಾಣಕ್ಕೆ ನಿಮಗೆ ಬೇಕಾದಂತೆಯೇ ಇಂದಿನ ಕಾಲದ ಮನೆ ನಿರ್ಮಿಸುತ್ತೇವೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 8904819565.
1: ಸರ್, ಹಾಗೇನೆ ತಾವು ರಾಷ್ಟ್ರಪತಿ ಭವನದಲ್ಲೂ ಕೂಡ ಕರ್ತವ್ಯವನ್ನು ನಿರ್ವಹಿಸಿದ್ದೀರಿ, ಇದ್ರ ಬಗ್ಗೆ ಹೇಳಿ ಸರ್.
0: ಅಂದರೆ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರ ಪ್ರೆಸಿಡೆಂಟ್ ಆಫ್ ಹೌಸ್ ಹೋಲ್ಡ್ ಅಂತ, ಹೌಸ್ ಹೋಲ್ಡ್ ಅಂದರೆ CPH, ಕಂಟ್ರೋಲರ್ ಆಫ್ ಪ್ರೆಸಿಡೆಂಟ್ ಹೌಸ್ ಹೋಲ್ಡ್ ಅಂದರೆ ಅವರ ಪರ್ಸ್ನಲ್ ನೋಡಿಕೊಳ್ಳುವಂಥ ಒಂದು ಸೆಲೆಕ್ಷನ್ ಆಗಿತ್ತು. ಅದು ಕಲಾಂರವರು ಬರುವಾಗ ಅವರಿಗೆ ನೋಡಿಕೊಳ್ಳುವಂಥ ಪೊಸಿಷನ್ ಖಾಲಿ ಇತ್ತು. ನಾನು ಇಂಟರ್ವ್ಯೂ ಹೋದೆ. ಇಂಟರ್ವ್ಯೂ ಹೋಗುವಾಗ ಮೆಡಲ್ ಎಲ್ಲ ಹಾಕಿ ಹೋಗಬೇಕು ಅವರ ಇಂಟರ್ವ್ಯೂ ಅಂದರೆ ಸುಪ್ರೀಂ ಕಮಾಂಡರ್ ಆಫ್ ಆರ್ಮ್ಡ್ ಫೋರ್ಸಸ್. ಅವ್ರು ನನ್ನ ಮೆಡಲ್ ಎಲ್ಲ ನೋಡಿದ್ರು, ಎಲ್ಲ ಕೇಳಿದ್ರು, ಇದೆಲ್ಲಿ ನಾನು ಅಂಗೋಲಾ, ಆಫ್ರಿಕಾ, 9 years 15 ಎಲ್ಲ ಹೇಳುವಾಗ ಒಂದು ಮೆಡಲ್ ಅವರು ತೋರಿಸಿದ್ರು ನನಗೆ. ಇದೇನು ಮೆಡಲ್ ಅಂತ ನಾನು ನಾಗಾಲ್ಯಾಂಡು ಅಂತ ಹೇಳಿದೆ. ನಾಗಾಲ್ಯಾಂಡು ತುಂಬ ಚೆನ್ನಾಗಿದೆ ಮೆಡಲು, ಯಾವ ಏನು ಪ್ರಾಬ್ಲಮ್ ಅಲ್ಲಿ ಅಂತ ಕೇಳಿದರು. ನನಗೆ ಅದು ನೆನಪಾಯಿತು, ಯಾವುದು 85 ನಾನು ಫಸ್ಟ್ ಜಾಯ್ನ್ ಆಗುವಾಗ ಇದ್ದಲ್ಲ ನಾನು ಅದು. ಸರಿ ಸರ್, ಇಫ್ ಯು ಪರ್ಮಿಟ್ ಐ ವಿಲ್ ಟೆಲ್ ಯು ಅ ಸ್ಟೋರಿ ಅಂತ ಹೇಳಿ ಆ ಸ್ಟೋರಿಯನ್ನು ನಾನು ಹೇಳಿದೆ. ಸರ್ ಹೀಗೆ ಹೀಗೆ ವಿಲೇಜ್ ಇತ್ತು, ವಿಲೇಜ್ ಹೋಗುವಾಗ ಫಾರಿನ್ ಆರ್ಮಿ ಹೇಳಿದ್ರು, ಫಾರಿನ್ ಆರ್ಮಿ ಅಂತ ಹೇಳಿದ ಕೂಡ ತುಂಬ ಬೇಜಾರಾಯಿತು. ನಾನು ಮುಂದೆ ಕೂಡ ಹೋಗಿ ಎಲ್ಲ ಚಾಕ್ಲೇಟ್ ಎಲ್ಲ ಕೊಟ್ಟು ಕೇಕ್ ಎಲ್ಲ ಕೊಟ್ಟು ಅವರು ಅವರ್ ಆರ್ಮಿ ಅಂತ ನಾನು ಹೇಳಿದೆ. ನಾಗಾಲ್ಯಾಂಡ್ನಲ್ಲಿ ಪ್ರಾಬ್ಲಮ್ ಏನಿಲ್ಲ ಸರ್, ಕಮ್ಯುನಿಕೇಷನ್ ಇಲ್ಲ ಜನರೊಟ್ಟಿಗೆ, ಕಮ್ಯುನಿಕೇಷನ್ ಇದ್ದರೆ ಎಲ್ಲ ಸರಿ ಆಗ್ತದೆ ನಾಗಾಲ್ಯಾಂಡ್ ಅಂತ ಹೇಳಿದರು. ಅವರು ಹೀಗೆ ನೋಡಿದ್ರು ನನಗೆ, ಇವತ್ತು ಜಾಯಿನ್ ಮಾಡಿ ಅಂತ, ನನಗೆ ಸೆಲೆಕ್ಷನ್ ಆಯಿತು, ಇವತ್ತು ಜಾಯಿನ್ ಮಾಡಿ ಅಂತ. ನಾನು ಸರಿ 3 ದಿವಸ

0: ಹ್ಯಾಂಡಿಟಿಗೆ ಇವರಾಗ್ತದೆ ಅದ ನಂತರ ಜಾಯ್ನ್ ಇವತ್ತೇ ಜಾಯ್ನ್ ಆಗೋಣ ನಾನು ಆಯ್ತಂತ ಹೇಳಿ ಹೊರಗೆ ಬಂದೆ. ಹೊರಗೆ ಬಂದ ಕೂಡಲೇ ಅವರು ಸೆಕ್ರೆಟರಿಯನ್ನು ಕರೆದು ಅವ್ರು ಹೇಳಿದ್ರು ನನ್ನ ಎಂಟೈರ್ ಕಂಟ್ರಿ ವಿಸಿಟ್ ಮಾಡಬೇಕು, ಫಸ್ಟ್ ಸ್ಟಾರ್ಟ್ ವಿತ್ ನಾಗಾಲ್ಯಾಂಡ್ ಅಂತ. ನಾನು ನಾಗಾಲ್ಯಾಂಡ್ 4 ದಿವಸದ ಪ್ರೋಗ್ರಾಮ್ ನಾರ್ತ್ ಈಸ್ಟ್ ಸ್ಟೇಟ್ ಎಲ್ಲ ವಿಸಿಟ್ ಮಾಡಿದರು. ಅಂದರೆ ನನಗೆ ತುಂಬ ಸಂತೋಷ ಆಯಿತು. ಒಂದು ಆ ಸಮಯದಲ್ಲಿ ನಾನು ಮೇಜರ್, ಒಂದು ಮೇಜರ್ ಹೇಳಿದಂಥ ವಿಷಯವನ್ನು ಅವರು ತೆಗೆದು ಅವರು ಎಲ್ಲ ಪ್ರೋಗ್ರಾಮ್ ಬರೆದೇ ವಿಸಿಟ್ ಟು ಆಲ್ ಸ್ಟೇಟ್ಸ್ ಸ್ಟಾರ್ಟಿಂಗ್ ಫ್ರಮ್ ನಾಗಾಲ್ಯಾಂಡ್. ನನಗೆ ಅಷ್ಟು ಖುಷಿ ಆಗಬೇಕು ಅದು ನೋಡಿ ಹೇಳಿದ್ದಾರೆ. ಹಾಗೆ ಅಲ್ಲಿಂದ ಶುರು ಆಗಿದೆ ಅವರೊಟ್ಟಿಗೆ ಅಸೋಸಿಯೇಷನ್.
1: ಅವರನ್ನು ತಾವು ಹತ್ತಿರದಿಂದ ನೋಡಿದ್ದೀರಿ, ಅವರ ವೈಯಕ್ತಿಕ ಜೀವನ, ಅವರ ಒಂದು ವ್ಯಕ್ತಿತ್ವ ಹೇಗಿತ್ತು ಅಂತ ಅನಿಸ್ತದೆ?
0: ಅವರ ವೈಯಕ್ತಿಕ ಜೀವನ ಅಂದರೆ ಅವರಿಗೆ ವೆರಿ ಕ್ಲೋಸ್ಲಿ ನಾನು ನೋಡಿ, ಅಂದರೆ ಅವರೊಟ್ಟಿಗೆ ಇರಬೇಕು ನಾವು. ಅಂದರೆ ಅವರು ಏಳುವ ಅರ್ಧ ಗಂಟೆ ಮೊದಲು ನಾವು ಎಲ್ಲ ಇರಬೇಕು, ಅವರು ಮಲಗುವ ನಂತರ ಅರ್ಧ ಗಂಟೆ ನಂತರ ನಾವು ಹೋಗೋದು. ನಾನು ಹೇಳುವುದಿದ್ರೆ ಫಾರಿನ್ ವಿಸಿಟ್ನಲ್ಲಿರುವಾಗ ಒಂದು ಸೀಮಾ ಮುಸ್ತಫಾ ಒಂದು ಟೈಮ್ಸ್ ಆಫ್ ಇಂಡಿಯಾದ ಒಂದು ರಿಪೋರ್ಟರ್ ಇದ್ದರು, ಅವ್ರು ಕೇಳಿದ್ರು ನಂತರ, ಕಿನಿ ಅವರೇ ನೀವು ಟಯರ್ಡ್ ಆಗೋದಿಲ್ವ ಡ್ಯೂಟಿಯಲ್ಲಿ? ಅಂದರೆ ರಾತ್ರಿ 3:30 ಆಗಿ ಮಲಗುವ, ಬೆಳಿಗ್ಗೆ ಎದ್ದ ಕೂಡ 6:30 ಡ್ಯೂಟಿಯಲ್ಲಿದ್ದೀರಿ. ನಾನು ಅವರಿಗೆ ಹೇಳಿದ ವಿಷಯ ಅಂದರೆ ನಾನು ಡ್ಯೂಟಿ ಮಾಡೋದಿಲ್ಲ, ನಾನು ಮಾಡೋದು ಸೇವೆ, ಸರ್ವಿಸ್ ಮಾಡೋದು. ಡ್ಯೂಟಿ ಮತ್ತು ಸೇವೆಯಲ್ಲಿ ಅಂತ ಕಲಾಂರಂಥ ಪ್ರೆಸಿಡೆಂಟ್ ಭಾರತರತ್ನ ಅವರಿಗೆ ಸೇವೆ ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿದ್ದು, ನಾನು 1 ಮಿನಿಟ್ ಎಕ್ಸ್ಟ್ರಾ ಡ್ಯೂಟಿ ಸಿಕ್ಕಿದ್ರೆ ಅದು ಮಾಡಲಿಕ್ಕೆ ನಾನು ತಯಾರಿದೆ ಅಂತ ಭಾವ ಇದ್ದರೆ ನಾವು ಯಾವಾಗಲೂ ಟಯರ್ಡ್ ಆಗೋದಿಲ್ಲ. ಡ್ಯೂಟಿ ಅಂತ ಹೇಳಿದರೆ 5:30 ಆಗುವಾಗ ಡ್ಯೂಟಿ ಟೈಮ್ ನೋಡ್ತೇವೆ, ಡ್ಯೂಟಿ ಆಗಿ ಹೋಗುತ್ತೇವೆ. ಇದು ಡ್ಯೂಟಿ ಅಲ್ಲ, ಸೇವಾಭಾವದಲ್ಲಿ ಮಾತ್ರ ಸೇವೆ ಮಾಡೋದಂತ. ತುಂಬ ಖುಷಿ ಆಯಿತು ಅವರಿಗೆ. ಹಾಗೆ ಒಂದ್ಸಲ ನಾವು ಒಂದು ಕಂಟ್ರಿಯಲ್ಲಿದ್ದರು, ಆ ಕಂಟ್ರಿಯಲ್ಲಿರುವಾಗ ಸುಡಾನ್ ಅಂತದ್ದು, ಆಗ ನಮ್ಮ ಪ್ರೆಸ್ ರಿಪೋರ್ಟರ್ ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಬಂತು. ನಾವು ತಿರುಗಿ ಇಲ್ಲಿ ಬರಬೇಕು ದಿಲ್ಲಿಯಲ್ಲಿ ಆ ದಿವಸವೇ ಸಾಯಂಕಾಲ. ಆಗ ಇವರು ಅಡ್ಮಿಟ್ ಆದರು, ಆಗ ಪ್ರೆಸ್ನವರು ತುಂಬ ಗಲಾಟೆ ಮಾಡ್ತಾಯಿದ್ರು. ನನಗೆ ಅವರು ಕರೆದು ಹೇಳಿದ್ರು, ನೀನು ಹೋಗಿ ಅವ್ರ ಹತ್ರ ಮಾತಾಡು, ಅವರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ, ಶಾಂತಿ ಮಾಡಿ ಬಾ ಅಂತ. ನನ್ನ ಡ್ಯೂಟಿ ಅಲ್ಲ ಅದು, ನಾನು ಅವರಿಗೆ ಪ್ರೆಸಿಡೆಂಟ್ನಾಗ ಮಾತು ನೋಡಿಕೊಳ್ಳೋದು. ನಾನು ಹೋದೆ, ಹೋಗಿ ಅವರು ಮಲ್ಕೊಂಡಿದ್ರು ಪೇಷಂಟು, ಪ್ರೆಸ್ ರಿಪೋರ್ಟರ್. ಅವ್ರ ಹೇಳಿದ್ದೆ, ಕಲಾಂರವರು ನನ್ನನ್ನು ಕಳಿಸಿದ್ದಾರೆ ನಿಮ್ಮ ಬಗ್ಗೆ ಕೇಳಲಿಕ್ಕೆ, ನಿಮ್ಮ ಆರೋಗ್ಯ ಹೇಗಿದೆ ಅಂತ. ಅವರು ಬೆಡ್ನಲ್ಲಿ ಕೂತ್ಕೊಂಡ್ರು, ಕಲಾಂರವ್ರು ನಿಮ್ಗೆ ಕಳಿಸಿದ್ದಾರೆ? ಅವರೇ ಕಳಿಸಿದ್ದು ನನಗೆ, ನಿಮ್ಮ ಆರೋಗ್ಯದ ಬಗ್ಗೆ ನಾನು ಫಿಟ್ ಆಗಿದ್ದೇನೆ ಅಂತ ಹೇಳಂತ ಹೇಳಿದರು. ಅದೆಲ್ಲ ನೋಡಿ ಅವರು ಒಂದು 10-15 ನಿಮಿಷದಲ್ಲಿ ಅವರ ಪ್ಯಾರಾಮೀಟರ್ ಎಲ್ಲ, ಮೆಡಿಕಲ್ ಪ್ಯಾರಾಮೀಟರ್ ಎಲ್ಲ ಸರಿಯಾಯಿತು. ಅವರು 3 ಗಂಟೆ ಮಧ್ಯಾಹ್ನ ಅಲ್ಲಿಂದ ಡಿಸ್ಚಾರ್ಜ್ ಮಾಡಿದರು. ಡಿಸ್ಚಾರ್ಜ್ ಮಾಡಿದ 7 ಗಂಟೆ ಅವ್ರು ಫ್ಲೈಟ್ನಲ್ಲಿ ಕೂತ್ಕೊಂಡ್ರು. ನನಗೇನೋ ತುಂಬ ಒಂದು ಗಿಲ್ಟಿ ಫೀಲಿಂಗ್, ನಾನು ಹೆಚ್ಚು ಹೇಳಿದ್ದೇನೆ ಅವರೇ ಬಗ್ಗೆ ಅಂತ. ಅವ್ರು ಕಲಾಂರವ್ರು ಫ್ಲೈಟ್ನಲ್ಲಿ ಬಂದ ಕೂಡಲೇ ನಾನು ಅವ್ರ ಹತ್ರ ಹೇಳಿದೆ, ಸರ್ ಬೆಳಿಗ್ಗೆ ನೀವು ನನಗೆ ಆ ಪೇಷಂಟನ್ನು ನೋಡಲಿಕ್ಕೆ ಕಳಿಸಿದ್ದು, ನಾನು ಅವರಿಗೆ ಮಾತಾಡಿ ನೀವು ಕಳಿಸಿದ್ದಂತ, ಅವರಿಗೆ ಎಲ್ಲ ಸರಿಯಾಗಿ ಅವರು ಡಿಸ್ಚಾರ್ಜ್ ಆಗಿ ಈಗ ಫ್ಲೈಟ್ನಲ್ಲಿ ಕೂತಿದ್ದಾರೆ ಅಂತ. ಅವರಿಗೆ ನೋಡಿದ್ರು ನನಗೆ, ಒಂದು 2 ಮಿನಿಟ್ ಮಾತಾಡಲಿಲ್ಲ, ಲೆಟ್ ದ ಫ್ಲೈಟ್ ಟೇಕ್ ಆಫ್, ಟೇಕ್ ಮಿ ಟು ಹೇಮ್ ಅಂತ ಹೇಳಿದರು. ಫ್ಲೈಟ್ ಟೇಕ್ ಆಫ್ ಆದ ನಂತರ ನನ್ನನ್ನು ಅವರ ಹತ್ರ ತೆಗೆದುಕೊಂಡು ಹೋಗಬಹುದು. ತುಂಬ ಖುಷಿಯಾಯಿತು. ಫ್ಲೈಟ್ ಟೇಕ್ ಆಫ್ ಆದ ನಂತರ ನಾನು ಅವರನ್ನು ಕರೆದುಕೊಂಡು ಎಲ್ಲ ಪ್ರೆಸ್ ರಿಪೋರ್ಟರ್ ಮುಂದೆಗಡೆ ಅವರನ್ನು ಕೂಡ ಆ ಪೇಷಂಟ್ ಹತ್ರ ಹೋಗಿ ಮಾತಾಡಿದ್ರು. ನೆಕ್ಸ್ಟ್ ಡೇ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಬಂತು, ಪ್ರೆಸಿಡೆಂಟ್ ಕಮ್ಸ್ ಕಾಲಿಂಗ್ ಟು ಮೀಟ್ ದಿ ಜರ್ನಲಿಸ್ಟ್ ಅಂತ, ಏಲಿಂಗ್ ಜರ್ನಲಿಸ್ಟ್ ಅಂತ ಒಂದು ರಿಪೋರ್ಟು ಬಂತು. ಹಾಗೆ ಅವರು ನಾನು ಕ್ಯಾಪ್ಟನು ಮೇಜರ್ ಅಂತ ಅವರು ಅನಿಸಲ್ಲ, ಏನಾದರೂ ಅವರಿಗೆ ಒಳ್ಳೆಯದಂತ ತೋರಿದ್ರೆ ಆಗಲೇ ಅವರು ಮಾಡ್ತಾಯಿದ್ರು ಅಂತ ಒಂದು ಅನುಭವ ನನಗೆ ತುಂಬ ಸಿಕ್ತು. ಅದೇ ಅನುಭವವನ್ನು ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ.
1: ಸರ್, ಮತ್ತೆ ತಾವು ಯಾವ ವರ್ಷ ನಿವೃತ್ತರಾದ್ರಿ?
0: ನಾನು ಕಲಾಂನವರ ಟೆನ್ಯೂರ್ ಆದ ನಂತರ 20 ವರ್ಷ ಸರ್ವಿಸ್ ಆದ ನಂತರ ಈ ಕಾರ್ಗಿಲ್ ಸೇವೆ ಮತ್ತು ಕಲಾಂರವರೊಟ್ಟಿಗೆ, ಅಂದರೆ ಕಲಾಂರವರು ನನಗೆ ಒಂದು ಮಂತ್ರ ಕೊಟ್ಟರು, ಅವರು ಮುಸ್ಲಿಂ ನಾನು ಹಿಂದೂ, ಮಂತ್ರ ಕೊಟ್ಟಿದ್ದು ಬೈಬಲ್ನಿಂದ. ಆ ಒಂದು 2 ಲೈನ್ ವಾಕ್ಯ ಅಂದರೆ, ಇಫ್ ಗಾಡ್ ವಿತ್ ಅಸ್ ಹೂ ಕ್ಯಾನ್ ಬಿ ಅಗೇನ್ಸ್ಟ್ ಅಸ್. ಯುವರ್ ಡ್ಯೂಟಿ ಇಸ್ ಟು ಅವೇಕನ್ ಗಾಡ್ ಇನ್ ಎವ್ರಿ ಹ್ಯೂಮನ್ ಬೀಯಿಂಗ್. ಎಲ್ಲರಲ್ಲಿ ದೇವರಿದ್ದಾರೆ ಅಂದರೆ ಅವರ ಒಂದು ಪ್ರೀತಿ ಅಂದರೆ ಅವರು ಮನುಷ್ಯನನ್ನು ಪ್ರೀತಿ ಮಾಡಬೇಕು, ನಾವು ಮನುಷ್ಯನನ್ನು ಹೇಟ್ ಮಾಡಬಾರ್ದು. ಎಲ್ಲ ಫಿಲೋಸಫಿಕಲ್ ಅದಾಯಿತು. ಅದಾದ ನಂತರ ಲಾಸ್ಟ್ ಅವರು ತೀರು ಹೋದ ನಂತರ ನಾನು ಬೆಳಿಗ್ಗೆ 7:30 ರಾತ್ರಿ 11 ಗಂಟೆವರೆ ಅವರ ಬಾಡಿ ಹತ್ರ ನಿಂತಿದ್ದೆ 10 ರಾಜಾಜಿ ಮಾರ್ಗದಲ್ಲಿ ದಿಲ್ಲಿಯಲ್ಲಿ. ಆಗ ಬರುವ ಜನರನ್ನು ಕಂಡು ನನಗೆ ಆ ನೆನಪಾಯ್ತು ಅವರು ಹೇಳಿದ್ದು. ಅವರು ಹೇಳಿದ್ದಂದ್ರೆ, ಹೂವಿಗೆ ಆಶೆ ಇರುವುದೆಲ್ಲ ಒಂದು ಮಾಲೆ ಹೋಗುವ ಪರಿಮಳವನ್ನು ನಾವು ಸ್ಪ್ರೆಡ್ ಮಾಡಬೇಕೆಲ್ಲ ಹೇಳಿದ್ದು, ಅದು ಹೂವಲ್ಲ ಅದು ಮನುಷ್ಯರು, ಮನುಷ್ಯರು ಎಲ್ಲ ಒಂದಾಗಿ ಮಾಲೆ ಇರಬೇಕು. ಹೂವಿಗೆ ಬೇರೆ ಬೇರೆ ಡಿಫ್ರೆನ್ಸ್, ಕಾಸ್ಟ್ ಸಬ್ ಸಿಸ್ಟಮ್ ಏನಿಲ್ಲ, ಹೂವೆಲ್ಲ ಒಂದೇ. ಅವರ ಒಂದೇ ಒಂದು ಕರ್ತವ್ಯ ಅಂದರೆ ಪರಿಮಳ. ಆ ಮಾಲೆಯಾಗಿ ಹೋದರೆ ಎಷ್ಟು, ನಾವೆಲ್ಲ ಎಲ್ಲ ಮನುಷ್ಯರು ಒಂದು ಮಾಲೆಯಾಗಿರಬೇಕು. ಆ ಮಾಲೆ ನಂತರ ನಾವು ಸ್ಯಾಕ್ರಿಫೈಸ್ ಮಾಡಿ ನಮ್ಮ ಲೈಫ್ ಮಾಡಿದರೆ ಅದೇ ನಮ್ಮ ದೇಶಕ್ಕೆ ಒಳ್ಳೆಯದು ಅಂತ ಅವರ ಆ ಮೆಸೇಜನ್ನು ಇಂಡೈರೆಕ್ಟ್ಲಿ ನನಗೆ ಕಳಿಸಿದ.
1: ಸರ್, ಈಗ ತಾವು ನಿವೃತ್ತರಾದಾಗ ಅದರ ನಂತರ ಜೀವನ ಹೇಗೆ ಬದಲಾಯಿತು ಅಂತ ಅನ್ನಿಸ್ತದೆ?
0: ನನಗೆ ಕಾರ್ಗಿಲ್ ಸಮಯದಲ್ಲೇ ನನ್ನ ಜೀವನವನ್ನು ಒಂದು ಆಧ್ಯಾತ್ಮಿಕ ರೂಪದಲ್ಲಿ ಬದಲಾಯಿತು. ನಂತರ 2005 ಕಲಾಂ ನಂತರ ಕಲಾಂರವರು ಅವರ ಒಂದು ಟೀಚಿಂಗ್ಸ್ ಇದೆ, ಅವರ ಟೀಚಿಂಗ್ನಲ್ಲಿ ಅಂದರೆ ಸ್ಮಾಲ್ ಏಮ್ ಕ್ರೈಮ್ ಅಂತ ಹೇಳ್ತಾರೆ. ಸ್ಮಾಲ್ ಏಮ್ ಕ್ರೈಮ್ ಅಂದರೆ ನಾವು ಸ್ಟೂಡೆಂಟ್ಸಿಗೆ ಹೋಗಿ ಸ್ಕೂಲ್ನಲ್ಲಿ ಹೋಗಿ ಕಾಲೇಜಿಗೆ ಹೋಗಿ ಅವರ 1 ಗಂಟೆ ವಿಷಯವನ್ನು ನಾನು ಮಾತಾಡ್ತಿದ್ದೆ. ಮಕ್ಕಳ ಒಂದು ಏನಾದರೂ ಮನಸ್ಸಿನಲ್ಲಿ ಏನಾದರೂ ಕ್ವಶನ್ ಇದ್ರೆ ಅದರ ಆನ್ಸರ್ ಮಾಡೋದು,

0: ನಮಗೆ ಒಂದು ಮನುಷ್ಯ ಜನ್ಮ ಸಿಕ್ಕಿದೆ, ಅದೊಂದು ಒಂದು ದೊಡ್ಡ ಒಂದು ಆಪರ್ಚುನಿಟಿ, ಅದನ್ನು ಯೂಸ್ ಮಾಡಬೇಕು. ನಾವು ಅದನ್ನು ಹೇಗೆ ಯೂಸ್ ಮಾಡಬೇಕಂದ್ರೆ ನಾವು ಏನಾದರೂ ಕಾಂಟ್ರಿಬ್ಯೂಷನ್ ಮಾಡಬೇಕು. ಮಕ್ಕಳಿಗೆ ಹೇಳೋದು ದೊಡ್ಡ ಏಮ್ ಇಟ್ಟರೆ ಒಂದು ಮ್ಯಾನಿಫೆಸ್ಟ್ ಆಕ್ಷನ್, ಯದ್ ಭಾವೇ ತದ್ ಭವತಿ ಅಂತ, ಒಂದು ಭಾವ ಬಂದರೆ ಅದು ಭವತಿ ಆಗ್ತದೆ, ಆಗ್ತದೆ. ಆ ವಿಷಯ ಮಕ್ಕಳಿಗೆ ಅವರು ಹೇಳ್ತಿದ್ರು, ಸ್ಮಾಲ್ ಏಮ್ ಇಸ್ ಕ್ರೈಮ್, ಏಮ್ ಬಿಗ್ ಇನ್ ಲೈಫ್ ಅಂತ. ತುಂಬ ಒಳ್ಳೆಯ ಒಂದು ಟೀಚಿಂಗ್ಸ್ ಇತ್ತು ಅವರದ್ದು. ನಂತರ ನಾನು ಸೋಷಿಯಲ್ ಸರ್ವಿಸ್, ಸಿವಿಲ್ ಸ್ಪಿರಿಚುವಲ್ ಸರ್ವಿಸ್ ಮಾಡಲಿಕ್ಕೆ ಶುರು ಮಾಡಿದೆ.
1: ಸರಿ, ಈಗ ತಮಗೆ ಈ ಕೊಂಕಣಿ ಭಾಷೆ ಸಾಹಿತ್ಯ ಇದರ ಬಗ್ಗೆ ಆಸಕ್ತಿ ಯಾವಾಗ ಬೆಳೀತು?
0: ನಮ್ಮ ತಾಯಿಯವರು ಕೊಂಕಣಿಯ ತುಂಬ ಒಂದು ಆಸಕ್ತಿ ಇರೋದು, ಭಜನೆ ಬರೀತಿದ್ರು, ನಾಟಕ ಬರೀತಿದ್ರು. ಅವರೊಟ್ಟಿಗೆ ಕೂತ್ಕೊಂಡು ನಾನು ಸಹ ಬರಿತಾ ಇದ್ದೆ, ಅಂದರೆ ತುಂಬ ಇಚ್ಛೆ ಆಗ್ತಿತ್ತು. ನಾನು ಅವರು ಬರೆದ ಭಜನೆಯನ್ನು ಹಾಡುವುದಿತ್ತು. ನಂತರ ನಾನು ಸಹ ಒಂದು ಬದರಿನಾಥಕ್ಕೆ ಹೋಗುವಾಗ ಶಂಕರಾಚಾರ್ಯವರು ಭಜನೆ, ಬಾ ಬಾ ಬಾ ಬದರಿನಾಥ ಅಂತ ಒಂದು ಒಳ್ಳೆ ಒಂದು ಭಜನೆ, ಅದು ಆ ವರ್ಡ್ಸ್ ಎಲ್ಲ ತಾನಾಗೆ ಬರ್ತಿತ್ತು. ಬರೆದ ನಂತರ ಯಾವ ಒಂದು ರಾಗ ಹಾಕಬೇಕು ಮತ್ತು ಪರ್ಫೆಕ್ಷನ್ ಅನ್ನು, ಕನ್ನಡ ಸಾಹಿತ್ಯ ಬೇಕಲ್ಲ, ಆಗ ತಾಯಿಯವರು ಸಾಹಿತ್ಯ ಆಗ್ತಿದ್ರು. ಹಾಗೆ ಕೊಂಕಣಿಯ ಸಾಹಿತ್ಯದಲ್ಲಿ ಕೊಂಕಣಿ ಅಂದರೆ ಒಂದು ಎಕ್ಸ್ಟೆನ್ಷನ್ ಲ್ಯಾಂಗ್ವೇಜ್ನಲ್ಲಿ ಬರ್ತಾ ಇದೆ, ಅದು ತುಂಬ ಎಕ್ಸ್ಟೆನ್ಷನ್ ಆಗ್ತಾ ಇದೆ ಲ್ಯಾಂಗ್ವೇಜ್. ನಾವು ಅದು ಎಕ್ಸ್ಟೆನ್ಷನ್ ಮಾಡಿದ ಹಾಗೆ ನಮ್ಮ ಕಾಂಟ್ರಿಬ್ಯೂಷನ್ ಮಾಡಿದರೆ, ಮನೆಯಲ್ಲಿ ಕೊಂಕಣಿ ಮಾತಾಡೋದು, ಮತ್ತು ನಾವು 3 ದಿವಸ ಒಂದು ಸ್ಪಿರಿಚುವಲ್ ಕ್ಯಾಂಪ್ ಅಂತ ಡೆಲ್ಲಿಯಲ್ಲಿ ಮಕ್ಕಳಿಗೆ ಮಾಡ್ತೇವೆ. December 25ಕ್ಕೆ ರಜೆ ಸಿಗ್ತದೆ ಕ್ರಿಸ್ಮಸ್, ಆ ದಿವಸ ಒಂದು ಸ್ಪಿರಿಚುವಲ್ ಕ್ಯಾಂಪ್ ಮಾಡಿ ನಮ್ಮ ಕೊಂಕಣಿಯಲ್ಲಿ ಎಲ್ಲರಿಗೆ ಮಾತಾಡೋದೆಲ್ಲ ಇತ್ತು. ಹಾಗೆ ಕೊಂಕಣಿ ಭಾಷೆಯನ್ನು ಪ್ರಮೋಟ್ ಮಾಡ್ತೇವೆ.
1: ಈಗ ಕೊಂಕಣಿಯಲ್ಲಿ ತಾವು ಬರೆದದ್ದು ಪ್ರಕಟ ಆಗಿದ್ದು ಏನಾದರೂ ಇದೆಯಾ ಸರ್?
0: ನಾನೀಗ ವಿಶ್ವ ಸಾರಸ್ವತ್ ಫೆಡರೇಷನ್, ನಮ್ಮ ಸಾರಸ್ವತ್ ಫೆಡರೇಷನ್, ನಮ್ಮ ಸುಧೀಂದ್ರ ತೀರ್ಥ ಸ್ವಾಮೀಜಿ ಅವರು ನನ್ನನ್ನು ಕನ್ವೀನರ್ ಮಾಡಿ ಪ್ರೆಸಿಡೆಂಟ್ ಮಾಡಿದ್ದು ವಿಶ್ವ ಸಾರಸ್ವತ್ ಫೆಡರೇಷನ್. ಮತ್ತೆ ಅವರು ನನ್ನ ಕರೆದು ಹೇಳಿದ್ದು, ನೀನು ಧರ್ಮ ರಕ್ಷಕನಾಗಬೇಕು ಅಂತ ಅವರು ನಾನು ಹೇಳಿದ್ದು. ಅಂದರೆ ನಾವು ಕೊಂಕಣಿ, ನಾವು ಹಿಂದೂ, ನಾವು ಸನಾತನ ಅಂತ ಅವರು ಧ್ಯಾನ ಕೊಟ್ಟು ನನಗೆ ಹೇಳಿದ್ರು, ಅವರು ನೀನು ಧರ್ಮ ರಕ್ಷಣೆ ಆಗಬೇಕಂತ. ಮೊದಲು ಆದಿಶಂಕರಾಚಾರ್ಯರ ಯಾತ್ರೆ ಮಾಡಿದ್ದು, ಪುನರ್ಸ್ಥಾಪನಾ ಯಾತ್ರೆ, ಸಮಾಧಿ ಯಾತ್ರೆ, ಅದು ಆ ಧರ್ಮದ ಒಂದು ಭಾಗವಾಗಿತ್ತು. ನಂತರ ಪ್ರಯಾಗದ ಬಗ್ಗೆ ನಾನು ಬರೆದಿದ್ದು, ಪ್ರಯಾಗ ಅಲಹಾಬಾದ್ನಲ್ಲ, ಪ್ರಯಾಗರಾಜ ಆಗ ತೀರ್ಥರಾಜ ಪ್ರಯಾಗ ಆಗಬೇಕು, ಏಕೆಂದರೆ ಅಲ್ಲಿ 3 ನದಿಗಳ ಸಂಗಮ ಆಗ್ತದೆ. 3 ನದಿಗಳ ಸಂಗಮದಲ್ಲಿ ಸ್ನಾನ ಮಾಡುವುದಂತೆ ಆ ಪ್ರಯಾಗ ಅಂದರೆ ಪ್ರಯಾಗ, ಪ್ರ ಅಂದರೆ ಪ್ರಾಣ, ಪ್ರಾಣವನ್ನು ಯಾಗ ಮಾಡುವಂಥ ಸ್ಥಳದಲ್ಲಿ ನಾವು ಹೋಗುವಾಗ ನಾವು ಎಲ್ಲವನ್ನು ನಮ್ಮ ಆಶೆ ಎಲ್ಲ ಬಿಟ್ಟು ಸ್ನಾನ ಮಾಡಬೇಕು. ನಂತರ ಬರುವಾಗ ಹೊಸ ಜನ್ಮ ತಂದು ಆಧ್ಯಾತ್ಮಿಕ ರೂಪದಲ್ಲಿ, ಹಾಗೆ ಅಲ್ಲಿ ದೊಡ್ಡ ಒಂದು ಹನುಮಾನ್ ಮಂದಿರ ಇದೆ ಆ ಪ್ರಯಾಗರಾಜ ಸಂಗಮದಲ್ಲಿ, ಅಲ್ಲಿ ಹನುಮಾನ್ಜಿ ಮಲಗಿದ್ದಾನೆ. ಅಂದರೆ ಆತ್ಮರೂಪಿ ನಮ್ಮ ಆ ಪ್ರಾಣವನ್ನು ನಾವು ಅಲ್ಲಿ ಸಮರ್ಪಣೆ ಮಾಡಿ ತಿರುಗಿ ಬರುವಾಗ ಹನುಮಾನ್ ಹೇಳ್ತಾರೆ, ನನ್ನ ಅವಶ್ಯಕತೆ ಇಲ್ಲ. ಅಂದರೆ ನಾವು ಆ ಒಂದು ಚೇತನವನ್ನು ತಂದು ನಮ್ಮ ಒಂದು ಆಧ್ಯಾತ್ಮಿಕ ರೂಪದಲ್ಲಿ ಎನ್ಲೈಟನ್ ಮಾಡಿ ಬಂದರೆ ಮಾತ್ರ ಅದು ಸಾಧ್ಯ ಅಂತ. ಅದು ಹಿಂದಿಯಲ್ಲಿ ಬರೆದಿದ್ದು, ಇಂಗ್ಲೀಷ್ನಲ್ಲಿ ಅದು ಟ್ರಾನ್ಸ್ಲೇಷನ್ ಆಗಿದೆ, ಕೊಂಕಣಿಯಲ್ಲಿ ಸಹ ಮಾಡ್ತಾ ಇದ್ದೇವೆ.
1: ಸರ್, ಈಗ ತಮ್ಮ ಈಗಿನ ಜೀವನದ ಬಗ್ಗೆ ಹೇಳೋದಾದರೆ, ತಾವು ಈಗ ಎಲ್ಲಿ ನೆಲೆಯಾಗಿದ್ದೀರಾ ಮತ್ತು ತಮ್ಮ ಕುಟುಂಬ ಇದರ ಬಗ್ಗೆ ಒಂದು ಸ್ವಲ್ಪ ಹೇಳಿ.
0: ಹೌದು, ನಾನು ನನ್ನ ಡೆಲ್ಲಿಯಲ್ಲಿ ಇದ್ದೇನೆ. ಈಗ ಅಂದರೆ ಡೆಲ್ಲಿ ಅಂದರೆ ಮಗ ಅಲ್ಲಿದ್ದಾನೆ. ಅಂದರೆ ಸೇವೆ ಮಾಡುವುದು ಅಂದರೆ ನಮ್ಮ ಸ್ವಾಮೀಜಿಯವರ ಸಮಾಧಿ ಸಹ ಉತ್ತರಾಖಂಡದಲ್ಲಿದ್ದೆ, ಹರಿದ್ವಾರದಲ್ಲಿ ಆಗಿದೆ. ಅವರು ನನ್ನ ವೆರಿ ಕ್ಲೋಸ್ ಆಗಿ ಅಟ್ಯಾಚ್ಮೆಂಟ್ ಆಗಿದ್ದರು, ಮತ್ತು ತುಂಬ ಹೇಳ್ತಾ ಇದ್ದರು. ಅವ್ರ ಹತ್ರ ನಾನು ಮಾತಾಡೋದು 1-to-1 ಮಾತಾಡುವ, ಅವರು ಹೇಳುದು ಆಧ್ಯಾತ್ಮಿಕ ರೂಪದಲ್ಲಿ ಮಾತಾಡಲಿಕ್ಕೆ ನಮ್ಮವರು ಕ್ಲಾಸ್ 1 ಪಾಸ್ ಆಗಿ 2 ಬರಬೇಕು. ಎಲ್ಲರೂ ಕ್ಲಾಸ್ 1 ಇದ್ದಾರೆ, 2 ಬಂದರೆ ಮಾತ್ರ ನಾವು ಮಾತಾಡುದು. ಹಾಗೆ ಅವ್ರು ಮಾತಾಡ್ಲಿಕ್ಕಿಲ್ಲ ಇತ್ತು, ಆದರೆ ನನಗೆ ಹೇಳ್ತಿದ್ರು, ಏನಾದರೂ ಹೇಳ್ತಿದ್ರು. ಹಾಗೆ ಅವರ ಸಮಾಧಿ ಅಲ್ಲೇ ಆಯಿತು, ತುಂಬ ನಮಗೆ ಗೈಡ್ ಮಾಡಿದ್ದಾರೆ. ಹಾಗೆ ದೇವಭೂಮಿಯಲ್ಲಿ ನಾನು ತುಂಬ ಕಾಂಟ್ಯಾಕ್ಟ್ ಮಾಡಿ ಆಧ್ಯಾತ್ಮಿಕ ರೂಪದಲ್ಲಿ ಕಲೀಲಿಕ್ಕೆ ನಮ್ಮ ಈ ಲೈಫು ಸಾಕು ಆಗೋದಿಲ್ಲ, ಅಷ್ಟು ಕಲೀಲಿಕ್ಕಿದೆ ಆಧ್ಯಾತ್ಮಿಕ ಜೀವನದಲ್ಲಿ. ದೇಶಕ್ಕಾಗಿ ಏನು ಮಾಡ್ಬೋದು ನಾವು, ಅದು ಈಗ ಸರ್ವಿಸ್ನಲ್ಲಿ ಇದ್ದು ದೇಶಕ್ಕಾಗಿ ಸೇವೆ ಮಾಡ್ತಾ ಇದ್ದೆ. ಹಾಗೆ ಲಾಸ್ಟ್ ಇಯರ್ ಒಂದು ಕೊರೋನಾ ಟೈಮ್ನಲ್ಲಿ ಅಡ್ವೈಸರ್ ಆಗಿ ಶ್ರೀಪಾದ್ ನಾಯ್ಕರವರ ಮಿನಿಸ್ಟರ್ ಆಫ್ ಸ್ಟೇಟ್ ಡಿಫೆನ್ಸ್ನಲ್ಲಿ ಆರ್ಮಿ ಹೆಡ್ ಕ್ವಾರ್ಟರ್ನಲ್ಲಿ ಕೆಲಸ ಮಾಡಿದೆ. ಆಪರ್ಚುನಿಟಿ ಬಂದರೆ ಕೆಲಸ ಮಾಡಲಿಕ್ಕೆ ತಯಾರಿದ್ದೆ. ತುಂಬ ಎಕ್ಸ್ಪೀರಿಯನ್ಸ್ ಇದೆ ಲೈಫ್ನಲ್ಲಿ, ಯಾವ ಸಬ್ಜೆಕ್ಟ್ನಲ್ಲೂ ತೆಗೆದ್ರು. ಅಂದರೆ ಅಂಗೋಲದಲ್ಲಿ ಹೋಗುವಾಗ ನಾನು ಏರ್ಕ್ರಾಫ್ಟ್ ಲೋಡ್ ಮಾಡಿದ್ದೇನೆ, ತುಂಬ ಕ್ರೂಷಿಯಲ್ ರೆಸ್ಪಾನ್ಸಿಬಿಲಿಟಿ ಎಲ್ಲ ಮಾಡಿದ್ದೇನೆ. ಹಾಗೆ ತುಂಬ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ.
1: ಈಗ ಮುಂದಿನ ಯೋಜನೆಗಳು ಏನೆಲ್ಲ ಸರ್?
0: ನಾವು ಆರ್ಮಿಯವರು ರಿಟೈರ್ ಆಗುವುದಿಲ್ಲ, ಆಫೀಸರ್ ಒಂದು ಟಯರ್ಡ್ ಆಗುವುದಿಲ್ಲ, ರಿಟೈರ್ಡ್ ಆಗುವುದಿಲ್ಲ, ಸೇವೆ ಮಾಡ್ತಾ ಇರಬೇಕು. ಅಂತೆ ನಮ್ಮ ದೇಹದಲ್ಲಿ ಶಕ್ತಿ ಇರುವ ತನಕ ದೇಶ ಸೇವೆ, ಜನರ ಸೇವೆ, ಜನಸೇವೆ, ದೇಶ ಸೇವೆ, ಮತ್ತೆ ಧರ್ಮ ಸೇವೆ. ಅಂದರೆ ಈಗ ಧರ್ಮಕ್ಕೆ ಸ್ವಲ್ಪ ಹಾನಿ ಬಾರದಂತೆ ಧರ್ಮದ ವಿಷಯ ನಾವು ಹೇಳಿದರೆ ಒಂದು ಲೈಫ್ನಲ್ಲಿ ಸಿಗುವುದು ಆಪರ್ಚುನಿಟಿ, ಆ ಆಪರ್ಚುನಿಟಿ ಯು ಟು ಹ್ಯಾವ್ ಟು ಬಿಕಮ್ ಎ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ. ಒಳ್ಳೆ ಮನುಷ್ಯರಾಗಿ ಜೀವನ ಮಾಡಿದರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ.
1: ಧನ್ಯವಾದಗಳು ಸರ್, ಇಷ್ಟೊತ್ತು ಈ ತಮ್ಮ ಜೀವನದ ಒಂದು ರೋಚಕ ಅನುಭವಗಳನ್ನು ನಮ್ಮ ಜೊತೆ ತಿಳಿಸಿದ್ರಿ, ನಮ್ಮ ಜೊತೆ ಹಂಚಿಕೊಂಡ್ರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.
0: ನಿಮಗೂ ಧನ್ಯವಾದಗಳು, ಆಕಾಶವಾಣಿಗೂ ಧನ್ಯವಾದಗಳು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು.
1: ಧನ್ಯವಾದಗಳು.
2: ಇದುವರೆಗೆ ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ ಸರಣಿ ಕಾರ್ಯಕ್ರಮದಲ್ಲಿ ತಮ್ಮ ಮಾತಿನ ಅಂಗಳದಲ್ಲಿ ವಿಹರಿಸಿದವರು ಭಾರತೀಯ ಸೇನೆಯ ನಿವೃತ್ತ ಹಿರಿಯ ಅಧಿಕಾರಿ ಹಾಗೂ ಸಮಾಜ ಸೇವಕರಾದ

0: ಲೆಫ್ಟಿನೆಂಟ್ ಕರ್ನಲ್ ಅಶೋಕ ಕಿಣಿ ಎಚ್. ಆ ನೆನಪುಗಳನ್ನೇ ಮಾಲೆಯನ್ನಾಗಿಸಿ ಮಾತಿನ ಮಂಟಪ ಕಟ್ಟಿದವರು ಲತೀಶ್ ಪಾಲ್ದಾನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್, ಇಲ್ಲಿ ಕನಸಿನ ಮನೆ ನಿಮ್ಮಿಷ್ಟದಂತೆ. ಕ್ವಾಲಿಟಿ ಕೆಲಸ, ಸರಿಯಾದ ಸಮಯಕ್ಕೆ ಡೆಲಿವರಿ ಮತ್ತು ನ್ಯಾಯಯುತ ಬೆಲೆ. ರೆಸಿಡೆನ್ಷಿಯಲ್ ಇರಲಿ ಅಥವಾ ಕಮರ್ಷಿಯಲ್, ನಂಬಿಕೆಯೇ ನಮ್ಮ ಹೆಗ್ಗುರುತು. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ನಿಮ್ಮ ಕನಸು ನಮ್ಮ ಜವಾಬ್ದಾರಿ.
1: ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ಮನೆ ಖರೀದಿ ಅಥವಾ ನಿರ್ಮಾಣಕ್ಕೆ ನಿಮಗೆ ಬೇಕಾದಂತೆಯೇ ಇಂದಿನ ಕಾಲದ ಮನೆ ನಿರ್ಮಿಸುತ್ತೇವೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 8904819565.
2: ಆಕಾಶವಾಣಿ ಮಂಗಳೂರು, ಇದೀಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ. ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್, ಕೋಟೇಶ್ವರ.

0: ಕಥಾಮೃತ ಪೌರಾಣಿಕ ಕಥಾಸಾಗರದಿಂದ ಮತ್ತಿಸಿ ತಂದ ನವನೀತ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್, ಕೋಟೇಶ್ವರ.
1: ಇಂದಿನ ಕಥಾಮೃತದ ಕಥೆ ಶ್ರೀಮದ್ ಭಾಗವತದ ಪ್ರಥಮ ಸ್ಕಂಧದ 12ನೇ ಅಧ್ಯಾಯದಲ್ಲಿ ಬರುವ ಪರೀಕ್ಷಿತ ರಾಜನ ಜನ್ಮ ವೃತ್ತಾಂತ. ಪಾಂಡವ ಕೌರವ ಪಕ್ಷಗಳ ವೀರರು ಸ್ವರ್ಗಸ್ಥರಾಗಿ ದುರ್ಯೋಧನನ ತೊಡೆಮುರಿದು ಹೋದ ಸಮಯದಲ್ಲಿ ಅಶ್ವತ್ಥಾಮನು ನಿದ್ರೆ ಮಾಡುತ್ತಿದ್ದ ದ್ರೌಪದಿ ಪುತ್ರರ ತಲೆಗಳನ್ನು ಕತ್ತರಿಸಿ ದುರ್ಯೋಧನನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಇದರಿಂದ ದುಃಖಗೊಂಡ ದ್ರೌಪದಿ ಗೋಳಾಡುತ್ತಾ ಅರ್ಜುನನಲ್ಲಿ, ಆ ನೀಚನ ತಲೆಯನ್ನ ಗಾಂಡೀವ ಧನುಸ್ಸಿನ ಬಾಣಗಳಿಂದ ಕತ್ತರಿಸಿ ತಂದುಕೊಡು ಎನ್ನಲು, ಅರ್ಜುನನು ಶ್ರೀಕೃಷ್ಣನನ್ನೇ ಸಾರಥಿಯನ್ನಾಗಿಸಿ ರಥವೇರಿ ಅಶ್ವತ್ಥಾಮನ ಬೆನ್ನಟ್ಟಿದನು. ಇದನ್ನ ದೂರದಿಂದಲೇ ಕಂಡ ಅಶ್ವತ್ಥಾಮ ಪ್ರಾಣ ಉಳಿಸಿಕೊಳ್ಳಲು ಓಡತೊಡಗಿದನು. ಓಡಿ ಓಡಿ ಬಳಲಿದ ಅವನು ಇನ್ನು ಗತ್ಯಂತರವಿಲ್ಲವೆಂದು ಬ್ರಹ್ಮಾಸ್ತ್ರ ಸಂಧಾನ ಮಾಡಿದನು. ಬ್ರಹ್ಮಾಸ್ತ್ರ ಪ್ರಯೋಗದಿಂದ ವಿಚಲಿತನಾದ ಅರ್ಜುನ ಶ್ರೀಕೃಷ್ಣನಲ್ಲಿ ಕೇಳಲು ಕೃಷ್ಣನು ಇನ್ನೊಂದು ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸುವಂತೆ ಸೂಚಿಸಿದನು. ಆದರೆ ಎರಡೂ ಬ್ರಹ್ಮಾಸ್ತ್ರಗಳ ತೇಜಸ್ಸಿನಿಂದ ಲೋಕವೇ ದಹಿಸಲು ಪ್ರಾರಂಭವಾದಾಗ ಬ್ರಹ್ಮಾಸ್ತ್ರಗಳೆರಡನ್ನೂ ಅರ್ಜುನನೇ ಉಪಸಂಹಾರ ಮಾಡಿದನು. ಏಕೆಂದರೆ ಅಶ್ವತ್ಥಾಮನಿಗೆ ಬ್ರಹ್ಮಾಸ್ತ್ರದ ಉಪಸಂಹಾರ ಹೀಗೆಂದು ತಿಳಿದಿರಲಿಲ್ಲ. ನಂತರ ಅಶ್ವತ್ಥಾಮನನ್ನು ಹಿಡಿದು ಕಟ್ಟಿ ಪಾಂಚಾಲಿಯ ಮುಂದೆ ನಿಲ್ಲಿಸಿದಾಗ ಅವಳು ಅವನನ್ನು ನೋಡಿ ಮರುಕಪಟ್ಟು, ಇವನು ನಮ್ಮ ಗುರುಪುತ್ರ, ಇವನನ್ನು ಬಿಟ್ಟು ಬಿಡಿ ಎಂದಳು. ಆದರೆ ಶ್ರೀಕೃಷ್ಣನು ಇವನನ್ನು ವಧಿಸುವುದೇ ಸರಿ ಎಂದನು. ಆಗ ಅರ್ಜುನನು ಅಶ್ವತ್ಥಾಮನ ಶಿಖಾಮಣಿಯನ್ನು ಕತ್ತರಿಸಿ ಹೊರಗೆ ತಳ್ಳಿ, ಇದು ವಧೆಗೆ ಸಮನಾದ ಶಿಕ್ಷೆ ಎಂದನು. ನಂತರ ಮೃತ ಬಂಧುಗಳೆಲ್ಲರೂ ಜಲತರ್ಪಣಗಳನ್ನಿತ್ತು ಪಾಂಡವರು ಗಂಗಾ ನದಿಯಲ್ಲಿ ಮಿಂದು ಧೌಮ್ಯಾದಿ ಋಷಿಗಳನ್ನು ಗಾಂಧಾರಿ ಧೃತರಾಷ್ಟ್ರನೇ ಸಂದರ್ಶಿಸಿದರು. ನಂತರ ಕೃಷ್ಣನು ದ್ವಾರಕೆಗೆ ಹೊರಡಲು ಅನುವಾದಾಗ ಅಭಿಮನ್ಯುವಿನ ಪತ್ನಿ ಉತ್ತರೆ ಓಡಿಬಂದು, ಓ ದೇವದೇವ, ಕಬ್ಬಿಣದ ಬಾಣವೊಂದು ನನ್ನ ನಟ್ಟಿಕೊಂಡು ಬರುತ್ತಿದೆ, ಕಾಪಾಡು ಎನ್ನಲು, ಕೃಷ್ಣನು ಅಶ್ವತ್ಥಾಮನು ಪಾಂಡವರ ನಿರ್ಮೂಲನೆಗಾಗಿ ಪ್ರಯೋಗಿಸಿದ ಬ್ರಹ್ಮಾಸ್ತ್ರವದು ಎಂದು ತಿಳಿದು ಉತ್ತರೆಯ ಗರ್ಭವನ್ನು ತನ್ನ ಮಾಯಾ ಕವಚದಿಂದ ಆವರಿಸಿಬಿಟ್ಟನು. ನಂತರ ಗರ್ಭದಲ್ಲಿದ್ದ ಶಿಶುವು ನೋಡುತ್ತಿರುವಂತೆಯೇ ಆ ಜ್ಯೋತಿರ್ಮಯಿ ಸ್ವರೂಪಿ ಬ್ರಹ್ಮಾಸ್ತ್ರದ ತೇಜಸ್ಸನ್ನ ಶಮನಗೊಳಿಸಿ ಅಂತರ್ಧಾನನಾದನು. ಕೆಲ ಕಾಲದ ನಂತರ ಶುಭಗಳಿಗೆಯೊಂದರಲ್ಲಿ ಉತ್ತರೆಗೆ ಸತ್ಪುತ್ರನ ಜನನವಾಯಿತು. ಮಹಾವಿಷ್ಣುವು ಕೃಪೆದೋರಿ ಈ ಬಾಲಕನನ್ನು ಸಂರಕ್ಷಿಸಿದ್ದರಿಂದ ವಿಷ್ಣುರಾತ ಎಂದು ಅವನಿಗೆ ನಾಮಕರಣ ಮಾಡಲಾಯಿತು. ಗರ್ಭದಲ್ಲಿದ್ದಾಗ ಕಂಡ ಪರಮ ಪುರುಷನನ್ನೇ ನೆನಪಿಸಿಕೊಂಡು ಆತ ಯಾರು, ಎಲ್ಲಿರಬಹುದು ಎಂದು ಪರೀಕ್ಷೆ ಮಾಡುತ್ತಿದ್ದುದರಿಂದ ಆತನು ಪರೀಕ್ಷಿತ ಎಂಬ ಹೆಸರಿನಿಂದ ವಿಖ್ಯಾತನಾದನು. ಮುಂದಿನ ಕಥಾಮೃತದಲ್ಲಿ ಇನ್ನೊಂದು ಕಥಾಮೃತ ಬಿಂದುವಿನೊಂದಿಗೆ ನಿಮ್ಮೊಂದಿಗೆ ಬರ್ತೇವೆ. ನಮಸ್ಕಾರ.
2: ಸುಖ ಜೀವನದ ಆಸರೆಯು ನಲ್ಮೆಯ ಬಾಳಿಗೆ ಸಂಗಾತಿಯು.
3: ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ನೀರಿನ ಟ್ಯಾಂಕ್ಗಳೆಂದರೆ ಸನ್ರೈಸ್ ಮಾತ್ರ.
2: ಸನ್ರೈಸ್ ವಾಟರ್ ಟ್ಯಾಂಕ್ಸ್.
3: ತಯಾರಕರು ರಾಜಾರಾಮ್ ಪಾಲಿಮರ್ಸ್, ಕೋಟೇಶ್ವರ.
0: ಕಥಾಮೃತ ಪ್ರಸಾರವಾಯಿತು. ಪರಿಕಲ್ಪನೆ ಸೂರ್ಯನಾರಾಯಣ ಭಟ್ ಪಿಎಸ್, ನಿರೂಪಣೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್, ಕೋಟೇಶ್ವರ.
4: ಆಕಾಶವಾಣಿ ಮಂಗಳೂರು. ಇದೀಗ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಬಿಆರ್ ಗೀತಾ ಹಾಡಿರುವ ನಾನು

ಕಾರ್ಯಕ್ರಮದ ಕೊನೆಯಲ್ಲಿ ಬಿಆರ್ ಗೀತಾ ಮತ್ತು ಎಂ ರಾಘವೇಂದ್ರ ಹಾಡಿರುವ ವಿ ಸೀತಾರಾಮಯ್ಯವರ ಕವನ ಮಾನವನೆತ್ತರ ಆಗಸದೇರಿಗೆ ಏರುವ.

ಆಕಾಶವಾಣಿ ಮಂಗಳೂರು. ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಅಂತಿಮ್ ದಿ ಫೈನಲ್ ಟ್ರುತ್ ಚಿತ್ರಕ್ಕಾಗಿ ಅಜಯ್ ಗೋಗಾವಲಿ ಹಾಡಿರುವ ಗೀತೆ. ಈ ಗೀತೆಯ ಸಾಹಿತ್ಯ ವೈಭವ್ ಜೋಶಿ, ಸಂಗೀತ ಸಂಯೋಜಿಸಿದ್ದಾರೆ ಹಿತೇಶ್ ಮೋದಕ್.

ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಮುಂದೆ ಕೇಳಿ ಹೀರೋ ಚಿತ್ರಕ್ಕಾಗಿ ರಾಹುಲ್ ಪಾಂಡೆ, ಶಾಲ್ಮಲಿ ಖೋಲ್ಗಡೆ ಹಾಡಿರುವ ಗೀತೆ, ಸಾಹಿತ್ಯ ನಿರಂಜನ್ ಅಯ್ಯಂಗಾರ್, ಸಂಗೀತ ಸಚಿನ್ ಜಿಗರ್.

जान जान का बेहाल हाल, जान जान नहीं।

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ದಿಲ್ಕಾ ರಿಶ್ತಾ ಚಿತ್ರಕ್ಕಾಗಿ ಸಂಗಡಿಗರೊಂದಿಗೆ ಕುಮಾರ್ ಸಾನು, ಅಲ್ಕಾ ಯಾಜ್ಞಿಕ್ ಮತ್ತು ಸಪ್ನಾ ಅವಸ್ಥಿ ಹಾಡಿರುವ ಗೀತೆ. ಸಾಹಿತ್ಯ ಸಮೀರ್ ಅವರದು, ಸಂಗೀತ ನದೀಮ್ ಶ್ರವಣ್.

0: ಆಕಾಶವಾಣಿ ಮಂಗಳೂರು.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ

0: ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಆಕಾಶವಾಣಿ ಮಂಗಳೂರು. ಪುಟಾಣಿ ಕೇಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರ. ಇಂದಿನ ಬಾಲವೃಂದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮಕ್ಕಳೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ರೇಡಿಯೋ ಕ್ಲಾಸ್ ರೂಮ್. ವಿಷಯ ಮಕ್ಕಳ ಮಾನಸಿಕ ಸಮಸ್ಯೆಗಳು ಹಾಗೂ ಶಿಶುಗೀತೆಯನ್ನ ಕೇಳಬಹುದು. ಮೊದಲಿಗೆ ಕೇಳಿ ಮಕ್ಕಳ ಮಾನಸಿಕ ಸಮಸ್ಯೆಗಳು ಎಂಬ ವಿಷಯದ ಕುರಿತು ಭಾಗ 2 ಕೇಳಲಿರುವಿರಿ. ನಡೆಸಿಕೊಡುವವರು KS ಹೆಗ್ಡೆ ಸಂಸ್ಥೆಯ ಮನೋವೈದ್ಯಕೀಯ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಅರುಣ್ ಭಟ್ ಹಾಗೂ ಇದರಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳು ಶ್ರೇಯಸ್ ಯುಕೆ ಹಾಗೂ ಸಾನ್ವಿ ಎಸ್ ಆಚಾರ್ಯ. ಕಾರ್ಯಕ್ರಮವನ್ನು ಕೇಳೋಣ ಮಕ್ಕಳೇ.
3: ಹಾಯ್ ಶ್ರೇಯಸ್.
4: ಹಾಯ್ ಸಾನ್ವಿ, ನೀನೇನು ಇವತ್ತಿಲ್ಲಿ?
3: ನಿಂಗೆ ನೆನ್ಪುಂಟಾ, ನಾವು ಹಿಂದಿನ ಸಲ ಡಾಕ್ಟರ್ ಅರುಣ್ ಅವರ ಹತ್ರ ಹೋಗಿದ್ವಲ್ಲ ಮಾನಸಿಕ ಆರೋಗ್ಯ, ಅವರು ನಮ್ಗೆ ಇನ್ನೂ ಪ್ರಶ್ನೆ ಇತ್ತು, ಆಗ ಅವ್ರು ಹೇಳಿದ್ರು ಕ್ಲಿನಿಕ್ಕಿಗೆ ಹೋಗ್ಲಿಕ್ಕೆ. ನೀನ್ ಇವತ್ತು ಫ್ರೀ ಇದ್ಯಾ?
4: ಹೌದೌದು, ನಾನು ಇದ್ದೇನೆ.
3: ಹಾಗಾದ್ರೆ ನಾವ್ ಇವತ್ತು ಹೋಗುವನ? ಸಿಗ್ಬೋದು, ಅವರು ಸಿಕ್ಕಿದ್ರೆ ನಮ್ಮಲ್ಲಿ ಚಾನ್ಸ್. ಹೋಗು, ಇವತ್ತು ತುಂಬಾ ಪ್ರಶ್ನೆ ಇದೆ ನಂಗೆ, ಇವತ್ತು ಮೊನ್ನೆಕ್ಕಿಂತ ಜಾಸ್ತಿ ಪ್ರಶ್ನೆ ಉಂಟು.
4: ಆಯ್ತು.
5: ಓ ಹಾಯ್ ಶ್ರೇಯಸ್. ಹಾಯ್ ಸಾನ್ವಿ.
4: ಹಾಯ್ ಡಾಕ್ಟರ್.
3: ನಮಸ್ತೆ ಡಾಕ್ಟರ್.
5: ಮೊನ್ನೆ ಒಂದು ರೌಂಡ್ ನಾವೆಲ್ಲ ಪ್ರಶ್ನೆಗಳನ್ನೆಲ್ಲ ಕೇಳಿದ್ವಿ, ಆನ್ಸರ್ ಎಲ್ಲ ಮಾಡಿದ್ವಿ. ಸೊ ಇನ್ನೂ ಸಹ ನಿಮ್ಮ ಹತ್ರ ತುಂಬಾ ಪ್ರಶ್ನೆಗಳು ಉಂಟು ಅಂತ ಅನಿಸ್ತದೆ. ಖಂಡಿತ ಖಂಡಿತ, ಅದಕ್ಕೋಸ್ಕರವೇ ನಾವಿರೋದು. ಆಯ್ತಾ? ನನ್ನ ಮುಖ್ಯ ಉದ್ದೇಶ ಏನಂದ್ರೆ ಜನರಿಗೆ, ಮಕ್ಕಳಿಗೆ ಅದರಲ್ಲೂ ಮಾನಸಿಕ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವಂತದ್ದು. ಆಯ್ತಾ? ಮೊನ್ನೆ ನಾವು ಈ ಮಾನಸಿಕ ಆರೋಗ್ಯದ ಬಗ್ಗೆ ಮತ್ತೆ ಬೇಜಾರಾಗುವ ಬಗ್ಗೆ, ಗೇಮಿಂಗ್ ಬಗ್ಗೆ, ಮತ್ತೆ ಯಾವ್ದೆಲ್ಲ ಕೇಳಿದ್ರು, ಕೋಪ ಬರುವ ಬಗ್ಗೆ,
4: ಕಾನ್ಸಂಟ್ರೇಷನ್,
3: ಮತ್ತೆ
5: ನಿದ್ರೆಯ ಬಗ್ಗೆ, ಎಕ್ಸಾಮ್ಸ್ ಬಗ್ಗೆ, ಬುಲ್ಲಿಂಗ್ ಬಗ್ಗೆ ಎಲ್ಲ ನಾವು ಮಾತಾಡಿದೇವಲ್ಲ
3: ಡಾಕ್ಟರ್. ಮತ್ತೆ ನಮ್ಗೆ ಮುನ್ನೆ ಕಾಂಪಿಟೇಷನ್ ಎಲ್ಲ ಇತ್ತು ಡಾಕ್ಟರ್, ನನ್ನ ಫ್ರೆಂಡ್ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಇದ್ಲು, ಅವಳಿಗೆ ಸ್ಟೇಜ್ಗೆ ಹೋಗ್ಲಿಕ್ಕೆ ತುಂಬಾ ನರ್ವಸ್ ಇತ್ತು. ನಾವೆಲ್ಲ ಎಲ್ಲರೂ ಹೇಳ್ದ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಕಡಿಮೆ ಇದೆ, ಅದು ಯಾಕೆ ಡಾಕ್ಟರ್ ಕಡಿಮೆ ಆಗುದು ಹಾಗೆ?
5: ಸೆಲ್ಫ್ ಕಾನ್ಫಿಡೆನ್ಸ್, ಸೆಲ್ಫ್ ಕಾನ್ಫಿಡೆನ್ಸ್ ಅಂದ್ರೆ ಆತ್ಮವಿಶ್ವಾಸ.
3: ಹೌದು,
5: ಹೌದಾ? ಬಾಡಿ ಬಿಲ್ಡರ್ಸ್ ಅನ್ನೆಲ್ಲ ನೋಡಿದ್ದೀರಾ?
3: ನೋಡಿದೆ.
5: ಅವರಿಗೆ ಸಡನ್ ಆಗಿ ಬಾಡಿ ಬರ್ತದ?
3: ಇಲ್ಲ.
5: ಎಷ್ಟು ವರ್ಷ ಅವರು ಪ್ರಾಕ್ಟೀಸ್ ಮಾಡ್ತಾರೆ?
4: 1-2-3 ಇಯರ್ಸ್.
5: ಸರಿ, ವೇಟ್ಸ್ ಎತ್ತುತ್ತಾರೆ. ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅದೇ ತರ ಮಸಲ್, ಅದು ಒಂದೇ ದಿವಸದಲ್ಲಿ ಬರುವುದಲ್ಲ. ನಾವು ಎಷ್ಟು ವರ್ಕೌಟ್ ಮಾಡ್ತೇವೆ ಅಷ್ಟು ಬರ್ತದೆ. ಸೊ ಹೇಗೆ ನಾವು ವರ್ಕೌಟ್ ಮಾಡ್ಬೋದು ಅಂದ್ರೆ, ಹೊಸ ಹೊಸ ವಿಚಾರಗಳನ್ನು ನಾವು ಪ್ರಯೋಗ ಮಾಡೋದು, ನಾವು ನಮ್ಮ ಪ್ರಾಕ್ಟೀಸ್ ಮಾಡೋದು, ಪದೇ ಪದೇ ಪ್ರಾಕ್ಟೀಸ್ ಮಾಡಿದ್ರೆ ಕಾನ್ಫಿಡೆನ್ಸ್ ಬರ್ತದೆ. ಈಗ ನಾನು KS ಹೆಗ್ಡೆ ಹಾಸ್ಪಿಟಲಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್, ನಮ್ಮ ಸ್ಟೂಡೆಂಟ್ಸಿಗೆ ಕ್ಲಾಸ್ ತೆಗಿಲಿಕ್ಕೆ ಇರ್ತಿತ್ತು. ಮೊದಲೆಲ್ಲ ಹೋಗುವಾಗ ನನಗೆ ಒಂದು ವಾರ ಪ್ರಾಕ್ಟೀಸ್ ಮಾಡಿ ಹೋಗುದು. ಆಯ್ತಾ? ಈಗ ಏನು ಗೊತ್ತುಂಟ, ಇವತ್ತು ಹೇಳಿದ್ರೆ ನಾಳೆ ಕ್ಲಾಸ್ ಉಂಟು ಹೇಳಿದ್ರೆ ನಾನು ನಾಳೆ ಬೆಳಿಗ್ಗೆ ಎದ್ದು ಹೋಗುದು, ಮಾತಾಡಿ ಬರ್ತೇನೆ. ಯಾಕೆ?
3: ಕಾನ್ಫಿಡೆನ್ಸ್
5: ಬಂದಿದೆ. ಯಾಕೆ? ಪ್ರಾಕ್ಟೀಸ್,
3: ಪ್ರಾಕ್ಟೀಸ್,
5: ಕ್ಲಾಸ್ ತಗೊಂಡು ತಗೊಂಡು ತಗೊಂಡು ನನ್ನದೇ ಸಬ್ಜೆಕ್ಟ್, ಅದು ಸಹ ಇರಬೇಕು ಕಾನ್ಫಿಡೆನ್ಸ್ ಅಲ್ಲಿ. ಇದು ಈ ವಿಷಯದಲ್ಲಿ ನಾನೇ ಬಾಸ್, ಐ ಆಮ್ ದ ಬಾಸ್, ನನಗೆ ಗೊತ್ತುಂಟು ಈ ವಿಷಯದಲ್ಲಿ ನಾನು ಏನು ಮಾತಾಡ್ತಿದ್ದೇನೆ, ನನಗೆ ಗೊತ್ತುಂಟು. ಆ ಪಾಸಿಟಿವ್ ಎಫರ್ಮೇಶನ್ ನಾನು ಆಗ ಹೇಳಿದೆ ಅಲ್ಲ, ನಮ್ಮ ಮನಸ್ಸಿಗೆ ನಾವು ಪಾಸಿಟಿವ್ ಎಫರ್ಮೇಶನ್ಸ್ ಕೊಡುವಂಥದ್ದು, ಅದು ಮಾಡಿದಾಗ ನಮಗೆ ಆತ್ಮವಿಶ್ವಾಸ ಬೆಳೀತಾ ಹೋಗ್ತದೆ. ಮತ್ತೆ ಸಣ್ಣ ಸಣ್ಣ ಏನು ವಿನ್ಸ್ ಇದೆ ಅಲ್ಲ, ಅದನ್ನ ಸಹ ಖುಷಿಯಲ್ಲಿ ಸೆಲೆಬ್ರೇಟ್ ಮಾಡುದು. ಈಗ ಲಾಸ್ಟ್ ಇಯರ್ ನನ್ನ ಮಗ ಇದರಲ್ಲಿ ಯಾವುದು ಸ್ಪೆಲ್ ಬಿ ಅಲ್ಲಿ ಒಂದು ಟ್ರೋಫಿ ಸಿಕ್ಕಿತ್ತು, ನಾವು ಹೋಗಿ ಸೆಲೆಬ್ರೇಟ್ ಮಾಡಿದ್ದೆವು. ಅದೇ ರೀತಿ ಸೆಲೆಬ್ರೇಟಿಂಗ್ ಸ್ಮಾಲ್ ಸ್ಮಾಲ್ ವಿನ್ಸ್. ಆಯ್ತಾ? ಮತ್ತೆ ಈ ಕಂಪೇರಿಂಗ್ ನಾವು ಮಾಡ್ತೇವಲ್ಲ, ಅದನ್ನ ಮಾಡೋದು ಬಿಡ್ಬೇಕು. ಓ, ಅವರದು ಮಸಲ್ ಒಳ್ಳೇದುಂಟು, ನನ್ನ ಮಸಲ್ ಒಳ್ಳೆಯಿಲ್ಲ ಹೇಳಿದ್ರೆ ಆಗ್ತದ?
4: ಇಲ್ಲ,
5: ನನ್ನ ಮಸಲ್ ಹೀಗೆ ಉಂಟು, ಇಷ್ಟು ಚಂದ ಉಂಟು, ಇದು ನನ್ನ ಸ್ಟ್ರೆಂತ್. ಕಂಪೇರ್ ಮಾಡೋದು ನಿಲ್ಲಿಸ್ಬೇಕು. ಯಾಕಂದ್ರೆ ಸಮಾಜದಲ್ಲಿ ಒಬ್ಬರಿಗಿಂತ ಇನ್ನೊಬ್ರು ಒಳ್ಳೆ ಇದ್ದೇ ಇರ್ತಾರೆ. ಅರ್ಥ ಆಯ್ತಾ? ಸೊ ನನ್ನ ಒಳ್ಳೇದು ಇಷ್ಟು, ಇನ್ನು ಒಳ್ಳೇದಾಗ್ಲಿಕ್ಕೆ ಟ್ರೈ ಮಾಡ್ತೇನೆ, ಆಗ್ಲಿಲ್ಲ ಅಂದ್ರೆ ಬೇಜಾರಿಲ್ಲ, ಬಟ್ ಪ್ರಯತ್ನ ನಾನು ಬಿಡುದಿಲ್ಲ.
4: ಈಗ ಶಾಲೆಯಲ್ಲಿ ಮತ್ತೆ ಮನೆಯಲ್ಲಿ ಹಲವಾರು ಕೆಲಸ ಇರುತ್ತದೆ, ಅಂದ್ರೆ ಪ್ರಾಜೆಕ್ಟ್ ಎಲ್ಲ ಕೊಟ್ಟಿರ್ತಾರೆ, ಅದರಲ್ಲಿ ಸಹ ಒಂದು ಎಕ್ಸಾಮ್ ಆತರ ಓದ್ಲಿಕ್ಕೆ ಇದೆಲ್ಲ ಇರ್ತದಲ್ಲ, ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ಬೋದಂತ?
5: ನೀವು ಶಾಲೆಗೆ ಸ್ಕೂಲ್

0: ಬ್ಯಾಗ್ ತಗೊಂಡು ಹೋಗ್ತೀರಾ?
1: ತಗೊಂಡು ಹೋಗ್ತೀವಿ.
0: ಸ್ಕೂಲ್ ಬ್ಯಾಗ್ ಅಲ್ಲಿ ಹೇಗೆ ನೀವು ಬುಕ್ಸ್ ಎಲ್ಲ ಹಾಕ್ತೀರಿ?
1: ಟೈಮ್ ಟೇಬಲ್ ವೈಸ್
0: ಒಟ್ಟಾರೆ ಹಾಕ್ತೀರಾ?
1: ಇಲ್ಲ ಇಲ್ಲ,
0: ದೊಡ್ಡ ಬುಕ್ ಸಣ್ಣ ಬುಕ್ ಎಲ್ಲ ಇದು ಗಜಿ ಬಿಜಿ ಗಜಿ ಬಿಜಿ ಹಾಕ್ತೀರಾ?
1: ಜೋಡಿಸಿ
0: ಗಜಿ ಬಿಜಿ ಹಾಕಿದ್ರೆ ಏನಾಗ್ತದೆ?
1: ತುಂಬಾ ಹೆವಿ
0: ಹೆವಿ ಆಗ್ತದೆ, ಮತ್ತೆ ಅದು ಬ್ಯಾಗ್ ಅಲ್ಲಿ ಸರಿಯಾಗಿ ಹಿಡಿಯುದಿಲ್ಲ. ಚಂದ ಜೋಡಿಸಿ ಹಾಕಿದ್ರೆ ಬ್ಯಾಗ್ ಅಲ್ಲಿ ಹಿಡಿತದೆ. ಹಾಗೆ ಈ ಸ್ಟ್ರೆಸ್, ಈ ಒತ್ತಡಗಳನ್ನು ನಾವು ಹ್ಯಾಂಡಲ್ ಮಾಡೋದು ಹಾಗೆ ಎಲ್ಲವನ್ನು ಟೈಮ್ ಟೇಬಲ್ ಮಾಡುವಂಥದ್ದು. ಮತ್ತೆ ದೊಡ್ಡ ದೊಡ್ಡ ಬುಕ್ ಅನ್ನು ನಾವು ಫಸ್ಟ್ ಮುಗಿಸ್ಬೇಕಲ್ವಾ, ಆಗ ನಮ್ಗೆ ಬ್ಯಾಗ್ ಅಲ್ಲಿ ಸಣ್ಣ ಬುಕ್ ಮಾತ್ರ ಹಾಕ್ಲಿಕ್ಕೆ ಸಿಗ್ತದೆ. ಸೊ ದೊಡ್ಡ ಕೆಲಸಗಳನ್ನು ಫಸ್ಟ್ ಮಾಡಿ ಮುಗಿಸ್ಬೇಕು. ಕೆಲವರು ಏನ್ ಮಾಡ್ತಾರೆ, ಸಣ್ಣ ಈಸಿ ಕೆಲಸ ಬೇಗ ಮುಗಿಸ್ತಾರೆ, ದೊಡ್ಡ ಕೆಲಸ ಲಾಸ್ಟ್ಗೆ ಇಡ್ತಾರೆ. ಲಾಸ್ಟ್ಗೆ ಇಟ್ಟ ಕೂಡಲೇ ಅಯ್ಯೋ ಅದು ಮಾಡ್ಬೇಕಲ್ಲ ಅದು ಮಾಡ್ಬೇಕಲ್ಲ ಅದು ಮಾಡ್ಬೇಕಲ್ಲ ಅಂತ ಭಾರ ತುಂಬಾ ಆಗ್ತದೆ. ಸೊ ಫಸ್ಟ್ಗೆ ದೊಡ್ಡ ಕೆಲಸ ನಾವು ಮುಗಿಸ್ಬೇಕು, ಆಯ್ತಾ? ಅದೊಂದು. ಮತ್ತೆ ಕಷ್ಟ ಆದ್ರೆ ಹೆಲ್ಪ್ಗೆ ಕೇಳುದು, ನಂಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳಿ. ಅಪ್ಪ ಅಮ್ಮನ ಹತ್ರ ಇರ್ಬೋದು, ಟೀಚರ್ ಹತ್ರ ಇರ್ಬೋದು, ಯಾರು ಬೇಡ ಹೇಳುದಿಲ್ಲ, ಫ್ರೆಂಡ್ಸ್ ಹತ್ರ ಇರ್ಬೋದು, ಆಯ್ತಾ? ಮತ್ತೆ ಬ್ರೇಕ್ಸ್ ತಗೊಳ್ಳೋದು, ಬ್ಯಾಗ್ ಹೆವಿ ಆದ ಕೂಡಲೇ ಸ್ವಲ್ಪ ಇಟ್ಟು ಕೆಳಗೆ ಸ್ವಲ್ಪ ಬ್ರೇಕ್ ತಗೊಳ್ಬೇಕು. ಮತ್ತೆ ಒಂದು ತಿಳ್ಕೊಳ್ಬೇಕು, ಯಾರು ಸಹ ಪರ್ಫೆಕ್ಟ್ ಇರೋದಿಲ್ಲ, ಆಯ್ತಾ? ನಮ್ಮ ನಮ್ಮದೇ ರಬ್ಬರ್ ಬ್ಯಾಂಡ್ ಇದು ಸ್ಟ್ರೆಚಿಂಗ್ ಇರ್ತದೆ, ಆಯ್ತಾ? ಸೊ ಅದು ನೀವು ಗೊತ್ತಾದ್ರೆ ನಿಮ್ಗೆ ಎಲ್ಲ ಒತ್ತಡಗಳನ್ನು ಒಳ್ಳೆ ರೀತಿಯಲ್ಲಿ ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತದೆ.
1: ಮತ್ತೆ ಇನ್ನೊಂದು ಡಾಕ್ಟರ್, ನಂಗೆ ಈಗ ಎಂತದೋ ಎಕ್ಸಾಮ್ ಬರ್ತದೆ ಅಂತ ಹೇಳಿದ್ನಲ್ಲ, ಈಗ ಎಂತ ಇಲ್ಲ, ತಲೆನೋವು ಹೊಟ್ಟೆ ನೋವು ಎಲ್ಲ ಒಟ್ಟಿಗೆ ಉಂಟು, ನಂಗೆ ಮಾತ್ರ ಅಲ್ಲ ಫ್ರೆಂಡ್ಸಿಗೂ ಹಾಗೆ ಎಲ್ಲ. ಅದು ಯಾಕೆ ಟೆನ್ಷನ್ ಅಲ್ಲಿ ಟೆನ್ಷನ್ ಮಾತ್ರ ಆಗ್ಬೇಕಲ್ಲ, ತಲೆನೋವು ಹೊಟ್ಟೆ ನೋವು ಯಾಕೆ ಬರುದು ಡಾಕ್ಟರ್?
0: ಟೆನ್ಷನ್ ಎನ್ನುವಂತ ಪದ ಅಂದ್ರೆ ಏನು ಹೇಳು?
1: ಟೆನ್ಷನ್ ಸ್ಟ್ರೆಸ್.
0: ಟೆನ್ಷನ್ ಅಂದ್ರೆ ಏನು ಅಂದ್ರೆ ಅದರ ಅರ್ಥ ಏನು? ಟೆನ್ಷನ್ ಪದದ ಅರ್ಥ
1: ಟೆನ್ಷನ್, ಹೆದರಿಕೆ.
0: ಟೆನ್ಷನ್ ಅಂದ್ರೆ ಟೈಟ್, ಅದರ ಲಿಟರಲ್ ಮೀನಿಂಗ್ ಏನು? ಟೈಟ್ ಆಗುದು. ಏನ್ ಟೈಟ್ ಆಗುದು?
1: ಎಲ್ಲ ಫುಲ್ ಪ್ರೆಷರ್ ಎಲ್ಲ ಸೇರಿ ಅಕಾಡೆಮಿಕ್.
0: ಟೆನ್ಷನ್ ಎನ್ನುವಂತ ಪದ ಎಂತಂದ್ರೆ, ನಾನಾಗ ಹೇಳಿದ್ದೆ ಅಲ್ಲ, ಈ ಇದರದ್ದು ಕಾಮ್ ಮೋಡ್ ಮತ್ತೆ ಫೈಟ್
1: ಮೋಡ್.
0: ಫೈಟ್ ಮೋಡಿಗೆ ಹೋದ ಕೂಡಲೇ ನಮ್ಮ ಮಾಂಸಖಂಡಗಳೆಲ್ಲ ಟೈಟ್ ಆಗ್ತದೆ. ತಲೆ ಹಿಂದಿನ ಮಾಂಸಖಂಡಗಳು, ತಲೆ ಸುತ್ತಿನ ಸುತ್ತಲಿನ ಮಾಂಸಖಂಡಗಳು, ಹೊಟ್ಟೆಯ ಮಾಂಸಖಂಡಗಳು, ಅದು ಟೈಟ್ ಆದ ಕೂಡಲೇ ಏನಾಗ್ತದೆ? ಈಗ ನೀವೇ ನೋಡಿ, ಕೈ ಮುಂದೆ ಚಾಚಿ, ಕೈ ಮುಷ್ಟಿ ಕಟ್ಟಿ, ಕಟ್ಟಿದ್ರ ತುಂಬಾ ಹೊತ್ತು ಕಟ್ಟಿದಾಗ ಏನಾಗ್ತದೆ? ನೋವು ಶುರು ಆಗ್ತದೆ. ಇಮ್ಯಾಜಿನ್, ಅದೇ ಆಗುದು ನಮ್ಮ ಬಾಡಿಯಲ್ಲಿ. ಸ್ಟ್ರೆಸ್ ಆದಾಗ ನಮ್ಮ

ಕುನಾಲ್ ಗಾಂಜಾವಾಲ ಮತ್ತು ಸಂತೋಷ್ ವೆಂಕಿ ಹಾಡಿರುವ ರಣ ವಿಕ್ರಮ ಚಿತ್ರದ ಗೀತೆ ಪವನ್ ಒಡೆಯರ್ ಅವರ ಸಾಹಿತ್ಯಕ್ಕೆ ಸಂಗೀತ ವಿ ಹರಿಕೃಷ್ಣ ಅವರದು.

ಕೆಳಗರೆ ಈ ಮಧ್ಯಾಹ್ನ 2:40 ರಾಕ್ಷಸನ ಮುದ್ರಿಕೆ ವಿಶಾಖದತ್ತನ ಮೂಲ ಸಂಸ್ಕೃತ ಕೃತಿಯನ್ನು ಆಧರಿಸಿದ ಕನ್ನಡ ನಾಟಕ ಪ್ರಸಾರವಾಗಲಿದೆ. ರಚನೆ ತೀನಂ ಶ್ರೀ, ಬಾನುಲಿ ರೂಪ ಡಾ ಜ್ಯೋತ್ಸ್ನಾ ಕೆ ಕಾಮತ್, ನಿರ್ದೇಶನ ಪರ್ವತವಾಣಿ.

ಸಂಜೆ 5 ಗಂಟೆಗೆ ಕೊಂಕಣಿ ಕಾರ್ಯಕ್ರಮದಲ್ಲಿ ಕಾರ್ಗಿಲ್ ವಿಜಯಾಚೆ ದಿವಸ್ ಈ ಕುರಿತು ಅಶ್ವಿನಿ ರಾಘವೇಂದ್ರ ಶೆಣೈ ಅವರಿಂದ ಭಾಷಣ ಕೇಳುವಿರಿ. ಆಕಾಶವಾಣಿ ಮಂಗಳೂರು, ಸಮಯ 10:55. ಇನ್ನು ಮುಂದೆ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಪೀಳಿಗೆಗೆ ಅವರ ಗಾಥೆಯನ್ನು ತಿಳಿಸುತ್ತದೆ. ಇದೇ ಭಾವನೆಯೊಂದಿಗೆ ಈ ವರ್ಷ ಒಂದು ವಿಶೇಷ ಶೌರ್ಯ ವಿಜಯ ಯಾತ್ರೆಯನ್ನು ಆಯೋಜಿಸಲಾಗಿದೆ. ಜುಲೈ 14ರಂದು ದೆಹಲಿಯ ರಾಷ್ಟ್ರೀಯ ಯುದ್ಧ ಸ್ಮಾರಕದಿಂದ ಪ್ರಾರಂಭವಾಗಿರುವ ಈ ಮೋಟಾರ್ ಸೈಕಲ್ ಯಾತ್ರೆ ದ್ರಾಸ್ನಲ್ಲಿರುವ ಕಾರ್ಗಿಲ್ ಯುದ್ಧ ಸ್ಮಾರಕವನ್ನು ತಲುಪಲಿದೆ. ಒನ್ ರೈಡ್ ಒನ್ ನೇಷನ್ ಒನ್ ಸಲ್ಯೂಟ್ ಎಂಬುದೇ ಇದರ ಸಂದೇಶವಾಗಿದೆ. ರಾಷ್ಟ್ರಕ್ಕಾಗಿ ಮಾಡಿದ ತ್ಯಾಗವನ್ನು ಎಂದಿಗೂ ಮರೆಯಲಾಗದು ಎಂಬುದನ್ನು ಈ ಯಾತ್ರೆ ನಮಗೆ ನೆನಪಿಸುತ್ತದೆ. ಸ್ನೇಹಿತರೆ, ಇಂದು ಭಾರತವು ತನ್ನ ಸೈನಿಕರ ಸಾಹಸದ ಜೊತೆಗೆ ತನ್ನ ತಾಂತ್ರಿಕ ಸಾಮರ್ಥ್ಯಗಳನ್ನು ನಿರಂತರವಾಗಿ ಬಲಪಡಿಸುತ್ತಿದೆ. ಕೆಲವು ದಿನಗಳ ಹಿಂದೆ INS ಮಹೇಂದ್ರಗಿರಿಯನ್ನು ಭಾರತೀಯ ನೌಕಾಪಡೆಗೆ ಸೇರಿಸಲಾಯಿತು. ಈ ಆಧುನಿಕ ಯುದ್ಧ ನೌಕೆಯನ್ನು ಸಂಪೂರ್ಣವಾಗಿ ಭಾರತದಲ್ಲಿಯೇ ವಿನ್ಯಾಸಗೊಳಿಸಿ ಭಾರತದಲ್ಲಿಯೇ ನಿರ್ಮಿಸಲಾಗಿದೆ. ಶೇಕಡ 75ಕ್ಕೂ ಹೆಚ್ಚು ಸ್ಥಳೀಯ ವಸ್ತುಗಳನ್ನು ಇದರಲ್ಲಿ ಬಳಸಲಾಗಿದೆ. ಇದು ಆತ್ಮನಿರ್ಭರ ಭಾರತ, ಸ್ವಾವಲಂಬಿ ಭಾರತದ ವೃದ್ಧಿಸುತ್ತಿರುವ ಶಕ್ತಿಯ ಸಂಕೇತವಾಗಿದೆ. ಈ ತಿಂಗಳು DRDO ಪಿನಾಕ ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ ಇದನ್ನು ಕೂಡ ಯಶಸ್ವಿಯಾಗಿ ಪರೀಕ್ಷಿಸಿತು. ಈ ಯಶಸ್ಸಿನ ಹಿಂದೆ ನಮ್ಮ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ಸಾಮೂಹಿಕ ಪರಿಶ್ರಮ ಅಡಗಿದೆ. ಕೇವಲ 2 ಅಥವಾ 3 ದಿನಗಳ ಹಿಂದೆ ಕುಶಾ ಕ್ಷಿಪಣಿಯನ್ನು ಸಹ DRDO ಯಶಸ್ವಿಯಾಗಿ ಪರೀಕ್ಷಿಸಿತು. ಸ್ನೇಹಿತರೆ, ಇಂದು ರಕ್ಷಣಾ ಉತ್ಪಾದನೆಯಾಗಲಿ, ರಕ್ಷಣಾ ರಫ್ತುಗಳಾಗಲಿ, ಅಥವಾ ಸ್ನೇಹಪರ ರಾಷ್ಟ್ರಗಳೊಂದಿಗೆ ರಾಜಕೀಯ ಸಹಕಾರವಾಗಲಿ, ಭಾರತ ನಿರಂತರವಾಗಿ ಹೊಸ ಎತ್ತರಕ್ಕೆ ಏರುತ್ತಿದೆ. ಈ ತಿಂಗಳ ಆರಂಭದಲ್ಲಿ ನಾನು ಇಂಡೋನೇಷ್ಯಾದಲ್ಲಿದ್ದೆ. ಅಲ್ಲಿ ಬ್ರಹ್ಮೋಸ್ ಮತ್ತು ಅಸ್ತ್ರ ಎಂಬ ಕ್ಷಿಪಣಿಗಳ ಕುರಿತು ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಭಾರತದ ರಕ್ಷಣಾ ಉಪಕರಣಗಳು ಮತ್ತು ತಂತ್ರಜ್ಞಾನದಲ್ಲಿ ಜಾಗತಿಕ ಮಟ್ಟದಲ್ಲಿ ವಿಶ್ವಾಸ ವೃದ್ಧಿಸುತ್ತಿದೆ. ಬನ್ನಿ, ಈ ಕಾರ್ಗಿಲ್ ವಿಜಯ ದಿವಸದಂದು ನಮ್ಮ ಅಮರ ಹುತಾತ್ಮರಿಗೆ ಗೌರವವನ್ನು ಸಲ್ಲಿಸೋಣ ಮತ್ತು ಸುರಕ್ಷಿತ, ಸಮರ್ಥ ಮತ್ತು ಆತ್ಮನಿರ್ಭರ ಸ್ವಾವಲಂಬಿ ಭಾರತವನ್ನು ನಿರ್ಮಿಸುವ ನಮ್ಮ ಸಂಕಲ್ಪವನ್ನು ಮತ್ತಷ್ಟು ಬಲಪಡಿಸೋಣ. ನನ್ನ ಪ್ರಿಯ ದೇಶವಾಸಿಗಳೇ, ಮನದ ಮಾತಿನ ಹಿಂದಿನ ಸಂಚಿಕೆಯಲ್ಲಿ ಕ್ಯಾಚ್ ದಿ ರೈನ್ ಅಭಿಯಾನದ ಬಗ್ಗೆ ನಾನು ನಿಮ್ಮೊಂದಿಗೆ ಮಾತನಾಡಿದ್ದೆ. ಪ್ರತಿ ಮಳೆಹನಿಯನ್ನೂ ಸಂರಕ್ಷಿಸುವ ಈ ಅಭಿಯಾನವನ್ನು ಸಾಮೂಹಿಕ ಚಳುವಳಿಯಾಗಿ ಪರಿವರ್ತಿಸಬೇಕು ಎಂದು ಆಗ್ರಹಿಸಿದ್ದೆ. ಕ್ಯಾಚ್ ದಿ ರೈನ್ ಸಂದೇಶವು ತುಂಬ ಸರಳವಾಗಿದೆ. ಎಲ್ಲಿ ಮಳೆ ಬೀಳುವುದೋ ಮತ್ತು ಯಾವಾಗ ಮಳೆ ಬೀಳುವುದೋ ಆಗ ಆ ನೀರನ್ನು ಸಂಗ್ರಹಿಸಿ. ಈ ನಿಟ್ಟಿನಲ್ಲಿ ಜುಲೈ 4ರಿಂದ ರಾಷ್ಟ್ರವ್ಯಾಪಿ ವಿಶೇಷ ಅಭಿಯಾನ ಕೂಡ ನಡೆಯುತ್ತಿದೆ. ಈ ಉಪಕ್ರಮದಡಿಯಲ್ಲಿ ಮಳೆ ನೀರು ಕೊಯ್ಲು, ಅಂತರ್ಜಲ ಮರುಪೂರಣ, ಹಳೆಯ ಜಲಮೂಲಗಳ ಪುನರುಜ್ಜೀವನ ಮತ್ತು ವೃಕ್ಷಾರೋಪಣವನ್ನು ಮತ್ತಷ್ಟು ಉತ್ತೇಜಿಸಲಾಗುತ್ತಿದೆ. ಗ್ರಾಮಗಳಾಗಲಿ ಅಥವಾ ನಗರಗಳಾಗಲಿ, ಪಂಚಾಯತ್ಗಳು ಅಥವಾ ಸಾಮಾಜಿಕ ಸಂಸ್ಥೆಗಳಾಗಲಿ, ಎಲ್ಲೆಡೆ ಜನರು ಉತ್ಸಾಹದಿಂದ ಭಾಗವಹಿಸುತ್ತಿರುವುದು ನನಗೆ ಅತ್ಯಂತ ಸಂತಸ ತಂದಿದೆ. ಕೆಲವೆಡೆ ಹಳೆಯ ಕೆರೆಗಳಿಂದ ಹೂಳು ತೆಗೆಯಲಾಗುತ್ತಿದ್ದರೆ, ಇನ್ನು ಕೆಲವೆಡೆ ಬಾವಿಗಳು ಮತ್ತು ಮೆಟ್ಟಿಲು ಬಾವಿಗಳನ್ನು ಕೂಡ ಪುನರುಜ್ಜೀವನಗೊಳಿಸಲಾಗುತ್ತಿದೆ. ಬಳಕೆಯಾಗದ ಬೋರ್ವೆಲ್ಗಳು ಈಗ ಅಂತರ್ಜಲ ಮರುಪೂರಣಕ್ಕೆ ಮಾಧ್ಯಮವಾಗಿವೆ. ಸ್ನೇಹಿತರೆ, ಮಧ್ಯಪ್ರದೇಶದ ಸಿಧಿ ಜಿಲ್ಲೆಯಲ್ಲಿ ಸುಮಾರು 1,500 ಕೊಳಗಳನ್ನು ನಿರ್ಮಿಸಲಾಗಿದೆ. ನರಸಿಂಗ್ಪುರದಲ್ಲಿ ಅಮೃತ ಸರೋವರಗಳು ಅಂದರೆ ಪುನರುಜ್ಜೀವನಗೊಂಡ ಜಲಮೂಲಗಳನ್ನು ಪುನಃಸ್ಥಾಪಿಸಲಾಗಿದೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಗಮನಾರ್ಹ ಮಟ್ಟದಲ್ಲಿ ಜಲಸಂಗ್ರಹ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಲಾಗಿದೆ. ಆಂಧ್ರಪ್ರದೇಶದ ನಂದ್ಯಾಲ್ನಲ್ಲಿ ಎಲ್ಲ ಗ್ರಾಮ ಪಂಚಾಯತ್ಗಳು ಈ ಅಭಿಯಾನಕ್ಕೆ ಸೇರಿಕೊಂಡಿವೆ. ಅಲ್ಲದೆ ಹಳೆಯ ಕೆರೆಗಳನ್ನು ಮತ್ತೆ ಜನೋಪಯೋಗಿಗೊಳಿಸಲಾಗಿದೆ. ನಮ್ಮ ನಗರಗಳೂ ಇದರಲ್ಲಿ ಹಿಂದುಳಿದಿಲ್ಲ. ಛತ್ತೀಸ್ಗಢದ ಕೋರ್ಬಾ, ಒಡಿಶಾದ ಭುವನೇಶ್ವರ ಮತ್ತು ಆಂಧ್ರಪ್ರದೇಶದ ವಿಜಯನಗರಂನಲ್ಲಿ ಈ ಅಭಿಯಾನದ ಉತ್ಸಾಹಪೂರ್ಣ ಫಲಿತಾಂಶಗಳು ಗೋಚರಿಸುತ್ತಿವೆ. ಬನ್ನಿ, ನಮ್ಮ ಸುತ್ತಮುತ್ತಲಿನ ಕೊಳ, ಬಾವಿ ಅಥವಾ ಮೆಟ್ಟಿಲು ಬಾವಿಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳೋಣ. ಪ್ರತಿ ಹನಿ ನೀರನ್ನು ಉಳಿಸೋಣ. ಇಂದು ಉಳಿಸಲಾದ ಪ್ರತಿಯೊಂದು ಹನಿಯೂ ಮುಂಬರುವ ಪೀಳಿಗೆಯ ಭವಿಷ್ಯಕ್ಕೆ ದೊಡ್ಡ ಆಸ್ತಿಯಾಗಲಿದೆ. ನನ್ನ ಪ್ರೀತಿಯ ದೇಶಬಾಂಧವರೇ, ಕೆಲವೇ ದಿನಗಳ ಹಿಂದೆ ಗ್ಲಾಸ್ಗೋದಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟವು ಪ್ರಾರಂಭವಾಯಿತು. ಪ್ರತಿಯೊಬ್ಬ ಭಾರತೀಯನೂ ಭಾರತೀಯ ತಂಡಗಳಿಗೆ ನಿರಂತರವಾಗಿ
ತಮ್ಮ ಶುಭಾಶಯ

ಗಳನ್ನು ಸಲ್ಲಿಸುತ್ತಿದ್ದಾರೆ. ಎಲ್ಲ ಆಟಗಾರರು ಮತ್ತು ಕ್ರೀಡಾಪಟುಗಳು ಅಸಾಧಾರಣವಾದ ಪ್ರದರ್ಶನವನ್ನು ನೀಡಿ ಜನರ ಹೃದಯ ಗೆಲ್ಲಬೇಕೆಂದು ಅವರ ಆಶಯವಾಗಿದೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವಕರು ಕ್ರೀಡೆಯಲ್ಲಿ ಗಮನಾರ್ಹ ಸಾಧನೆಯನ್ನು ಮೆರೆದಿದ್ದಾರೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಿವಿ ಸಿಂಧು ಪಾತ್ರರಾಗಿದ್ದಾರೆ. ಅವರ ಈ ಸಾಧನೆ ಬಗ್ಗೆ ಇಡೀ ರಾಷ್ಟ್ರ ಹೆಮ್ಮೆ ಪಡುತ್ತದೆ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ತನ್ನ ಮೊದಲ ಟೆಸ್ಟ್ ಪಂದ್ಯವನ್ನು ಗೆದ್ದಿದೆ. ಇದು ಐತಿಹಾಸಿಕವಾದಂಥ ಗೆಲುವಾಗಿದೆ. ನಮ್ಮ ತಂಡ 270 ರನ್ಗಳ ಬೃಹತ್ ಅಂತರದಿಂದ ಪಂದ್ಯವನ್ನು ಗೆದ್ದಿದೆ. ಆದರೆ ವಿಷಯ ಇಷ್ಟಕ್ಕೆ ಸೀಮಿತವಾಗಿಲ್ಲ. ಲಾರ್ಡ್ಸ್ನ ಸುದೀರ್ಘ ಇತಿಹಾಸದಲ್ಲಿ ಮಹಿಳಾ ತಂಡದ ಮೊದಲ ಟೆಸ್ಟ್ ಪಂದ್ಯ ಇದಾಗಿತ್ತು. 1983 ಭಾರತ ತನ್ನ ಮೊದಲ ಕ್ರಿಕೆಟ್ ವಿಶ್ವಕಪ್ಪನ್ನು ಗೆದ್ದದ್ದು ಇದೇ ಮೈದಾನದಲ್ಲಿ ಎಂಬುದು ಗಮನಾರ್ಹ. ಈಗ ನಮ್ಮ ನಾರೀಶಕ್ತಿ ಇಲ್ಲಿ ರಾಷ್ಟ್ರದ ಹೆಸರನ್ನು ಪ್ರಕಾಶಮಾನಗೊಳಿಸಿದೆ. ಸ್ನೇಹಿತರೆ, ಅತ್ಯಂತ ಮಹತ್ವಪೂರ್ಣವಾದಂತಹ ಕೆಲವು ಸಣ್ಣ ಉಪಕ್ರಮಗಳೂ ಸಹ ಇವೆ. ಕೇರಳದ ಎರ್ನಾಕುಲಂನ ದಕ್ಷಿಣ ಚಿತ್ತೂರಿನಲ್ಲಿ ಅಂತಹ ಒಂದು ಕ್ರೀಡಾ ಸಂಬಂಧಿತ ಉಪಕ್ರಮದ ಬಗ್ಗೆ ನನಗೆ ತಿಳಿದು ಬಂದಿದೆ. ಅಲ್ಲಿನ ಒಂದು ಶಾಲೆಯಲ್ಲಿ ಸಂಸ್ಕೃತ ಕ್ಲಬ್ ಇದೆ. ಅಭಿಲಾಷ್ ಜಿ ಎಂಬ ಈ ಶಾಲೆಯ ಶಿಕ್ಷಕರು ಬಹಳ ವಿಶಿಷ್ಟ ರೀತಿಯಲ್ಲಿ ಸಂಸ್ಕೃತವನ್ನು ಜನಪ್ರಿಯಗೊಳಿಸುತ್ತಿದ್ದಾರೆ. ಈ ಉಪಕ್ರಮಕ್ಕೆ ಅಕ್ಷರ ಕಂದುಕ್ ಎಂದು ಹೆಸರಿಡಲಾಗಿದೆ. ಇದರಲ್ಲಿ ಸಂಸ್ಕೃತ ಅಕ್ಷರಗಳನ್ನು ಫುಟ್ಬಾಲ್ನಲ್ಲಿ ಬಳಸುವ ಪದಗಳಿಗೆ ಜೋಡಿಸುವ ಮೂಲಕ ಸರಳ ರೀತಿಯಲ್ಲಿ ವಿವರಿಸಲಾಗುತ್ತದೆ. ಇದರಿಂದ ಕಲಿಕೆ ಆನಂದದಾಯಕವಾಗುತ್ತದೆ ಮತ್ತು ತಮ್ಮ ಕ್ರೀಡೆಗಳತ್ತ ಜನರ ಆಕರ್ಷಣೆ ಹೆಚ್ಚಾಗುತ್ತದೆ. ನನ್ನ ಪ್ರಿಯ ದೇಶವಾಸಿಗಳೇ, ಕಳೆದ ಭಾನುವಾರ ವಿಕ್ರಮ್-1 ಇದರ ಯಶಸ್ವಿ ಉಡಾವಣೆಯ ನಂತರ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆಯಿಂದ ಬೀಗುತ್ತಿದ್ದಾನೆ. ಭಾರತದ ಬಾಹ್ಯಾಕಾಶ ವಲಯದ ಯಶಸ್ಸಿನ ಈ ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಇದು ಖಾಸಗಿ ವಲಯದಿಂದ ಅಭಿವೃದ್ಧಿಪಡಿಸಲ್ಪಟ್ಟ ವಿಕಸಿತ ಭಾರತದ ಮೊದಲ ರಾಕೆಟ್ ಆಗಿದೆ. ಒಂದು ಕಾಲದಲ್ಲಿ ಕಲ್ಪನೆಗೂ ಮೀರುವಂಥದ್ದು ಎಂದು ಪರಿಗಣಿಸಲ್ಪಡುತ್ತಿದ್ದ ರಾಕೆಟನ್ನು ಇಂದು ನಮ್ಮ ಯುವ ನಾವೀನ್ಯಕಾರರು ಸಾಧಿಸಿ ತೋರಿಸಿಕೊಟ್ಟಿದ್ದಾರೆ. ಅವರು ಗಮನಾರ್ಹ ರೀತಿಯಲ್ಲಿ ತಮ್ಮ ಕೌಶಲ್ಯ, ಉತ್ಸಾಹ ಮತ್ತು ತಾಳ್ಮೆಯನ್ನು ಪ್ರದರ್ಶಿಸಿದ್ದಾರೆ. ಸುದೀರ್ಘ ಕಾಲದವರೆಗೆ ನಮ್ಮ ಬಾಹ್ಯಾಕಾಶ ವಲಯ ಖಾಸಗಿ ವಲಯಕ್ಕೆ ಮುಕ್ತವಾಗಿರಲಿಲ್ಲ. ಹಾಗಾಗಿ ಈ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿದ್ದ ಅನೇಕ ಯುವಕರಿಗೆ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶ ಲಭಿಸುತ್ತಿರಲಿಲ್ಲ. ಯುವಕರ ಹಿತಾಸಕ್ತಿಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಬಾಹ್ಯಾಕಾಶ ವಲಯವನ್ನು ಖಾಸಗಿ ಉದ್ಯಮಕ್ಕೆ ಮುಕ್ತಗೊಳಿಸಿದ್ದೇವೆ. ಇಂದು ಅದರ ಫಲಿತಾಂಶಗಳಿಗೆ ಜಗತ್ತು ಸಾಕ್ಷಿಯಾಗುತ್ತಿದೆ. ಸ್ನೇಹಿತರೆ, ನಮ್ಮ ಯುವಕರು ವಿಜ್ಞಾನ ಕ್ಷೇತ್ರದಲ್ಲಿಯೂ ಭಾರತದ ಹಿರಿಮೆಯನ್ನು ಉಚ್ಚಮಟ್ಟಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ವಿಜ್ಞಾನ ಒಲಂಪಿಯಾಡ್ಗಳು ವಿಶ್ವದ ಪ್ರಮುಖ ಸ್ಪರ್ಧೆಗಳ ಪಟ್ಟಿಗೆ ಸೇರಿವೆ. ಈ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಇದೇ ತಿಂಗಳು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮತ್ತು ಗಣಿತಶಾಸ್ತ್ರದಲ್ಲಿ ಒಲಂಪಿಯಾಡ್ಗಳು ನಡೆದವು. ಈ ಸ್ಪರ್ಧೆಗಳಲ್ಲಿ ಭಾರತೀಯ ತಂಡವು ಅದ್ಭುತವಾದ ಪ್ರದರ್ಶನವನ್ನು ನೀಡಿತು. ಭೌತಶಾಸ್ತ್ರ ಒಲಂಪಿಯಾಡ್ನಲ್ಲಿ ನಮ್ಮ 5 ವಿದ್ಯಾರ್ಥಿಗಳು ಚಿನ್ನದ ಪದಕಗಳನ್ನು ಗೆದ್ದರು ಮತ್ತು ಭಾರತವು ಅಗ್ರಶ್ರೇಯಾಂಕವನ್ನು ಪಡೆದುಕೊಂಡಿತು. ಕಳೆದ ದಶಕದಲ್ಲಿ ಪ್ರತಿ ಭೌತಶಾಸ್ತ್ರ ಒಲಂಪಿಯಾಡ್ನಲ್ಲಿಯೂ ನಮ್ಮ ದೇಶದ ವಿದ್ಯಾರ್ಥಿಗಳು ಚಿನ್ನ ಅಥವಾ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ. ರಸಾಯನಶಾಸ್ತ್ರ ಒಲಂಪಿಯಾಡ್ನಲ್ಲಿಯೂ ಸಹ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ. ಇಲ್ಲಿಯವರೆಗಿನ ನಮ್ಮ ಅತ್ಯುತ್ತಮ ಪ್ರದರ್ಶನ ಇದಾಗಿದೆ. ಜೀವಶಾಸ್ತ್ರ ಒಲಂಪಿಯಾಡ್ನಲ್ಲಿ ಕೂಡ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಚಿನ್ನದ ಪದಕ ಸೇರಿದಂತೆ ಅನೇಕ ಪದಕಗಳನ್ನು ಗೆದ್ದಿದ್ದಾರೆ. ಅದೇ ರೀತಿ ಗಣಿತ ಒಲಂಪಿಯಾಡ್ನಲ್ಲಿ ನಮ್ಮ ವಿದ್ಯಾರ್ಥಿಗಳು 2 ಚಿನ್ನ ಮತ್ತು 4 ಬೆಳ್ಳಿ ಪದಕಗಳನ್ನು ಗಿಟ್ಟಿಸಿಕೊಂಡಿದ್ದಾರೆ. ದೇಶದ ಯುವಶಕ್ತಿಯ ಬಗ್ಗೆ ನನಗೆ ಅಪಾರ ಹೆಮ್ಮೆ ಎನಿಸುತ್ತದೆ. ಒಲಂಪಿಯಾಡ್ಗಳು ಮತ್ತು ಹ್ಯಾಕಥಾನ್ಗಳ ಸಂಸ್ಕೃತಿ ಭಾರತದಲ್ಲಿ ಸ್ಥಿರವಾಗಿ ಬೆಳೆಯುತ್ತಿರುವುದನ್ನು ನೋಡಿ ನನಗೆ ಬಹಳ ಸಂತೋಷವಾಗುತ್ತದೆ. ದೇಶದ ಹೆಚ್ಚು ಹೆಚ್ಚು ಯುವಕರು ಇಂತಹ ವೇದಿಕೆಗಳಲ್ಲಿ ಆಸಕ್ತಿಯನ್ನು ತೋರಿಸುತ್ತಾರೆ ಮತ್ತು ಭಾರತಕ್ಕೆ ಕೀರ್ತಿ ತರುತ್ತಾರೆ ಎಂದು ನನಗೆ ವಿಶ್ವಾಸವಿದೆ. ನನ್ನ ಪ್ರಿಯ ದೇಶಬಾಂಧವರೇ, ಪ್ರತಿಭೆ ಮತ್ತು ಏನನ್ನಾದರೂ ಸಾಧಿಸುವ ಛಲ ಎರಡನ್ನೂ ಹೊಂದಿರುವಾಗ ಪ್ರತಿಯೊಂದು ಮಾರ್ಗವೂ ಸುಲಭವಾಗುತ್ತದೆ.

ಕಾಶ್ಮೀರದ ಸಾಂಪ್ರದಾಯಿಕ ಬಗೂಚಾಪಿಯ ಕುರಿತು ಪ್ರಸ್ತುತ ಮಾಡಲಾಗುತ್ತಿರುವ ಪ್ರಯತ್ನಗಳಲ್ಲಿ ಇಂತಹ ಒಂದು ನೋಟವನ್ನು ನಾವು ಕಾಣಬಹುದು. ಇದನ್ನು ಜೊಂಡು ಮತ್ತು ಭತ್ತದ ಹುಲ್ಲಿನಿಂದ ಸಿದ್ಧಪಡಿಸಲಾಗುತ್ತದೆ. ಈ ವಗೂಚಾಪೆ ತಯಾರಿಸುವ ಸಂಪ್ರದಾಯ ಹಲವಾರು ವರ್ಷಗಳಷ್ಟು ಹಿಂದಿನದು. ಈ ಪ್ರಕ್ರಿಯೆಯು ಕಾಶ್ಮೀರದ ಜಗು ಪ್ರದೇಶಗಳಿಂದ ಹುಲ್ಲು ಮತ್ತು ಜೊಂಡುಗಳನ್ನು ಕೊಯ್ಲು ಮಾಡುವುದರೊಂದಿಗೆ ಪ್ರಾರಂಭವಾಗುತ್ತದೆ. ಬಿಸಿಲಿನಲ್ಲಿ ಒಣಗಿಸಿ ವಸ್ತುಗಳನ್ನು ವಿಂಗಡಿಸಿ ಸ್ವಚ್ಛಗೊಳಿಸಿದ ನಂತರ ಕೈಯಿಂದ ನೇಯ್ಗೆ ಮಾಡುವ ಪ್ರಕ್ರಿಯೆಯು ಪ್ರಾರಂಭವಾಗುತ್ತದೆ. ಇಬ್ಬರು ಕುಶಲಕರ್ಮಿಗಳು ಒಂದು ಚಾಪೆಯನ್ನು ನೇಯಲು ಸುಮಾರು 4 ದಿನಗಳು ಬೇಕಾಗುತ್ತವೆ. ಈ ಚಾಪೆ ಅತ್ಯಂತ ವಿಶಿಷ್ಟವಾಗಿದೆ ಮತ್ತು ಪರಿಸರ ಸ್ನೇಹಿಯೂ ಆಗಿದೆ. ಈ ಚಾಪೆಯ ಒಂದು ಪ್ರಮುಖ ವೈಶಿಷ್ಟ್ಯವೆಂದರೆ ಬೇಸಿಗೆಯಲ್ಲಿ ಇದು ತಂಪನ್ನು ಮತ್ತು ಚಳಿಗಾಲದಲ್ಲಿ ಉಷ್ಣತೆಯನ್ನು ನೀಡುತ್ತದೆ. ಹಿಂದೆ ಪ್ರತಿ ಕಾಶ್ಮೀರಿ ಮನೆಯಲ್ಲೂ ಇದು ಕಂಡುಬರುತ್ತಿದ್ದರೂ ಕಳೆದ ಕೆಲವು ವರ್ಷಗಳಿಂದ ಇದರ ಬಳಕೆ ಗಣನೀಯವಾಗಿ ಕಡಿಮೆಯಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಶ್ರೀನಗರದ ಗುಲಾಂ ಹುಸೇನ್ ಅವರು ಮತ್ತು ಅವರ ಮಗಳು ತಂಝಿಲಾ ಒಂದು ಪ್ರತಿಜ್ಞೆಯನ್ನು ಕೈಗೊಂಡರು. ಇಬ್ಬರು ವಗು ಕರಕುಶಲತೆಯ ಸಂಪ್ರದಾಯವನ್ನು ಪುನರುಜ್ಜೀವನಗೊಳಿಸಲು ಟೊಂಕ ಕಟ್ಟಿ ನಿಂತರು. ಗುಲಾಂ ಹುಸೇನ್ ಜಿ ಬಹಳ ಸಾಧಾರಣ ಕುಟುಂಬದ ಹಿನ್ನೆಲೆಯವರು. ಈ ಪ್ರಯತ್ನದಲ್ಲಿ ಅವರು ಹಲವಾರು ಸವಾಲುಗಳನ್ನು ಕೂಡ ಎದುರಿಸಬೇಕಾಯಿತು. ಆದಾಗ್ಯೂ ವಗು ಅನ್ನು ಸಂರಕ್ಷಿಸುವ ಅವರ ಸಂಕಲ್ಪವು ದೃಢವಾಗಿತ್ತು. ನೋಡ ನೋಡುತ್ತಲೇ ಈ ಉಪಕ್ರಮಕ್ಕೆ ಬಹಳಷ್ಟು ಜನರು ಕೈಜೋಡಿಸಿದರು. ಗುಲಾಂ ಹುಸೇನ್ ಅವರು ಈ ಕರಕುಶಲತೆಯನ್ನು ಸಾಕಷ್ಟು ಅಭಿವೃದ್ಧಿಪಡಿಸಿದರು. ತಮ್ಮ ಧ್ಯೇಯಕ್ಕಾಗಿ ಅವರಿಗೆ ಸ್ಥಳೀಯ ಮಟ್ಟದಲ್ಲಿ ಸರ್ಕಾರದ ಬೆಂಬಲ ಕೂಡ ಲಭ್ಯವಾಯಿತು. ಇಂದು ಬಹಳಷ್ಟು ಜನಪ್ರಿಯತೆಯನ್ನು ಗಳಿಸುತ್ತಿರುವ ವಗು ದೇಶದ ಇತರ ಭಾಗಗಳನ್ನು ಸಹ ತಲುಪುತ್ತಿದೆ. ಈ ಪ್ರಯತ್ನದಲ್ಲಿ ಭಾಗಿಯಾಗಿರುವ ಪ್ರತಿಯೊಬ್ಬರ ಬಗ್ಗೆ ನನಗೆ ಅತ್ಯಂತ ಹೆಮ್ಮೆ ಎನಿಸುತ್ತದೆ. ಇಂದು ನಾವೆಲ್ಲರೂ ಸ್ಥಳೀಯ ಉತ್ಪನ್ನಗಳಿಗೆ ಒತ್ತು ನೀಡುತ್ತಿದ್ದೇವೆ. ವೋಕಲ್ ಫಾರ್ ಲೋಕಲ್, ಸ್ಥಳೀಯ ವಸ್ತುಗಳಿಗೆ ಪ್ರಾಧಾನ್ಯತೆ, ಈ ಮಂತ್ರದೊಂದಿಗೆ ನಾವು ಮುಂದುವರಿಯುತ್ತಿದ್ದೇವೆ. ಈ ಹಿನ್ನೆಲೆಯಲ್ಲಿ ಕಾಶ್ಮೀರದ ವಗು ನಿಮ್ಮ ಮನೆಯನ್ನು ಅಲಂಕರಿಸಲಿ ಎಂಬ ಬಗ್ಗೆ ಆಲೋಚಿಸುತ್ತೀರಲ್ವೇ? ಸ್ನೇಹಿತರೆ, ನಮ್ಮ ದೇಶದಲ್ಲಿ ಚಹಾ ಕೇವಲ ಪಾನೀಯ ಮಾತ್ರ ಅಲ್ಲ, ಇದು ಒಂದು ರೀತಿಯ ಆತ್ಮೀಯತೆಯ ಅನುಭೂತಿಯೂ ಆಗಿದೆ. ಬೆಳಗಿನ ಆರಂಭವೇ ಇರಲಿ, ಸ್ನೇಹಿತರೊಂದಿಗೆ ಭೇಟಿಯೇ ಇರಲಿ, ಅಥವಾ ಕುಟುಂಬದೊಡನೆ ಕೆಲಕಾಲ ಕಳೆಯುವ ಸಮಯವೇ ಇರಲಿ, ಚಹಾ ಪ್ರತಿಯೊಂದು ಸಂದರ್ಭದ ಭಾಗವೇ ಆಗಿಬಿಡುತ್ತದೆ. ಹಾಗೆಯೇ ಚಹಾದೊಂದಿಗೆ ನನ್ನ ಸಂಬಂಧ ಏನೆಂದು ನಿಮಗೆಲ್ಲ ತಿಳಿದೇ ಇದೆ. ಆದರೆ ಇಂದು ನಾನು ಮಾತನಾಡುತ್ತಿರುವ ಚಹಾ ಕೇವಲ ರುಚಿಯನ್ನು ಮಾತ್ರವಲ್ಲದೆ ಅನೇಕ ಸೋದರಿಯರ ಜೀವನದಲ್ಲಿ ಸ್ವಾವಲಂಬನೆಯ ಹೊಸ ಸುವಾಸನೆಯನ್ನು ಕರಗಿಸಿ ತುಂಬಿಸಿದೆ. ಉತ್ತರ ಪ್ರದೇಶದ ಬಿಜ್ನೋರ್ ಜಿಲ್ಲೆಯ ಲಖೀವಾಲಾ ಗ್ರಾಮದಲ್ಲಿ ಸ್ವಸಹಾಯ ಗುಂಪಿನೊಂದಿಗೆ ತೊಡಗಿಸಿಕೊಂಡಿರುವ ಮಹಿಳೆಯರು ವಿದುರ್ ಪ್ರೇರಣಾ ಸ್ವದೇಶಿ ಹರ್ಬಲ್ ಟೀ ಇದನ್ನು ತಯಾರಿಸಿದ್ದಾರೆ. ಇದರಲ್ಲಿ ನಿಂಬೆ, ಹುಲ್ಲು, ಅಮೃತಬಳ್ಳಿ, ಜ್ಯೇಷ್ಠಮಧು, ತುಳಸಿ, ಕಚ್ಚಾ ಅರಿಶಿಣ, ದಾಲ್ಚಿನ್ನಿ, ಏಲಕ್ಕಿ ಮತ್ತು ಸೋಂಪು ಇತ್ಯಾದಿ ನೈಸರ್ಗಿಕ ವಸ್ತುಗಳು ಬೆರೆತಿವೆ. ತನ್ನ ವಿಶಿಷ್ಟ ರುಚಿ ಹಾಗೂ ಗುಣಲಕ್ಷಣಗಳಿಂದಾಗಿ ಈ ಚಹಾ ಬಹಳ ಕಡಿಮೆ ಸಮಯದಲ್ಲಿ ಜನಪ್ರಿಯತೆಯನ್ನು ಗಳಿಸಿದೆ. ಈ ಗಿಡಮೂಲಿಕೆ ಚಹಾವು ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭಮೇಳ ಮತ್ತು ದೆಹಲಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಆಹಾರ ಉತ್ಸವದಲ್ಲಿ ವ್ಯಾಪಕ ಪ್ರಶಂಸೆಯನ್ನು ಗಳಿಸಿಕೊಂಡಿದೆ. ವಿದೇಶಗಳಿಂದ ಬಂದ ಪ್ರವಾಸಿಗರೂ ಸಹ ಇದರ ಬಗ್ಗೆ ಆಸಕ್ತಿಯನ್ನು ತೋರಿಸಿದ್ದಾರೆ. ಸ್ನೇಹಿತರೆ, ಅತ್ಯಂತ ಸ್ಫೂರ್ತಿದಾಯಕ ವಿಷಯವೆಂದರೆ ಇದರ ಆರಂಭ. ಈ ಸಂಪೂರ್ಣ ಪ್ರಯತ್ನವು ಕೇವಲ 1 ಲಕ್ಷ ರೂಪಾಯಿನಿಂದ ಪ್ರಾರಂಭವಾಯಿತು. ಇಂದು ಈ ಬ್ರ್ಯಾಂಡ್ ದೇಶದಾದ್ಯಂತ ಪ್ರಮುಖ ಸಂಸ್ಥೆಗಳನ್ನು ತಲುಪಿದೆ. ಸ್ಥಳೀಯ ಜ್ಞಾನ, ಪ್ರಕೃತಿ ಮತ್ತು ಮಹಿಳೆಯರ ಆತ್ಮವಿಶ್ವಾಸ ಒಟ್ಟೊಟ್ಟಿಗೆ ಸೇರಿದಾಗ ಒಂದು ಸಣ್ಣ ಪ್ರಯತ್ನ ಕೂಡ ದೊಡ್ಡ ಬದಲಾವಣೆಯ ಆರಂಭವಾಗುವುದು ಎಂದು ಈ ಉಪಕ್ರಮವು ಸಾರುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದು ದೇಶಾದ್ಯಂತ ಜನರು ತಾಯಿಯ ಹೆಸರಿನಲ್ಲಿ ಒಂದು ವೃಕ್ಷ, ಈ ಅಭಿಯಾನದ ಮೂಲಕ ಪ್ರಕೃತಿಯ ಕಡೆಗೆ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ. ಸಮಾಜವು ಈ ಮನೋಭಾವದೊಂದಿಗೆ ಸಂಪರ್ಕಗೊಂಡಾಗ ಅನೇಕ ಸುಂದರ ಮತ್ತು ಸ್ಫೂರ್ತಿದಾಯಕ ಉದಾಹರಣೆಗಳು ಹೊರಹೊಮ್ಮುತ್ತವೆ. ಸ್ನೇಹಿತರೆ, ಅಹಮದಾಬಾದ್ನಲ್ಲಿ ಸಾರ್ವಜನಿಕ ಭಾಗವಹಿಸುವಿಕೆಯ ಒಂದು ಅದ್ಭುತ ಶಕ್ತಿಯನ್ನು ಪ್ರದರ್ಶಿಸಲಾಯಿತು. ಭಾಡಸ್ ಪ್ರದೇಶದಲ್ಲಿ 1 ಗಂಟೆಯೊಳಗೆ 3.5 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನು ನೆಡಲಾಯಿತು. 25,000ಕ್ಕೂ ಅಧಿಕ ಮಂದಿ ಇದರ

ಭಾಗವಹಿಸಿದ್ದರು. ಶಾಲಾ ಮಕ್ಕಳು, ಎನ್ಸಿಸಿ ಕ್ಯಾಡೆಟ್ಗಳು, ಸ್ವಯಂ ಸೇವಕರು ಮತ್ತು ನಾಗರಿಕರು, ಹೀಗೆ ಎಲ್ಲರೂ ಈ ಅಭಿಯಾನದಲ್ಲಿ ಒಟ್ಟಾಗಿ ಭಾಗವಹಿಸಿದ್ದರು. ಮುಂಬರುವ ವರ್ಷಗಳಲ್ಲಿ ಈ ಸಸಿಗಳು ದಟ್ಟವಾದ ನಗರಾರಣ್ಯವನ್ನು ರೂಪಿಸುತ್ತವೆ. ಈ ಪ್ರಯತ್ನವನ್ನು ಗಿನ್ನಿಸ್ ಪುಸ್ತಕದಲ್ಲಿ ದಾಖಲಿಸಲಾಗಿದೆ. ಸ್ನೇಹಿತರೆ, ತಾಯಿಯ ಹೆಸರಿನಲ್ಲಿ ಒಂದು ಮರ, ಈ ಅಭಿಯಾನದ ಅಡಿಯಲ್ಲಿ ಉತ್ತರ ಪ್ರದೇಶದಲ್ಲಿಯೂ ಜನಶಕ್ತಿಯ ಅದ್ಭುತ ಸಂಕಲ್ಪ ಕಂಡುಬಂದಿದೆ. ಜುಲೈ 12ರಂದು ಒಂದೇ ಒಂದು ದಿನದಲ್ಲಿ 35 ಕೋಟಿಗೂ ಹೆಚ್ಚು ಸಸಿಗಳನ್ನು ಅಲ್ಲಿ ನೆಡಲಾಯಿತು. ಉತ್ತರ ಪ್ರದೇಶದ ಸಂಸತ್ ಸದಸ್ಯನಾಗಿ ಇದು ನನಗೆ ವಿಶೇಷ ಹೆಮ್ಮೆಯ ವಿಷಯವಾಗಿದೆ. ನನ್ನ ಪ್ರಿಯ ದೇಶವಾಸಿಗಳೇ, ಮರ ಕೇವಲ ಮನುಷ್ಯರಿಗಾಗಿ ಮಾತ್ರವಲ್ಲ, ಇದು ಅಸಂಖ್ಯಾತ ಜೀವರಾಶಿಗೆ ನಿವಾಸವೂ ಕೂಡ. ಗುಜರಾತ್ನ ಗಿರ್ ಕಾಡುಗಳಲ್ಲಿ ಸುಮಾರು 60 ವರ್ಷಗಳ ನಂತರ ಭಾರತೀಯ ಬೂದುಮಂಗಟ್ಟೆ ಹಕ್ಕಿಗಳು ಪುನಃ ತಮ್ಮ ಗೂಡನ್ನು ಕಟ್ಟುತ್ತಿವೆ. ಇದು ಗಿರ್ನಲ್ಲಿ ವರ್ಷಗಳಿಂದ ನಡೆಯುತ್ತಾ ಬಂದಿರುವ ಸಂರಕ್ಷಣೆ ಮತ್ತು ಪುನರ್ಸ್ಥಾಪನೆ ಪ್ರಯತ್ನಗಳ ಫಲವಾಗಿದೆ. ಮಂಗಟ್ಟೆ ಪಕ್ಷಿಗಳನ್ನು ಕಾಡುಗಳ ರೈತ ಎಂದು ಕರೆಯಲಾಗುತ್ತದೆ. ಇವು ಹಣ್ಣುಗಳನ್ನು ತಿನ್ನುತ್ತವೆ ಮತ್ತು ಬೀಜಗಳನ್ನು ದೂರ ದೂರದವರೆಗೆ ತಲುಪಿಸುತ್ತವೆ. ಅವೇ ಬೀಜಗಳಿಂದ ಕಾಡಿನಲ್ಲಿ ಹೊಸ ಹೊಸ ಮರಗಳು ತಲೆಯೆತ್ತುತ್ತವೆ. ಈ ರೀತಿ ಒಂದು ಹಕ್ಕಿ ಒಂದು ಕಾಡನ್ನು ಪುನಃ ಹಸಿರಿನಿಂದ ನಳನಳಿಸುವಂತೆ ಮಾಡುವುದರಲ್ಲಿ ಸಹಾಯ ಮಾಡುತ್ತದೆ. ನಿಮ್ಮ ಜೀವನದಲ್ಲಿನ ಕೆಲವು ವಿಶೇಷ ಸಂದರ್ಭಗಳನ್ನು ಪ್ರಕೃತಿಯೊಂದಿಗೆ ಸಂಪರ್ಕಿಸಲು ನಾನು ನಿಮ್ಮೆಲ್ಲರಲ್ಲೂ ಕೇಳಿಕೊಳ್ಳುತ್ತೇನೆ. ತಾಯಿಯ ಹೆಸರಿನಲ್ಲಿ ಒಂದು ಗಿಡವನ್ನು ನೆಡಿ. ಇಂದು ನೆಟ್ಟ ಒಂದು ಸಣ್ಣ ಸಸಿ ಹಸಿರು, ಶುದ್ಧ ಗಾಳಿ ಮತ್ತು ಮುಂದಿನ ಪೀಳಿಗೆಗೆ ಒಂದು ಸುಂದರ ಭವಿಷ್ಯದ ಪರಂಪರೆಯಾಗಬಹುದು. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದು ಪ್ಲಾಸ್ಟಿಕ್ ಮಾಲಿನ್ಯ ಇಡೀ ವಿಶ್ವದ ಪರಿಸರಕ್ಕೆ ಭಾರೀ ಸವಾಲೆನಿಸಿದೆ, ಇದೆಲ್ಲ ನಿಮಗೆ ಗೊತ್ತು. ಏಕಬಳಕೆಯ ಪ್ಲಾಸ್ಟಿಕ್ನ ತ್ಯಾಜ್ಯವು ವರ್ಷಗಳ ಕಾಲ ಪ್ರಕೃತಿಗೆ ಹಾನಿಯುಂಟು ಮಾಡುತ್ತಲೇ ಇರುತ್ತದೆ. ಆದ್ದರಿಂದ ಪ್ಲಾಸ್ಟಿಕ್ನ ಸರಿಯಾದ ವಿಲೇವಾರಿ ಅತ್ಯಗತ್ಯವಾಗಿದೆ. ಸ್ನೇಹಿತರೆ, ಬಿಹಾರದ ಸೀತಾಮಡಿಯಲ್ಲಿ ಕಸದಿಂದ ರಸ, ವೇಸ್ಟ್ ಟು ವೆಲ್ತ್, ಇದರ ಒಂದು ಅದ್ಭುತ ಉದಾಹರಣೆ ಕಂಡುಬಂದಿದೆ. ಇಲ್ಲಿ ತ್ಯಾಜ್ಯದ ರೀಸೈಕ್ಲಿಂಗ್ ಮಾಡಿ ಅದರಿಂದ ಆಕರ್ಷಕ ಬೆಂಚುಗಳನ್ನು ತಯಾರಿಸಲಾಗುತ್ತದೆ. ಒಂದು ಬೆಂಚು ತಯಾರಾಗಲು ಸುಮಾರು 40 ಕಿಲೋ ಏಕಬಳಕೆ ಪ್ಲಾಸ್ಟಿಕ್ ಬಳಸಲಾಗುತ್ತದೆ. ಇದು ಬಲವಾಗಿರುತ್ತದೆ, ಬಾಳಿಕೆ ಬರುತ್ತದೆ ಮತ್ತು ಆರಾಮದಾಯಕವಾಗಿರುವ ಜೊತೆಯಲ್ಲಿ ಪರಿಸರ ಸ್ನೇಹಿಯೂ ಆಗಿರುತ್ತದೆ. ಇದನ್ನು ಸರ್ಕಾರಿ ಶಾಲೆಗಳಲ್ಲಿ, ಉದ್ಯಾನವನಗಳಲ್ಲಿ ಮತ್ತು ಸಾರ್ವಜನಿಕ ಪ್ರದೇಶಗಳಲ್ಲಿ ನೆಲೆಗೊಳಿಸಲಾಗುತ್ತದೆ. ಇದರ ಮೂಲಕ ಜನರಲ್ಲಿ ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿಯೂ ಹೆಚ್ಚಾಗುತ್ತಿದೆ. ಈ ಪ್ರಯತ್ನದಲ್ಲಿ ಸ್ಥಳೀಯ ಘಟಕ ಮತ್ತು ಜಿಲ್ಲಾಡಳಿತ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಿದೆ. ಇದು ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗಾವಕಾಶಗಳನ್ನು ಕೂಡ ಸೃಷ್ಟಿಸುತ್ತಿದೆ. ಸೀತಾಮಡಿಯಲ್ಲಿನ ಈ ಉಪಕ್ರಮವು ರೆಡ್ಯೂಸ್, ರೀಯೂಸ್ ಮತ್ತು ರೀಸೈಕಲ್ ಎನ್ನುವುದು ಕೇವಲ ಘೋಷಣೆಗಳಲ್ಲ, ಬದಲಾಗಿ ನಮ್ಮ ಜೀವನದ ಒಂದು ಭಾಗವಾಗುತ್ತಿದೆ ಎಂಬುದನ್ನು ತೋರಿಸುತ್ತದೆ. ಸ್ನೇಹಿತರೆ, ಕಳೆದ ಬಾರಿ ಮನ್ ಕಿ ಬಾತ್ನಲ್ಲಿ ನಾನು ಗಣೇಶ ಹಬ್ಬದ ಕುರಿತು ಮಾತನಾಡಿದ್ದು ನಿಮಗೆ ನೆನಪಿರಬಹುದು. ನಾವು ನಮ್ಮ ದೇಶದ ಮಣ್ಣಿನಿಂದಲೇ ತಯಾರಿಸಲಾದ ಗಣೇಶ ಮೂರ್ತಿಗೆ ಪೂಜೆ ಸಲ್ಲಿಸಬೇಕು ಎಂದು ನಾನು ಮನವಿ ಮಾಡಿದ್ದೆ. POPಯಿಂದ ತಯಾರಿಸಲಾದ ಗಣೇಶ ಮೂರ್ತಿಯಾಗಲಿ ಅಥವಾ ವಿದೇಶದಿಂದ ಬಂದ ಗಣೇಶನ ಪ್ರತಿಮೆಯೇ ಆಗಿರಲಿ, ಅದರ ಬದಲು ನಾವು ನಮ್ಮದೇ ದೇಶದ ಮಣ್ಣಿನಿಂದ ತಯಾರಿಸಲಾದ ಗಣೇಶನ ಮೂರ್ತಿಯನ್ನು ಮನೆಯಲ್ಲಿ ಪ್ರತಿಷ್ಠಾಪಿಸಬೇಕು. ಈ ವಿಷಯ ಕುರಿತಂತೆ ಅನೇಕರು ನನಗೆ ಸಂದೇಶ ಕಳಿಸಿದ್ದಾರೆ ಮತ್ತು ತಮ್ಮ ಚಿಂತನೆಗಳನ್ನು ಕೂಡ ತಿಳಿಯಪಡಿಸಿದ್ದಾರೆ. ತಾವು ನನ್ನ ಈ ಮನವಿಯನ್ನು ಪಾಲಿಸುವುದಾಗಿ ತಿಳಿಸಿದ್ದಾರೆ. ಸ್ಥಳೀಯ ಮಣ್ಣಿನಿಂದ ತಯಾರಿಸಲಾಗುವ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸುವ ಸಂಕಲ್ಪ ಕೈಗೊಂಡಿರುವುದಾಗಿ ಅವರೆಲ್ಲ ತಿಳಿಸಿದ್ದಾರೆ. ಈ ವಿಷಯವನ್ನು ಈಗಾಗಲೇ ಮನ್ ಕಿ ಬಾತ್ನಲ್ಲಿ ಚರ್ಚಿಸಲಾಗಿದೆ ಮತ್ತು ಅದು ಸರಿಯಾದ ಸಮಯದಲ್ಲಿ ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡಿದೆ ಎಂದು ಕೂಡ ಅವರೆಲ್ಲ ಬರೆದಿದ್ದಾರೆ. ನಾನು ನನ್ನ ವಿನಂತಿಯನ್ನು ಪುನರುಚ್ಚರಿಸುತ್ತೇನೆ. ಈ ಗಣೇಶನ ಹಬ್ಬದಂದು ನಿಮ್ಮ ನಿಮ್ಮ ಮನೆಗಳಲ್ಲಿ ಸ್ಥಳೀಯ ಮಣ್ಣಿನಿಂದ ಮಾಡಿದ ಗಣೇಶನ ವಿಗ್ರಹವನ್ನು ಸ್ಥಾಪಿಸಿ ಮತ್ತು ಅವನನ್ನು ಪೂಜಿಸಿ. ನಿಮ್ಮ ಈ ಪ್ರಯತ್ನವು ಪ್ರಕೃತಿಯನ್ನು ಆರಾಧಿಸುವ ಒಂದು ರೂಪವೂ ಆಗಿರುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನೀವು ಬಹಳ ಹೆಮ್ಮೆ ಪಡುವಂತಹ ಓರ್ವ ವ್ಯಕ್ತಿಯ ಬಗ್ಗೆ ಈಗ ನಾನು ನಿಮಗೆ
ತಿಳಿಯಪಡಿಸುತ್ತೇನೆ.

ವಿಜ್ಞಾನ ಮತ್ತು ಆವಿಷ್ಕಾರ ಕ್ಷೇತ್ರದಲ್ಲಿ ಕ್ರಿಯಾಶೀಲರಾಗಿ ಕೆಲಸ ಮಾಡುತ್ತಿರುವ ಈ ವ್ಯಕ್ತಿ ಜಗತ್ತಿನಲ್ಲಿ ಮನ್ನಣೆ ಗಳಿಸುತ್ತಿರುವ ವ್ಯಕ್ತಿಯಾದರೂ ತಮ್ಮ ಮೂಲ ಬೇರುಗಳೊಂದಿಗೆ ಆಳವಾದ ಸಂಪರ್ಕ ಹೊಂದಿರುವ ವ್ಯಕ್ತಿ ಇವರಾಗಿದ್ದಾರೆ. ಅವಕಾಶ ದೊರೆತಾಗಲೆಲ್ಲ ತಮ್ಮ ಮಣ್ಣನ್ನು ಗೌರವಿಸುವುದನ್ನು ಎಂದಿಗೂ ಮರೆಯದ ಆ ವ್ಯಕ್ತಿಗೆ ಮಣಿಪುರದ ಡಾಕ್ಟರ್ ರೊನಾಲ್ಡೋ ಲೈಶ್ರಾಮ್. ಇವರ ಹೆಸರು ರೊನಾಲ್ಡೋ, ಆದರೆ ಅವರ ಕೆಲಸ ಖಗೋಳ ಭೌತಶಾಸ್ತ್ರಜ್ಞನದ್ದು. ಇವರು ಜಪಾನ್ ದೇಶದಲ್ಲಿ ಕೆಲಸ ಮಾಡುತ್ತಾರೆ ಮತ್ತು ಯಂಗ್ ಗ್ಯಾಲಕ್ಸಿಗಳ ದೊಡ್ಡ ಸಮೂಹವನ್ನು ಕಂಡುಹಿಡಿದ ತಂಡದ ಭಾಗವಾಗಿದ್ದರು. ಅವರು ಮಾಡಿದ ಕೆಲಸ ಏನೆಂದು ನೀವು ತಿಳಿಯಲು ಬಯಸಬಹುದು. ವಾಸ್ತವದಲ್ಲಿ ಅವರು ಈ ಸಂಪೂರ್ಣ ಕ್ಲಸ್ಟರ್ಗೆ ಮಣಿಪುರದ ಸುಂದರವಾದ ಸರೋವರದ ಲೋಕ್ಟಕ್ ಪ್ರೋಟೋಕ್ಲಸ್ಟರ್ ಎಂದು ಹೆಸರಿಸಿದ್ದಾರೆ. ಲೋಕ್ಟಕ್ ಒಂದು ದೊಡ್ಡ ಸಿಹಿನೀರಿನ ಸರೋವರ. ಲೋಕ್ಟಕ್ ಸರೋವರದಲ್ಲಿರುವ ತೇಲುವ ಫಂಡಿಗಳು ಒಟ್ಟಾಗಿ ಒಂದು ವಿಶಿಷ್ಟ ಭೂದೃಶ್ಯವನ್ನು ಸೃಷ್ಟಿಸುತ್ತವೆ. ಸಣ್ಣ ಸಣ್ಣ ದ್ವೀಪಗಳು ವಿಶಾಲ ಸಾಗರದಲ್ಲಿ ತೇಲುತ್ತಿರುವಂತೆ ಕಾಣುತ್ತದೆ. ಅದೇ ರೀತಿ ವಿಶ್ವದಲ್ಲಿರುವ ಈ ಯಂಗ್ ತಾರಾಗಣಗಳು ಕೂಡ ಒಂದು ದೊಡ್ಡ ರಚನೆಯನ್ನು ರೂಪಿಸುತ್ತವೆ. ಇಂದು ಮಣಿಪುರದ ಲೋಕ್ಟಕ್ ಕೇವಲ ದೇಶದ ಭೂಪಟದಲ್ಲಿ ಮಾತ್ರವಲ್ಲದೆ ವಿಶಾಲ ವಿಶ್ವದಲ್ಲಿ ಕೂಡ ಪ್ರಕಾಶಮಾನವಾಗಿ ಹೊಳಪನ್ನು ಪ್ರಸರಿಸುತ್ತಿದೆ. ಈ ಸಾಧನೆಯು ಪ್ರತಿಯೊಬ್ಬ ಭಾರತೀಯನ ಹೆಮ್ಮೆ ಹೆಚ್ಚಿಸುವಂಥದ್ದು. ತಮ್ಮ ಸಂಪ್ರದಾಯಗಳೊಂದಿಗೆ ಸಂಪರ್ಕದಲ್ಲಿರುತ್ತಲೇ ಹೊಸ ಎತ್ತರವನ್ನು ತಲುಪಬಹುದು ಎಂಬುದನ್ನು ಇದು ನಮ್ಮ ಯುವ ಜನತೆಗೆ ಕಲಿಸುತ್ತದೆ. ಇವು ನಕ್ಷತ್ರಗಳ ಜಗತ್ತನ್ನು ಪ್ರಜ್ವಲಿಸುವಂತೆ ಮಾಡುವ ಬೇರುಗಳಾಗಿವೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಕೆಲವೇ ದಿನಗಳ ನಂತರ ಆಗಸ್ಟ್ 7ರಂದು ನಮ್ಮ ದೇಶ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಿಸಲಿದೆ. ಈ ಸಂದರ್ಭದಲ್ಲಿ ನಾವು ನಮ್ಮ ನೇಕಾರ ಸೋದರ ಸೋದರಿಯರ ಕೌಶಲ್ಯ ಮತ್ತು ಸೃಜನಶೀಲತೆಯನ್ನು ಆಚರಿಸುತ್ತೇವೆ. ನಮ್ಮ ಈ ಸಹೋದ್ಯೋಗಿಗಳು ತಲೆಮಾರುಗಳಿಂದ ಬಂದ ಸಂಪ್ರದಾಯವನ್ನು ಮುಂದುವರಿಸುತ್ತಿದ್ದಾರೆ. ಸ್ನೇಹಿತರೆ, ಕೈಮಗ್ಗದಲ್ಲಿ ತಯಾರಾಗುವ ಪ್ರತಿಯೊಂದು ಉಡುಪೂ ಒಂದಲ್ಲ ಒಂದು ಪ್ರದೇಶ, ಸಮುದಾಯ ಮತ್ತು ಇದರೊಂದಿಗೆ ಇರುವ ಅಸಂಖ್ಯಾತ ಜನರ ಕಥೆಗಳನ್ನು ನಮ್ಮ ಮುಂದೆ ಇಡುತ್ತದೆ. ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಹೆಮ್ಮೆಯಿಂದ ಸಂರಕ್ಷಿಸುವಲ್ಲಿ ತೊಡಗಿರುವ ಜನರು ಇವರಾಗಿದ್ದಾರೆ. ಈ ದಿನದಂದು ಕರಕುಶಲ ವಸ್ತುಗಳನ್ನು ಪ್ರೋತ್ಸಾಹಿಸುವ ಮೂಲಕ ನಮ್ಮ ಸಹ ನೇಕಾರರನ್ನು ಗೌರವಿಸಬೇಕೆಂದು ನಾನು ನಿಮ್ಮಲ್ಲಿ ಮನವಿ ಮಾಡುತ್ತೇನೆ. ಸ್ಥಳೀಯರಿಗೆ ಧ್ವನಿಯಾಗುವ, ಅವರನ್ನು ಪ್ರೋತ್ಸಾಹಿಸುವ ವೋಕಲ್ ಫಾರ್ ಲೋಕಲ್ ಮನೋಭಾವವನ್ನು ಮತ್ತಷ್ಟು ಬಲಪಡಿಸೋಣ. ಸ್ನೇಹಿತರೆ, ದೇಶದಲ್ಲಿ ಈಗ ಕೈಮಗ್ಗಕ್ಕೆ ನೀಡಲಾಗುತ್ತಿರುವ ಉತ್ತೇಜನದಿಂದಾಗಿ ಹೆಚ್ಚಿನ ಜನರ ಜೀವನದಲ್ಲಿ ಸಾಕಷ್ಟು ಸುಧಾರಣೆಯಾಗುತ್ತಿದೆ. ಪೋಚಂಪಲ್ಲಿಯಿಂದ ಪಾಟ್ನಾ ಮತ್ತು ಖುತಂಪಲ್ಲಿಯಿಂದ ಕಚ್ವರೆಗೂ ಇದರ ಹಲವು ಉದಾಹರಣೆಗಳು ಕಾಣಸಿಗುತ್ತವೆ. ಇಂದು ಕೈಮಗ್ಗದ ನಮ್ಮ ಹೆಮ್ಮೆಯ ಸಂಪ್ರದಾಯಕ್ಕೆ ಹೊಸ ಶಕ್ತಿ ಮತ್ತು ಗುರುತು ನೀಡುತ್ತಿರುವ ಹಲವು ವ್ಯಕ್ತಿಗಳು ಮತ್ತು ಸಮೂಹಗಳಿವೆ. ಕೆಲವು ಪೋಚಂಪಲ್ಲಿ ಇಕ್ಕತ್ನ ಸುಂದರ ಸಂಪ್ರದಾಯವನ್ನು ಮುಂದುವರಿಸುತ್ತಿದ್ದರೆ ಮತ್ತೆ ಕೆಲವು ಮಹಿಳಾ ನೇಕಾರರನ್ನು ಒಗ್ಗೂಡಿಸಿ ಉಣ್ಣೆಯ ಉತ್ಪನ್ನಗಳನ್ನು ತಯಾರಿಸುತ್ತಿದ್ದಾರೆ. ಕೆಲವರು ಕೇರಳದ ಸಾಂಪ್ರದಾಯಿಕ ಕಸಾವು ಕಲೆಯನ್ನು ಸಂರಕ್ಷಿಸುತ್ತಿದ್ದಾರೆ. ಇದು ನಮ್ಮ ತಾಯಂದಿರು ಮತ್ತು ಸೋದರಿಯರಿಗೆ ಉದ್ಯೋಗವನ್ನೂ ಒದಗಿಸುತ್ತಿದೆ. ಸ್ನೇಹಿತರೆ, ನಾನು ವಿಶೇಷವಾಗಿ ಉಲ್ಲೇಖಿಸಲು ಬಯಸುವ ಮತ್ತೊಂದು ವಿಷಯವಿದೆ, ಅದೇ ಖಾದಿ. ಖಾದಿ ಮಹಾತ್ಮ ಗಾಂಧಿಯವರಿಗೆ ಬಹಳ ಪ್ರೀತಿಪಾತ್ರವಾಗಿತ್ತೆಂದು ನಮಗೆಲ್ಲರಿಗೂ ತಿಳಿದೇ ಇದೆ. ಕಳೆದ ಕೆಲವು ವರ್ಷಗಳಲ್ಲಿ ಖಾದಿ ಬಹಳ ಜನಪ್ರಿಯವಾಗಿದೆ. ಕಳೆದ 12 ವರ್ಷಗಳಲ್ಲಿ ಇದರ ಮಾರಾಟ 6 ಪಟ್ಟು ಹೆಚ್ಚಾಗಿದೆ. ಈ ಮಾರಾಟದ ಅಂಕಿ ಈಗ 8,000 ಕೋಟಿ ರೂಪಾಯಿ ತಲುಪಿದೆ. ಮುಂಬರುವ ಹಬ್ಬಗಳ ಸಮಯದಲ್ಲಿ ನಿಮ್ಮೆಲ್ಲರನ್ನೂ ಸ್ವಲ್ಪ ಖಾದಿ, ಸ್ವಲ್ಪ ಕೈಮಗ್ಗ, ಕೆಲವು ಕರಕುಶಲ ವಸ್ತುಗಳನ್ನು ಖರೀದಿಸುವಂತೆ ನಾನು ವಿನಂತಿಸುತ್ತೇನೆ. ನನ್ನ ಪ್ರೀತಿಯ ದೇಶಬಾಂಧವರೇ, ಭಾರತದಲ್ಲಿ ಎಷ್ಟು ವಿಧದ ಸಂಗೀತ ವಾದ್ಯಗಳಿವೆ ಎಂದು ನಿಮ್ಮನ್ನು ನಾನು ಕೇಳಿದರೆ ನೀವು ಆಲೋಚನೆ ಮಾಡತೊಡಗುತ್ತೀರಿ. ಏಕೆಂದರೆ ನಮ್ಮ ದೇಶದಲ್ಲಿ ಬಹಳಷ್ಟು ಸಂಗೀತ ವಾದ್ಯಗಳಿವೆ ಮತ್ತು ಅವುಗಳೊಂದಿಗೆ ಬೆಸೆದುಕೊಂಡಿರುವ ಸಂಪ್ರದಾಯಗಳೂ ಇವೆ. ಇದೇ ರೀತಿಯ ಒಂದು ವಾದ್ಯ ತ್ರಿಪುರಾದ ಚೌಂಗ್ ಫ್ರೆಂಗ್. ಇದು ಅಲ್ಲಿನ ಬುಡಕಟ್ಟು ಸಮುದಾಯಗಳಲ್ಲಿ ಸಾಕಷ್ಟು ಜನಪ್ರಿಯವಾಗಿದೆ. ಬಿದಿರಿನಿಂದ ತಯಾರಿಸಿದ ಈ ವಾದ್ಯಯಂತ್ರದಲ್ಲಿ 3 ತಂತಿಗಳೂ ಇರುತ್ತವೆ. ಇದರಿಂದ ಹೊರಡುವ ರಾಗ ಸುಮಧುರವಾಗಿರುತ್ತದೆ. ಇದು ಸರೋದ್ ಸ್ವರವನ್ನು ಸ್ವಲ್ಪ ಮಟ್ಟಿಗೆ ಹೋಲುತ್ತದೆ. ಆದರೆ ಕೆಲವು ಕಾರಣಗಳಿಂದಾಗಿ ಯುವ ಜನತೆಯಲ್ಲಿ ಇದರ ಜನಪ್ರಿಯತೆ ಸ್ವಲ್ಪ ಕಡಿಮೆಯಾಗತೊಡಗಿತ್ತು. ಆಗ ಸೂರಜ್ ಕುಮಾರ್ ದೇವ್ ವರ್ಮಾ ಅವರು

ಇದನ್ನು ಪುನಃ ಜನಪ್ರಿಯಗೊಳಿಸುವ ಸಂಕಲ್ಪವನ್ನು ಕೈಗೊಂಡರು. ಇಂದು ಅವರ ಪ್ರಯತ್ನ ಫಲ ಕೊಡುತ್ತಿದೆ. ಅವರು ಚೋಂಗ್ಫ್ರೆಂಗ್ ಜೊತೆಯಲ್ಲಿಯೇ ಅಲ್ಲಿನ ಇತರ ಸಾಂಪ್ರದಾಯಿಕ ವಾದ್ಯಯಂತ್ರಗಳನ್ನು ಕೂಡ ನುಡಿಸುತ್ತಾ ಪ್ರದರ್ಶನವನ್ನು ನೀಡುತ್ತಿದ್ದಾರೆ. ಕಾಕ್ ಬೊರೋಕ್ ಫೋಕ್ ಸಾಂಗ್ಸ್, ಬೌಲ್ ಸಾಂಗ್ಸ್, ಬಂಗಾಲಿ ಫೋಕ್ ಅವರಿಗೆ ಬಹಳ ಇಷ್ಟವಾಗುತ್ತವೆ. ಈಗ ನಾನು ನಿಮಗೆ ಒಂದು ಸಣ್ಣ ಕ್ಲಿಪ್ ಕೇಳಬಯಸುತ್ತೇನೆ. ಈ ಸಂಗೀತವನ್ನು ನೀವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ.

0: ಸ್ನೇಹಿತರೆ, ಇದನ್ನು ಆಲಿಸಿ ನಿಮ್ಮ ಮನಸ್ಸಿಗೆ ಬಹಳ ಸಂತೋಷವಾಯಿತು ಎಂಬ ವಿಶ್ವಾಸ ನನಗಿದೆ. ನನಗೆ ದೇವವರ್ಮ ಅವರ ಬಗ್ಗೆ ಬಹಳ ಹೆಮ್ಮೆಯಿದೆ. ಸಾಂಪ್ರದಾಯಿಕ ಸಂಗೀತವನ್ನು ಜನಪ್ರಿಯಗೊಳಿಸುವ ಅವರ ಪ್ರಯತ್ನ ಬಹಳ ಶ್ಲಾಘನೀಯ. ನೀವು ಕೂಡ ನಿಮ್ಮ ಸುತ್ತಮುತ್ತಲಿನ ಸಾಂಪ್ರದಾಯಿಕ ಸಂಗೀತ ವಾದ್ಯಗಳ ಬಗ್ಗೆ ಮಾಹಿತಿಯನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ಳಬೇಕು ಎಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ನಿಮ್ಮ ಈ ಪ್ರಯತ್ನವು ಖಂಡಿತವಾಗಿಯೂ ಇತರರನ್ನು ಸಾಂಪ್ರದಾಯಿಕ ಭಾರತೀಯ ಸಂಗೀತದೊಂದಿಗೆ ಸಂಪರ್ಕಿಸುತ್ತದೆ. ನನ್ನ ಪ್ರೀತಿಯ ದೇಶಬಾಂಧವರೇ, ನಾಳೆ ಅಂದರೆ ಜುಲೈ 27ರಂದು ಭಾರತರತ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಪುಣ್ಯತಿಥಿ. ಡಾಕ್ಟರ್ ಕಲಾಂ ಅವರ ವ್ಯಕ್ತಿತ್ವವು ಹಲವು ಸ್ಫೂರ್ತಿದಾಯಕ ಅಂಶಗಳನ್ನು ಹೊಂದಿತ್ತಾದರೂ ಶಿಕ್ಷಕರ ಪಾತ್ರ ಅವರ ಹೃದಯಕ್ಕೆ ಅತ್ಯಂತ ನಿಕಟವಾಗಿತ್ತು. ಅವರು ಮಕ್ಕಳು ಮತ್ತು ಯುವಕರು ದೊಡ್ಡ ಕನಸು ಕಾಣುವಂತೆ ಪ್ರೇರೇಪಿಸಿದರು. ಪ್ರಾಸಂಗಿಕವಾಗಿ ಈ ವಾರ ನಾವು ಗುರು ಪೂರ್ಣಿಮೆಯ ಪವಿತ್ರ ಹಬ್ಬವನ್ನೂ ಆಚರಿಸುತ್ತಿದ್ದೇವೆ. ನಮ್ಮ ತಾಯಿ ತಂದೆಯರೇ ನಮ್ಮ ಮೊದಲ ಗುರುಗಳು. ಶಾಲಾ ಶಿಕ್ಷಕರು ನಮಗೆ ಅಕ್ಷರ ಜ್ಞಾನವನ್ನು ನೀಡುತ್ತಾರೆ. ಗುರು ಪೂರ್ಣಿಮೆಯು ಅಂತಹ ಎಲ್ಲ ಗುರುಗಳಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಸಂದರ್ಭವಾಗಿದೆ. ದೇಶದ ಎಲ್ಲ ಶಿಕ್ಷಕರು ಮತ್ತು ಗುರುಗಳಿಗೆ ನಾನು ಗೌರವದಿಂದ ವಂದಿಸುತ್ತೇನೆ. ಸ್ನೇಹಿತರೆ, ಕೆಲವೇ ವಾರಗಳ ನಂತರ ನಾವು ನಮ್ಮ ಸ್ವಾತಂತ್ರ್ಯದ ಮಹಾ ಉತ್ಸವವನ್ನು ಆಚರಿಸಲಿದ್ದೇವೆ. ಆಗಸ್ಟ್ 15 ಪ್ರತಿಯೊಬ್ಬ ಭಾರತೀಯನೂ ಹೆಮ್ಮೆ ಪಡುವ ದಿನ. ಇದು ಭಾರತಾಂಬೆಯ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸರ್ವಸ್ವವನ್ನೂ ಸಮರ್ಪಿಸಿದಂತಹ ಅಸಂಖ್ಯಾತ ವೀರರನ್ನು ಸ್ಮರಿಸುವಂತಹ ದಿನವಾಗಿದೆ. ಅವರ ತ್ಯಾಗ ಮತ್ತು ಸಮರ್ಪಣೆಯ ಕಾರಣದಿಂದಾಗಿಯೇ ಇಂದು ನಮ್ಮ ಕೈಗಳಲ್ಲಿ ತ್ರಿವರ್ಣ ಧ್ವಜವಿದೆ. ಈ ತ್ರಿವರ್ಣ ಧ್ವಜದಲ್ಲಿ ನಮ್ಮ ಸಂವಿಧಾನದ ಆದರ್ಶಗಳುಂಟು. ಸ್ನೇಹಿತರೆ, ಕಳೆದ ಕೆಲವು ವರ್ಷಗಳಲ್ಲಿ ಮನೆಮನೆಯಲ್ಲೂ ಕೈಗೊಂಡ ಹರ್ ಘರ್ ತಿರಂಗಾ ತ್ರಿವರ್ಣ ಧ್ವಜ ಅಭಿಯಾನವು ಇಡೀ ದೇಶವನ್ನು ಒಂದು ಅದ್ಭುತ ಅನುಭೂತಿಯಲ್ಲಿ ಒಗ್ಗೂಡಿಸಿದೆ. ಪ್ರತಿ ಮನೆ ಪ್ರತಿ ಗಲ್ಲಿಯಲ್ಲಿ ತ್ರಿವರ್ಣ ಧ್ವಜದ ಹಬ್ಬ ಗೋಚರಿಸುತ್ತದೆ. ಈ ವರ್ಷವೂ ಸಹ ನಾವು ಮನೆ ಮನೆಯಲ್ಲೂ ಹರ್ ಘರ್ ತಿರಂಗ ತ್ರಿವರ್ಣ ಧ್ವಜ ಅಭಿಯಾನವನ್ನು ಸಂಪೂರ್ಣ ಉತ್ಸಾಹ ಉಲ್ಲಾಸಗಳೊಂದಿಗೆ ಮುಂದುವರಿಸಬೇಕು. ನಮ್ಮ ಮನೆಗಳಲ್ಲಿ ಸಂಪೂರ್ಣ ಗೌರವದೊಂದಿಗೆ ತ್ರಿವರ್ಣ ಧ್ವಜ ಹಾರಿಸಬೇಕು. ಸ್ನೇಹಿತರೆ, ಪ್ರತಿ ವರ್ಷ ಆಗಸ್ಟ್ 15ಕ್ಕೆ ಮೊದಲು ನೀವು ನನಗೆ ಬಹಳಷ್ಟು ವಿಚಾರಗಳನ್ನು ಮತ್ತು ಸಲಹೆಗಳನ್ನು ಕಳುಹಿಸುತ್ತೀರಿ. ಈ ವರ್ಷ ಕೂಡ ನೀವು ನಿಮ್ಮ ಚಿಂತನೆಗಳನ್ನು MyGov ಈ ವೇದಿಕೆಯಲ್ಲಿ ಖಂಡಿತವಾಗಿಯೂ ನನ್ನೊಂದಿಗೆ ಹಂಚಿಕೊಳ್ಳಿ. ನಾನು ನಿಮ್ಮ ಸಲಹೆಗಳಿಗಾಗಿ ಎದುರು ನೋಡುತ್ತಿರುತ್ತೇನೆ. ಸ್ನೇಹಿತರೆ, ಇಂದಿನ ಮನ್ ಕಿ ಬಾತ್ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ದೇಶಬಾಂಧವರ ಅನೇಕ ಹೊಸ ಹೊಸ ಸಾಧನೆಗಳು ಮತ್ತು ಸ್ಫೂರ್ತಿದಾಯಕ ಪ್ರಯತ್ನಗಳೊಂದಿಗೆ ಮುಂದಿನ ತಿಂಗಳು ನಾವು ಪುನಃ ಭೇಟಿಯಾಗೋಣ. ಅಲ್ಲಿಯವರೆಗೆ ನನಗೆ ಅನುಮತಿಯನ್ನು ನೀಡಿ ಅನೇಕಾನೇಕ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೆ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳಿದಿರಿ. ಕನ್ನಡಕ್ಕೆ ಅನುವಾದಿಸಿದವರು ರಾಧಾಪ್ರಸಾದ್ ಮತ್ತು KSathyaprasad. ನಿರೂಪಣೆ ಹಾಗೂ ಸಮಗ್ರ ನಿರ್ವಹಣೆ ಡಾಕ್ಟರ್ AS ಶಂಕರನಾರಾಯಣ. ನಿರ್ಮಾಣ KV ಕೃಷ್ಣಪ್ಪ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾಯಿತು. ಶ್ರೋತೃಗಳೇ, ಗಮನಿಸಿ, ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಈ ರಾತ್ರಿ 8 ಗಂಟೆಗೆ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಮರುಪ್ರಸಾರವಾಗಲಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಇಂದು ಕಾರ್ಗಿಲ್ ವಿಜಯ ದಿನ. ನಮ್ಮ ಸೈನಿಕರ ಅಸಾಧಾರಣ ಧೈರ್ಯ ಹಾಗೂ ಶೌರ್ಯವನ್ನು ಕಾರ್ಗಿಲ್ ವಿಜಯ್ ದಿವಸ್ ನೆನಪಿಸುತ್ತದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು. ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ನ 136ನೇ ಆವೃತ್ತಿಯಲ್ಲಿ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾರ್ಗಿಲ್ನ ಎತ್ತರವಾದ ಶಿಖರಗಳು, ಪ್ರತಿಕೂಲ ಹವಾಮಾನ, ಶತ್ರುಗಳ ತೀವ್ರ ಸವಾಲುಗಳು ನಮ್ಮ ಯೋಧರ ಮುಂದಿದ್ದವು. ಆದರೆ ಅವರ ಅಚಲ ಧೈರ್ಯ, ಅಸಾಧಾರಣ ಶೌರ್ಯ ಹಾಗೂ ದೇಶಭಕ್ತಿಯ ಸಂಕಲ್ಪವು ಪ್ರತಿಯೊಂದು ಸವಾಲಿಗಿಂತಲೂ ಎತ್ತರವಾಗಿ ನಿಂತಿತು ಎಂದರು. ಕಾರ್ಗಿಲ್ ವಿಜಯ್ ದಿವಸ್ದಂದು ಎಲ್ಲ ವೀರ ಸೈನಿಕರಿಗೆ ಹಾಗೂ ಹುತಾತ್ಮರಿಗೆ ಶ್ರದ್ಧೆಯಿಂದ ನಮಿಸುವುದಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು. ಇಂದು ಭಾರತವು ಸೈನಿಕರ ಸಾಹಸದ ಜೊತೆಗೆ ತನ್ನ ತಾಂತ್ರಿಕ ಸಾಮರ್ಥ್ಯವನ್ನು ನಿರಂತರವಾಗಿ ಬಲಪಡಿಸುತ್ತಿದೆ ಎಂದರು. ಕಾರ್ಗಿಲ್ ವಿಜಯ ದಿನದ ಹಿನ್ನೆಲೆ ಕಾರ್ಗಿಲ್ ಯುದ್ಧದ ಅಮರ ವೀರರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ದೇಶ ಕಾಯುವ ಸೈನಿಕರ ತ್ಯಾಗ ಹಾಗೂ ಸೇವೆಯು ಸದಾ ಸ್ಮರಣೀಯ ಎಂದು ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲಾಡಳಿತ ಹಾಗೂ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ವತಿಯಿಂದ ಕಾರ್ಗಿಲ್ ವಿಜಯ ದಿವಸದ ಅಂಗವಾಗಿ ಹುತಾತ್ಮ ಯೋಧರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಸಮೀಪದ ಕಾರ್ಗಿಲ್ ಸ್ತೂಪದಲ್ಲಿ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಸದಸ್ಯರು, ವಿವಿಧ ಶಾಲಾ ವಿದ್ಯಾರ್ಥಿಗಳು ಹುತಾತ್ಮ ವೀರಯೋಧರಿಗೆ ಗೌರವ ನಮನ ಸಲ್ಲಿಸಿದರು. ಭಾರತೀಯ ರೈಲ್ವೆ ಇಲಾಖೆ ಅಧೀನದ ರೈಲುಗಳಲ್ಲಿ ಬಯೋ ಟಾಯ್ಲೆಟ್ ಪರಿಚಯಿಸಿರುವ ಹಿನ್ನೆಲೆ ಸ್ವಚ್ಛತೆ ಹಾಗೂ ನೈರ್ಮಲ್ಯದಲ್ಲಿ ಗಮನಾರ್ಹ ಸುಧಾರಣೆಯಾಗಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದರು. ಬೆಂಗಳೂರು ವಿಭಾಗೀಯ ರೈಲ್ವೆ ಕಚೇರಿಯಲ್ಲಿ ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವ ಕೃಷ್ಣ ಬೈರೇಗೌಡ ಜಂಟಿ ಅಧ್ಯಕ್ಷತೆಯಲ್ಲಿ ಜರುಗಿದ ರೈಲ್ವೆ ಭೂಮಿ ಹಾಗೂ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ ಘನತ್ಯಾಜ್ಯ ನಿರ್ವಹಣೆ ಕುರಿತ ಅಧಿಕಾರಿಗಳ ಸಭೆಯಲ್ಲಿ ಅವರು ಮಾತನಾಡಿದರು. ಸ್ವಚ್ಛತೆ ಕಾಪಾಡುವ ನಿಟ್ಟಿನಲ್ಲಿ ಇಲಾಖೆಗಳ ನಡುವೆ ಪರಸ್ಪರ ಸಮನ್ವಯ ಅಗತ್ಯ ಎಂದರು. ಬೆಂಗಳೂರಿನಲ್ಲಿ ತ್ಯಾಜ್ಯ ಮುಕ್ತತೆ ಉದ್ದೇಶದಿಂದ ಆಗಸ್ಟ್ 1ರಿಂದ 1 ತಿಂಗಳ ಕಾಲ ಸ್ವಚ್ಛತಾ ಅಭಿಯಾನ ಆರಂಭಿಸಲಾಗುವುದು ಎಂದು ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು. ಹೊಸಪೇಟೆ ನ್ಯಾಯಾಲಯದ ಆವರಣದಲ್ಲಿ ನೂತನ ವಿಜಯನಗರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರವನ್ನು ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಪ್ರದೀಪ್ ಸಿಂಗ್ ಯರೂರ್ ಉದ್ಘಾಟಿಸಿದರು. ಕರ್ನಾಟಕ ರೈತ ಸುರಕ್ಷೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಪ್ರಸಕ್ತ ಮುಂಗಾರು ಹಂಗಾಮಿಗೆ ರೈತರು ಹೆಸರು ನೋಂದಾಯಿಸಲು ಈ ತಿಂಗಳ 31 ಕೊನೆಯ ದಿನವಾಗಿದೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಬೀದರ್ ಜಿಲ್ಲೆಯ ಒಟ್ಟು 6 ವಿಧಾನಸಭಾ ಕ್ಷೇತ್ರಗಳಲ್ಲಿ 940,423 ಅರ್ಜಿಗಳು ಸ್ವೀಕೃತಗೊಂಡಿವೆ ಎಂದು ಚುನಾವಣಾಧಿಕಾರಿ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಸಮಯ ಆಗಿದೆ 12:05:33. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮವಾದಂತಹ ಸ್ವಾಗತ. ಇವತ್ತು ಒಂದು ವಿಶೇಷ ದಿನ ಅಂತಾನೆ ಹೇಳಬಹುದು. ಯಾಕೆ ಅಂತೀರಾ? ನಮ್ಮ ಜೊತೆಗಿರುವಂತಹ ಕಲಾವಿದೆ ಈ ದಿನವನ್ನ ವಿಶೇಷ ಮಾಡಿದ್ದಾರೆ. ಡಾಕ್ಟರ್ TS ಸತ್ಯವತಿ. ಸಂಗೀತ ಪ್ರಪಂಚದಲ್ಲಿ ಸುಪರಿಚಿತವಾದಂತಹ ಹೆಸರು ಇದು. ಎಷ್ಟು ಜನ ಶಿಷ್ಯರನ್ನ ತರಬೇತಿಗೊಳಿಸಿದ್ದಾರೆ ಅನ್ನೋದು ಬಹುಶಃ ಸಂಖ್ಯೆಗೆ ಸಿಲುಕಲಾರದ್ದು ಅಂತ ಅನ್ಸುತ್ತೆ. ಸಂಸ್ಕೃತ ವಿಷಯ ಇರಬಹುದು, ಸಾಹಿತ್ಯಿಕ ವಿಷಯ ಇರಬಹುದು, ಸಂಗೀತದ ವಿಷಯ ಇರಬಹುದು, ಉಪನ್ಯಾಸ ಇರಬಹುದು, ಭಕ್ತಿ ಸಂಗೀತದ ವಿಷಯ ಇರಬಹುದು, ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಛಾಪು ಮೂಡಿಸಿರುವಂತಹ ಈ ಕಲಾವಿದೆಗೆ 2025ನೇ ಸಾಲಿನ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಮೇಡಮ್ ನಮಸ್ಕಾರ.
2: ನಮಸ್ಕಾರ.
1: ನಿಮಗೆ ಅಭಿನಂದನೆಗಳು ಮೊದಲನೇದಾಗಿ.
2: ತುಂಬಾ ಧನ್ಯವಾದಗಳು.
1: ಈ 2025ರ ಅಕಾಡೆಮಿ ಪ್ರಶಸ್ತಿ ಬಂದಿರೋದು ಆಶ್ಚರ್ಯ ಅಂತೇನು ಅನ್ಸಲ್ಲ, ಯಾಕಂದ್ರೆ ನೀವು ಅಷ್ಟು ದೊಡ್ಡ ಕಲಾವಿದೆ, ವಾಗ್ಮಿ ಕೂಡ. ನೀವು ನಿಮ್ಮ ಉಪನ್ಯಾಸಗಳನ್ನ ಕೇಳದೆ ಇರೋರೇ ಇಲ್ಲ ಅನ್ಸುತ್ತೆ ಕರ್ನಾಟಕದಲ್ಲಿ ಬಹುಶಃ. ಈ ಒಂದು ಪಯಣ ಆರಂಭ ಆಗೋದಕ್ಕೆ ಒಂದು

0: ಬುನಾದಿ ಇರ್ಬೇಕಲ್ವಾ, ಆ ಬುನಾದಿ ಆರಂಭ ಆಗಿದ್ದು ನಿಮ್ಮ ತಾಯಿಯಿಂದ ಅಂತ ನಾವು ಕೇಳ್ತಾ ಇರ್ತೀವಿ, ಅದ್ರ ಬಗ್ಗೆ ಒಂದು ಹೇಳ್ತೀರಾ?
1: ಸತ್ಯವಾದ ಮಾತು, ನಮ್ಮ ಮನೆಯಲ್ಲಿ ನಾವು 4 ಜನ ಮಕ್ಕಳು, ಹಿರಿಯ ಅಕ್ಕಂದ್ರೆ ಇಬ್ರು ಒಳ್ಳೆ ಸಂಗೀತಗಾರ್ತಿಯರು, ಹೆಸರು ಕೇಳೇ ಇರ್ತೀರಾ, ವಸಂತ, ಮಾಧವಿ ಮತ್ತು ವಸುಂಧರ. ನನ್ನ ಅಣ್ಣ ಕೂಡ ನರಸಿಂಹಸ್ವಾಮಿ ಅಂತ, ಅವನಿವ ಅಮೆರಿಕದಲ್ಲಿದ್ದಾನೆ, ಅವನು ಇವತ್ತಿಗೂ ಹಾಡ್ತಾನೆ, ಸಂಗೀತ ತುಂಬ ಪ್ರೀತಿ, ಮತ್ತೆ ತಾನು ಹಾಡುಗಾರ ಸ್ವತಃ. ನಾನು ಕೊನೆಯವಳು. ನಮ್ಮ 4 ಜನಕ್ಕೂ ಸಂಗೀತ ಮತ್ತು ಸಾಹಿತ್ಯ ಸಮವಾಗಿ ಹುಟ್ಟಿದ ದಿನದಿಂದಲೇ ಅಂತ ಬೇಕಾದರೂ ಅನ್ಕೋಬಹುದು ನನ್ನ ಮಟ್ಟಿಗೆ, ಏಕೆಂದ್ರೆ ನನಗೆ ಮತ್ತು ನನ್ನ ಅಕ್ಕಂದಿರಿಗೆ ಸಾಕಷ್ಟು ವಯಸ್ಸಿನ ಅಂತರ ಕೂಡ ಇರೋದ್ರಿಂದ ಹುಟ್ಟು ಹಾಕಿ ಬೆಳೆಸಿ ಕಡ್ಡಾಯವಾಗಿ ನಾವು ಅದನ್ನು ಮಾಡಲೇಬೇಕು ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದು ಅಮ್ಮ. ಅದು ಹೇಗೆ ಅಂತ ಹೇಳಿದ್ರೆ, ನಮಗೆ ಅಲ್ಲಿ ಆಯ್ಕೆ ಇಲ್ಲ, ಇದು ಮಾಡಬೇಕು ಅಂದ್ರೆ ಮಾಡಬೇಕು. ಎಷ್ಟರ ಮಟ್ಟಿಗೆ, ಬೆಳಗ್ಗೆ 4:30 ಹೇಳಬೇಕು, ನಿನಗಿಷ್ಟ ಇಲ್ಲ ಗೊತ್ತು, ಆದರೆ ನೀ ಹೇಳಬೇಕು ಈ ಹಾಡು ಹಾಡಬೇಕು, ಮೊನ್ನೆ ಹೇಳ್ಕೊಟ್ಟಿದ್ದು ಒಪ್ಪಿಸ್ಬೇಕದನ್ನ, ಆ ರಾಗ ಹಾಡಬೇಕು. ಹೀಗೆ ಅವರದ್ದು ಒಂದು ತರಬೇತಿ. ಮತ್ತೆ ಆಗಲೇ ಕಾಲದಲ್ಲಿ ಏನೇನು ನಮಗೆ ಪತ್ರಿಕೆಗಳು ಬರ್ತಾ ಇತ್ತು, ಪುಸ್ತಕಗಳು ಬರ್ತಾ ಇದ್ವು, ಮಾಸಿಕಗಳು, ಅದೆಲ್ಲ ಮನೆಗೆ ಬೀಳ್ತಾ ಇತ್ತು.
0: ಓದಬೇಕು,
1: ಓದಲೇಬೇಕು, ಮತ್ತು ಅದರ ಬಗ್ಗೆ ಒಂದಿಷ್ಟು ವಿಮರ್ಶೆ ಚರ್ಚೆ ಎಲ್ಲ ಮನೆಯಲ್ಲಿ ನಮ್ಮದೇ ಆದ ರೀತಿಯಲ್ಲಿ ನಡೆಯೋದು. ವಾರಕ್ಕೊಂದು ಸಲ ಅವರು ಕೊಟ್ಟಂತಹ ವಿಷಯವನ್ನು ಕುರಿತು ಒಂದೊಂದು ಪುಟದ, ಎರಡೆರಡು ಪುಟದ, ನಮ್ಮ ನಮ್ಮ ಸ್ವಸಾಮರ್ಥ್ಯಕ್ಕೆ ಅನುಗುಣವಾಗಿ ಒಂದು ಲೇಖನ ಬರಿಬೇಕು. ಅದಕ್ಕೆ ಅಂಕ ಕೂಡ ಕೊಡೋರು ಸಾಯಂಕಾಲದ ಹೊತ್ತಿಗೆ.
0: ಅಲ್ಲ, ನಿಜವಾಗ್ಲೂ ಮನೆಯೇ ಮೊದಲ ಪಾಠಶಾಲೆ, ತಾಯಿ ತಾನೇ ಮೊದಲ ಗುರುವು.
1: ಹೌದು, ಇದನ್ನ ನಾನು ಎಲ್ಲ ಕಡೆಯಲ್ಲೂ ಹೇಳಿರ್ತೇನೆ, ಯಾಕಂದ್ರೆ ಅಂಥದ್ದೊಂದು ಇಲ್ಲದೆ ಇದ್ರೆ ನಾವು ಹೇಗೆ ಏನನ್ನಾದರೂ ಮಾಡೋದಕ್ಕೆ ಸಾಧ್ಯ? ಯಾವ ಮಕ್ಕಳಿಗೂ ಆ ವಯಸ್ಸಿನಲ್ಲಿ ಸ್ವಯಂ ಪ್ರೇರಿತರಾಗಿ ಏನೋ ಒಂದು ಮಾಡಿಬಿಡ್ಬೇಕು ಅನ್ನೋಂಥದ್ದು ಇರಲ್ಲ. ಏನೋ ಒಂದು ಇನ್ಸೆಂಟಿವ್ ಬೇಕಾಗತ್ತೆ ಒಂದು ಅವ್ರನ್ನ ಆಕರ್ಷಿಸೋದಕ್ಕೆ. ಹಾಗೆ ಒಂದು ಸ್ಕೂಲ್ನಲ್ಲಾಗಲಿ ಯಾವುದೇ ಸ್ಪರ್ಧೆ, ಅದು ಡಿಬೇಟ್ ಆಗಬಹುದು ಅಥವಾ ಚರ್ಚಾ ಸ್ಪರ್ಧೆ, ಇದು ಯಾವುದೇ ಆಗ್ಬೋದು, ಲೇಖನ ಸ್ಪರ್ಧೆ ಆಗ್ಬೋದು, ಅದಕ್ಕೆ ಕಳಿಸ್ಬಿಡೋರು, ಹೋಗಲೇಬೇಕು. ಅವರು ಒಂದಷ್ಟು ಪಾಯಿಂಟ್ಸ್ ಹಾಕೋರು, ಮುಂದೆ ಮುಂದೆ ಮುಂದೆ ನನಗಿದು ಆಗೋಲ್ಲ, ನಿಮ್ಮ ಟೀಚರ್ನ ಕೇಳು ಅಂತ ಹೇಳಿ ನಮ್ಮ ಟೀಚರ್ಗಳ ಹತ್ರ ಹಾಕಿಸ್ಕೊಂಡು ಹೋಗಿ ಫಸ್ಟ್ ಪ್ರೈಸ್, ಅದು ಬರಲೇಬೇಕು, ಆ ರೀತಿಯಾದಂಥ ಒಂದು ಒತ್ತಾಸೆ. ತಗೊಂಡು ಬಂದರೆ ಪ್ರೈಸು ಮನೇಲಿ ಹಬ್ಬ, ಒಂದು ಸಿಹಿ ಮಾಡಲೇಬೇಕು, ಗೆಳೆಯರನ್ನ ಕರೆದು ಎಲ್ಲರಿಗೂ ಕೊಟ್ಟು ಸಂತೋಷ ಪಡಬೇಕು.
0: ಈಗಿನ ದಿನಗಳಲ್ಲಿ ನಾವಿದನ್ನ ಯೋಚನೆ ಮಾಡುವಾಗ ಪಿಯರ್ ಪ್ರೆಷರ್ ಅಂತ ಹೇಳ್ತಾರೆ.
1: ಕರೆಕ್ಟ್.
0: ಆದ್ರೆ ಈ ಪಿಯರ್ ಪ್ರೆಷರ್ ಅನ್ನೋದಕ್ಕಿಂತ ಇದು ಒಂದು ಒತ್ತಾಸೆ ಉತ್ತೇಜನ ಇದ್ರೆ ಮಕ್ಕಳು ಮುಂದುವರ್ಕೊಂಡು ಹೋಗೋದಕ್ಕೆ ಸಾಧ್ಯ ಅನ್ನೋದಕ್ಕೆ ನಿಜವಾದ ಸಾಕ್ಷಿ.
1: ಹೌದು, ಬಲವಂತವಾಗಿ ಏನನ್ನು ಮಾಡಿಸೋದಕ್ಕೆ ಸಾಧ್ಯ ಇಲ್ಲ. ಅವರು ಪ್ರೀತಿಯಿಂದ ಮಾಡುವ ಹಾಗೆ ಒಂದು ವಾತಾವರಣ ನಿರ್ಮಾಣ ಮಾಡೋದಿದೆಯಲ್ಲ, ಅದು ಎಲ್ಲರಿಗೂ ಸಾಧ್ಯ ಇಲ್ಲ. ಕೆಲವರಿಗೆ ಮಾತ್ರ ಅದಿರುತ್ತೆ, ಅವರಿಗೆ ಅದು ತುಂಬ ಉತ್ಕಟವಾಗಿ ಬೇಕು ಅಂತ ಆಗಬೇಕು ತಂದೆ ತಾಯಂದ್ರಿಗೆ. ಆದರೆ ಹೇಗೆ ಹೇಗೋ ಮಾಡಿದ್ರೆ ಮಕ್ಕಳಿಗೆ ಅದು ತುಂಬ ಒತ್ತಡನೂ ಆಗಬಹುದು, ಮತ್ತು ಅವರದನ್ನು ಬಿಟ್ಟು ತೀರ ತದ್ವಿರುದ್ಧವಾಗೂ ಹೋಗುವಂಥದ್ದೇ ಇದೆ ಎಷ್ಟೋ ಸಲ. ಹಾಗಾಗಿ ಅವರಿಗೆ ಇಷ್ಟವಾಗುವಂಥದ್ದನ್ನೂ ಮಾಡ್ತಾ ನೀ ಮಾಡ್ತಾ ಇರೋದು ಚೆನ್ನಾಗಿದೆ, ಬೆಂತಟ್ಟಬೇಕು, ಪ್ರೋತ್ಸಾಹ ಬೇಕು. ಕೇವಲ ಬಯ್ಯೋದಲ್ಲ, ಒಂದು ಏನೋ ಒಂದು ಸಣ್ಣ ಒಂದು ಬಹುಮಾನ ತಂತು ಅಂದರೆ ಅದು ಫಸ್ಟ್ ಪ್ರೈಸೇ ಆಗಬೇಕು ಅಂತಿಲ್ಲ, ಎಲ್ಲೋ ಒಂದು ಕಡೆ 3ನೇ ಪ್ರೈಸು ಬರುತ್ತೆ, ಬಹುಮಾನ ಬಂದಿರುತ್ತೆ ಆ ಕಾಲ.
0: ಅಲ್ಲ, ಈಗ ನೀವು ಹೇಳ್ತಾ ಇದ್ರಿ ನಿಮ್ಮ ತಾಯಿ ಬಗ್ಗೆ ಹೇಳುವಾಗ, ಒಂದು 4 ಸಾಲು ಫಸ್ಟ್ ಒಂದು 4 ಸ್ಟೆಪ್ಸ್ ಹೇಳ್ಕೊಟ್ಬಿಟ್ಟು ಅದಾದ್ಮೇಲೆ ಉಳಿದಿದ್ದನ್ನ ನಿಮ್ಮ ಟೀಚರ್ ಹತ್ರ ಹೇಳಿಸ್ಕೊ ಅಂತ ನನಗೆ ಗೊತ್ತಿಲ್ಲ. ಈ ಒಂದು ಗೈಡೆನ್ಸ್ ಇದೆಯಲ್ಲ, ಈ ಜೊತೆಗೆ ನಿಲ್ಲುವಂಥದ್ದು, ಅದು ಪೋಷಕರ ಜೊತೆಗೆ ನಿಂತಾಗ ಪಿಯರ್ ಪ್ರೆಷರ್ ಅನ್ನಿಸ್ಕೊಳ್ಳೋ
1: ಆಗೋಲ್ಲ. ಹಲವಂ ಬಲ್ಲವರಿಂದ ಕಲಿತು,
0: ನಿಜ,
1: ಯಾರ್ಯಾರ ಹತ್ರ ಏನೇನು ಒಳ್ಳೇದಿದೆ ಕಳಿಸೋರು ಅವ್ರ ಹತ್ರ, ಅದು ಅವರು ತುಂಬಾ ಬುದ್ಧಿವಂತರು, ಅದನ್ನ ಅವ್ರ ಹತ್ರ ತಿಳ್ಕೊಂಡು ಬಾ. ಇದು ತುಂಬಾ ತುಂಬಾ ಕೆಲಸ ಮಾಡಿದೆ ಅದು. ಇವತ್ತು ಏನೇನು ನಾವು 4 ಜನ, ನಾನು ಅಂತ ಮಾತ್ರ ಅಲ್ಲ, ನಾವು 4 ಜನ ಇವತ್ತು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಏನನ್ನ ಸಾಧನೆ ಅಂತ ಮಾಡಿದ್ದೇವೆ, ಅದರಲ್ಲಿ 99.9% ಅವ್ರಿಗೆ ಹೋಗಬೇಕಾಗತ್ತೆ.
0: ತಂದೆ ತಾಯಿಯ ಅಷ್ಟೇ ಪ್ರಾಧಾನ್ಯತೆ ಬಹುಶಃ ನಿಮಗೆ ಕೊಟ್ಟವರು ಅಂತಂದ್ರೆ ನಿಮ್ಮ ಗುರುಗಳು ಅಂತ ಹೇಳ್ಬೋದು.
1: ಅದು ನಂತರದ ದಿನಗಳಲ್ಲಿ, ಆರಂಭದಲ್ಲಿ ಅಮ್ಮ, ಆಮೇಲೆ ಸರಿಯಾದ ಗುರುಗಳನ್ನ ಹಿಡಿದು. ಏಕೆಂದ್ರೆ ಮನೆಯಲ್ಲಿಯೇ ಇಬ್ಬರು ಅಕ್ಕಂದ್ರೆ ನನಗೆ ಗುರುಗಳು, ವಿದ್ವತ್ತು ಫಸ್ಟ್ ರ್ಯಾಂಕ್ ಬಂತು, ಅಲ್ಲಿಯವರೆಗೂ ಪಾಠ ಎಲ್ಲ ಅಲ್ಲಿದ್ದೇನೆ, ಹೊರಗಡೆ ಹೋಗಿದ್ದೇ ಇಲ್ಲ.
0: ಓಕೆ.
1: ಅದಾಗಿ ನನಗೆ ಒಂದು ರಾಷ್ಟ್ರೀಯ ಇದು ಸಾಂಸ್ಕೃತಿಕ ವಿದ್ಯಾರ್ಥಿ ವೇತನ, ನ್ಯಾಷನಲ್ ಕಲ್ಚರಲ್ ಸ್ಕಾಲರ್ಶಿಪ್, ಅದಕ್ಕೆ ಅಪ್ಲೈ ಮಾಡಿದಾಗ ಬಂದ್ಬಿಡ್ತದು. ಆಗ ನಾನು MA ಇನ್ನೂ ಸೇರ್ತಾ ಇದ್ದೆ. ಆಗ ಮೇಷ್ಟ್ರು ಶ್ರೀಕಂಠನ್ ಅವರು ಅವ್ರ ಹತ್ರ ನಾನು ಕೇಳಿಕೊಂಡು ತಮ್ಮ ಹತ್ರ ಕಲಿಬೇಕು ಅಂತ. ಯಾಕೆಂದರೆ ಆಕಾಶವಾಣಿಯಲ್ಲಿ ಅವರು ಗುರುಗಳಾಗದೇ ಇರೋರೇ ಇಲ್ಲ ಅನ್ಸುತ್ತೆ.
0: ಗಾನ ವಿಹಾರದ ಮೂಲಕ

0: ವಿಹಾರದ ಮೂಲಕ ಎಲ್ಲರೂ ಸಂಗೀತದ ವಿದ್ಯಾರ್ಥಿಗಳೆಲ್ಲ ಅವರ ವಿದ್ಯಾರ್ಥಿಗಳೇ ಪರೋಕ್ಷವಾಗಿ. ನನಗೆ ಪ್ರತ್ಯಕ್ಷವಾಗಿ ಅವರ ಹತ್ರ ಕಲಿಬೇಕು ಅನ್ನೋ ಅಪೇಕ್ಷೆ ಬಹಳ ದಿನಗಳಿಂದ ಇತ್ತು. ಹೊರಗೆ ಹೋಗೋದೇ ಆದರೆ ಅದು ಶ್ರೀಕಂಠನ್ ಮೇಷ್ಟ್ರೇ ಆಗಬೇಕು ಅಂತ. ಹಾಗಾಗಿ ಹೋಗಿ ನಮ್ಮ ತಾಯಿಯವ್ರ ಜೊತೆಯಲ್ಲಿ ಕೇಳಿದೆ. ಅವರು ಬಹಳ ಸಂತೋಷದಿಂದ ಒಪ್ಕೊಂಡ್ರು. ಅಷ್ಟೊತ್ತಿಗೆ ನನಗೆ ವಿದ್ವತ್ ಆಗಿತ್ತು. ತುಂಬ ಸಂತೋಷ, ಅವರು ಹೇಳ್ಕೊಡ್ತೀನಿ ಅಂತ ಒಪ್ಕೊಂಡ್ರು. ಅಲ್ಲಿಂದ ಮುಂದಕ್ಕೆ ಅವರ ಕೊನೆಯ ದಿನಗಳವರೆಗೂ ವಿದ್ಯಾರ್ಥಿನಿಯಾಗಿ ಮುಂದುವರೆದ್ನಲ್ಲ, ನನ್ನ ಸೌಭಾಗ್ಯ ಅದು.
1: ಆ ಒಂದು ದಾಸರ ಸಾಹಿತ್ಯ, ಭಕ್ತಿ ಸಂಗೀತ ನಿಮ್ಮ ಧ್ವನಿಯಲ್ಲಿ, ಅದ್ರ ಬಗ್ಗೆ ಕೇಳೋದೇ ಒಂದು,
0: ಅದಕ್ಕೂ ಗುರುಗಳೇ ಕಾರಣ. ಅವ್ರದ್ದು ಎಷ್ಟು ದೇವರ ನಾಮಗಳಿಗೆ ರಾಗ ಹಾಕಿದ್ದಾರೆ. ಸುಮಾರು ಜನಕ್ಕೆ ಅವರು ಯಾವ ಯಾವ ದೇವರ ನಾಮಗಳಿಗೆ ಅವರು ರಾಗ ಹಾಕಿದ್ದು ಅಂತ ಗೊತ್ತಿಲ್ಲದೆ ಇರಬಹುದು. ನಾರಾಯಣನನ್ನ ಅದು ಅತ್ಯಂತ ಪ್ರಸಿದ್ಧವಾದ್ದು. ಶುದ್ಧನ್ಯಾಸಿ ರಾಗ ಅದು ಮೇಷ್ಟ್ರು ಹಾಕಿರೋದು. ಅದು ಪ್ರಖ್ಯಾತಿಗೆ ಬಂದದ್ದು MS ಅಮ್ಮ ಅವರ ಮೂಲಕ. ತುಂಬ ಜನ ಅಂದ್ಕೊಂಡಿದ್ದಾರೆ ಅವರು ಹಾಕಿದ್ದಾರೆ ಅಥವಾ ಅವರಿಗೆ ಬೇರೆ ಯಾರೋ ಹಾಕಿಕೊಟ್ಟಿದ್ದಾರೆ ಅಂತ. ಆದರೆ ಅದನ್ನು ಆ ರಾಗ ಹಾಕಿದ್ದು ಗುರುಗಳು.
1: RK ಶ್ರೀಕಂಠನ್ ಅವರು ಒಮ್ಮೆ ಆಕಾಶವಾಣಿ ಸಂದರ್ಶನದಲ್ಲಿ ಹೇಳ್ತಾ ಇದ್ರು, ಹೇಗೆ MS ಸುಬ್ಬಲಕ್ಷ್ಮಿ ಅವರು ಒಮ್ಮೆ ಬಂದು ಇವ್ರ ಹತ್ರ
0: ಕಲ್ತಿದ್ದಾರೆ. ಹೌದು ಹೌದು, ಅದೊಂದೇ ಅಲ್ಲ, ಇನ್ನೊಂದು ಎರಡು ನಾಲ್ಕು ದೇವರ ನಾಮಗಳನ್ನ ಕಲ್ತಿದ್ದಾರೆ ಅವರು. ಗುರುಗಳಿಗೆ ಅದೊಂದು ವಿಶೇಷವಾದ ಶಕ್ತಿ ಅಂತಲೇ ಹೇಳಬೇಕು ಭಕ್ತಿ ಸಂಗೀತ. ಯಾಕೆಂದ್ರೆ ಅವ್ರಿಗೆ ಸಂಗೀತ ಉಸಿರು. ನೀವು ಯಾವಾಗ ಅವರ ಮನೆಗೆ ಹೋಗಿ ಅವ್ರು ಯಾವುದೋ ಒಂದು ಕೃತಿಯ ಸಾಹಿತ್ಯದ ಸ್ಕ್ರಿಪ್ಟ್ ಕೈಯಲ್ಲಿ ಇರೋದೇ ಇರೋದು. ಪಾಠಕ್ಕೆ ಹೋದ್ರೆ ಹಾಂ ಅದನ್ನು ಪಕ್ಕದಲ್ಲಿ ಇಟ್ಬಿಟ್ಟು ಬಾ ಕೂತ್ಕೋ ಅಂತ ಆಮೇಲೆ ಪಾಠ ಪ್ರಾರಂಭ ಮಾಡೋರು. ಅದಿಲ್ಲದೆ ಇರೋ ಸಮಸ್ತ ಕಾಲವೂ ಕೂಡ ಅವರ ಪತ್ನಿಯವರು ಅದನ್ನು ಹೇಳಿದ್ದಾರೆ. ಒಂದೊಂದು ತಿಂಗಳು ಒಂದೊಂದು ರಾಗ ಅವರು ತೆಗೆದುಕೊಂಡ್ಬಿಡೋರು. ಮತ್ತು ಬೆಳಗ್ಗೆ ಎದ್ದಾಗ್ಲಿಂದ ನಿತ್ಯ ಕರ್ಮಗಳನ್ನು ಮುಗಿಸೋದಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟೇ, ಇನ್ನು ಮಿಕ್ಕಿದ್ದೆಲ್ಲ ಸಂಗೀತ. ಆ ರೀತಿಯಾದ ತಪಸ್ಸು ಅವ್ರದ್ದು. ಹಾಗಾಗಿ ಅವರು ರಾಗ ಸಂಯೋಜನೆ ಮಾಡುವಾಗ ಅವರು ನಮಗೂ ಹೇಳೋರು, ಒಂದು ಕೃತಿಗೆ ಯಾರದ್ದೇ ಆಗಲಿ ಕೇವಲ ಸಾಹಿತ್ಯ ಇದೆ ಅಂದಾಗ ನೀನು ಎಂಥ ರಾಗ ಹಾಕಬೇಕು, ಹೇಗೆ ಅದನ್ನು ಹಾಡಬೇಕು ಅಂದರೆ ಉದ್ದೇಶ ಏನಿತ್ತು ಕೃತಿಕರ್ತರದ್ದು ಅದನ್ನು ನೀನು ಮನಸ್ಸಿಗೆ ತಂದುಕೋಬೇಕು. ಅದಕ್ಕೆ ನೀನು ಧ್ಯಾನಕ್ಕೆ ಹೋಗಬೇಕಾಗತ್ತೆ. ಮತ್ತು ಒಂದು ಸಂಗತಿಯನ್ನು ಹಾಕಬೇಕಾದ್ರೆ ಅದು ಆ ಕೃತಿ ಅದನ್ನು ಒಪ್ಪಿಕೊಳ್ಳುತ್ತಾ ಅಪ್ಪಿಕೊಳ್ಳುತ್ತಾ ನೋಡು, ಇಲ್ಲದೆ ಇದ್ದರೆ ಅದನ್ನು ನಮ್ಮ ಭಾಷೆಯಲ್ಲಿ ಹೇಳೋರು ಒಥಿಯಂದು ಒದಿಯತ್ತೆ ಅಂತ. ಅದು ಒದ್ದುಬಿಡುತ್ತೆ ಕೃತಿ. ಎಂಥ ದೊಡ್ಡ ಮಾತದು, ನಿನಗೆ ಬೇಕಾದ್ದನ್ನು ಹಾಡಬಾರ್ದು. ನನಗೆ ಕಂಠ ತುಂಬ ಚೆನ್ನಾಗಿದೆ, ಈ ಪಲಕ್ ಹಾಕ್ಬಿಡ್ತೀನಿ ಅದಕ್ಕೆ ಅಂದರೆ ಆ ಸಾಹಿತ್ಯ ಅದನ್ನು ತಗೊಳುತ್ತಾ? ಅದನ್ನು ಯೋಚನೆ ಮಾಡಿಬಿಟ್ಟು ಹಾಕಬೇಕು. ಹಾಗಾಗಿ ಇವತ್ತು ಅವರು ಯಾವ ಯಾವ ದೇವರ ನಾಮಗಳಿಗೆ ಭಕ್ತಿ ರಚನೆಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅದನ್ನು ಬೇರೆ ಯಾರೂ ಬೇರೆ ಯಾವ ರೀತಿಯಲ್ಲೂ ಹಾಡೋಕ್ಕಾಗಲ್ಲ.
1: ಒಳ್ಳೆ ಗುರುಗಳು ಸಿಕ್ಕ ಹಾಗೇನೆ ಗುರುವಿಗೆ ತಕ್ಕಂಥ ಶಿಷ್ಯರು ಸಿಗೋದು ಕೂಡ ಅಷ್ಟೇ ಮುಖ್ಯ ಆಗತ್ತೆ ಅನ್ನೋದಕ್ಕೆ ಬಹುಶಃ ನೀವೇ ಸಾಕ್ಷಿ ಅನ್ಸುತ್ತೆ. ನಿಮ್ಮಅಮ್ಮ ಇರಬಹುದು, ಗುರುಗಳಿರ್ಬಹುದು, ಏನು ಗೈಡೆನ್ಸ್ ಕೊಟ್ಟರು ಅದನ್ನು ನೀವು ಅಪ್ಕೊಂಡ್ರಿ ಅಲ್ಲ?
0: ನಂದು ಅದು ಬರೀ ನನ್ನ ಹೆಗ್ಗಳಿಕೆ ಅನ್ಸಲ್ಲ, ನಮ್ಮ ಗುರುಗಳ ಶಿಷ್ಯರು ಅಷ್ಟು ಜನ ಇದ್ದಾರೆ. ಅವರ ಹೆಸರನ್ನು ಉಳಿಸೋದಕ್ಕೆ ಇವತ್ತು ಬಹುಶಃ ಇಡೀ ಕರ್ನಾಟಕದಲ್ಲಿ ಅಷ್ಟು ದೊಡ್ಡ ಸಂಖ್ಯೆಯ ಮತ್ತು ಆ ಗುಣಮಟ್ಟದ ಶಿಷ್ಯರು ನಮ್ಮ ಗುರುಗಳಿಗೆ ಮಾತ್ರನೇ ಇದ್ದಾರೆ. ಅದು ಆಕಾಶವಾಣಿ ಮೂಲಕವೂ ಆಗತ್ತೆ, ಕಲಿತು ತಾವೇ ರೂಢಿಸ್ಕೊಂಡಿರುವಂಥವರು ಕೂಡ ಅದೇ ಪಂಥದಲ್ಲಿ ಬಂದವರು, ಅಷ್ಟೇ ಸೊಗಸಾಗಿ ಹಾಡೋರು ತುಂಬ ಜನ ಇದ್ದಾರೆ. ಅದಕ್ಕೆ ಗುರುಗಳ ಒಂದು ಶಕ್ತಿಯೇ ದೊಡ್ಡದು ಅಂತ ನನ್ನ ಭಾವನೆ.
1: ನೀವು ಸಾಕಷ್ಟು ಶಿಷ್ಯರನ್ನು ತರಬೇತಿಗೊಳಿಸ್ತಾ ಹೋದ್ರಿ. ಸಂಗೀತ ತರಬೇತಿ ಜೊತೆಗೆ ಸಂಸ್ಕೃತದಲ್ಲೂ ಕೂಡ ನೀವು ಸಾಕಷ್ಟು ಅಧ್ಯಯನ ಮಾಡಿದವರು.
0: ಹಾಂ, MA MPhil PhD ಕೂಡ ನಾನು ಬೆಂಗಳೂರು ವಿಶ್ವವಿದ್ಯಾಲಯದಿಂದಲೇ ಮಾಡಿದ್ದು. ಸಂಸ್ಕೃತ ಮತ್ತು ಸಂಗೀತ ಅನ್ನೋದು ಎರಡನ್ನು ಬೇರ್ಪಡಿಸಲು ಆಗಲ್ಲ ಅಂತ ನನ್ನ ಭಾವನೆ. ಏಕೆಂದರೆ ನಮ್ಮ ದೇಶದ ಯಾವುದೇ ಭಾಷೆಯ ಸಾಹಿತ್ಯ ಬೆಳೆದಿರೋದೇ ಸಂಸ್ಕೃತದಿಂದ. ಸಂಸ್ಕೃತ ಇಲ್ಲದೆ ಭಾರತೀಯ ಸಂಸ್ಕೃತಿಯೇ ಇಲ್ಲ. ಹಾಗಾಗಿ ನಮ್ಮ ಸಂಸ್ಕೃತಿಯ ಬೇರುಗಳಿರುವಂತಹ ಭಾಷೆ ಅದು. ಸಂಗೀತ ಇನ್ನೆಷ್ಟು ಎಂಥ ದೊಡ್ಡ ಕಲೆ, ಅದರಲ್ಲಿ ಸಂಸ್ಕೃತ ಹೇಗೆ ಹಾಸುಹೊಕ್ಕಾಗಿ ಸೇರಿದೆ, ಇದನ್ನು ಅನುಭವೈಕ ವೇದ್ಯ, ಅದನ್ನು ಅನುಭವಿಸಿ ಅಧ್ಯಯನ ಮಾಡಿ ತಿಳ್ಕೊಂಡ್ರೆ ಅದೆರಡನ್ನು ಬೇರ್ಪಡಿಸೋಕೆ ಸಾಧ್ಯ ಇಲ್ಲ ಅನ್ನೋ ಸತ್ಯ ನಮಗೆ ಗೋಚರವಾಗುತ್ತೆ. ಹಾಗಾಗಿ ಇದೆರಡೂ ಕೂಡ ನನ್ನ ಜೊತೆ ಜೊತೆಯಲ್ಲೇ

0: ಪ್ರಾಬ್ಲಮ್ ಇದ್ರೂ ಸಹ ನಮಗೆ ಅವರಿಗೆ ಎಷ್ಟು ಪವರ್ ಬೇಕಂತ ಗೊತ್ತಿದ್ರೂ ಸಹ ನಾವು ಅವರಿಗೆ ಕಣ್ಣಿಗೆ ಒಂದು ಡ್ರಾಪ್ಸ್ ಹಾಕ್ತೇವೆ, ದಿಸ್ ಇಸ್ ಅ ಡೈಲಟೇಷನ್ ಅಂತ ಹೇಳ್ತೇವೆ. ದಿಸ್ ಇಸ್ ಬೇಸಿಕಲಿ ಎಲ್ಲ ಮಕ್ಕಳಿಗೆ ಎಲ್ಲರಿಗೆ ಮಾಡಲೇಬೇಕದು, ದಟ್ ಇಸ್ ಅ ಕಂಪಲ್ಸರಿ. ಬಟ್ ಈವನ್ ಓಲ್ಡರ್ ಪೀಪಲ್ ಆಲ್ಸೋ ಕೆಲವರು ಸರ್ತಿ ಫಸ್ಟ್ ಇಷ್ಟರವರೆಗೆ ಅವರು ಕನ್ನಡಕ್ಕೆ ಇಡಲೇ ಇಲ್ಲ ಅಂತ ಹೇಳಿದ ಕೂಡಲೇ ನಾವು ಕರೆಕ್ಟಾಗಿ ಅವರಿಗೆ ಚೆಕ್ ಮಾಡಬೇಕಾದ್ರೆ ಕಣ್ಣಿಗೆ ಡ್ರಾಪ್ಸ್ ಹಾಕಿ ಪುನಃ ಕಂಪ್ಯೂಟರಲ್ಲಿ ಚೆಕ್ ಮಾಡಿ ಪುನಃ ಅವರ ದೃಷ್ಟಿ ನೋಡಿ ಮತ್ತೆ ಅವರಿಗೆ ಒಂದು 2-3 ದಿವಸ ನಂತರ ಅವರಿಗೆ ಬಂದು ಪುನಃ ಚೆಕ್ ಮಾಡಿ ನಾವು ಕನ್ನಡಕ. ಸೊ ಇಟ್ಸ್ ಅ ಡಬಲ್ ಮತ್ತೆ ಟ್ರಿಬಲ್ ಇದು ಮಾಡ್ತೇವೆ ಅಂತ ಹೇಳ್ತೀವಿ ನೋಡಿ.
1: ಈಗ ತಾವು ಹೇಳಿದ್ರಿ ಕನ್ನಡಕ ಕೊಟ್ಟಾಗ ಸಾಮಾನ್ಯವಾಗಿ ಅದನ್ನ ಸರಿ ಮಾಡಬಹುದು ಅಂತ ಹೇಳಿ. ಈಗ ಇತ್ತೀಚೆಗೆ ನಾವು ಲೆನ್ಸ್ಗಳನ್ನ ನೋಡ್ತಾ ಇದ್ದೇವೆ, ಈ ಲೆನ್ಸ್ಗಳಿಗೂ ಕನ್ನಡಕಗಳಿಗೆ ಏನಾದ್ರೂ ವ್ಯತ್ಯಾಸ ಇದೆ?
0: ಕನ್ನಡಕ್ಕೆ ಸಹ ನಾವು ಲೆನ್ಸ್ ಅಂತ ಹೇಳುದು, ಬಟ್ ದೇ ಆರ್ ಸ್ಪೆರಿಕಲ್ ಲೆನ್ಸಸ್. ಹೌದು. ಈಗ ಒಬ್ಳು ಹುಡುಗಿ ಇದ್ದಾಳೆ, ಒಂದು 15-16 ವರ್ಷದ ಹುಡುಗಿ, ಅವಳಿಗೆ ಒಂದು -3 ಬಂತಂದೆ ಎನಿಸುವ, ಅವರಿಗೆ 10th ತನಕ ಅವರು ಕನ್ನಡಕ ಹಾಕಿ ಹೇಗೋ ಸುಧಾರಿಸಿದ್ರು. ಮತ್ತೆ ಅವರಿಗೆ ಈಗ ಏಜ್ ಆಗುವಾಗ ಅವರಿಗೆ ಒಂದು ಸೋಷಿಯಲ್ ಇದು, ಒಂದು ಕಾಸ್ಮೆಟಿಕ್ ಅಂತ ಹೇಳ್ತೇವೆ. ಈ ಲೆನ್ಸಿನ ಉದ್ದೇಶ ಇಟ್ಸ್ ಮೇನ್ಲಿ ಫಾರ್ ಕಾಸ್ಮೆಟಿಕ್ ರೀಸನ್ಸ್. ಸೊ ಕಾಂಟ್ಯಾಕ್ಟ್ ಲೆನ್ಸಸ್ ಈಸ್ ಕಣ್ಣಿನ ಒಳಗೆ ಇಡುವಂಥದ್ದು, ಬೆಳಿಗ್ಗೆ ಹಾಕಬೇಕು ರಾತ್ರಿ ತೆಗಿಬೇಕು. ಇಯರ್ಲಿ ಕಾಂಟ್ಯಾಕ್ಟ್ ಲೆನ್ಸ್ ಇದೆ ಅಂದರೆ ಒಂದು ದಿವಸ ಹಾಕಿದ್ರೆ ಒಂದು ವರ್ಷ ತನಕ ಯೂಸ್ ಮಾಡ್ಬೋದು, ಹಾಗೆ ಕೇರ್ ತಗೊಂಡ್ರೆ. ಇಲ್ಲದ್ರೆ ಮಂತ್ಲಿ ಡಿಸ್ಪೋಸಬಲ್ ಅಂತಿದೆ, ಮತ್ತೆ ಫೋರ್ಟ್ ನೈಟ್ಲಿ ಡಿಸ್ಪೋಸಬಲ್ ಅಂತಿದೆ. ಈಗ ಡೈಲಿ ಡಿಸ್ಪೋಸಿಬಲ್ಸ್ ಬಂದಿದೆ. ಡೈಲಿ ಡಿಸ್ಪೋಸಬಲ್ ಅಂತ ಹೇಳಿದ್ರೆ ನಿಮ್ಮ ಪವರ್ ಇದ್ದು ಬೆಳಿಗ್ಗೆ ನೀವು ಹಾಕೋದು, ರಾತ್ರಿ ಡಸ್ಟ್ಬಿನ್ ಅಲ್ಲಿ ಬಿಸಾಡೋದು. ಕೆಲವರು ಎಫೋರ್ಡ್ ಮಾಡುವವರು ಅವರು ತಗೊಳ್ತಾರೆ, ಅಂದ್ರೆ ಕೆಲವರು ತುಂಬಾ ಯೂಸ್ ಮಾಡೋದಿಲ್ಲ, ಒಂದ್ಸಿನವೇ ನನಗೆ ಬೇಕಾದ ಆದ್ರೆ ಅಂತ ಹೇಳಿದ್ರೆ ಡೈಲಿ ಡಿಸ್ಪೋಸಿಬಲ್ ಮಾಡ್ತಾರೆ. ಬೆಳಿಗ್ಗೆ ಅದು ಪ್ಯಾಕೆಟ್ ಇಂದ ತೆಗೆಯುವುದು, ಕಣ್ಣಿಗೆ ಹಾಕುದು, ರಾತ್ರಿ ತೆಗೆದು ಡಸ್ಟ್ಬಿನ್ ಅಲ್ಲಿ ಬಿಸಾಡೋದು. ಸೊ ಆ ಟೈಪ್ ಆಗ್ತದೆ.
1: ಧನ್ಯವಾದಗಳು ಡಾಕ್ಟ್ರೆ.
2: ಇದುವರೆಗೆ ದೃಷ್ಟಿದೋಷಗಳು ಹಾಗೂ ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ವಸಂತ ಪೈ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ, ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸ್ಟಾರ್ಟ್ಅಪ್ ಇಂಡಿಯಾ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
2: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಸ್ನೇಹಿತರೆ, ಲಕ್ಷಗಟ್ಟಲೆ ಸಂಬಳ ಕೊಡುವಂತಹ ಅದೆಷ್ಟೇ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದರು, ಕೆಲಸದಲ್ಲಿದ್ದರು, ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡೋದು ಅಂದರೆ ಕೆಲವರಿಗೆ ಕಸಿವಿಸಿ. ತನ್ನದೇ ಆದಂತಹ ಸ್ವಂತ ಉದ್ಯಮ ಇರಬೇಕು, ನಾನೇ ಅದರ ಬಾಸ್ ಆಗಿರಬೇಕು, ನಾನು ಯಾರದೇ ಕೈ ಕೆಳಗೆ ಕೆಲಸ ಮಾಡೋ ರೀತಿಯಲ್ಲಿ ಇರಬಾರ್ದು, ಬದಲಾಗಿ ನಾನೇ ಒಂದಷ್ಟು ಜನಕ್ಕೆ ಕೆಲಸವನ್ನು ಕೊಡಬೇಕು ಅನ್ನುವಂತಹ ಕನಸು ಅನೇಕ ಜನಕ್ಕಿರುತ್ತೆ. ಆದರೆ ಇದಕ್ಕೆ ಪೂರಕವಾಗಿ ಬೇಕಾದಂತಹ ಬಂಡವಾಳ ಇರ್ಬೋದು ಅಥವಾ ಅನುಕೂಲಕರವಾದಂತಹ ವ್ಯವಸ್ಥೆ ಇಲ್ಲದೆ ಅನೇಕರ ಈ ಕನಸು ಅಲ್ಲಿಗೆ ನಿಂತು ಹೋಗುತ್ತೆ ಅಥವಾ ಕಮರಿ ಹೋಗುತ್ತೆ. ಆದರೆ ಇಂಥ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡವರು ಯಾವುದೇ ಅನಾನುಕೂಲತೆಯ ಕಾರಣದಿಂದ ತಮ್ಮ ಕನಸನ್ನು ಕೈ ಬಿಡಬಾರ್ದು, ಅವರ ಕನಸು ಕೈಗೂಡಬೇಕು ಅನ್ನುವಂತಹ ಉದ್ದೇಶದಿಂದ ಭಾರತ ಸರ್ಕಾರ ಒಂದು ವಿಶಿಷ್ಟವಾದಂತಹ ಯೋಜನೆಯನ್ನು ಜಾರಿಗೊಳಿಸಿತು. ಆ ಯೋಜನೆಯ ಕಾರಣದಿಂದ ಇತ್ತೀಚೆಗೆ ಭಾರತದ ಯುವ ಜನತೆ ಸ್ವಂತ ಉದ್ಯಮದತ್ತ ಒಲವು ತೋರ್ತಾ ಇದ್ದಾರೆ. ಭಾರತದಲ್ಲಿ ಸ್ಟಾರ್ಟ್ಅಪ್ಗಳ ಸಂಖ್ಯೆ ಅಂದರೆ ನವೋದ್ಯಮಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಅದರಲ್ಲೂ ಬೆಂಗಳೂರು ಅತಿ ಹೆಚ್ಚು ನವೋದ್ಯಮಗಳಿಗೆ ನೆಚ್ಚಿನ ತಾಣ ಆಗಿದ್ದು ಭಾರತದ ಸ್ಟಾರ್ಟ್ಅಪ್ ಹಬ್ ಎನ್ನುವಂತಹ ಖ್ಯಾತಿಯನ್ನು ಗಳಿಸಿದೆ. ಭಾರತದಲ್ಲಿ ಸ್ಟಾರ್ಟ್ಅಪ್ಗಳ ಸಂಖ್ಯೆ ಗಣನೀಯ ಏರಿಕೆಯನ್ನು ಕಾಣಲು ಕಾರಣವಾಗಿರುವಂತಹ ಈ ಒಂದು ಯೋಜನೆ ಹೆಸರು ಸ್ಟಾರ್ಟ್ಅಪ್ ಇಂಡಿಯಾ. ಕೇಂದ್ರ ಸರ್ಕಾರ ಈ ಯೋಜನೆಯನ್ನು 2016 ಜಾರಿಗೆ ತಂದಿದೆ. ನವೋದ್ಯಮಿಗಳಿಗೆ ಸೂಕ್ತವಾದ ಬೆಂಬಲವನ್ನು ಕೊಡಬೇಕು, ಅವರಿಗೆ ಉದ್ಯಮವನ್ನು ಆರಂಭಿಸಲಿಕ್ಕೆ ಬೇಕಾದಂತಹ ಮೂಲಸೌಕರ್ಯಗಳನ್ನು ಕಲ್ಪಿಸಿಕೊಡಬೇಕು, ಜೊತೆಗೆ ಅವರಿಗೆ ಬೇಕಾದಂತಹ ಎಲ್ಲ ರೀತಿಯ ಆರ್ಥಿಕ ಸಹಾಯ ಇರಬಹುದು ಅಥವಾ ಇನ್ನಾವುದೇ ರೀತಿಯ ಸಹಾಯವನ್ನು ಮಾಡುವ ಮೂಲಕ ಭಾರತವನ್ನು ನವೋದ್ಯಮಗಳ ತಾಣವನ್ನಾಗಿ ರೂಪಿಸಬೇಕು ಅನ್ನುವಂತಹ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರ ಈ ಒಂದು ಯೋಜನೆಯನ್ನು ಜಾರಿಗೆ ತಂತು. ಭಾರತದಲ್ಲಿ ಸ್ಟಾರ್ಟ್ಅಪ್ಗಳ ಒಂದು ಬೆಳವಣಿಗೆ ಅತ್ಯಂತ ರೋಚಕವಾದ

ಇತಿಹಾಸವನ್ನೇ ಹೊಂದಿದೆ ಅಂತ ಹೇಳ್ಬೋದು. ಭಾರತದಲ್ಲಿಯೇ ಕೇಂದ್ರ ಸ್ಥಾನವನ್ನು ಹೊಂದಿದ್ದು ಸ್ಥಾಪನೆಯಾಗಿ 10 ವರ್ಷ ಪೂರ್ಣಗೊಳಿಸದೇ ಇರುವಂತಹ, ಹಾಗೆಯೇ 100 ಕೋಟಿ ರೂಪಾಯಿಗಳಿಗಿಂತ ಕಡಿಮೆ ವಾರ್ಷಿಕ ವಹಿವಾಟನ್ನು ನಡೆಸುವಂತಹ ಕಂಪನಿಗಳನ್ನು ಸಾಮಾನ್ಯವಾಗಿ ಸ್ಟಾರ್ಟ್ಅಪ್ ಅಂತ ಪರಿಗಣಿಸಲಾಗುತ್ತೆ. ಅಂದರೆ ನವೋದ್ಯಮ ಅಂತ ಯಾವುದೇ ಉದ್ಯಮವನ್ನು ಕರಿಬೇಕು ಅಂದರೆ ಅದರ ಕೇಂದ್ರ ಕಚೇರಿ ಅಥವಾ ಕೇಂದ್ರ ಸ್ಥಾನ ಭಾರತದಲ್ಲಿಯೇ ಇರಬೇಕು. ಅದು ಸ್ಥಾಪನೆಯಾಗಿ 10 ವರ್ಷ ಪೂರ್ಣ ಆಗಿರಬಾರ್ದು. ಹಾಗೆ ಅದರ ವಾರ್ಷಿಕ ವಹಿವಾಟು 100 ಕೋಟಿ ರೂಪಾಯಿಗಳಿಗಿಂತ ಜಾಸ್ತಿ ಇರಬಾರ್ದು. ಇಂಥವುಗಳನ್ನು ಸ್ಟಾರ್ಟ್ಅಪ್ ಅಂತ ಕರಿಬೋದು. ಈ ಒಂದು ಸ್ಟಾರ್ಟ್ಅಪ್ಗಳ ಪಟ್ಟಿಯಲ್ಲಿ ಉದ್ಯೋಗ ಸೃಷ್ಟಿಯ ಜೊತೆ ಜೊತೆಗೆ ಉತ್ತಮ ಆದಾಯವನ್ನು ಹುಟ್ಟುಹಾಕುವ ಸಾಮರ್ಥ್ಯವನ್ನು ಇರುವ ಸಂಸ್ಥೆಗಳನ್ನು ಗುರುತಿಸಿ ಈ ಪಟ್ಟಿಗೆ ಅವುಗಳನ್ನು ಸೇರಿಸ್ತಾರೆ. ಈಗಾಗಲೇ ಇರುವಂತಹ ಒಂದು ಕಂಪನಿ ಅಥವಾ ಸಂಸ್ಥೆಯನ್ನು ವಿಭಜನೆ ಮಾಡಿ ಅದರಿಂದ ಹೊಸ ಸಂಸ್ಥೆಯನ್ನು ಹುಟ್ಟು ಹಾಕಿದರೆ ಅಥವಾ ಇರುವ ಸಂಸ್ಥೆಗೆ ಈಗಾಗಲೇ ಇರುವಂತಹ ಒಂದು ಕಂಪನಿಗೆ ಬೇರೆ ರೂಪವನ್ನು ನೀಡಿ ಹೊಸ ರೂಪವನ್ನು ನೀಡಿ ಅದನ್ನು ನಾವು ಹೊಸ ಕಂಪನಿ ಅಂತ ಕರಿತೇವೆ ಅಂದರೆ ಅದನ್ನು ಸ್ಟಾರ್ಟ್ಅಪ್ ಅಂತ ಪರಿಗಣಿಸ್ಲಿಕ್ಕೆ ಆಗಲ್ಲ. ಸ್ಟಾರ್ಟ್ಅಪ್ ಅಂತ ಯಾವುದೇ ಒಂದು ಉದ್ಯಮ ಗುರುತಿಸಲ್ಪಡಬೇಕು ಅಂತ ಅಂದರೆ ಅದು ಹೊಸದಾಗಿಯೇ ಆರಂಭ ಆಗಿರಬೇಕು. ಯಾವುದೇ ಹಳೆಯ ಯೋಜನೆಯ ಮುಂದುವರಿಕೆಯೂ ಆಗಿರಬಾರ್ದು ಅಥವಾ ಹಳೆಯ ಸಂಸ್ಥೆಯೊಂದರ ಪರಿವರ್ತನೆಯೂ ಆಗಿರಬಾರ್ದು. ಹೊಸದಾಗಿ ಆರಂಭ ಮಾಡಿದರೆ ಮಾತ್ರ ಸ್ಟಾರ್ಟ್ಅಪ್ ಅನ್ನುವಂತಹ ಪಟ್ಟಿಯಲ್ಲಿ ಅದನ್ನು ಸೇರಿಸಲಿಕ್ಕೆ ಅವಕಾಶ ಆಗುತ್ತೆ. ಭಾರತದಲ್ಲಿ ಸ್ವಂತ ಉದ್ಯಮಗಳಿಗೆ ಹೆಚ್ಚಿನ ಉತ್ತೇಜನವನ್ನು ಕೊಡಬೇಕು. ಆ ಮೂಲಕ ಭಾರತೀಯ ಯುವಕರು ಉದ್ಯೋಗವನ್ನು ಪಡೆಯುವವರಾಗದೆ ಉದ್ಯೋಗದಾತರಾಗಬೇಕು ಅನ್ನುವಂತಹ ತುಂಬ ಸೊಗಸಾದ ಕನಸನ್ನು ಇಟ್ಟುಕೊಂಡು ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂತು. ಭಾರತೀಯ ಉದ್ಯಮಿಗಳಿಗೆ ಮೊಬೈಲ್ ಆ್ಯಪ್ ಸ್ಟಾರ್ಟ್ಅಪ್ಗಳನ್ನು ಆರಂಭ ಮಾಡಲಿಕ್ಕೆ ಅಂತಲೇ ಐಮೇಡ್ ಅನ್ನುವಂತಹ ಯೋಜನೆಯನ್ನು ಕೂಡ ಸರ್ಕಾರ ಆರಂಭ ಮಾಡಿತು. ಅಲ್ಲದೆ ಮುದ್ರಾ ಬ್ಯಾಂಕ್ ಮೂಲಕ ಆರ್ಥಿಕವಾಗಿ ಹಿಂದುಳಿದಂತಹ ಜನರಿಗೆ ಉದ್ಯಮಗಳನ್ನು ಆರಂಭಿಸಲು ಅತ್ಯಂತ ಕಡಿಮೆ ಬಡ್ಡಿದರದಲ್ಲಿ ಸಾಲ ಸೌಲಭ್ಯವನ್ನು ಕೂಡ ಸರ್ಕಾರ ನೀಡ್ತಾ ಇದೆ. ಈ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಅನೇಕ ರೀತಿಯಲ್ಲಿ ಉದ್ಯಮಿಗಳಿಗೆ ನೆರವನ್ನು ನೀಡುತ್ತೆ. ಈ ಯೋಜನೆಯ ಅಡಿಯಲ್ಲಿ ಸ್ಟಾರ್ಟ್ಅಪ್ಗಳು ಸರ್ಕಾರದಿಂದ ಹಲವಾರು ರೀತಿಯ ನೆರವನ್ನು ಪಡಿತಾರೆ. ಆದರೆ ಈ ಪ್ರಯೋಜನವನ್ನು ಪಡೀಬೇಕಂದ್ರೆ ಆ ಸಂಸ್ಥೆ ಅಥವಾ ಕಂಪನಿ ಕೈಗಾರಿಕೆ ಹಾಗೂ ಆಂತರಿಕ ವ್ಯಾಪಾರ ಸಂವರ್ಧನಾ ಇಲಾಖೆ ಅಂದರೆ DPIIT ಇಂದ ಸ್ಟಾರ್ಟ್ಅಪ್ ಅಂತ ಗುರುತಿಸಲ್ಪಡಬೇಕು. ಅಂದರೆ ಆ ಇಲಾಖೆ ಹೌದು ಇದು ಹೊಸದಾಗಿ ಆರಂಭವಾಗಿರುವಂತಹ ಉದ್ಯಮ ಅಂತ ಎಲ್ಲ ಮಾನದಂಡಗಳನ್ನು ಪರಿಶೀಲನೆಯನ್ನು ಮಾಡಿ ಅದಕ್ಕೆ ಒಂದು ಸರ್ಟಿಫಿಕೇಟನ್ನು ಕೊಡಬೇಕು. ಇದು ಸ್ಟಾರ್ಟ್ಅಪ್ ಹೌದು ಅಂತ ಆ ಇಲಾಖೆ ಸರ್ಟಿಫಿಕೇಟನ್ನು ಕೊಡಬೇಕು ಆರಂಭದಲ್ಲಿ. ಆಮೇಲೆ 6 ಕಾರ್ಮಿಕ ಮತ್ತು 3 ಪರಿಸರ ಕಾನೂನುಗಳಿರ್ತವೆ. ಈ ಕಾನೂನುಗಳನ್ನು ಈ ಸ್ಟಾರ್ಟ್ಅಪ್ಗಳು ಅನುಸರಿಸ್ತಾ ಇದ್ದಾವೆ ಅನ್ನುವಂತಹ ದೃಢೀಕರಣ ಬೇಕಾಗುತ್ತೆ. ಆದರೆ ಈ ದೃಢೀಕರಣವನ್ನು ಪಡೆಯಲಿಕ್ಕೆ ಯಾವುದೇ ಇಲಾಖೆಯನ್ನು ಸಂಪರ್ಕ ಮಾಡುವಂತಹ ಅಗತ್ಯ ಇಲ್ಲ. ಇದನ್ನು ಸ್ವಯಂ ದೃಢೀಕರಣ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಆದರೆ ಯಾವುದೇ ಸ್ಟಾರ್ಟ್ಅಪ್ ಆರಂಭವಾದ ಕೇವಲ 5 ವರ್ಷಗಳವರೆಗೆ ಮಾತ್ರ ಈ ಒಂದು ಸ್ವದೃಢೀಕರಣ ಮಾಡಲಿಕ್ಕೆ ಅವಕಾಶ ಇದೆ. ಆ ಬಳಿಕ ಇದಕ್ಕೆ ಬೇರೆ ಬೇರೆ ರೀತಿಯ ನಿಯಮಗಳನ್ನು ಪಾಲಿಸಿ

0: ಈ ಸ್ಟಾರ್ಟ್ಅಪ್ಗಳು ಮಾರುಕಟ್ಟೆ ಮೌಲ್ಯಕ್ಕಿಂತ ಹೆಚ್ಚಿನ ಬೆಲೆಗೆ ತಮ್ಮ ಶೇರ್ಗಳನ್ನ ಮಾರಾಟ ಮಾಡಿದಾಗ ಗಳಿಸುವ ಆದಾಯ, ಅದು 10 ಕೋಟಿ ರೂಪಾಯಿ ತನಕದ ಆದಾಯಕ್ಕೆ ಯಾವುದೇ ರೀತಿಯ ತೆರಿಗೆ ಇರೋದಿಲ್ಲ. ಹಾಗೆಯೇ ಸ್ಟಾರ್ಟ್ಅಪ್ ಅನ್ನ ಪ್ರಾರಂಭ ಮಾಡಿ ತೀವ್ರ ನಷ್ಟ ಆಗೋಯ್ತು, ಅವರು ಅಂದುಕೊಂಡ ರೀತಿಯಲ್ಲಿ ಉದ್ಯಮ ಬೆಳೆಸಲಿಕ್ಕೆ ಸಾಧ್ಯ ಆಗಲಿಲ್ಲ, ನಷ್ಟ ಆಯಿತು ಅಂದರೆ ಆ ಸಂಸ್ಥೆಯನ್ನು ಮುಚ್ಚೋದಕ್ಕೆ ಕೂಡ ಸುಲಭವಾದ ಮಾರ್ಗಗಳನ್ನು ಈ ಒಂದು ಯೋಜನೆ ಮೂಲಕ ಕಲ್ಪಿಸಲಾಗಿದೆ. ಬೇರೆ ಕಂಪನಿಗಳನ್ನು ಮುಚ್ಚೋದಕ್ಕೆ ಕನಿಷ್ಠ 180 ದಿನಗಳು ಬೇಕು. ಆದರೆ ಸರ್ಕಾರದಿಂದ ಸ್ಟಾರ್ಟ್ಅಪ್ ಅಂತ ಗುರುತಿಸಲ್ಪಟ್ಟಂತಹ ಕಂಪನಿಗಳು ಒಂದು ವೇಳೆ ಬಾಗಿಲು ಮುಚ್ಚಬೇಕು ಅಂದರೆ 90 ದಿನಗಳಲ್ಲೇ ಆ ಒಂದು ಕೆಲಸವನ್ನು ಮಾಡ್ಬೋದು. ಅಲ್ಲದೆ ಇಂಥ ಸ್ಟಾರ್ಟ್ಅಪ್ ಆಸ್ತಿಗಳನ್ನು ಮಾರಾಟ ಮಾಡಿ ಅದರಿಂದ ಬಂದ ಹಣವನ್ನು ಸಾಲ ಕೊಟ್ಟವರಿಗೆ ಪಾವತಿಯನ್ನು ಮಾಡೋದಕ್ಕೂ ಕೂಡ ಸರ್ಕಾರ ಒಬ್ಬ ಅಧಿಕಾರಿಯನ್ನು ನೇಮಿಸಿಕೊಡುತ್ತೆ. ಈ ಎಲ್ಲ ಪ್ರಕ್ರಿಯೆಗಳನ್ನು ಸ್ಟಾರ್ಟ್ಅಪ್ ನಿಲ್ಲಿಸುವಂತಹ ಬಗ್ಗೆ, ಅಂದರೆ ನಾನು ಈ ಕಂಪನಿಯನ್ನು ಮುಚ್ಚುತ್ತಾ ಇದ್ದೇನೆ ಅಂತ ಅರ್ಜಿಯನ್ನು ಸಲ್ಲಿಸಿದ 6 ತಿಂಗಳ ಒಳಗೆ ಎಲ್ಲ ಪ್ರಕ್ರಿಯೆಗಳನ್ನು ಸರ್ಕಾರ ನಿಮಗೆ ಪೂರ್ಣಗೊಳಿಸಿ ಕೊಡುತ್ತೆ. ಹಾಗೆಯೇ ಈ ಒಂದು ಸ್ಟಾರ್ಟ್ಅಪ್ಗೆ ಸಂಬಂಧಪಟ್ಟಂತಹ ಪೇಟೆಂಟ್ ಇರ್ಬೋದು ಅಥವಾ ಬೌದ್ಧಿಕ ಆಸ್ತಿ ಹಕ್ಕು ಅಂತ ನಾವೇನು ಕರಿತೀವಿ, ಅದರ ರಕ್ಷಣೆಗಾಗಿ ಕೂಡ ಸರ್ಕಾರ ಸೂಕ್ತ ಕ್ರಮಗಳನ್ನು ಕೈಗೊಳ್ಳುತ್ತೆ. ಬೇರೆ ಬೇರೆ ರೀತಿಯ ಆವಿಷ್ಕಾರಗಳಲ್ಲಿ ತೊಡಗಿರುವಂತಹ ಇಂಥ ಸ್ಟಾರ್ಟ್ಅಪ್ಗಳ ಅಭಿವೃದ್ಧಿ ಮತ್ತು ಅವುಗಳ ಬೆಳವಣಿಗೆಗಾಗಿ ಕೇಂದ್ರ ಸರ್ಕಾರ ಬರೋಬ್ಬರಿ 10,000 ಕೋಟಿ ರೂಪಾಯಿ ಹಣವನ್ನು ಮೀಸಲಾಗಿಟ್ಟಿದೆ. ಭಾರತೀಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ ಈ ಒಂದು ಹಣವನ್ನು ನಿರ್ವಹಣೆ ಮಾಡ್ತಾ ಇದೆ. ಹೀಗೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯಾವಾಗಲೂ ಭಾರತದ ಯುವ ಜನರಿಗೆ ಕರೆಯನ್ನು ಕೊಡ್ತಾ ಇರ್ತಾರೆ. ಭಾರತ ಇವತ್ತು ದೇಶದಲ್ಲಿ ಅತ್ಯಂತ ಕ್ಷಿಪ್ರಗತಿಯಲ್ಲಿ ಬೆಳವಣಿಗೆಯನ್ನು ಹೊಂದುತ್ತಾ ಇರುವಂತಹ ದೇಶ. ಭಾರತ ಇವತ್ತು ಆರ್ಥಿಕತೆಯಲ್ಲಿ 4ನೇ ಸ್ಥಾನದಲ್ಲಿದೆ. ಸಮೀಕ್ಷೆಗಳ ಪ್ರಕಾರ ಮುಂದಿನ ದಿನಮಾನಗಳಲ್ಲಿ ಅಮೆರಿಕವನ್ನು ಕೂಡ ಹಿಂದಿಕ್ಕಿ ಭಾರತ ಜಾಗತಿಕ ಸೂಪರ್ ಪವರ್ ಆಗಿ ಮುಂದೋಗುತ್ತಾ ಇದೆ ಅನ್ನುವಂತಹ ವರದಿಗಳನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಇದು ಆಗಬೇಕು, ಇದು ಸಾಧ್ಯ ಆಗಬೇಕು ಅಂದರೆ ಭಾರತ ಬೇರೆ ದೇಶಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ಬೇರೆ ದೇಶಗಳೇ ಭಾರತದ ಮೇಲೆ ಅವಲಂಬಿತರಾಗುವ ರೀತಿಯಲ್ಲಿ ಭಾರತ ಬೆಳವಣಿಗೆಯನ್ನು ಕಾಣಬೇಕು. ಇದು ಸಾಧ್ಯ ಆಗಬೇಕು ಅಂದರೆ ಭಾರತದಲ್ಲಿಯೇ ಉದ್ಯಮಗಳು ಬೆಳೀಬೇಕು. ಭಾರತ ಪ್ರಪಂಚದ ಬೇರೆ ರಾಷ್ಟ್ರಗಳಿಗೆ ಅಲ್ಲಿನ ಜನಗಳಿಗೆ ಉದ್ಯೋಗವನ್ನು ಕೊಡೋ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದಬೇಕು ಅನ್ನುವಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕಂಡಂತಹ ಕನಸು. ಈ ಉದ್ದೇಶದಿಂದ ಸ್ಟಾರ್ಟ್ಅಪ್ ಯೋಜನೆಯಂತಹ ಅನೇಕ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಜಗತ್ತಿಗೆ ಭಾರತದಿಂದ ನೆರವು ಕೊಡುವಂತಹ ಒಂದು ಒಳ್ಳೆಯ ಸಂದರ್ಭ ಬರಲಿ ಅಂತ ಆಶಿಸ್ತಾ ಎಲ್ರಿಗೂ ನಮಸ್ಕಾರ.
1: ಇದುವರೆಗೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಸ್ಟಾರ್ಟ್ಅಪ್ ಇಂಡಿಯಾ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ ದಿವಸ್ ಆಚರಣೆ, ರಾಷ್ಟಪತಿ ಸೇರಿದಂತೆ ಗಣ್ಯರಿಂದ ವೀರ ಯೋಧರಿಗೆ ಗೌರವ ನಮನ. ಮುಂಬರುವ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಹರ್ ಘರ್ ತಿರಂಗ ಅಭಿಯಾನದಲ್ಲಿ ದೇಶದ ಜನತೆ ಉತ್ಸಾಹದಿಂದ ಪಾಲ್ಗೊಳ್ಳುವಂತೆ ಪ್ರಧಾನಿ ಕರೆ. ಕ್ಯಾಚ್ ದಿ ರೈನ್ ಅಭಿಯಾನಕ್ಕೆ ದೇಶಾದ್ಯಂತ ಉತ್ತಮ ಸ್ಪಂದನೆ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಂತಸ. ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿ ಭೂಕುಸಿತ ತೆರವು, ಅಮರನಾಥ ಯಾತ್ರೆ ಪುನರಾರಂಭ. ವಾರ್ತೆಗಳ ವಿವರ. 1990 ಕಾರ್ಗಿಲ್ ಯುದ್ದದಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಭಾರತೀಯ ಯೋಧರ ಶೌರ್ಯ ಮತ್ತು ತ್ಯಾಗವನ್ನು ಸ್ಮರಿಸಲು ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ್ ದಿವಸ್ ಆಚರಿಸಲಾಗುತ್ತಿದೆ. ಈ ದಿನವು ಕಾರ್ಗಿಲ್ ಯುದ್ದದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ಸಾಧಿಸಿದ ವಿಜಯದ 27ನೇ ವಾರ್ಷಿಕೋತ್ಸವ ಹಾಗೂ ಆಪರೇಷನ್ ವಿಜಯ್ ಯಶಸ್ವಿಯಾಗಿ ಪೂರ್ಣಗೊಂಡ ದಿನದ ಸ್ಮರಣಾರ್ಥ ಆಚರಿಸಲಾಗುತ್ತದೆ.

0: ಆ ಕಾರ್ಯಾಚರಣೆಯಲ್ಲಿ ಭಾರತೀಯ ಸಶಸ್ತ ಪಡೆಗಳು ಜಮ್ಮು ಕಾಶ್ಮೀರದ ಕಾರ್ಗಿಲ್ ಪ್ರದೇಶದಲ್ಲಿ ಪಾಕಿಸ್ತಾನದ ಸೈನಿಕರು ಹಾಗೂ ಉಗ್ರರು ಅತಿಕ್ರಮಿಸಿಕೊಂಡಿದ್ದ ಪ್ರದೇಶಗಳನ್ನು ಮರಳಿ ವಶಪಡಿಸಿಕೊಂಡಿದ್ದವು. ಲಡಾಖ್ನ ದ್ರಾಸ್ನಲ್ಲಿರುವ ಪ್ರಸಿದ್ದ ಕಾರ್ಗಿಲ್ ಯುದ್ದ ಸ್ಮಾರಕಕ್ಕೆ ಭೇಟಿ ನೀಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಶೌರ್ಯ ಸಂಧ್ಯಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವೀರಯೋಧರ ತ್ಯಾಗ ಮತ್ತು ಬಲಿದಾನಗಳನ್ನು ಸ್ಮರಿಸಿ ಶ್ರದ್ದಾಂಜಲಿ ಸಲ್ಲಿಸಿದರು. ಕಾರ್ಗಿಲ್ ವಿಜಯ ದಿವಸ ಅಂಗವಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಹಲವು ಗಣ್ಯರು ಮಾತೃಭೂಮಿಯ ರಕ್ಷಣೆಗಾಗಿ ಪ್ರಾಣಾರ್ಪಣೆ ಮಾಡಿದ ವೀರಯೋಧರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಜನಪ್ರಿಯ ಮನ್ ಕಿ ಬಾತ್ನಲ್ಲಿ ಮೊದಲಿಗೆ ಕಾರ್ಗಿಲ್ ವಿಜಯ ದಿವಸದ ಅಂಗವಾಗಿ ದೇಶದ ವೀರಯೋಧರಿಗೆ ಭಾವಪೂರ್ಣ ನಮನ ಸಲ್ಲಿಸಿದರು. ಕಾರ್ಗಿಲ್ ಯುದ್ದದಲ್ಲಿ ಭಾರತೀಯ ಸೈನಿಕರು ಪ್ರತಿಕೂಲ ಹವಾಮಾನ, ದುರ್ಗಮ ಪರ್ವತ ಪ್ರದೇಶ ಹಾಗೂ ಶತ್ರುಗಳ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಿ ದೇಶದ ಸಾರ್ವಭೌಮತ್ವವನ್ನು ಕಾಪಾಡಿದ ತ್ಯಾಗವನ್ನು ಸ್ಮರಿಸಿದ ಪ್ರಧಾನಿ, ಅವರ ಶೌರ್ಯ ದೇಶಕ್ಕೆ ಸದಾ ಸ್ಫೂರ್ತಿಯಾಗಿದೆ ಎಂದು ಹೇಳಿದರು.
1: आज कारगिल विजय दिवस है. ये दिन हमें गर्व से भर देता है. ये दिन हमें अपने वीर जवानों के अद्भुत साहस की याद दिलाता है. कारगिल की ऊंची ऊंची चोटियां, कठिन मौसम, दुश्मन की चुनौती, हर परिस्थिति हमारे सैनिकों के सामने थी, लेकिन उनका हौसला हर चुनौती से बड़ा था. उन्होंने माँ भारती की रक्षा के लिए अपना सर्वस्व अर्पित कर दिया. आज कारगिल विजय दिवस पर मैं सभी वीर शहीदों और वीर सैनिकों को श्रद्धापूर्वक नमन करता हूँ.
0: ಈ ವರ್ಷ ಶೌರ್ಯ ವಿಜಯ ಯಾತ್ರೆಯನ್ನು ಆಯೋಜಿಸಿರುವುದಾಗಿ ತಿಳಿಸಿದ್ದ ಪ್ರಧಾನಿ, ಜುಲೈ 14ರಂದು ದೆಹಲಿಯ ರಾಷ್ಟೀಯ ಯುದ್ದ ಸ್ಮಾರಕದಿಂದ ಆರಂಭವಾದ ಈ ಮೋಟಾರ್ ಸೈಕಲ್ ಯಾತ್ರೆ ದ್ರಾಸ್ನ ಕಾರ್ಗಿಲ್ ಯುದ್ದ ಸ್ಮಾರಕವನ್ನು ತಲುಪಲಿದ್ದು, ಒನ್ ರೈಡ್ ಒನ್ ನೇಷನ್ ಒನ್ ಸಲ್ಯೂಟ್ ಎಂಬ ಸಂದೇಶದ ಮೂಲಕ ಯುವ ಜನತೆಯಲ್ಲಿ ರಾಷ್ಟ್ರಭಕ್ತಿ ಮೂಡಿಸುತ್ತಿದೆ ಎಂದು ಹೇಳಿದರು. ಭಾರತವು ಸೈನಿಕರ ಶೌರ್ಯದ ಜೊತೆಗೆ ರಕ್ಷಣಾ ತಂತ್ರಜ್ಞಾನದಲ್ಲಿಯೂ ಗಮನಾರ್ಹ ಸಾಧನೆ ಮಾಡುತ್ತಿದೆ. ಸಂಪೂರ್ಣವಾಗಿ ಭಾರತದಲ್ಲಿಯೇ ವಿನ್ಯಾಸಗೊಳಿಸಿ ನಿರ್ಮಿಸಲಾದ ಐಎನ್ಎಸ್ ಮಹೇಂದ್ರಗಿರಿ ಯುದ್ದ ನೌಕೆಯನ್ನು ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಳಿಸಿರುವುದು ಆತ್ಮನಿರ್ಭರ ಭಾರತದ ಬೆಳವಣಿಗೆಗೆ ಸಾಕ್ಷಿಯಾಗಿದೆ ಎಂದರು. ಈ ಯುದ್ದ ನೌಕೆಯಲ್ಲಿ ಶೇಕಡಾ 75ಕ್ಕೂ ಹೆಚ್ಚು ಸ್ವದೇಶಿ ವಸ್ತುಗಳನ್ನು ಬಳಸಲಾಗಿದೆ ಎಂದು ಅವರು ಮಾಹಿತಿ ಹಂಚಿಕೊಂಡರು. ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ ಪಿನಾಕ ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ ಹಾಗೂ ಕುಶ ಕ್ಷಪಣಿಗಳ ಯಶಸ್ವಿ ಪರೀಕ್ಷೆಯನ್ನು ಪ್ರಧಾನಿ ಅಭಿನಂದಿಸಿದರು. ತಮ್ಮ ಈ ಹಿಂದಿನ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಸ್ತಾಪಿಸಿದ್ದ ಕ್ಯಾಚ್ ದಿ ರೇನ್ ಅಭಿಯಾನಕ್ಕೆ ದೇಶಾದ್ಯಂತ ಉತ್ತಮ ಸ್ಪಂದನೆ ದೊರೆತಿರುವುದಕ್ಕೆ ಪ್ರಧಾನಿ ಸಂತಸ ವ್ಯಕ್ತಪಡಿಸಿದರು. ಜುಲೈ 4ರಿಂದ ರಾಷ್ಟ್ರವ್ಯಾಪಿ ವಿಶೇಷ ಅಭಿಯಾನ ನಡೆಯುತ್ತಿದ್ದು, ಮಳೆ ನೀರು ಕೊಯ್ಲು, ಅಂತರ್ಜಲ ಮರುಪೂರಣ, ಹಳೆಯ ಜಲಮೂಲಗಳ ಪುನರುಜ್ಜೀವನ ಹಾಗೂ ವೃಕ್ಷಾರೋಪಣ ಕಾರ್ಯಗಳು ವ್ಯಾಪಕವಾಗಿ ನಡೆಯುತ್ತಿದ್ದು, ಪ್ರತಿ ಹನಿ ನೀರನ್ನು ಉಳಿಸುವುದು ಮುಂದಿನ ಪೀಳಿಗೆಗೆ ಅಮೂಲ್ಯ ಆಸ್ತಿಯಾಗಲಿದೆ ಎಂದು ಹೇಳಿದರು.
1: कैच द रेन का संदेश बहुत सीधा है. जब बारिश गिरे पानी को वहीं सहेजिए. इसलिए 4 जुलाई से देश भर में एक विशेष अभियान भी चलाया जा रहा है. इसके तहत बारिश के पानी के संचयन, ग्राउंड वाटर रिचार्ज, पुराने जल स्रोतों के पुनर्जीवन और वृक्षारोपण को नई गति दी जा रही. मुझे बहुत खुशी है कि गांव हो या शहर, पंचायतें हो या सामाजिक संस्थाएं, हर जगह लोगों ने बढ़ चढ़ कर भागीदारी की है.
0: ಗ್ಲಾಸ್ಕೋದಲ್ಲಿ ಆರಂಭವಾಗಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವ ಭಾರತೀಯ ಕ್ರೀಡಾಪಟುಗಳಿಗೆ ಪ್ರಧಾನಿ ಶುಭ ಹಾರೈಸಿದರು. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಪಿವಿ ಸಿಂಧು ಅವರನ್ನು ಅಭಿನಂದಿಸಿದರು. ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ಐತಿಹಾಸಿಕ ಟೆಸ್ಟ್ ಪಂದ್ಯದಲ್ಲಿ 270 ರನ್ಗಳ ಅಂತರದಿಂದ ಗೆಲುವು ಸಾಧಿಸಿದ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಸಾಧನೆಯನ್ನು ಪ್ರಧಾನಿ ಶ್ಲಾಘಿಸಿದರು. ಭಾರತದ ಮೊದಲ ಖಾಸಗಿ ರಾಕೆಟ್ ವಿಕ್ರಮ್ 1ರ ಯಶಸ್ವಿ ಉಡಾವಣೆಯನ್ನು ದೇಶದ ಬಾಹ್ಯಾಕಾಶ ಕ್ಷೇತ್ರದ ಐತಿಹಾಸಿಕ ಸಾಧನೆ ಎಂದು ಬಣ್ಣಿಸಿದ ಪ್ರಧಾನಿ, ಖಾಸಗಿ ವಲಯಕ್ಕೆ ಅವಕಾಶ ನೀಡಿದ ಪರಿಣಾಮ ಯುವ ವಿಜ್ಞಾನಿಗಳು ಮತ್ತು ನವೋದ್ಯಮಿಗಳಿಗೆ ಹೊಸ ಅವಕಾಶಗಳು ದೊರೆತಿದ್ದು ಅದರ ಫಲಿತಾಂಶವನ್ನು ಇಂದು ವಿಶ್ವವೇ ಗಮನಿಸುತ್ತಿದೆ ಎಂದು ಹೇಳಿದರು. ದೇಶದ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಸ್ಫೂರ್ತಿದಾಯಕ ಉಪಕ್ರಮಗಳನ್ನು ಉಲ್ಲೇಖಿಸಿದ ಪ್ರಧಾನಿ, ವೋಕಲ್ ಫಾರ್ ಲೋಕಲ್ ಅಭಿಯಾನವನ್ನು ಮತ್ತಷ್ಟು ಬಲಪಡಿಸುವಂತೆ ದೇಶವಾಸಿಗಳಿಗೆ ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

ಪ್ರಧಾನಮಂತ್ರಿಯವರು ಮನದ ಮಾತಿನಲ್ಲಿ ಮಾತನಾಡಿ, ತಾಯಿಯ ಹೆಸರಿನಲ್ಲಿ ಒಂದು ಸಸಿ ಅಭಿಯಾನಕ್ಕೆ ದೇಶಾದ್ಯಂತ ದೊರೆತಿರುವ ಸ್ಪಂದನೆಗೆ ಸಂತಸ ವ್ಯಕ್ತಪಡಿಸಿದರು. ಅಹಮದಾಬಾದ್ನಲ್ಲಿ ಒಂದು ಗಂಟೆಯೊಳಗೆ 1.5 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನು ನೆಟ್ಟು ಗಿನ್ನೆಸ್ ದಾಖಲೆ ನಿರ್ಮಿಸಿರುವುದನ್ನು ಅವರು ಉಲ್ಲೇಖಿಸಿದರು. ಮುಂಬರುವ ಗಣೇಶೋತ್ಸವವನ್ನು ಪರಿಸರ ಸ್ನೇಹಿಯಾಗಿ ಆಚರಿಸುವಂತೆ ಪ್ರಧಾನಿ ಮತ್ತೊಮ್ಮೆ ಮನವಿ ಮಾಡಿದರು. ಇದರಿಂದ ಪರಿಸರ ಸಂರಕ್ಷಣೆಗೂ ನೆರವಾಗುವುದರ ಜೊತೆಗೆ ಸ್ಥಳೀಯ ಕುಶಲಕರ್ಮಿಗಳಿಗೂ ಬೆಂಬಲ ದೊರೆಯುತ್ತದೆ ಎಂದು ಹೇಳಿದರು. ಆಗಸ್ಟ್ 7ರಂದು ಆಚರಿಸಲಿರುವ ರಾಷ್ಟೀಯ ಕೈಮಗ್ಗ ದಿನದ ಅಂಗವಾಗಿ ದೇಶದ ನೇಕಾರರಿಗೆ ಪ್ರಧಾನಿ ಶುಭಾಶಯ ಕೋರಿದರು. ಕೈಮಗ್ಗ ಉತ್ಪನ್ನಗಳು ಭಾರತದ ಸಾಂಸ್ಕೃತಿಕ ಪರಂಪರೆಯ ಪ್ರತೀಕವಾಗಿದ್ದು, ಪ್ರತಿಯೊಂದು ಉಡುಪಿನ ಹಿಂದೆ ಸಾವಿರಾರು ಕುಶಲಕರ್ಮಿಗಳ ಪರಿಶ್ರಮ ಅಡಗಿದೆ ಎಂದು ಹೇಳಿದರು. ನಾಳೆ ಭಾರತರತ್ನ ಡಾ ಎಪಿಜೆ ಅಬ್ದುಲ್ ಕಲಾಂ ಅವರ ಪುಣ್ಯತಿಥಿ ಇರುವುದನ್ನು ಸ್ಮರಿಸಿದ ಪ್ರಧಾನಿ, ಕಲಾಂ ಅವರ ಜೀವನ ಯುವಜನತೆಗೆ ಸದಾ ಸ್ಫೂರ್ತಿಯಾಗಿದೆ ಎಂದು ಹೇಳಿದರು. ವಿಜ್ಞಾನಿಯಾಗಿ, ರಾಷ್ಟ್ರಪತಿಯಾಗಿ ಹಾಗೂ ಶಿಕ್ಷಕರಾಗಿ ಅವರು ನೀಡಿದ ಕೊಡುಗೆ ಅಪಾರವಾಗಿದೆ ಎಂದು ಪ್ರಧಾನಿ ತಿಳಿಸಿದರು. ಈ ವಾರ ಆಚರಿಸಲಾಗುವ ಗುರುಪೂರ್ಣಿಮೆ ಹಬ್ಬದ ಹಿನ್ನೆಲೆಯಲ್ಲಿ ತಾಯಿ, ತಂದೆ, ಶಿಕ್ಷಕರು ಹಾಗೂ ಜೀವನದಲ್ಲಿ ಮಾರ್ಗದರ್ಶನ ನೀಡಿದ ಎಲ್ಲಾ ಗುರುಗಳಿಗೆ ಪ್ರಧಾನಿ ಗೌರವ ನಮನ ಸಲ್ಲಿಸಿದರು. ಮುಂಬರುವ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಮಾತನಾಡಿದ ಪ್ರಧಾನಿ, ಆಗಸ್ಟ್ 15ರಂದು ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಹೆಮ್ಮೆಯ ದಿನವಾಗಿದ್ದು, ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸುವ ಸಂದರ್ಭವಾಗಿದೆ ಎಂದು ಹೇಳಿದರು. ರಾಷ್ಟ್ರಧ್ವಜವು ದೇಶದ ಏಕತೆ, ಸ್ವಾತಂತ್ರ್ಯ ಹಾಗೂ ಸಂವಿಧಾನದ ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ಅವರು ತಿಳಿಸಿದರು. ಕಳೆದ ಕೆಲವು ವರ್ಷಗಳಿಂದ ದೇಶಾದ್ಯಂತ ಯಶಸ್ವಿಯಾಗಿ ನಡೆಯುತ್ತಿರುವ ಹರ್ ಘರ್ ತಿರಂಗಾ ಅಭಿಯಾನವನ್ನು ಈ ವರ್ಷವೂ ಅದೇ ಉತ್ಸಾಹದಿಂದ ಆಚರಿಸುವಂತೆ ಪ್ರಧಾನಿ ಕರೆ ನೀಡಿದರು. ಪ್ರತಿಯೊಬ್ಬರು ತಮ್ಮ ಮನೆಗಳಲ್ಲಿ ಗೌರವಯುತವಾಗಿ ರಾಷ್ಟ್ರಧ್ವಜ ಹಾರಿಸಿ ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ಭಾಗವಹಿಸಬೇಕು ಎಂದು ಅವರು ಜನತೆಗೆ ಮನವಿ ಮಾಡಿದರು. ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿಯಲ್ಲಿ ಸಂಭವಿಸಿದ ಭೂಕುಸಿತ ತೆರವುಗೊಂಡ ಬಳಿಕ ಅಮರನಾಥ ಯಾತ್ರೆಯು 19ನೇ ತಂಡದ 4,474 ಯಾತ್ರಾರ್ಥಿಗಳು ಇಂದು ಮುಂಜಾನೆ ಜಮ್ಮುವಿನ ಮೂಲ ಶಿಬಿರದಿಂದ ಪವಿತ್ರ ಯಾತ್ರೆ

ಬಲ್ತಾಲ್ ಮೂಲ ಶಿಬಿರದತ್ತ ಪ್ರಯಾಣ ಬೆಳೆಸಿದರು. 57 ದಿನಗಳ ಅಮರನಾಥ ಯಾತ್ರೆ ಸುಗಮವಾಗಿ ಸಾಗುತ್ತಿದ್ದು, ಜುಲೈ 3ರಂದು ಯಾತ್ರೆ ಆರಂಭವಾದ ಬಳಿಕ ಸಮುದ್ರ ಮಟ್ಟದಿಂದ 3,880 ಮೀಟರ್ ಎತ್ತರದಲ್ಲಿರುವ ಪವಿತ್ರ ಗುಹಾ ದೇಗುಲಕ್ಕೆ ಇದುವರೆಗೆ 4 ಲಕ್ಷಕ್ಕೂ ಹೆಚ್ಚು ಭಕ್ತರು ಭೇಟಿ ನೀಡಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಆಗಸ್ಟ್ 28ರ ರಕ್ಷಾಬಂಧನ ದಿನದಂದು ಅಮರನಾಥ ಯಾತ್ರೆ ಸಮಾಪ್ತಿಗೊಳ್ಳಲಿದೆ. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026ನ್ನು ಕೇಂದ್ರ ಸರ್ಕಾರ ನಾಳೆ ಲೋಕಸಭೆಯಲ್ಲಿ ಮಂಡಿಸಲಿದೆ. 2024ರ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆಗೆ ತಿದ್ದುಪಡಿ ತರಲು ಈ ಮಸೂದೆ ಉದ್ದೇಶಿಸಿದ್ದು, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಮಸೂದೆಯನ್ನು ಮಂಡಿಸಲಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷಾ ಅಕ್ರಮ ಪ್ರಕರಣಗಳಲ್ಲಿ ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆ ವಿಧಿಸುವ ಸಂಬಂಧದ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಶುಕ್ರವಾರ ಅನುಮೋದನೆ ನೀಡಿತ್ತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ ದಿವಸ್ ಆಚರಣೆ. ರಾಷ್ಟಪತಿ ಸೇರಿದಂತೆ ಗಣ್ಯರಿಂದ ವೀರಯೋಧರಿಗೆ ಗೌರವ ನಮನ. ಮುಂಬರುವ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಹರ್ ಘರ್ ತಿರಂಗ ಅಭಿಯಾನದಲ್ಲಿ ದೇಶದ ಜನತೆ ಉತ್ಸಾಹದಿಂದ ಪಾಲ್ಗೊಳ್ಳುವಂತೆ ಪ್ರಧಾನಿ ಕರೆ. ಕ್ಯಾಚ್ ದಿ ರೇನ್ ಅಭಿಯಾನಕ್ಕೆ ದೇಶಾದ್ಯಂತ ಉತ್ತಮ ಸ್ಪಂದನೆ. ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಂತಸ. ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿ ಭೂಕುಸಿತ ತೆರವು. ಅಮರನಾಥ ಯಾತ್ರೆ ಪುನರಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 PM.

0: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ ಸ್ವರ ಮಾಧುರಿಯ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ.
1: ಅಕ್ಕ, ಕೆಲಸ ಸಿಕ್ತು.
2: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
1: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
2: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
1: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ.
2: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
1: ಆದ್ರೆ ಅಕ್ಕ
2: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
1: ಪಾರ್ಟಿನಂದು, ಬಜೆಟ್ ನಿಂದು.
2: ಹೌದಾ?
3: ಆರ್ ಬಿ ಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

ಸ್ವರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಎಂಡಿ ಪಲ್ಲವಿ ಹಾಡಿರುವ ವಚನಗಳನ್ನು ಕೇಳುವಿರಿ. ಮೊದಲಿಗೆ ಮನಸಂದ ಮಾರಿತಂದೆಯವರ ವಚನ. ಗರಳವ ಬೈಚಿಟ್ಟುಕೊಂಡಿಪ್ಪ ಉರಗನಂತೆ

ಮಲ್ಲಿಕಾರ್ಜುನ ಪಂಡಿತಾರಾಧ್ಯರ ವಚನ. ಪುಣ್ಯ ಪಾಪಗಳ ನರಿಯುವ ಮುನ್ನ

ಸ್ವರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಇದುವರೆಗೆ ಎಂಡಿ ಪಲ್ಲವಿ ಹಾಡಿದ ವಚನಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಚಕೋರಿ ಕೇಳುಗರ ಎಸ್ಎಂಎಸ್ಗಳನ್ನು ಆಧರಿಸಿದ ಹೊಸ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಮೊದಲಿಗೆ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಮಾದನ ಹಿಪ್ಪರಗಿಯಿಂದ ಭಾಗ್ಯ ಜ್ಯೋತಿ ಭದ್ರೆ, ಶಿವಲಿಂಗಪ್ಪ, ಮನೀಷಾ, ಕಲಾಶ್ರೀ ಭದ್ರೆ ಹಾಗೂ ಬಂಧುಗಳು ಬ್ರಾಡ್ ಚಿತ್ರದ ಹಾಡಿಗಾಗಿ ಸಂದೇಶ ಕಳುಹಿಸಿದ್ದಾರೆ. ಸಿದ್ಧ ಶ್ರೀರಾಮ್ ಮತ್ತು ಲಹರಿ ಮಹೇಶ್ ಹಾಡಿರುವ ಈ ಗೀತೆಯ ಸಾಹಿತ್ಯ ಶಶಾಂಕ್ ಅವರದು, ಸಂಗೀತ ಅರ್ಜುನ್ ಜನ್ಯಾ.

ಕಾಂತಾರ 2 ಚಿತ್ರದ ಹಾಡಿಗಾಗಿ ಸಂದೇಶ ಕಳುಹಿಸಿದವರು ಮರೋಡಿ ಅಮ್ಮ ನಿವಾಸದಿಂದ ಶಕುಂತಲಾ ವಸಂತಕುಮಾರ್, ರವಿ ಪೂಜಾರಿ, ಶಾಲಿನಿ, ಜಗಣ್ಣ ಹೆಗ್ಡೆ, ಉಮಾವತಿ ಹೆಗ್ಡೆ, ಪ್ರಭಾವತಿ ಹೆಗ್ಡೆ ಮತ್ತು ದೀಪಕ್ ಹೆಗ್ಡೆ ಇವರೆಲ್ಲರಿಗಾಗಿ ವಿಜಯಪ್ರಕಾಶ್, ಅನನ್ಯ ಭಟ್ ಮತ್ತು ಸಂಗಡಿಗರು ಹಾಡಿರುವ ಕಾಂತಾರ 2 ಚಿತ್ರದ ಗೀತೆ, ಪ್ರಮೋದ್ ಮರವಂತೆ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದವರು ಅಜನೀಶ್ ಲೋಕನಾಥ್.

0: ಪ್ರಿಯ ಕೇಳುಗರೆ, 100.3 ಆಕಾಶವಾಣಿ ಟೆಲಿಕ್ವಿಸ್ ಸಾಮಾನ್ಯ ಜ್ಞಾನ ಕುರಿತು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕೇ?
1: ಹಾಗಾದರೆ ನೀವು ನಮಗೆ ಕರೆ ಮಾಡಿ. ಕರೆ ಮಾಡಬೇಕಾದ ದಿನ ಪ್ರತಿ ಬುಧವಾರ ಬೆಳಗ್ಗೆ 10:30 ಮಧ್ಯಾಹ್ನ 12 ತನಕ.
2: ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 2222611 STD ಸಂಖ್ಯೆ 0824. ನಮ್ಮ ಮೊಬೈಲ್ ಸಂಖ್ಯೆ 8277038000.
1: ತಪ್ಪದೆ ಕರೆ ಮಾಡಿ ಭಾಗವಹಿಸಿ.
0: ನೆನಪಿಡಿ, ಪ್ರತಿ ಬುಧವಾರ ಬೆಳಗ್ಗೆ 10:30 ಮಧ್ಯಾಹ್ನ 12
3: ಪುತ್ತೂರು ಬೆಟ್ಟಂಪಾಡಿಯಿಂದ ರಾಘವ ಮಣಿಯಾಣಿ, ಶಕುಂತಲಾ ಮಕ್ಕಳಾದ ಪ್ರೀತಂ ಹಾಗೂ ಪ್ರೀತಿಕಾ ಅವರು ಬುಲ್ಬುಲ್ ಚಿತ್ರದ ಹಾಡನ್ನು ಪ್ರಸಾರ ಮಾಡುವಂತೆ ಕೋರಿಕೆ ಸಲ್ಲಿಸಿದ್ದಾರೆ. ವಿ ಹರಿಕೃಷ್ಣ ಅವರು ಸಂಗೀತ ನೀಡಿ ಹಾಡಿರುವ ಈ ಗೀತೆ ಬುಲ್ಬುಲ್ ಚಿತ್ರದ್ದು, ಸಾಹಿತ್ಯ ಕವಿರಾಜ್ ಅವರದು.

0: ಜ್ಯೋತಿ ಭಂಡಾರಿ ಬ್ರಹ್ಮಾವರದಿಂದ 45 ಚಿತ್ರದ ಹಾಡಿಗೆ ಸಂದೇಶ ಕಳುಹಿಸಿದ್ದಾರೆ. ಎಂಸಿ ಬಿಜು ನಿಶಾನ್ ರೈ ಹಾಡಿರುವ ಈ ಗೀತೆಗೆ ಸಂಗೀತ ನೀಡಿದವರು ಅರ್ಜುನ್ ಜನ್ಯ.
1: ಪುಣಿತ ಬರಿಟ್ಟು ಪೊರ್ಲೋಡನಲ್ಲಿ ಕೆ ವಾ ವಾ ಓ ಬೆಲ್ಲ ಡನ್ನ ಪೊರ್ಲೋಡು.

ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ ಮದಗಜ ಚಿತ್ರದ ಹಾಡಿಗಾಗಿ ಕೋರಿಕೆಯನ್ನ ಸಲ್ಲಿಸಿದ್ದಾರೆ. ಇವರಿಗಾಗಿ ವೈಷ್ಣವಿ ಕಣ್ಣನ್ ಮತ್ತು ಸಂಗಡಿಗರು ಹಾಡಿರುವ ಮದಗಜ ಚಿತ್ರದ ಗೀತೆ, ಚೇತನ್ ಕುಮಾರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ರವಿ ಬಸ್ಸರೂರು.

ಉಪಾಧ್ಯಕ್ಷ ಚಿತ್ರದ ಹಾಡನ್ನು ಪ್ರಸಾರ ಮಾಡುವಂತೆ ಸಂದೇಶ ಕಳುಹಿಸಿದವರು ಸುಳ್ಯ ತಾಲೂಕು ಇಂದ್ರಾಜೆಯಿಂದ ಲೋಕೇಶ್ ಆಚಾರ್ಯ ಇಂದ್ರಾಜೆ, ಲೋಹಿತ್ ಆಚಾರ್ಯ, ಸೌಮ್ಯ ಲೋಹಿತ್, ಆರಾಧ್ಯ, ಅಕ್ಷಜ್, ನಾರಾಯಣ ಆಚಾರ್ಯ, ಲೋಲಾಕ್ಷಿ ನಾರಾಯಣ, ಅನ್ವಿತ್, ಅದ್ವಿತ್, ಅಪ್ಪ ಮತ್ತು ಅಮ್ಮ ಇವರೆಲ್ಲರಿಗಾಗಿ ರಕ್ಷಿತಾ ಸುರೇಶ್ ಮತ್ತು ವಿಜಯಪ್ರಕಾಶ್ ಹಾಡಿರುವ ಗೀತೆ. ಎಪಿ ಅರ್ಜುನ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಅರ್ಜುನ್ ಜನ್ಯ.

ಕಾರ್ಕಳ ತಾಲೂಕು ಜಾರ್ಕಳದಿಂದ ಡಿಸಿ ಗಣೇಶ್ ಆಚಾರ್ಯ, ಸೌಮ್ಯ, ಅದಿತ್ ಮತ್ತು ದೇವಕಿ ಅವರು ಅಪಾಯವಿದೆ ಎಚ್ಚರಿಕೆ ಚಿತ್ರದ ಹಾಡಿಗಾಗಿ ಕೋರಿಕೆ ಸಲ್ಲಿಸಿದ್ದಾರೆ. ರಜತ್ ಹೆಗ್ಡೆ ಹಾಡಿರುವ ಈ ಗೀತೆಯ ಸಾಹಿತ್ಯ ಅಭಿಜಿತ್ ತೀರ್ಥಹಳ್ಳಿ, ಸಂಗೀತ ಸುನಾದ ಗೌತಮ್.

ಸೋನು ನಿಗಮ್, ಕುನಾಲ್ ಗಾಂಜಾವಾಲಾ ಮತ್ತು ಸಂಗಡಿಗರು ಹಾಡಿರುವ ಲಕ್ಷ್ಯ ಚಿತ್ರದ ಗೀತೆ. ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಸಂಗೀತ ಶಂಕರ್ ಎಶಾನ್ ಲಾಯ್.

ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೂ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯವಾಗುತ್ತಲಿದೆ 2:30. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ತಾಯಿಯ ಹೆಸರಲ್ಲಿ ಒಂದು ಸಸಿ ಅಭಿಯಾನಕ್ಕೆ ದೇಶಾದ್ಯಂತ ಅಭೂತಪೂರ್ವ ಸ್ಪಂದನೆ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಂತಸ. ದೇಶದ ಶೈಕ್ಷಣಿಕ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ, ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಭರವಸೆ. ಇಂದು ಕಾರ್ಗಿಲ್ ವಿಜಯ ದಿವಸ, ಯೋಧರ ಕುಟುಂಬಗಳ ಹಿತ ಕಾಯಲು ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಾದ್ಯಂತ ಮುಂದುವರೆದ ಎಸ್ಐಆರ್ ಪ್ರಕ್ರಿಯೆ, ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಬಲಪಡಿಸುವಲ್ಲಿ ಅಭಿಯಾನ ಮಹತ್ತರ ಪಾತ್ರ, ಸಿಟಿ ರವಿ. ತಾಯಿಯ ಹೆಸರಿನಲ್ಲಿ ಒಂದು ಸಸಿ ಅಭಿಯಾನಕ್ಕೆ ದೇಶಾದ್ಯಂತ ದೊರೆತಿರುವ ಸ್ಪಂದನೆಗೆ ಪ್ರಧಾನಿ ನರೇಂದ್ರ ಮೋದಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಅಹಮದಾಬಾದ್ನಲ್ಲಿ ಒಂದು ಗಂಟೆಯೊಳಗೆ 1.5 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನು ನೆಟ್ಟು ಗಿನ್ನೆಸ್ ದಾಖಲೆ ನಿರ್ಮಿಸಿರುವುದನ್ನು ಮನ್ ಕಿ ಬಾತ್ನಲ್ಲಿ ಅವರು ಪ್ರಸ್ತಾಪಿಸಿದ್ದಾರೆ. ಗಣೇಶ ಹಬ್ಬದ ಸಂದರ್ಭದಲ್ಲಿ ಮಣ್ಣಿನಿಂದಲೇ ತಯಾರಿಸಿದ ಗಣೇಶ ಮೂರ್ತಿಗಳನ್ನು ಪೂಜಿಸಬೇಕೆಂದು ಪ್ರಧಾನಮಂತ್ರಿ ಮನವಿ ಮಾಡಿದ್ದಾರೆ. ಕೈಮಗ್ಗದಲ್ಲಿ ತಯಾರಾಗುವ ಪ್ರತಿಯೊಂದು ಉಡುಪು ಒಂದಲ್ಲ ಒಂದು ಪ್ರದೇಶ, ಸಮುದಾಯ ಮತ್ತು ಇದರೊಂದಿಗೆ ಇರುವ ಅಸಂಖ್ಯಾತ ಜನರ ಶ್ರಮದ ಪ್ರತೀಕವಾಗಿದೆ. ಕರಕುಶಲ ವಸ್ತುಗಳನ್ನು ಪ್ರೋತ್ಸಾಹಿಸುವ ಮೂಲಕ ನಮ್ಮ ಸಹ ನೇಕಾರರನ್ನು ಗೌರವಿಸಬೇಕೆಂದು ಪ್ರಧಾನಿ ಹೇಳಿದ್ದಾರೆ. ಕಳೆದ ಕೆಲವು ವರ್ಷಗಳಲ್ಲಿ ಖಾದಿ ಬಹಳ ಜನಪ್ರಿಯವಾಗಿದೆ. ಕಳೆದ 12 ವರ್ಷಗಳಲ್ಲಿ ಇದರ ಮಾರಾಟ 6 ಪಟ್ಟು ಹೆಚ್ಚಾಗಿದೆ. ಈ ಮಾರಾಟದ ಅಂಕಿಅಂಶ ಈಗ 8,000 ಕೋಟಿ ರೂಪಾಯಿ ತಲುಪಿದೆ. ಮುಂಬರುವ ಹಬ್ಬಗಳ ಸಮಯದಲ್ಲಿ ಖಾದಿ, ಕೈಮಗ್ಗ, ಕರಕುಶಲ ವಸ್ತುಗಳನ್ನು ಖರೀದಿಸುವಂತೆ ಪ್ರಧಾನಿ ಜನತೆಗೆ ಕರೆ ನೀಡಿದ್ದಾರೆ. ಈ ವರ್ಷವೂ ಹರ್ ಘರ್ ತಿರಂಗ, ಮನೆ ಮನೆಯಲ್ಲೂ ತ್ರಿವರ್ಣ ಧ್ವಜ ಅಭಿಯಾನವನ್ನು ಸಂಪೂರ್ಣ ಉತ್ಸಾಹ ಉಲ್ಲಾಸದಿಂದ ಮುಂದುವರಿಸಬೇಕು, ಮನೆಗಳಲ್ಲಿ ಸಂಪೂರ್ಣ ಗೌರವದೊಂದಿಗೆ ತ್ರಿವರ್ಣ ಧ್ವಜ ಹಾರಿಸಬೇಕು ಎಂದು ಪ್ರಧಾನಿ ಹೇಳಿದ್ದಾರೆ. ನಾಳೆ ಭಾರತ ರತ್ನ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಪುಣ್ಯಸ್ಮರಣೆ ದಿನವಾಗಿದ್ದು, ಅವರ ವ್ಯಕ್ತಿತ್ವವು ಹಲವು ಸ್ಫೂರ್ತಿದಾಯಕ ಅಂಶಗಳನ್ನು ಹೊಂದಿತ್ತಾದರೂ ಶಿಕ್ಷಕರ ಪಾತ್ರ ಅವರ ಹೃದಯಕ್ಕೆ ಅತ್ಯಂತ ನಿಕಟವಾಗಿತ್ತು ಎಂದು ಸ್ಮರಿಸಿದ್ದಾರೆ. ಈ ವಾರ ಗುರು ಪೂರ್ಣಿಮೆಯ ಪವಿತ್ರ ಹಬ್ಬವನ್ನು ಆಚರಿಸುತ್ತಿದ್ದು, ತಾಯಿ ತಂದೆಯರೇ ನಮ್ಮ ಮೊದಲ ಗುರುಗಳು. ಗುರು ಪೂರ್ಣಿಮೆಯು ಎಲ್ಲಾ ಗುರುಗಳಿಗೆ ಕೃತಜ್ಞತೆ ವ್ಯಕ್ತಪಡಿಸುವ ಸಂದರ್ಭವಾಗಿದೆ. ದೇಶದ ಎಲ್ಲಾ ಶಿಕ್ಷಕರು ಮತ್ತು ಗುರುಗಳಿಗೆ ನಾನು ಗೌರವದಿಂದ ವಂದಿಸುತ್ತೇನೆ ಎಂದು ತಮ್ಮ ಮನದಾಳದ ಮಾತಿನಲ್ಲಿ ಪ್ರಧಾನಿಯವರು ಹೇಳಿಕೊಂಡಿದ್ದಾರೆ. ದೇಶದ ವಿದ್ಯಾರ್ಥಿ ಯುವಜನರ ಉಜ್ವಲ ಭವಿಷ್ಯ ರೂಪಿಸುವ ಶೈಕ್ಷಣಿಕ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸುವ ದಿಸೆಯಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಕೇಂದ್ರದ ನೂತನ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಭರವಸೆ ವ್ಯಕ್ತಪಡಿಸಿದ್ದಾರೆ. ದೆಹಲಿಯಲ್ಲಿ ನೂತನ ಶಿಕ್ಷಣ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ 12 ವರ್ಷಗಳಿಂದಲೂ ಭಾರತದ ಶಿಕ್ಷಣ ವ್ಯವಸ್ಥೆ ಅಭೂತಪೂರ್ವ ಸುಧಾರಣೆ ಕಂಡಿದೆ. ಅವರ ಮಾರ್ಗದರ್ಶನದಲ್ಲಿ ಮತ್ತಷ್ಟು ಹೊಸ ಹೊಸ ಸುಧಾರಣಾ ಕ್ರಮಗಳು ಕಾರ್ಯರೂಪಕ್ಕೆ ಬರಲಿವೆ ಎಂದರು. ನೀಟ್ ವಿವಾದದಂತಹ ಪ್ರಸ್ತುತ ಸನ್ನಿವೇಶದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ನಂಬಿಕೆಯಿಟ್ಟು ಶಿಕ್ಷಣ ಇಲಾಖೆಯ ಹೆಚ್ಚುವರಿ ಹೊಣೆಗಾರಿಕೆ ವಹಿಸಿದ್ದಾರೆ. ಎಲ್ಲರ ಸಹಕಾರದಲ್ಲಿ ಅತ್ಯಂತ ಜವಾಬ್ದಾರಿಯುತವಾಗಿ ಹೊಣೆ ನಿಭಾಯಿಸುತ್ತೇನೆಂದು ಹೇಳಿದರು. ಧರ್ಮೇಂದ್ರ ಪ್ರಧಾನ್ ಅವರು ಹೊಸ ರಾಷ್ಟೀಯ ಶಿಕ್ಷಣ ನೀತಿ ಜಾರಿ ಮೂಲಕ ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಆವಿಷ್ಕಾರ ಕ್ರಾಂತಿಗೆ ನಾಂದಿ ಹಾಡಿದ್ದಾರೆ. ಅವರ ಅಗತ್ಯ ಸಲಹೆ ಸಹಕಾರದೊಂದಿಗೆ ಮತ್ತಷ್ಟು ಸುಧಾರಣಾ ನೀತಿಗಳನ್ನು ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನಿರೀಕ್ಷೆ ಜೊತೆಗೆ ವಿದ್ಯಾರ್ಥಿ ಯುವಜನರ ಸಮಗ್ರ ಶೈಕ್ಷಣಿಕ ವಲಯದ ಆಶೋತ್ತರಗಳಿಗೆ ತ್ವರಿತವಾಗಿ ಸ್ಪಂದಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಪ್ರಹ್ಲಾದ್ ಜೋಶಿ ಭರವಸೆ ನೀಡಿದ್ದಾರೆ. ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ ದಿವಸ ಆಚರಿಸಲಾಗುತ್ತಿದೆ. 1999ರ ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರ ಸ್ಮರಣಾರ್ಥ ಪ್ರತಿ ವರ್ಷ ಜುಲೈ 26ರಂದು ವಿಶೇಷ ನಮನ ಸಲ್ಲಿಸಲಾಗುತ್ತದೆ. ಬೆಂಗಳೂರಿನ ನೆಹರು ತಾರಾಲಯದ ರಾಷ್ಟೀಯ ಸೈನಿಕ ಸ್ಮಾರಕದಲ್ಲಿ ಭಾನುವಾರ ನಡೆದ ಕಾರ್ಗಿಲ್ ವಿಜಯ ದಿವಸ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹುತಾತ್ಮ ಯೋಧರ ಸ್ಮರಣಾರ್ಥ ಸ್ತಂಭಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಬಳಿಕ ಮಾತನಾಡಿದ ಮುಖ್ಯಮಂತ್ರಿ, ಯೋಧರ ಕುಟುಂಬಗಳ ಹಿತ ಕಾಯಲು ಸರ್ಕಾರ ಬದ್ಧ.

0: ಸಾಧ್ಯವಾಗಿದೆ ಎಂದರು. 27 ವರ್ಷಗಳ ಹಿಂದೆ ನಡೆದ ಯುದ್ಧದಲ್ಲಿ ನಮ್ಮ ತಾಯ್ನಾಡನ್ನು ರಕ್ಷಿಸಲು 527 ಯೋಧರು ಹುತಾತ್ಮರಾಗಿದ್ದಾರೆ. ಅದರಲ್ಲಿ ಕರ್ನಾಟಕದ 13 ಯೋಧರು ಸೇರಿದ್ದಾರೆ. ಎಲ್ಲಾ ಪರಿಸ್ಥಿತಿಯಲ್ಲೂ ದೇಶದ ರಕ್ಷಣೆಗೆ ಬದ್ಧರಾಗಿದ್ದಾರೆ. ಭಾರತದ ರಕ್ಷಣಾ ಪಡೆಗೆ ಕರ್ನಾಟಕ ಬೆನ್ನೆಲುಬಾಗಿದೆ ಎಂದು ತಿಳಿಸಿದರು. ಡಿಆರ್ಡಿಒ, ಇಸ್ರೋ ಸೇರಿದಂತೆ ಅನೇಕ ಸಂಸ್ಥೆಗಳು ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಭಾರತದ ಮೊದಲ ಸೇನಾ ಮುಖ್ಯಸ್ಥರಾದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ ಕೊಡುಗೆ ಮರೆಯಲು ಸಾಧ್ಯವಿಲ್ಲ ಎಂದರು. ನಮ್ಮ ರಾಜ್ಯದಲ್ಲಿ ಲಕ್ಷಾಂತರ ಯೋಧರ ಕುಟುಂಬಗಳು ನೆಲೆಸಿದ್ದು ಅವರ ಹಿತ ಕಾಪಾಡಲು ಸರ್ಕಾರ ಬದ್ಧವಾಗಿದೆ. ಅವರ ಸಲಹೆ ಸ್ವೀಕರಿಸಲು ಸರ್ಕಾರ ಮುಕ್ತವಾಗಿದೆ ಎಂದು ತಿಳಿಸಿದರು. ಈ ವೇಳೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಸೇನೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಧಾರವಾಡದಲ್ಲಿ ಜಿಲ್ಲಾಡಳಿತ ಹಾಗೂ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ವತಿಯಿಂದ ಕಾರ್ಗಿಲ್ ವಿಜಯ ದಿವಸದ ಅಂಗವಾಗಿ ಹುತಾತ್ಮ ಯೋಧರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಬಳಿ ಇರುವ ಕಾರ್ಗಿಲ್ ಸ್ತೂಪದಲ್ಲಿ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಅವರ ನೇತೃತ್ವದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಸದಸ್ಯರು ಹಾಗೂ ವಿವಿಧ ಶಾಲಾ ವಿದ್ಯಾರ್ಥಿಗಳು ಹುತಾತ್ಮ ವೀರಯೋಧರಿಗೆ ಪುಷ್ಪನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಸೈನಿಕ ಪರಶುರಾಮ ನವಲಗುಂದ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡರು.
1: ಅಗ್ನಿವೀರ ತರಬೇತಿ 4 ವರ್ಷ ಮನುಷ್ಯ ಒಂದು ಇತ್ತು ಮಾಡಿದ ಮೇಲೆ ಅವನಲ್ಲಿ ಬೆಳೀತಕ್ಕಂತ ಇರೋದು ಮೊದಲನೇದಾಗಿ ಡಿಸಿಪ್ಲಿನ್, ಎರಡನೇದಾಗಿ ದೇಶ ಪ್ರೇಮ, ಮೂರನೇದಾಗಿ ತನ್ನ ಆರ್ಥಿಕ ಸ್ಥಿತಿಯನ್ನು ದೃಢಪಡಿಸಿಕೊಳ್ಳಲು ಈ ಒಂದು ಅಗ್ನಿವೀರ ತರಬೇತಿ ವ್ಯಕ್ತಪಡಿಸಲಾಗಿದೆ. ಅಗ್ನಿವೀರ ತರಬೇತಿ 4 ವರ್ಷ ಮುಗಿಸಿ ಬಂದ ನಂತರ ಅವನು ಕಾಲೇಜಿಗೆ ಹೋಗಬಹುದು, ಬೇರೆ ಯಾವ್ದಾದ್ರೂ ಕೋರ್ಸ್ ಹೋಗಬಹುದು. ಆಮೇಲೆ ಅವನಲ್ಲಿ ಇರ್ತಕ್ಕಂತ ಡಿಸಿಪ್ಲಿನ್, ಅವನು ರಿಟೈರ್ಡ್ ಆಗಿ ಬಂದು ಊರಾಗ ಅಥವಾ ಬಜಾರ್ದಾಗಲಿ ಸಮಾಜದಲ್ಲಿ ಆಗಲಿ ಒಂದು ಡಿಸಿಪ್ಲಿನ್ ಇವ ಮಾಜಿ ಸೈನಿಕ ತೋರಿಸಿಕೊಡಲು, ಸಮಾಜದಲ್ಲಿ ಅವೇರ್ನೆಸ್ ಬೆಳೆಯಲು, ಒಂದು ದೇಶ ಪ್ರೇಮ ಬೆಳೆಯಲು ಆ ಕಾರ್ಗಲ್ ವಿಜಯೋತ್ಸವವನ್ನು ಆಚರಣೆ ಮಾಡಲಾಗುತ್ತದೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ವಿವಿಧೆಡೆ ಮತದಾರರ ಸಮಗ್ರ ಪಟ್ಟಿ ಪರಿಷ್ಕರಣೆ ಮುಂದುವರೆದಿದೆ. ಚಿಕ್ಕಮಗಳೂರು ನಗರದ ವಿಜಯಪುರ ಬಡಾವಣೆಯ ಕೆಲ ಮನೆಗಳಿಗೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಭೇಟಿ ನೀಡಿ ಎಸ್ಐಆರ್ ಪ್ರಕ್ರಿಯೆ, ಮತದಾರರ ಪಟ್ಟಿ ಬಗ್ಗೆ ಮಾಹಿತಿ ಪಡೆದುಕೊಂಡರು. ನಂತರ ಮಾತನಾಡಿದ ಅವರು, ಯಾವುದೇ ಮತದಾರರು ತಮ್ಮ ಹಕ್ಕಿನಿಂದ ವಂಚಿತರಾಗಬಾರದು ಎಂಬುದು ಎಸ್ಐಆರ್ ಪ್ರಕ್ರಿಯೆಯ ಮೂಲ ಉದ್ದೇಶವಾಗಿದೆ. ನಮ್ಮ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಮತ್ತಷ್ಟು ಪಾರದರ್ಶಕ ಹಾಗೂ ಬಲಪಡಿಸುವಲ್ಲಿ ಈ ಅಭಿಯಾನವು ಮಹತ್ತರ ಪಾತ್ರ ವಹಿಸುತ್ತಿದೆ ಎಂದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 82.1% ಮಾಹಿತಿ ಗಣಕೀಕರಣ ಮಾಡಲಾಗಿದೆ. ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಶಾಸಕ ಧೀರಜ್ ಮುನಿರಾಜು ಮನೆಗಳಿಗೆ ಭೇಟಿ ನೀಡಿ ಮತದಾರರ ಗಣತಿ ನಮೂನೆಗಳನ್ನು ವೀಕ್ಷಿಸಿದರು. ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಯಾವುದೇ ಲೋಪಗಳಾಗದಂತೆ ಎಚ್ಚರಿಕೆ ವಹಿಸಬೇಕು. ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳಬೇಕಿದೆ ಎಂದು ಅವರು ಸೂಚಿಸಿದರು. ಕೋಲಾರ ಜಿಲ್ಲೆಯಲ್ಲಿ 10,46,314 ನಮೂನೆಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ. ಒಟ್ಟು 6,077 ಮತದಾರರು ಆನ್ಲೈನ್ ಮೂಲಕ ಸ್ವಯಂ ದಾಖಲಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಪ್ರಕಟಣೆ ತಿಳಿಸಿದೆ. ಬೆಂಗಳೂರು ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯ ಪ್ರಮುಖ ಜಂಕ್ಷನ್ಗಳಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಸಂಚಾರ ದಟ್ಟಣೆಯನ್ನು ಕಡಿಮೆಗೊಳಿಸಿ ಸಾರ್ವಜನಿಕರಿಗೆ ಸುಗಮ ಮತ್ತು ಸುರಕ್ಷಿತ ಸಂಚಾರ ವ್ಯವಸ್ಥೆ ಕಲ್ಪಿಸುವ ಉದ್ದೇಶದಿಂದ ಆಯುಕ್ತ ಡಿಎಸ್ ರಮೇಶ್ ಮತ್ತು ಜಂಟಿ ಪೊಲೀಸ್ ಆಯುಕ್ತ ಕಾರ್ತಿಕ್ ರೆಡ್ಡಿ ಇಂದು ವಿವಿಧ ಪ್ರಮುಖ ಜಂಕ್ಷನ್ಗಳಲ್ಲಿ ಸ್ಥಳ ಪರಿಶೀಲನೆ ನಡೆಸಿದರು. ರಸ್ತೆ ಮೂಲಸೌಕರ್ಯ ಅಭಿವೃದ್ಧಿ, ಕೆಳಸೇತುವೆ ನಿರ್ಮಾಣ ಸೇರಿದಂತೆ ಸಂಚಾರ ದಟ್ಟಣೆ ನಿವಾರಣೆಗೆ ಅಗತ್ಯವಾದ ಶಾಶ್ವತ ಕ್ರಮಗಳ ಕುರಿತು ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ಅಗತ್ಯ ನಿರ್ದೇಶನಗಳನ್ನು ನೀಡಿದರು. ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ಗೋಪಿಯನಹಳ್ಳಿಯಲ್ಲಿ ಆಹಾರ ಸುರಕ್ಷತೆ ಹಾಗೂ ಪೊಲೀಸ್ ಇಲಾಖೆ ನಡೆಸಿದ ಜಂಟಿ ಕಾರ್ಯಾಚರಣೆಯಲ್ಲಿ ಸುಮಾರು 200 ಲೀಟರ್ ಕಲಬೆರಕೆ ಹಾಲನ್ನು ಜಪ್ತಿ ಮಾಡಿ ಸ್ಥಳದಲ್ಲೇ ನಾಶಪಡಿಸಲಾಗಿದೆ. ಜಿಲ್ಲಾಧಿಕಾರಿಯ ನಿರ್ದೇಶನದ ಮೇರೆಗೆ ಜಿಲ್ಲಾ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯ ಅಧಿಕಾರಿ ಡಾಕ್ಟರ್ ರಾಕೇಶ್ ಅವರ ಮಾರ್ಗದರ್ಶನದಲ್ಲಿ ಈ ದಿಢೀರ್ ದಾಳಿ ಕೈಗೊಳ್ಳಲಾಗಿದೆ. ದಾಳಿ ನಡೆಸಿದ ಅಧಿಕಾರಿಗಳ ತಂಡ ಒಟ್ಟು 5 ಹಾಲು ಕ್ಯಾನ್ಗಳಲ್ಲಿದ್ದ 200 ಲೀಟರ್ ಕಲಬೆರಕೆ ಹಾಲನ್ನು ವಶಕ್ಕೆ ಪಡೆದು ನಾಶಪಡಿಸಿದೆ. ಸ್ಥಳದಲ್ಲಿ ಹಾಲು ಮತ್ತು ಕಲಬೆರಕೆಗೆ ಬಳಸಲಾಗುತ್ತಿದ್ದ ನೀರಿನ ಮಾದರಿಗಳನ್ನು ಸಂಗ್ರಹಿಸಿ ಹೆಚ್ಚಿನ ತಪಾಸಣೆಗಾಗಿ ಬೆಂಗಳೂರಿನ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಡಲಾಗಿದೆ. ಈ ಕುರಿತು ಪ್ರಕರಣ ದಾಖಲಿಸಿಕೊಂಡಿರುವ ಅಧಿಕಾರಿಗಳು ಇಂತಹ ಅಕ್ರಮ ಚಟುವಟಿಕೆಗಳ ವಿರುದ್ಧ ಮುಲಾಜಿಲ್ಲದೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದ್ದಾರೆ.

0: ಇಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಾಯಿಯ ಹೆಸರಲ್ಲಿ ಒಂದು ಸಸಿ ಅಭಿಯಾನಕ್ಕೆ ದೇಶಾದ್ಯಂತ ಅಭೂತಪೂರ್ವ ಸ್ಪಂದನೆ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಂತಸ. ದೇಶದ ಶೈಕ್ಷಣಿಕ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ, ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಭರವಸೆ. ಇಂದು ಕಾರ್ಗಿಲ್ ವಿಜಯ ದಿವಸ, ಯೋಧರ ಕುಟುಂಬಗಳ ಹಿತ ಕಾಯಲು ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಾದ್ಯಂತ ಮುಂದುವರೆದ ಎಸ್ಐಆರ್ ಪ್ರಕ್ರಿಯೆ, ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಬಲಪಡಿಸುವಲ್ಲಿ ಅಭಿಯಾನ ಮಹತ್ತರ ಪಾತ್ರ, ಸಿಟಿ ರವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
5: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
5: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಆಕಾಶವಾಣಿ.

0: ನಾಟಕ ರಾಕ್ಷಸನ ಮುದ್ರಿಕೆ. ವಿಶಾಖದತ್ತನ ಮೂಲ ಸಂಸ್ಕೃತ ಕೃತಿಯನ್ನು ಆಧರಿಸಿದ ಕನ್ನಡ ರಂಗ ನಾಟಕದ ರಚನೆ ತಿ ನಂ ಶ್ರೀ. ಬಾನುಲಿ ರೂಪ ಡಾಕ್ಟರ್ ಜ್ಯೋತ್ಸ್ನಾ ಕೆ ಕಾಮತ್. ನಿರ್ದೇಶನ ಪರ್ವತವಾಣಿ.
1: ಇದೊಂದು ಶುಭ ದಿನ ನನ್ನ ಮಟ್ಟಿಗೆ. ರಾಕ್ಷಸನ ಮುದ್ರಿಕೆ ನಾಟಕವನ್ನು ನಾನು ನಿರ್ದೇಶಿಸಬೇಕು ಎಂದಾಗ ನನಗೆ ಅದೆಷ್ಟು ಸಂತೋಷವಾಯಿತು. ನಾನು ನಾಟಕ ಲೋಕ ಪ್ರವೇಶ ಮಾಡುವುದಕ್ಕೆ ಬಹಳ ಮೊದಲೇ ಕಾಲೇಜಿನಲ್ಲಿ ಓದುತ್ತಿರುವಾಗಲೇ ತೀನಂ ಶ್ರೀಯವರು ನನ್ನ ಗುರುಗಳಾಗಿದ್ದರು. ಅವರೇ ರಚಿಸಿದ ನಾಟಕ, ಆದ್ದರಿಂದ ನನ್ನ ಈ ಗುರುದಕ್ಷಿಣೆಯನ್ನು ಅವರು ಎಲ್ಲಿದ್ದರೂ ಅಲ್ಲಿಂದಲೇ ಸ್ವೀಕರಿಸುವರು ಎಂಬ ನಂಬಿಕೆ. ಇನ್ನೊಂದು ಯೋಗ ಎಂದರೆ ನಾನು ಡಿಗ್ರಿಗೆ ಓದಿದ್ದು ಅರ್ಥಶಾಸ್ತ್ರ. ಈ ಶಾಸ್ತ್ರ ಹುಟ್ಟಿದ್ದೇ ಚಾಣಕ್ಯನಿಂದ, ಕೌಟಿಲ್ಯನಿಂದ. ಮತ್ತೆ ಅನೇಕ ವರ್ಷಗಳ, ದಶಕಗಳ ಹಿಂದೆ ಬೆಂಗಳೂರಿನ ಅಮೆಚೂರ್ ಡ್ರಾಮ್ಯಾಟಿಕ್ ಅಸೋಸಿಯೇಷನ್ನಿನವರು ಮುದ್ರಾರಾಕ್ಷಸ ನಾಟಕವನ್ನು ರಂಗದ ಮೇಲೆ ತುಂಬ ಅಚ್ಚುಕಟ್ಟಾಗಿ, ತುಂಬ ಪರಿಣಾಮಕಾರಿಯಾಗಿ ಪ್ರದರ್ಶಿಸುತ್ತಾ ಇದ್ದರು. ಅದನ್ನು ನಾನು ನೋಡಿದ್ದೇನೆ. ಮೋಟಗಾನಹಳ್ಳಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳ, ಎಂ ಎಲ್ ಶ್ರೀನಿವಾಸ ಶಾಸ್ತ್ರಿಗಳ ಅಮೋಘ ಅಭಿನಯ ಈಗಲೂ ನನ್ನ ಕಣ್ಣ ಮುಂದೆ ಇವೆ. ಕಥೆಯ ವಸ್ತು ಕೇವಲ ರಾಜಕೀಯ ತಂತ್ರ. ಇಲ್ಲಿ ಉದ್ದಕ್ಕೂ ಕಾಣಬರುವುದು ಆಯುಧಗಳ ಘರ್ಷಣೆ ಅಲ್ಲ, ಬುದ್ಧಿಗಳ ಘರ್ಷಣೆ. ಎಂದ ಮೇಲೆ ಮಾತಿಗೆ ಪ್ರಧಾನತೆ. ಮೈತ್ರಿಯ ವಿಜಯವೇ ಈ ನಾಟಕದ ಹೃದಯ.
0: ಕೇಳಿ ನಾಟಕ ರಾಕ್ಷಸನ ಮುದ್ರಿಕೆ.

0: ಹಿಡಿಯಲಿದೆ, ಚಂದ್ರನಿಗೆ ಗ್ರಹಣ ಹಿಡಿಯಲಿದೆ.
1: ಯಾರದು? ನಾನಿರುವಾಗ ಚಂದ್ರನನ್ನು ಹಿಡಿಯುವ ಧೈರ್ಯ ಯಾವ ಕೇತುವಿಗಿದೆ?

0: ಏಯ್, ಯಾರು ನೀನು? ಈ ಯಮಲೋಕದ ಪಟಗಳನ್ನು ಹಿಡಿದು ಒಳಗೆ ನುಗ್ಗುತ್ತಿರುವೆ?
1: ಅಯ್ಯ, ಇದು ಯಾರ ಮನೆ?
0: ಇದು ಕುಸುಮಪುರದಲ್ಲಿ ನಮ್ಮ ಉಪಾಧ್ಯಾಯ ಆರ್ಯ ಚಾಣಕ್ಯರ ಕುಟೀರ. ಸಾಕೆ?
1: ಹಾಗಿದ್ದರೆ ನನ್ನನ್ನು ಒಳಗೆ ಬಿಡು. ನೀನು?
0: ನಾನು ಶಾರಂಗರವ.
1: ಓ, ಶಾರಂಗರವ, ನನ್ನನ್ನು ಒಳಗೆ ಬಿಡು. ನಿಮ್ಮ ಉಪಾಧ್ಯಾಯರಿಗೆ ಧರ್ಮೋಪದೇಶ ಮಾಡುತ್ತೇನೆ.
0: ಮೂರ್ಖ, ನೀನು ಉಪದೇಶ ಮಾಡುವೆಯಾ? ನಮ್ಮ ಉಪಾಧ್ಯಾಯರಿಗಿಂತ ಧರ್ಮ ಬಲ್ಲವನೇ ನೀನು.
1: ಎಲ್ಲರೂ ಎಲ್ಲವನ್ನೂ ಬಲ್ಲವರಲ್ಲ. ನಿಮ್ಮ ಉಪಾಧ್ಯಾಯರಿಗೆ ಗೊತ್ತಿರುವುದು ಕೆಲವುಂಟು, ನಮ್ಮಂಥವರಿಗೆ ಗೊತ್ತಿರುವುದು ಕೆಲವುಂಟು. ಚಂದ್ರನನ್ನು ಕಂಡರೆ ಯಾರಿಗೆ ಆಗುವುದಿಲ್ಲ ಹೇಳು.
0: ಓ, ಇದನ್ನು ತಿಳಿದು ಆಗುವುದೇನು, ಬಿಟ್ಟರೆ ಹೋಗುವುದೇನು?
1: ಅದೇನು ಎನ್ನುವುದು ನಿನ್ನ ಉಪಾಧ್ಯಾಯರಿಗೆ ತಿಳಿಯುತ್ತದೆ. ಚಂದ್ರನನ್ನು ಕಂಡರೆ ಕಮಲಗಳಿಗೆ ಆಗುವುದಿಲ್ಲ, ನಿನಗೆ ತಿಳಿದಿರುವುದು ಇಷ್ಟೇ.
2: ನನಗೆ ಹೆಚ್ಚು ತಿಳಿಸಲು ಬಂದಿರುವೆ.
0: ಓ, ಪೂಜ್ಯರು, ಆರ್ಯ ಚಾಣಕ್ಯರು.
2: ಅಯ್ಯ, ನೀನು ನಿರಾತಂಕವಾಗಿ ಒಳಗೆ ಬಾ, ನಾನು ಇನ್ನೂ ಹೆಚ್ಚು ತಿಳಿಯಲೇಬೇಕಾಗಿದೆ. ಶಾರಂಗರವ, ನೀನು ಈ ಮುಂಬಾಗಿಲ ಬಳಿಯೇ ಇರು, ಯಾರಾದರೂ ಬಂದರೆ ತಿಳಿಸು. ಬಾ ಬಾ ನಿಪುಣಕ, ಅವನು ನನ್ನೊಬ್ಬ ಶಿಷ್ಯನಾದರೂ ನೀನು ನನ್ನ ಗೂಢಚಾರನೆಂದು ಅರಿಯ. ಬಾ, ಕುಳಿತುಕೋ. ನೀನು ಹೋಗಿದ್ದ ಕಾರ್ಯ ಏನಾಯಿತು?
1: ಈ ನನ್ನ ವೇಷ ಪೂಜ್ಯರ ಅನುಗ್ರಹ, ನನಗೆ ಎಲ್ಲಿ ಸುತ್ತಾಡುವುದಕ್ಕೂ ಅಡ್ಡಿಯೇ ಇರಲಿಲ್ಲ.
2: ಚಂದ್ರಗುಪ್ತನ ಮೇಲೆ ಪ್ರಜೆಗಳಿಗೆ ಅನುರಾಗ ಹುಟ್ಟಿದೆಯೇ?
1: ಮಹಾರಾಜರು ಪ್ರಭುಗಳಾಗಿ ಇನ್ನೂ ಕೆಲವೇ ದಿನಗಳಾಗಿದ್ದರೂ ಜನರು ಅವರನ್ನು ತುಂಬ ಹೊಗಳುತ್ತಿದ್ದಾರೆ. ಅವರ ಸೌಜನ್ಯ ದಾಕ್ಷಿಣ್ಯಗಳಿಗೆ ಎಲ್ಲರೂ ಬೆರಗಾಗಿದ್ದಾರೆ. ಹಿಂದಿನ ದುರಗಳಿಗೆ ಆಪ್ತರಾಗಿದ್ದವರಲ್ಲಿ ಕೂಡ ಎಷ್ಟೋ ಜನ ಆಗಲೇ ಹೊಸ ಮಹಾರಾಜರ ಕಡೆ ಒಲಿಯುತ್ತಿದ್ದಾರೆ.
2: ಹಾಗಾದರೆ ನಂದರನ್ನು ಕೊಂದು ಚಂದ್ರಗುಪ್ತನು ಈ ಕುಸುಮಪುರವನ್ನು ಆಕ್ರಮಿಸಿದ್ದಕ್ಕೆ ಜನಗಳಿಗೆ ಕೋಪವಿಲ್ಲ?
1: ಇಲ್ಲವೆಂದೇ ಹೇಳಬೇಕು. ಹಿಂದಿನ ರಾಜರು ದುರಹಂಕಾರಿಗಳೆಂದು ಅನೇಕರಿಗೆ ಅವರಲ್ಲಿ ಜಿಗುಪ್ಸೆ ಹುಟ್ಟಿತ್ತು. ಅಲ್ಲದೆ ನಮ್ಮ ಮಹಾರಾಜರಿಗೆ ಅವರು ಅನ್ಯಾಯ ಮಾಡಿದ್ದ ವಿಷಯವೂ ಜನರಿಗೆ ಗೊತ್ತಿದೆ. ಎಷ್ಟಾದರೂ ಇವರು ರಾಜವಂಶಕ್ಕೆ ಸೇರಿದವರೇ ತಾನೇ?
2: ಅಲ್ಲದೆ ನಿಪುಣಕ, ಇಲ್ಲವೆಂದೇ ಹೇಳಬೇಕು ಎಂದು ನೀನು ಸಾವಕಾಶ ಹೇಳಿದಿ. ಅಂದರೆ ಯಾರೋ ಕೆಲವರಿಗೆ ಅಸಮಾಧಾನ ಇರುವ ಹಾಗೆ ಕಾಣಿಸುತ್ತದೆ.
1: ಹೌದು, ಅಮಾತ್ಯ ರಾಕ್ಷಸನಲ್ಲಿ ಮೊದಲಿನಿಂದ ಬಳಕೆ ಮನ್ನಣೆಗಳನ್ನು ಹೊಂದಿದ್ದವರು ಕೆಲವರು ಈ ಪಟ್ಟಣದಲ್ಲೇ ಇದ್ದಾರೆ. ಅವರಿಗೆ ಹಳೆದೊರೆಗಳ ನಚ್ಚು ಇನ್ನೂ ಹೋಗಿಲ್ಲ. ಅವರು ಮಾತ್ರ ನಮ್ಮ ಮಹಾರಾಜರ ಅಭ್ಯುದಯವನ್ನು ಸೈರಿಸುತ್ತಿಲ್ಲ.
2: ತಮ್ಮ ಬದುಕನ್ನೇ ಸೈರಿಸುತ್ತಿಲ್ಲ ಎಂದ ಹಾಗಾಯಿತು. ರಾಕ್ಷಸನ ಪ್ರೇರಣೆ ಅವರಿಗೆ ವಿಶೇಷವಾಗಿರಬೇಕು.
1: ಆತನು ಊರು ಬಿಟ್ಟು ಹೋಗಿ ಪರದೇಶವನ್ನು ಸೇರಿದ್ದರೂ ಬಹಳ ಕಾರುಬಾರು ಮಾಡುತ್ತಿದ್ದಾನೆ. ಅದೆಲ್ಲ ಸಾಗುವುದು ಇವರ ಮೂಲಕ.
2: ಯಾರವರು?
1: ಮೊದಲನೆಯವನು ಒಬ್ಬ ಕ್ಷಪಣಕ, ಅವನ ಹೆಸರು ಜೀವಸಿದ್ಧಿ. ಹೌದು, ಅದೇ ಅವನ ಹೆಸರು. ಅವನಿಗೆ ಅಮಾತ್ಯ ರಾಕ್ಷಸನಲ್ಲಿ ತುಂಬಾ ಅಭಿಮಾನ.
2: ಇರಲಿ ಇರಲಿ, ಅವನ ದ್ರೋಹವೇನು?
1: ಅಮಾತ್ಯ ರಾಕ್ಷಸನು ವಿಷಕನ್ಯೆಯನ್ನು ನೇಮಿಸಿದ್ದನಲ್ಲವೇ?
2: ಹೌದು.
1: ಅವಳನ್ನು ಪರ್ವತೇಶ್ವರನ ಬಳಿಗೆ ಕರೆದುಕೊಂಡು ಹೋಗಿ ಬಿಟ್ಟವನು ಇವನೇ. ಆಕೆಯೊಡನೆ ಕೂಡಿ ಅವನು ಪ್ರಾಣ ಕಳೆದುಕೊಂಡ ಸಂಗತಿ ಪೂಜ್ಯರಿಗೆ ತಿಳಿದೇ ಇದೆ.
2: ನಿಮ್ಮ ಪ್ರಿಯ ಮಿತ್ರನನ್ನು ಇವನು ಹಾಗಾದರೆ ಕೊಲೆ ಮಾಡಿಸಿದವನು.
1: ಅಷ್ಟಕ್ಕೆ ಮುಗಿದದ್ದು ನಮ್ಮ ಭಾಗ್ಯ. ರಾಕ್ಷಸ ಗುರಿ ಇಟ್ಟದ್ದು ನಮ್ಮ ಚಂದ್ರಗುಪ್ತ ಮಹಾರಾಜ. ಬೀರಿದ ಕವಣೆ ಕಲ್ಲು ಹಕ್ಕಿಗೆ ಬದಲು ಹಣ್ಣಿಗೆ ತಗುಲಿತು ಅಷ್ಟೇ. ಈ ಕ್ಷಪಣಕ ಮಹಾಬಾಯಿ ಬಡುಕ, ಮಹಾರಾಜರನ್ನು ಕುರಿತು ಬಾಯಿಗೆ ಬಂದ ಹಾಗೆಲ್ಲ ಆಡುತ್ತಿರುತ್ತಾನೆ.
2: ಸರಿ, ಅವನಿಗೆ ತಕ್ಕ ಶಿಕ್ಷೆ ವಿಧಿಸಬೇಕು. ಆಮೇಲೆ ಆ ಮತ್ತೊಬ್ಬ
1: ರಾಯಸದ ಶಕಟದಾಸ.
2: ರಾಯಸದವನೇ? ಕಾಗದದ ಮೇಲೆ ಅಕ್ಷರ ಗೀಚುವವನೇ ಇವನೇನು ಮಹಾ?
1: ಪೂಜ್ಯರು ಕ್ಷಮಿಸಬೇಕು, ಇವನು ರಾಕ್ಷಸನಿಗೆ ಪ್ರಿಯಮಿತ್ರ. ನಮ್ಮ ಮಹಾರಾಜರನ್ನು ಕಪಟದಿಂದ ಘಾತಿಸುವುದಕ್ಕೆ ಬಂದಿದ್ದವರನ್ನು ನೇಮಿಸಿದ್ದವನು ಇವನೇ. ಪೂಜ್ಯರ ವಿಚಕ್ಷಣೆಯಿಂದ ಮಹಾರಾಜರು ಪಾರಾದರು.
2: ಶತ್ರು ಸಾಮಾನ್ಯನೇ ಆದರೂ ಉಪೇಕ್ಷಿಸಬಾರದು ಎಂದು ಕಲಿತಂತಾಯಿತು. ಸರಿ, ಮೂರನೆಯವನು
1: ಚಂದನದಾಸ.
2: ರಾಕ್ಷಸನ ಮಿತ್ರ?
1: ಮಿತ್ರನಷ್ಟೇ ಅಲ್ಲ, ಎರಡು ಹೃದಯಗಳಲ್ಲೂ ಒಂದೇ ಜೀವ. ಪ್ರಸಿದ್ಧ ರತ್ನಪಡಿವರ್ತಕ.
2: ಹೌದು.

0: ಅಮಾತ್ಯನು ಈ ಊರಿನಿಂದ ತಪ್ಪಿಸಿಕೊಂಡು ಹೋಗುವಾಗ ತನ್ನ ಹೆಂಡತಿ ಮಗುವನ್ನು ಇವನ ಮನೆಯಲ್ಲೇ ಬಿಟ್ಟು ಹೋದ.
1: ಅಮಾತ್ಯನ ಹೆಂಡತಿ ಮಗು? ನಿಪುಣಕ ಇದು ನಿನಗೆ ಹೇಗೆ ಗೊತ್ತಾಯಿತು?
0: ಇಗೋ
1: ಉಂಗುರ,
0: ಮುದ್ರೆಯುಂಗುರ,
1: ರಾಕ್ಷಸನ ಹೆಸರಿದೆ. ರಾಕ್ಷಸ ರಾಕ್ಷಸ ಸಿಕ್ಕಿಬಿದ್ದೆ, ಬೀಳಿಸಿತು ಈ ಉಂಗುರ. ಈ ಉಂಗುರ ನಿನ್ನ ಕೈಗೆ ಹೇಗಾದರೂ ಸಿಕ್ಕಿರಲಿ, ರಾಕ್ಷಸ ಇದರಿಂದ ನನ್ನ ಕೈಗೆ ಸಿಕ್ಕಿದ. ಯಾರು?
2: ಉಪಾಧ್ಯಾಯರೇ, ತಮ್ಮ ಸಮಯವನ್ನು ತಿಳಿಯುವುದಕ್ಕೆ ಮಹಾರಾಜರ ಪ್ರತಿಹಾರಿ ಬಂದಿರುವಳು. ಅವರು ಹೊರಟಿರುವರಂತೆ.
1: ಬಂದ ಕೂಡಲೇ ಇಲ್ಲಿಗೆ ಕರೆದು ತಾ, ಹೊರಡು. ನಿಪುಣಕ, ಅಮೂಲ್ಯವಾದ ಕಾರ್ಯ ಸಾಧನೆ ಮಾಡಿರುವೆ, ಹೀಗೆಯೇ ಸಾಗಲಿ. ಜಾಗರೂಕನಾಗಿರು, ನೀನು ಹೊರಡು.
0: ಪ್ರಸಾದ.
1: ಮುದ್ರೆಯುಂಗುರ, ಮುದ್ರೆಯುಂಗುರ, ಇದು ಶಾಂಗರವ?
2: ಪೂಜ್ಯರೇ,
1: ಪತ್ರವನ್ನು ಮಸಿಕುಡುಕೆಯನ್ನು ತೆಗೆದುಕೊಂಡು ಬಾ. ನಾನು ಸಿದ್ಧಾರ್ಥಕನನ್ನು ನೋಡಬೇಕಾಗಿದೆ, ಆದಷ್ಟು ಬೇಗ ಕರೆದುಕೊಂಡು ಬಾ. ಮುದ್ರೆಯುಂಗುರ,
2: ಮಸಿ ಕುಡಿಕೆ ಪತ್ರ
1: ಅಲ್ಲಿಡು.
2: ನಾನು ಹೋಗಿ ಬರುವೆನು ಆರ್ಯರೇ. ಮಹಾರಾಜರು?
3: ಆರ್ಯ, ಚಂದ್ರಗುಪ್ತನು ಅಭಿವಂದಿಸುತ್ತಾನೆ.
1: ವಿಜಯೀ ಭವ, ಬಾವತ್ಸ, ಇಲ್ಲಿ ಕುಳಿತುಕೋ.
3: ಶೋಣೋತ್ತರೆ, ಇಲ್ಲಿಗೆ ಯಾರೂ ಬಾರದಂತೆ ನಿನ್ನ ಕೆಲಸ ನೋಡಿಕೊಳ್ಳುತ್ತಿರು.
4: ಅಪ್ಪಣೆ.
1: ವತ್ಸ, ಇದೇನು ಇಷ್ಟು ದೂರ ನನ್ನ ಕುಟೀರಕ್ಕೆ ಬಂದದ್ದು? ಮಹಾರಾಜನಾದವನು ಅಧಿಕಾರಿಗಳನ್ನು ತನ್ನ ಬಳಿಗೆ ಕರೆಸಿಕೊಳ್ಳುವುದು ಕ್ರಮ.
3: ನಾನು ಮಹಾರಾಜನಾದದ್ದು ನಿಮ್ಮ ಕೃಪೆಯಿಂದಲ್ಲವೇ? ಜ್ಞಾತಿಗಳ ಹಂಗಿನ ಕೂಳಿನಿಂದ ತಪ್ಪಿಸಿದರಲ್ಲ, ನನಗೂ ಈ ಕುಟೀರಕ್ಕೆ ಬರುವುದು ಸಮ್ಮತವಲ್ಲ. ಇದನ್ನೊಮ್ಮೆ ನೋಡಿ, ರಾಜಸಚಿವ ಭವನವೇ ಇದು. ಇನ್ನು ಮುಂದೆ ಯೋಗ್ಯವಾದ ಮಂದಿರದಲ್ಲಿ ವಾಸಿಸಬೇಕು ತಾವು.
1: ನಿನ್ನ ಮಹಾರಾಜ ಪದವಿ ಮೊದಲು ಸ್ಥಿರವಾಗಲಿ, ಈಗ ನೀನು ಬಂದುದು?
3: ಹೇಳುವೆನು. ಪರ್ವತೇಶ್ವರನ ಉತ್ತರ ಕ್ರಿಯೆಗಳೆಲ್ಲ ನಿನ್ನೆಗೆ ಮುಗಿದುವು. ಅವನ ಮಗ ಹೇಳದೆ ಕೇಳದೆ ಓಡಿ ಹೋದನು. ಪರ್ವತೇಶ್ವರನು ಧರಿಸಿದ್ದ ಆಭರಣಗಳೆಲ್ಲ ದಿಕ್ಕಿಲ್ಲದೆ ನಮ್ಮ ಬಳಿ ಇವೆ. ಇವುಗಳ ವಿನಿಯೋಗ
1: ನಿನ್ನ ಅಭಿಮತ ಹೇಗೆ?
3: ಸದ್ಬ್ರಾಹ್ಮಣರಿಗೆ ದಾನ ಕೊಟ್ಟು ಬಿಡಬೇಕೆಂದು ಯೋಚಿಸಿರುವೆನು.
1: ಒಳ್ಳೆಯದು, ಹಾಗೆಯೇ ಮಾಡುವಿಯಂತೆ. ಯೋಗ್ಯರಾದವರನ್ನು ನಾನು ಕಳಿಸಿಕೊಡುತ್ತೇನೆ. ಮತ್ತೆ ಇನ್ನೇನು? ನಿನ್ನ ಮನಸ್ಸಿನಲ್ಲಿ ಏನೋ ಒತ್ತುತ್ತಿದೆ.
3: ಆರ್ಯರಿಗೆ ಅಸಮಾಧಾನ ಉಂಟಾಗದಿದ್ದರೆ ಒಂದು ಮಾತು ಹೇಳುತ್ತೇನೆ. ಪರ್ವತೇಶ್ವರನ ಮರಣ ನನ್ನನ್ನು ಬಹಳವಾಗಿ ಬಾಧಿಸುತ್ತಿದೆ. ಮಿತ್ರನನ್ನು ಕೊಲ್ಲಿಸಿದ ಹಾಗಾಯಿತಲ್ಲ ಎಂದು ಚಿಂತೆ ಹತ್ತಿ ನನಗೆ ನಿದ್ದೆ ಕೂಡ ಸರಿಯಾಗಿ ಬರುತ್ತಿಲ್ಲ.
1: ಚಂದ್ರಗುಪ್ತ, ರಾಜತಂತ್ರದಲ್ಲಿ ನೀನಿನ್ನೂ ಬಹಳ ನುರಿಯಬೇಕು. ಪರ್ವತೇಶ್ವರನನ್ನು ಕೊಲ್ಲಿಸಿದ್ದು ನಿನಗೆ ಅನ್ಯಾಯವೆಂದು ತೋರುತ್ತಿದೆಯೇ?
3: ಅನ್ಯಾಯವಲ್ಲವೇ ಅದು. ನಂದರ ಸಂಹಾರದಲ್ಲಿ ನಮಗೆ ಬಲಭುಜವಾಗಿ ನಿಂತು ಸಹಾಯ ಮಾಡಿದ. ನಮ್ಮ ಕೆಲಸ ಮುಗಿದೊಡನೆ ಅವನನ್ನು ಕಪಟದಿಂದ ತೀರಿಸುವುದು ಧರ್ಮವೇ? ಕೊಟ್ಟ ಮಾತಿನಂತೆ ಅವನಿಗೆ ಅರ್ಧ ರಾಜ್ಯ ಇತ್ತಿದ್ದರೂ ನನಗೆ ವ್ಯಥೆಯಾಗುತ್ತಿರಲಿಲ್ಲ. ಈ ಹಾಳು ರಾಜ್ಯಕ್ಕೋಸ್ಕರ ಜ್ಞಾತಿ ವಧೆಯಾಯಿತು, ಮಿತ್ರದ್ರೋಹವಾಯಿತು.
1: ಚಂದ್ರಗುಪ್ತ, ಎಲ್ಲಿಯ ಮಿತ್ರದ್ರೋಹ? ಮಿತ್ರದ್ರೋಹ ನಿನ್ನದಲ್ಲ, ಅವನದು. ಅವನ ಮರಣ ಅದಕ್ಕೆ ನ್ಯಾಯವಾದ ಶಿಕ್ಷೆ.
3: ಅವನದು ಮಿತ್ರದ್ರೋಹ? ಪೂಜ್ಯರೇ
1: ಕೇಳು, ಅಮಾತ್ಯ ರಾಕ್ಷಸನು ಹೂಡಿದ್ದ ತಂತ್ರ ನಿನಗೆ ಪೂರ್ಣವಾಗಿ ತಿಳಿದಿಲ್ಲ. ನಂದ ವಂಶವು ನಿರ್ಮೂಲವಾದರೂ ಅವನ ಸ್ವಾಮಿ ಭಕ್ತಿ ಸ್ವಲ್ಪವೂ ಚಲಿಸಿಲ್ಲ. ಏನಾದರೂ ಮಾಡಿ ನಿನ್ನನ್ನು ಕೊಲ್ಲಿಸಿ ನಂದವಧೆಯ ಸೇಡನ್ನು ತೀರಿಸಿಕೊಳ್ಳಬೇಕೆಂದು ಅವನ ಆಲೋಚನೆ.
3: ಅವನ ತಂತ್ರಗಳನ್ನೆಲ್ಲ ಅವನ ಮೇಲೆಯೇ ತಿರುಗಿಸಿ ನನ್ನ ಪ್ರಾಣ ಸಂರಕ್ಷಣೆ ಮಾಡುತ್ತಿದ್ದೀರಿ?
1: ಅವನ ತಂತ್ರ ಬಹುಮುಖವಾದದ್ದು. ನಂದರು ಹತರಾಗುವುದೇ ತಡ ಪರ್ವತೇಶ್ವರನನ್ನು ವಶಪಡಿಸಿಕೊಳ್ಳಲು ಹವಣಿಸಿದ್ದ.
3: ಆದರೆ ಪರ್ವತೇಶ್ವರನು ಇವನ ಬಲೆಗೆ ಬೀಳುತ್ತಿದ್ದನೆ.
1: ಮೊದಲು ರಾಕ್ಷಸನಿಗೂ ಅವನಿಗೂ ಸ್ನೇಹವಿತ್ತು. ಆದರೂ ನಾವು ಗತ್ಯಂತರವಿಲ್ಲದೆ ಅವನ ಸಹಾಯವನ್ನು ಕೇಳಿದೆವು. ಅರ್ಧ ರಾಜ್ಯಕ್ಕೆ ಆಸೆಪಟ್ಟು ನಂದರಿಗೆ ದ್ರೋಹ ಮಾಡಿದ. ಈಗ ನಂದರು ತೀರಿ ಹೋದ ಬಳಿಕ ರಾಕ್ಷಸನ ಬೇಳುವೆ ಮಾತುಗಳಿಗೆ ಕಿವಿಸೋತು ಪೂರ್ಣ ಸಾಮ್ರಾಜ್ಯವೂ ತನಗೇ ದೊರಕುವುದೆಂಬ ದುರಾಸೆಯಿಂದ ನಿನಗೂ ದ್ರೋಹ ಬಗೆದ. ಮಿತ್ರದ್ರೋಹಿ ಯಾರು ಚಂದ್ರಗುಪ್ತ?
3: ನನಗೆ ಏನು ಹೇಳಲು ತೋರದಾಗಿದೆ.
1: ಈಗ ನಾವು ಮಾಡಿದ್ದು ತಾನೇ ಏನು? ನಿನ್ನ ಕೊಲೆಗಾಗಿ ರಾಕ್ಷಸನು ನೇಮಿಸಿದ್ದ ವಿಷಕನ್ಯೆಯನ್ನು ನಾವು ಪರ್ವತಕನ ಬಳಿಗೆ ಕಳುಹಿಸಿದೆವು. ಆ ಕಾ

0: ಅಮುಖನಿಗೆ ವಿವೇಚನೆ ಇಲ್ಲದಿದ್ದರೆ ನಾವೇನು ಮಾಡುವುದು?
1: ಆದರೂ ಜನಗಳಲ್ಲಿ ನಮಗೆ ನಿಂದೆ ತಪ್ಪಲಿಲ್ಲ. ಅರ್ಧ ರಾಜ್ಯ ಕೊಡಲಾರದೆ ಚಾಣಕ್ಯ ಚಂದ್ರಗುಪ್ತರು ಪರ್ವತೇಶ್ವರನನ್ನು ಕೊಲೆ ಮಾಡಿಸಿದರು ಎಂದು ಅವರು ಆಡಿಕೊಳ್ಳದೆ ಬಿಡುತ್ತಾರೆಯೇ?
0: ಈ ದೂರನ್ನು ನಾನು ರಾಕ್ಷಸನ ತಲೆಗೆ ಕಟ್ಟುತ್ತೇನೆ, ನೋಡುತ್ತಿರು.
1: ರಾಕ್ಷಸನ ತಲೆಗೆ? ಹೇಗೆ?
0: ರಾಜಕಾರಣ. ತಡೆದು ನೋಡು ಚಂದ್ರಗುಪ್ತ, ತಡೆದು ನೋಡು.
1: ರಾಕ್ಷಸ ಯುದ್ಧದಲ್ಲಿ ತೀರಿ ಹೋಗಿದ್ದರೆ ಚೆನ್ನಾಗಿತ್ತು, ಅಥವಾ ಸೆರೆ ಸಿಕ್ಕಿ ನೀವು ಅವನನ್ನು ಶೂಲಕ್ಕೇರಿಸಿದ್ದರೂ ನಾವು ನಿಶ್ಚಿಂತರಾಗಿರಬಹುದಾಗಿತ್ತು.
0: ರಾಕ್ಷಸನನ್ನು ಶೂಲಕ್ಕೆ? ನಾನು ಅವನಿಗೆ ಅದಕ್ಕಿಂತ ಉಗ್ರ ಶಿಕ್ಷೆ ಗೊತ್ತು ಮಾಡಿದ್ದೇನೆ.
1: ಶೂಲಕ್ಕಿಂತ ಉಗ್ರ?
0: ಹೌದು, ನಿನ್ನ ಸಚಿವನಾಗುವ ಶಿಕ್ಷೆ.
1: ನಿಮ್ಮನ್ನು ಬಿಟ್ಟು ಅವನು?
0: ನಾನು ಹಾಸ್ಯಕ್ಕಾಗಿ ಹೇಳಲಿಲ್ಲ ಚಂದ್ರಗುಪ್ತ, ನನ್ನ ಉದ್ದೇಶ ನೆರವೇರುತ್ತ ಬಂತು. ತುಂಬಿದ ಸಭೆಯಲ್ಲಿ ನನಗೆ ಅವಮಾನ ಮಾಡಿದ ನಂದರನ್ನು ನಿರ್ನಾಮ ಮಾಡಿದ್ದಾಯಿತು, ಶರಣು ಹೊಕ್ಕ ನಿನ್ನನ್ನು ಸಿಂಹಾಸನದ ಮೇಲೆ ಕುಳ್ಳಿರಿಸಿದ್ದಾಯಿತು, ಮಾಡಿದ ಪ್ರತಿಜ್ಞೆಯನ್ನು ಕೊನೆಗಾಣಿಸಿದ್ದಾಯಿತು, ಬಿಚ್ಚಿದ ಈ ಶಖಿಯನ್ನು ಮತ್ತೆ ಕಟ್ಟಿಯಾಯಿತು. ಇನ್ನೆಷ್ಟು ದಿನ ನಾನು ನಿನ್ನ ಬಳಿ ಇದ್ದೇನು? ತಪೋವನವು ಕರೆಯುತ್ತಿದೆ, ನಿನಗೆ ತಕ್ಕ ಮಂತ್ರಿಯನ್ನು ಒದಗಿಸಿಕೊಟ್ಟರೆ ನನ್ನ ಕೆಲಸ ಮುಗಿಯಿತು.
1: ರಾಕ್ಷಸ ನನ್ನ ಅಮಾತ್ಯ?
0: ನನ್ನ ಉದ್ದೇಶಕ್ಕೆ ಎದುರಾಗಬೇಡ. ರಾಕ್ಷಸ ಯೋಗ್ಯ, ತನ್ನ ಧಣಿ ತೀರಿ ಹೋದರೂ ಅವನ ಕಾರ್ಯಭಾರವನ್ನೇ ಸ್ವಾರ್ಥವಿಲ್ಲದೆ ವಹಿಸಿದ. ದೃಢ ಭಕ್ತಿ ಇದೆ, ಕೌಶಲವಿದೆ, ಸೂಕ್ಷ್ಮ ಬುದ್ಧಿ ಇದೆ. ಹಿಂದಿನಿಂದ ಈ ರಾಜ್ಯ ನಡೆಸಿಕೊಂಡು ಬಂದವನು ಅವನು, ಮುಂದೆ ಊರ್ಜಿತಪಡಿಸುವುದಕ್ಕೂ ಅವನೇ ತಕ್ಕವನು. ಅಂಥ ಮಂತ್ರಿ ಸಿಕ್ಕುವುದು ನಿನ್ನ ಅದೃಷ್ಟ ಚಂದ್ರಗುಪ್ತ.
1: ಎಲ್ಲವೂ ನಿಜ, ಆದರೆ ನನ್ನನ್ನು ಕೊಲ್ಲಿಸಲು ಹೆಣಗಾಡುತ್ತಿದ್ದಾನೆ. ನನಗೆ ಸಚಿವನಾಗುವುದು ನನಗೇಕೋ ಅಸಾಧ್ಯವೆನಿಸುತ್ತದೆ.
0: ಚಂದ್ರಗುಪ್ತ, ಅಸಾಧ್ಯವೆನ್ನುವುದು ಈ ಲೋಕದಲ್ಲೇ ಇಲ್ಲ, ಸಾಧಕನಲ್ಲಿ ಸಾಮರ್ಥ್ಯವಿರಬೇಕಷ್ಟೆ.
1: ತಮ್ಮ ಚಿತ್ತ, ನನ್ನ ವ್ಯರ್ಥಾಲಾಪದಿಂದ ಆರ್ಯರಿಗೆ ಬೇಸರವಾಗಿರಬಹುದೇನೋ. ಅಪ್ಪಣೆ ಕೊಟ್ಟರೆ ಹೋಗಿ ಬರುವೆನು.
0: ವಿಜಯೀ ಭವ, ಹೋಗಿ ಬಾ ವತ್ಸ. ಒಬ್ಬನು ಒಪ್ಪಿದ್ದಾಯಿತು, ಇನ್ನೊಬ್ಬ. ಶಾರಂಗರವ,
2: ಪೂಜ್ಯರೇ,
0: ನಮ್ಮ ಸಿದ್ಧಾರ್ಥಕನನ್ನು ಕೂಡಲೇ ಬರಹೇಳು. ಹಾಗೆಯೇ ವಿಶ್ವಾವಸುವನ್ನು ಅವನ ತಮ್ಮಂದಿರನ್ನು ಚಂದ್ರಗುಪ್ತನ ಬಳಿಗೆ ನಾನೇ ಹೇಳಿದನೆಂದು ಕಳುಹಿಸಿಕೊಡು. ಅಲ್ಲಿ ಮಹಾರಾಜನು ಕೆಲವು ಆಭರಣಗಳನ್ನು ದಾನವಾಗಿ ಕೊಡುತ್ತಾನೆ, ಅವನ್ನು ಪಡೆದು ನನ್ನ ಬಳಿಗೆ ಬರಬೇಕೆಂದು ಹೇಳು.
2: ಅಪ್ಪಣೆ.
0: ತಡಿ, ಶೆಟ್ಟಿ ಚಂದನದಾಸನು ನನ್ನನ್ನು ಕೂಡಲೇ ಕಾಣಬೇಕೆಂದು ತಿಳಿಸು. ಹೋಗು.

0: ಸಿದ್ಧಾರ್ಥಕ.
1: ಪೂಜ್ಯರೇ,
0: ಮುತ್ತಿನಂಥ ಅಕ್ಷರ ಈ ರಾಯಸದ ಶಕಟದಾಸನದು. ನಾನು ಕೊಟ್ಟ ಪತ್ರ ಎಂದು
1: ಅವನಿಗೆ ಸಂಶಯ ಬರಲಿಲ್ಲ. ಈ ವೈದಿಕ ಲಿಪಿ ಸ್ಫುಟವಾಗಿಲ್ಲ, ಪ್ರತಿ ಮಾಡಿಕೊಡು ಎಂದು ಹೇಳಿ.
0: ಆಯಿತು, ಇನ್ನು ನೀನೀಗ ಆ ಶಕಟದಾಸನನ್ನು ಶೂಲಕ್ಕೇರಿಸಲು ಆಜ್ಞೆ ಮಾಡಿದ್ದೇನೆ. ನೀನು
1: ಪೂಜ್ಯರೇ, ನಾನು ಅವನನ್ನು
0: ನೀನು ಅವನನ್ನು ವಧ್ಯ ಸ್ಥಾನದಿಂದ ರಕ್ಷಿಸಬೇಕು.
1: ಪೂಜ್ಯರೇ
0: ಕೇಳು, ಖಡ್ಗ ಹಿಡಿದು ವಧ್ಯ ಸ್ಥಾನಕ್ಕೆ ಹೋಗು, ರೋಷ ನಟಿಸು, ಕೊಲೆಗಾರರಿಗೆ ಬಲಗಣ್ಣಿನಿಂದ ಸನ್ನೆ ಮಾಡು, ಅವರು ಓಡಿ ಹೋಗುವರು. ನೀನು ಒಡನೆ ಶಕಟದಾಸನನ್ನು ಕರೆದುಕೊಂಡು ಹೋಗಿ ರಾಕ್ಷಸನ ಹತ್ತಿರ ಬಿಡು. ತನ್ನ ಮಿತ್ರನ ಪ್ರಾಣ ರಕ್ಷಿಸಿದ್ದಕ್ಕೆ ರಾಕ್ಷಸನು ನಿನಗೆ ಪಾರಿತೋಷಕ ಕೊಡುತ್ತಾನೆ, ಸ್ವೀಕರಿಸು, ಅವನ ಸೇವೆಯಲ್ಲೇ ಸೇರಿಕೋ. ಆಮೇಲೆ ಬಾ, ಹತ್ತಿರ ಬಾ. ಗೋಡೆಗಳಿಗೆ ಕಿವಿಗಳಿರುತ್ತವೆ, ನನಗೆ ನಿನ್ನ ಕಿವಿ ಬೇಕು, ಬಾ. ತಿಳಿಯಿತೆ? ಹೋಗು, ಎಚ್ಚರ.
1: ಅಪ್ಪಣೆ.
0: ಸಿದ್ಧಾರ್ಥಕ, ಹೀಗೆ ಹೀಗೆ ಈ ದ್ವಾರದಿಂದ ಹೋಗು. ಚಂದನದಾಸ ಬರುತ್ತಿರುವನು, ಅವನ ಕಣ್ಣಿಗೆ ನೀನು ಬೀಳಕೊಡುದು. ಹೋಗು.
2: ಪೂಜ್ಯರಿಗೆ ಜಯವಾಗಲಿ.
0: ಯಾರು? ಓ, ನೀನು ಚಂದನದಾಸ ಶೆಟ್ಟಿ. ಬಾ ಬಾ, ಕೂಡುವಂಥವನಾಗು.
2: ನಾನು? ತಾವು ನಿಂತಿರುವಾಗ ನಾನು?
0: ಆಯ್ತು ಆಯ್ತು, ನಾನು ಕೂಡುವೆನು, ಕೂಡು ಕೂಡು. ಸೆಟ್ಟಿ,

0: ನಿನ್ನ ವ್ಯಾಪಾರ ಹೇಗೆ? ಲಾಭ ವರ್ಧಿಸುತ್ತಿದೆಯಷ್ಟೇ.
1: ತಮ್ಮ ಅನುಗ್ರಹದಿಂದ ಚೆನ್ನಾಗಿಯೇ ಇದೆ.
0: ಸಂತೋಷ. ಚಂದ್ರಗುಪ್ತನ ದೋಷಗಳಿಂದ ಪ್ರಜೆಗಳು ಹಿಂದಿನ ದೊರೆಗಳಿಗೆ ಹೋಲಿಸಿ?
1: ಇಲ್ಲ ಇಲ್ಲ, ಪೂರ್ಣಚಂದ್ರನನ್ನು ಕಂಡಂತೆ ಚಂದ್ರಗುಪ್ತ ಮಹಾರಾಜನನ್ನು ಪಡೆದುವೆಂದು ಆನಂದ ಪಡುತ್ತಿದ್ದಾರೆ.
0: ಓ, ಹಾಗಿದ್ದರೆ ಸಂತುಷ್ಟರಾದ ಪ್ರಜೆಗಳಿಂದ ರಾಜನು ಪ್ರತಿಫಲ ಬಯಸುವುದು ಸಹಜ ತಾನೆ?
1: ಪ್ರತಿಫಲ? ನಾನು ಎಷ್ಟು ಕೊಡಬೇಕೆಂದು ಪೂಜ್ಯರು ಸೂಚಿಸಿದರೆ?
0: ರಾಜನಿಗೆ ಎದುರು ಬೀಳದೆ ಅವನಿಗೆ ನೆರವಾಗಿ ನಿಂತರೆ ಸಾಕು.
1: ಮಹಾರಾಜರಿಗೆ ಎದುರು? ಯಾರು?
0: ಅಂಥವರಲ್ಲಿ ಮೊದಲು ನೀನು ಎಂದರೆ?
1: ನಾನು? ನಾನು? ಶಾಂತಂ ಪಾಪ, ಶಾಂತಂ ಪಾಪ.
0: ನೀನು ಈಗ ರಾಜದ್ರೋಹಿ ಅಮಾತ್ಯನ ಹೆಂಡತಿ ಮಗುವನ್ನು ಮನೆಯಲ್ಲಿ ಅವಿಸಿಟ್ಟುಕೊಂಡು ರಕ್ಷಿಸುತ್ತಿಲ್ಲವೇನು?
1: ಯಾರೋ ತಿಳಿಯದವರು ಈ ಸುಳ್ಳನ್ನು ತಮಗೆ ಅರಿಕೆ ಮಾಡಿರಬೇಕು.
0: ಸುಳ್ಳು
1: ಅಂದರೆ, ಹಿಂದೆ ಅಮಾತ್ಯರು ನಗರ ಬಿಟ್ಟು ಹೋಗುವಾಗ ತಮ್ಮ ಕುಟುಂಬವನ್ನು ನನ್ನ ಮನೆಯಲ್ಲಿ ಇರಿಸಿದ್ದು ಉಂಟು.
0: ಆ, ಸುಳ್ಳೆಂದು ಮೊದಲು ಹೇಳಿದೆ, ಈಗ ಹಿಂದೆ ಇರಿಸಿದ್ದು ಉಂಟು ಎನ್ನುತ್ತಿದ್ದೀಯ.
1: ಅದು ಅದು ಬಾಯಿ ತಪ್ಪು ಅಷ್ಟೇ.
0: ಚಂದ್ರಗುಪ್ತನು ರಾಜನಾಗಿರುವಾಗ ಯಾವ ತಪ್ಪು ಇರಬಾರದು. ರಾಕ್ಷಸನ ಕುಟುಂಬವನ್ನು ತಂದು ಒಪ್ಪಿಸಿಬಿಡು, ತಪ್ಪು ಸರಿ ಹೋಗುವುದು.
1: ಆಗಲೇ ಅರಿಕೆ ಮಾಡಿಕೊಂಡನಲ್ಲ, ಅವರು ನನ್ನ ಮನೆಯಲ್ಲಿ ಹಿಂದೆ ಇದ್ದರು ಎಂದು.
0: ಈಗ ಎಲ್ಲಿ ಹೋದರು?
1: ನನಗೆ ತಿಳಿಯದು.
0: ತಿಳಿಯದು? ಏನದು?
2: ಎಚ್ಚರಿಕೆ, ಎಚ್ಚರಿಕೆ! ಈ ಜೀವಸಿದ್ಧಿ ಎಂಬ ಬೌದ್ಧ ಭಿಕ್ಷು ರಾಕ್ಷಸನ ಪ್ರೇರಣೆಗೆ ಒಳಗಾಗಿ ವಿಷಕನ್ಯೆಯ ಮೂಲಕ ಪರ್ವತೇಶ್ವರನನ್ನು ಕೊಲ್ಲಿಸಿದ ಕಾರಣ ಇವನನ್ನು ಊರ ಹೊರಗೆ ತಳ್ಳಬೇಕೆಂದು ಚಂದ್ರಗುಪ್ತ ಮಹಾರಾಜರ ಅಪ್ಪಣೆ. ಓ,
0: ಬೌದ್ಧ ಭಿಕ್ಷು! ಛೀ, ಮರುಗಬಾರದು. ರಾಜದ್ರೋಹದ ಫಲವನ್ನು ಅನುಭವಿಸಲಿ. ಚಂದನದಾಸ, ರಾಜದ್ರೋಹಿಗಳಿಗೆ ದೊರೆ ಈ ರೀತಿ ಕ್ರೂರ ಶಿಕ್ಷೆ ವಹಿಸುತ್ತಾನೆ. ರಾಕ್ಷಸನ ಕುಟುಂಬವನ್ನು ತಂದು ಒಪ್ಪಿಸಿ ಬಹುಕಾಲ ಸುಖದಿಂದಿರು.
1: ರಾಕ್ಷಸನ ಕುಟುಂಬ ಈಗ ನನ್ನ ಮನೆಯಲ್ಲಿ ಇಲ್ಲ.
0: ಮತ್ತೇನು ನೋಡು.
2: ಎಚ್ಚರ, ಎಚ್ಚರ! ಏ ರಾಯಸದ ಶಕಟದಾಸನು ಅಮಾತ್ಯ ರಾಕ್ಷಸನ ಪ್ರೇರಣೆಗೆ ಒಳಗಾಗಿ ಮಹಾಸ್ವಾಮಿಯವರ ಪ್ರಾಣಕ್ಕೆ ದ್ರೋಹ ಮಾಡಲು ತಂತ್ರಗಳನ್ನು ಹೂಡುತ್ತಿದ್ದ ಕಾರಣ ಇವನ ಕುಟುಂಬವನ್ನು ಸರಿಯಲ್ಲಿಟ್ಟು ಇವನನ್ನು ಶೂಲಕ್ಕೆ ಏರಿಸಬೇಕೆಂದು ಮಹಾರಾಜರ ಆಜ್ಞೆ. ಓ,
0: ತನ್ನ ಕರ್ಮದ ಫಲವನ್ನು ತಾನು ಅನುಭವಿಸಲೇಬೇಕು. ಚಂದನದಾಸ, ಮಹಾರಾಜನಿಗೆ ಕರುಣೆ ಎಂಬುದೇ ಇಲ್ಲ. ರಾಜದ್ರೋಹಿಗಳಿಗೆ ಹೀಗೆ ತೀವ್ರ ಶಿಕ್ಷೆ ವಿಧಿಸುತ್ತಾನೆ. ರಾಕ್ಷಸನ ಕುಟುಂಬವನ್ನು ನೀನು ಮರೆಮಾಚುವುದು ಮಹಾದ್ರೋಹ. ರಾಜನು ಮನ್ನಿಸುವವನಲ್ಲ. ಅನ್ಯ ಕಳತ್ರವನ್ನು ಒಪ್ಪಿಸಿ ನಿನ್ನ ಕಳತ್ರವನ್ನು, ಪ್ರಾಣವನ್ನು ಉಳಿಸಿಕೋ.
1: ಪೂಜ್ಯರೇ, ನನಗೇಕೆ ಬೆದರಿಸುತ್ತೀರಿ? ಅಮಾತ್ಯ ರಾಕ್ಷಸನ ಕುಟುಂಬ ನನ್ನ ಮನೆಯಲ್ಲಿ ಇದ್ದರೂ ನಾನು ಒಪ್ಪಿಸುವವನಲ್ಲ. ಇಲ್ಲದಿರುವಾಗ ಮತ್ತೇನು?
0: ದುರುಳ ವರ್ತಕ, ಹಾಗಾದರೆ ರಾಜಾಗ್ರಹವನ್ನು ಅನುಭವಿಸು.
1: ಸಿದ್ಧನಾಗಿದ್ದೇನೆ, ವಿಧಿಸಿ ಶಿಕ್ಷೆ.
0: ಯಾರಲ್ಲಿ?
2: ಪೂಜ್ಯರೇ,
0: ದುರ್ಗ ರಕ್ಷಕನಾದ ವಿಜಯಪಾಲಕನಿಗೆ ಹೇಳು, ಈ ಚಂದನದಾಸನ ಸರ್ವೈಶ್ವರ್ಯವನ್ನು ಮುಟ್ಟುಗೋಲು ತೆಗೆದುಕೊಂಡು ಹೆಂಡಿನ ಮಕ್ಕಳೊಡನೆ ಸೆರೆಗೆ ತಳ್ಳಲಿ. ಇವನಿಗೆ ಚಂದ್ರಗುಪ್ತನೇ ಪ್ರಾಣಾಂತ ಶಿಕ್ಷೆ ವಿಧಿಸುವವರೆಗೂ.
2: ಅಪ್ಪಣೆ. ಶೆಟ್ಟಿ, ಹೀಗೆ ಬಾ.
1: ನಡಿ, ಸ್ನೇಹಕ್ಕಾಗಿ ಈ ವಿನಾಶ, ನನ್ನ ದುಷ್ಕಾರ್ಯಕ್ಕಲ್ಲ. ಇದೇ ಸಮಾಧಾನ, ಇದೇ ನನ್ನ ಭಾಗ್ಯ. ನಡಿ.
0: ಭಲೆ ಭಲೆ ಚಂದನದಾಸ, ಮೈತ್ರಿ ಎಂದರೆ ಇದು. ರಾಕ್ಷಸ, ಈಗ ನೀನು ನನ್ನ ಕೈಗೆ ಸಿಕ್ಕಿದಿ. ನಿನ್ನ ಆಪತ್ತಿನಲ್ಲಿ ಇವನು ಪ್ರಾಣ ತೊರೆಯಲು ಸಿದ್ಧನೆಂದಾದಾಗ, ಇವನು ಪ್ರಾಣ ತೆರಲಿರುವಾಗ ನೀನು ಸಿಕ್ಕಿದಿ, ಸಿಕ್ಕಿದಿ.
1: ಪೂಜ್ಯರೇ,
0: ಏನು, ಏನದು ಅವಸರ?
2: ಶಕಟದಾಸನನ್ನು ಶೂಲಕ್ಕೇರಿಸುವ ಸಮಯದಲ್ಲಿ ಯಾರೋ ಕತ್ತಿ ಝಳಪಿಸುತ್ತಾ ಬಂದು ಕೊಲೆಗಾರರನ್ನು ಬೆದರಿಸಿ ಅವನನ್ನು ಬಿಡಿಸಿಕೊಂಡು ಹೋದ.
0: ನಿಜವೇ? ಓಡು, ಭಾಗುರಾಯಣನಿಗೆ ಹೇಳು ಬೆನ್ನಟ್ಟಿ ಅವರಿಬ್ಬರನ್ನು ಹಿಡಿತರಲಿ.
2: ಭಾಗುರಾಯಣ? ಅವನಲ್ಲಿರುವನು ಪರ್ವತೇಶ್ವರನ ಮಗನ ಜೊತೆಗೆ ಓಡಿ ಹೋಗಲಿಲ್ಲವೇ?
0: ಓ ಹೌದು, ಮರೆತಿದ್ದೆ. ಆ ಭದ್ರಭಟನಿಗೆ ಹೇಳು ದ್ರೋಹಿ ಭಾಗುರಾಯಣನನ್ನು ಹಿಡಿತರಲಿ.
2: ಚೆನ್ನಾಯಿತು.

0: ಆ ಭದ್ರಭಟನು ಊರಿನಿಂದ ಓಡಿ ಹೋಗಿರುವನಂತೆ. ಎಲ್ಲ ತಲೆಕಳಕಾಗುತ್ತಿದೆ ಗುರುಗಳೆ. ಈಗ ಶತ್ರುಗಳು ಪಟ್ಟಣ ಮುತ್ತಿದರೆ ಏನು ಮಾಡುವುದು?
1: ಓ, ಆ ಸಮಯ ಬರಲಿ, ನೀನು ಹೋಗು. ಯಾರು ಯಾರು ಹೇಗೆ ಹೇಗೆ ಹೋಗಬೇಕು ಹಾಗೆ ಹಾಗೆ ಹೋದರು. ನಂದರನ್ನು ನಿರ್ಮೂಲ ಮಾಡಿದ ನನ್ನ ಬುದ್ಧಿ ನನ್ನಲ್ಲೇ ಭದ್ರವಾಗಿರಲಿ. ಈಗ ರಾಕ್ಷಸ, ನೀನೆಲ್ಲಿ ಹೋಗುವೆ? ಕಾಡಾನೆಯನ್ನು ಹಗ್ಗದಿಂದ ಕಟ್ಟುವಂತೆ ನಿನ್ನನ್ನು ನನ್ನ ಬುದ್ಧಿಯಿಂದ ಬಂಧಿಸಿ ಚಂದ್ರಗುಪ್ತನ ಸೇವೆಯಲ್ಲಿ ನಿಲ್ಲಿಸದೇ ಹೋದೇನೆ.

0: ಕಂಚುಕಿ, ಮಲೆಯ ಕೇತು ಈ ಆಭರಣಗಳನ್ನು ನನಗಾಗಿ ಕಳಿಸಿದನೆ?
1: ಹೌದು ಅಮಾತ್ಯರೆ.
0: ಕುಸುಮಪುರ ಬಿಟ್ಟು ಹೆಂಡತಿ ಮಗುವನ್ನು ಮಿತ್ರ ಚಂದನದಾಸನ ರಕ್ಷಣೆಯಲ್ಲಿಟ್ಟು ಇಲ್ಲಿ ನಿರ್ವೀರ್ಯನಾಗಿರುವ ಈ ರಾಕ್ಷಸನ ದೇಹದ ಮೇಲೆ ಈ ಆಭರಣಗಳೇಕೆ? ಶತ್ರು ಮಂಡಲವನ್ನು ಭೇದಿಸಿ ಕುಸುಮಪುರದ ಸ್ವರ್ಣ ಸಿಂಹಾಸನದ ಮೇಲೆ ಮಲೆಯ ಕೇತುವನ್ನು ಸ್ಥಾಪಿಸಿದ ನಂತರ ಆಭರಣಗಳ ಚಿಂತೆ ಈಗ ಬೇಡ.
1: ನಿಮ್ಮ ನೆರವಿರುವಾಗ ರಾಜರಿಗೆ ಆ ಸೌಭಾಗ್ಯ ಶತಸಿದ್ಧ. ಇಂದಲ್ಲ ನಾಳೆ ಬಂದೇ ಬರುತ್ತದೆ ಆ ಶುಭ ದಿನ. ಆದರೆ ಈಗ ಇದು ಕುಮಾರನ ಪ್ರಥಮ ಯಾಚನೆ. ಅವನ ಮನಸ್ಸಿಗೆ ನೆಮ್ಮದಿ ಕೊಡಿ.
0: ಸರಿ, ನಿಮ್ಮಿಷ್ಟ, ಇಟ್ಟು ಹೋಗಿ.
1: ವಂದನೆ, ಹೋಗಿ ಬರುವನು. ಓ, ಪ್ರಿಯಮೋದಕನು ಓಡೋಡಿ ಬರುತ್ತಿರುವನು. ಪ್ರಿಯಮೋದಕ, ಮೆಲ್ಲನೆ.
2: ಅಮಾತ್ಯರೆ, ಒಬ್ಬ ಹಾವಾಡಿಗನು ನಿಮ್ಮ ಮುಂದೆ ಹಾವಾಡಿಸಬೇಕಂತೆ. ಅವನು ಹಾಡನ್ನೂ ಕಟ್ಟುತ್ತಾನಂತೆ, ತಾವು ಕೇಳಬೇಕಂತೆ.
0: ಹಾವು ಹಾಡು? ಯಾವನು ನನ್ನ ಒಬ್ಬ ಗೂಢಚಾರನಿರಲೇಬೇಕು. ಪ್ರಿಯಮದಕ, ಅವನನ್ನು ಒಳಕ್ಕೆ ಕಳಿಸು, ನೀನು ಹೊರಬಾಗಿಲಲ್ಲೇ ಇರು.
2: ಅಪ್ಪಣೆ.
0: ಯಾರು? ಓ, ನೀನು ವಿರಾಧಗುಪ್ತ. ಬಾ ಬಾ, ಕುಳಿತುಕೋ. ಕುಸುಮಪುರದ ವೃತ್ತಾಂತವೇನು ನಮ್ಮ ವ್ಯೂಹ?
3: ಒಂದೊಂದು ತಿರುಗುಬಾಣದ ಕಥೆಯಾಯಿತು. ಆ ಅಭಯದತ್ತ
0: ನಾವು ಕಳುಹಿಸಿದ ವೈದ್ಯ.
3: ಅವನು ಚಂದ್ರಗುಪ್ತನಿಗೆ ಔಷಧಿ ಕೊಟ್ಟ. ಚಾಣಕ್ಯ ನಡುವೆ ಬಂದು ಅದನ್ನು ಚಿನ್ನದ ಬಟ್ಟಲಿಗೆ ಹಾಕಿ ತಿರುಗಿದ ಬಣ್ಣ ಕಂಡು ಕುಡಿಯಬೇಡ, ಇದು ವಿಷ ಎಂದು ಹೇಳಿ ಅದನ್ನು ಅಭಯದತ್ತನಿಗೆ ಬಲವಂತದಿಂದ ಕುಡಿಸಿ
0: ಕೊಂದ. ವಿಜ್ಞಾನ ನಿಧಿಯೇ ನಾಶವಾಯಿತು.
3: ಆಮೇಲೆ ಆ ಪ್ರಮೋದಕ
0: ಚಂದ್ರಗುಪ್ತನ ಮಲಗುವ ಮನೆಯನ್ನು ನೋಡಿಕೊಳ್ಳಲು ನೇಮಿಸಿದ
3: ಅವನೇ ಮೂರ್ಖ, ಶತಮೂರ್ಖ. ತಾವು ಕಳುಹಿಸಿದ ಯಥೇಚ್ಛ ಹಣವನ್ನ ಬಟ್ಟೆ ಬರೆ ಊಟ ಉಪಚಾರ ವಿಲಾಸ ವಿಹಾರಗಳಲ್ಲಿ ಅಡೆತಡೆ ಇಲ್ಲದೆ ಚೆಲ್ಲಾಡುತ್ತಿದ್ದನ್ನು ಕಂಡು ಚಾಣಕ್ಯನು ಸಂಶಯಗೊಂಡು ಪ್ರಶ್ನಿಸಿದಾಗ ಸರಿಯಾಗಿ ಉತ್ತರಿಸದೆ ಹೋದ, ಬೇಗನೆ ಸಿಕ್ಕಿ ಹಾಕಿಕೊಂಡ, ಸತ್ತ.
0: ದೈವಲೀಲೆ. ಆಮೇಲೆ ಅದೇ ಮಲಗುವ ಮನೆಯಲ್ಲಿ ಸಮಯ ಕಾಯುತ್ತಾ ಗೋಡೆಯೊಳಗೆ ಸುರಂಗದಲ್ಲಿ ಸೇರಿದ್ದ ಭೀಭತ್ಸಕಾದಿಗಳು,
3: ಅವರ ಅಂತ್ಯ ಬಲುಘೋರ. ಚಾಣಕ್ಯನು ಪರೀಕ್ಷಿಸದ ಹೊರತು ಚಂದ್ರಗುಪ್ತ ಉಡುವುದಿಲ್ಲ, ಊಟ ಮಾಡುವುದಿಲ್ಲ, ಓಡಾಡುವುದಿಲ್ಲ, ಮಲಗುವುದಿಲ್ಲ. ಗೋಡೆಯ ಬಿರುಕಿನಿಂದ ಅನ್ನದ ಅಗಳನ್ನು ಕಚ್ಚಿ ಹೊರಬರುತ್ತಿದ್ದ ಇರುವೆಗಳ ಸಾಲನ್ನು ಕಂಡು ಒಳಗೆ ಯಾರೋ ಮನುಷ್ಯರು ಅಡಗಿದ್ದಾರೆಂದು ನಿರ್ಣಯಿಸಿ ಮಲಗುವವನಿಗೆ ಬೆಂಕಿ ಇಡಿಸಿದನು. ಸುರಂಗದಲ್ಲಿಯೇ ನಮ್ಮವರೆಲ್ಲ ಬೂದಿಯಾಗಿ ಹೋದರು.
0: ಕಷ್ಟ, ಎಂಥ ಕಷ್ಟ. ನಮ್ಮ ಅದೃಷ್ಟ ಕೆಟ್ಟಿರುವಾಗ ಯಾರು ತಾನೇ ಏನು ಮಾಡಬಲ್ಲರು? ಚಂದ್ರಗುಪ್ತನ ಮೇಲೆ ನಾವು ಪ್ರಯೋಗಿಸಿದ ವಿಷಕನ್ಯ ಬಾಣವು ಪರ್ವತೇಶ್ವರನನ್ನು ಕೊಂದಿತು. ಮುಂದೆ ಹೇಳು.
3: ಚಾಣಕ್ಯ ಕೆರಳಿ ಶೋಧಿಸಿ ಶೋಧಿಸಿ ನಮಗೆ ಆಪ್ತರಾಗವರನ್ನೂ ನಿಗ್ರಹಿಸಿದ.
0: ಹೇಗೆ?
3: ನಮ್ಮ ಕ್ಷಪಣಕ ಜೀವಸಿದ್ಧಿಯನ್ನು ನಗರದಿಂದ ಹೊರಕ್ಕೆ ಇಟ್ಟಿಸಿದ.
0: ಅಪರಾಧವೇನಂತೆ?
3: ನೀವು ಕಳಿಸಿದ ವಿಷಕನ್ಯೆಯನ್ನು ಪರ್ವತೇಶ್ವರನ ಬಳಿ ಕರೆದೊಯ್ದವನು ಅವನೇ ಎಂದು.
0: ಭಲೆ ಭಲೆ ಚಾಣಕ್ಯ, ನಿನ್ನ ಅಪಕೀರ್ತಿಯನ್ನು ನನ್ನ ಹೆಗಲ ಹತ್ತಿಸಿದೆ. ಭಲ,
3: ವೈದ್ಯ ಭೀಭತ್ಸ ಇವರನ್ನೆಲ್ಲ ನೇಮಿಸಿದವನು ನಿಮ್ಮ ಪರವಾಗಿ ಶಕಟದಾಸನೆಂದು.
0: ರಾಯಸದ ಶಕಟದಾಸ?
3: ಅವನೆಂದು ಆರೋಪಿಸಿ ಶೂಲಕ್ಕೇರಿಸಿದನು.
0: ಶಕಟದಾಸ ಶೂಲಕ್ಕೆ, ತಾನು ಮಾಡದ ತಪ್ಪಿಗೆ? ಮುಂದೆ ಮುಂದೆ
3: ನಿಮ್ಮ

0: ಕುಟುಂಬವು ಚಂದನದಾಸನ ಮನೆಯಲ್ಲಿ ಸುರಕ್ಷಿತವಾಗಿದ್ದರು. ಇದರ ಸುಳಿವು ಸಿಕ್ಕಿ ಅವರನ್ನು ತಂದು ಒಪ್ಪಿಸೆಂದು ಚಾಣಕ್ಯ ಬಲಾತ್ಕಾರ ಮಾಡಿದ. ಚಂದನದಾಸ ಒಪ್ಪದೆ ಅವರನ್ನು ಗೋಪ್ಯವಾದ ಬೇರೊಂದು ಸ್ಥಳಕ್ಕೆ ಕಳಿಸಿದ.
1: ವಿರಾಧ, ಮೈತ್ರಿ ಎಂದರೆ ಇದು. ಅಷ್ಟಕ್ಕೆ ಚಾಣಕ್ಯ ಸುಮ್ಮನಾದನೆ.
0: ಚಂದನದಾಸನ ಆಸ್ತಿಗೆ ಮುಟ್ಟುಗೋಲು ಹಾಕಿ ಅವನ ಹೆಂಡತಿಯ ಮಕ್ಕಳನ್ನು ಅವನನ್ನೂ ಸೆರೆಯಲ್ಲಿ ಇಡಿಸಿದ್ದಾನೆ.
1: ಎಂದರೆ ಅರ್ಥವಾಗಲಿಲ್ಲವೇ ವಿರಾಧ? ಹೆಂಡತಿ ಮಗನೊಂದಿಗೆ ಈ ಅಮಾತ್ಯ ರಾಕ್ಷಸನೇ ಬಂಧನಕ್ಕೆ ಸಿಕ್ಕಿಬಿದ್ದಂತಲ್ಲವೇ?
2: ಅಮಾತ್ಯರೇ, ಅಮಾತ್ಯರೇ, ಶಕಟದಾಸರು ತಮ್ಮನ್ನು ಕಾಣಬೇಕಂತೆ.
1: ಯಾರು?
0: ಶಕಟದಾಸ?
1: ಶೂಲಕ್ಕೇರಿದವನು. ಬಿಡು ಬಿಡು ಅವನನ್ನು. ವಿರಾಧ, ಏನಿದೆಲ್ಲ?
3: ಅಮಾತ್ಯರಿಗೆ ಜಯವಾಗಲಿ.
1: ಶಕಟದಾಸ, ನೀನು ಯಮನಿಂದ ಹೇಗೆ ತಪ್ಪಿಸಿಕೊಂಡು ಬಂದೆ?
3: ಈ ನನ್ನ ಪ್ರಿಯ ಮಿತ್ರ ಸಿದ್ಧಾರ್ಥಕ ಯಮಭಟರಿಗೆ ಮೃತ್ಯುವಾಗಿ ಬಂದು ಅವರನ್ನೆಲ್ಲ ಓಡಿಸಿ ವಧ್ಯಸ್ಥಾನದಿಂದ ನನ್ನನ್ನು ಬಿಡಿಸಿಕೊಂಡು ಬಂದ.
1: ಸಿದ್ಧಾರ್ಥಕ, ಈ ಪ್ರಿಯ ಕಾರ್ಯಕ್ಕಾಗಿ ಏನನ್ನು ಕೊಟ್ಟರೂ ಸಾಲದು. ಆದರೂ ಹಿಡಿ, ಈ ಆಭರಣವನ್ನು ಸ್ವೀಕರಿಸು.
4: ಸದ್ಯಕ್ಕೆ ಅದು ತಮ್ಮ ಬಳಿಯೇ ಇರಲಿ. ಈ ಮುದ್ರಿಕೆಯಿಂದ ಮೊಹರು ಮಾಡಿಕೊಡುತ್ತೇನೆ, ಸಮಯ ಬಂದಾಗ ತೆಗೆದುಕೊಳ್ಳುತ್ತೇನೆ.
3: ಮುದ್ರಿಕೆ ಎಲ್ಲಿ? ಅಮಾತ್ಯರೇ, ಇದರ ಮೇಲೆ ತಮ್ಮ ಹೆಸರಿದೆ.
1: ಇದು ಸಿದ್ಧಾರ್ಥಕ, ಇದು ನಿನಗೆಲ್ಲಿ ಸಿಕ್ಕಿದ್ದು?
4: ಚಂದನದಾಸ ಶೆಟ್ಟಿಯ ಮನೆ ಮುಂಬಾಗಿಲ ಬಳಿ.
1: ನನ್ನದೇ ಇದು. ನೆನಪಿಗೆಂದು ಇದನ್ನು ನನ್ನಾಕೆಗೆ ಕೊಟ್ಟು ಬಂದಿದ್ದೆ. ಶಕಟದಾಸ, ಈ ಮುದ್ರಿಕೆ ನಿನ್ನ ಬಳಿ ಇರಲಿ, ನನ್ನ ಕೆಲಸಕ್ಕಾಗಿ ಬಳಸುತ್ತಿರು. ಸಿದ್ಧಾರ್ಥಕ,
4: ಅಪ್ಪಣೆಯಾದರೆ ನನ್ನದೊಂದು ಅರಿಕೆ.
1: ಏನದು?
4: ಚಾಣಕ್ಯನ ಆಜ್ಞೆ ಪ್ರಕಾರ ಶಕಟದಾಸನ ಕೊಲೆಯಾಗಬೇಕಿತ್ತು. ನಾನು ಬಿಡಿಸಿಕೊಂಡು ಬಂದೆ. ನನ್ನ ಪ್ರಾಣಕ್ಕೆ ನಾನೇ ಸಂಚಕಾರ ತಂದುಕೊಂಡೆ. ನಾನು ಕುಸುಮಪುರಕ್ಕೆ ಹಿಂತಿರುಗಲಾರೆ. ಇಲ್ಲೇ ತಮ್ಮ ಸೇವೆ ಮಾಡುತ್ತಿರಲು ಅನುವು ಮಾಡಿಕೊಡಬೇಕು.
1: ಆಯಿತು ಶಕಟದಾಸ.
3: ಆಯಿತು, ನನ್ನೊಡನೆ ಬಾ ಸಿದ್ಧಾರ್ಥಕ.
1: ವಿರಾಧಗುಪ್ತ, ಇದೊಂದೇ ಶುಭ ಸುದ್ದಿ.
0: ಇನ್ನೊಂದು ಇದೆ ಅಮಾತ್ಯರೇ. ಚಂದ್ರಗುಪ್ತ ಚಾಣಕ್ಯರ ನಂಟು ಕೊಂಚ ಹಳಸಿಕೊಂಡಿದೆ.
1: ಅಸಾಧ್ಯ.
0: ನನಗೂ ಹಾಗೆ ಅನ್ನಿಸಿತ್ತು ನಿಜ. ಆದರೆ
1: ಹೇಗೆ? ಹೇಗೆ?
0: ಮಲೆಯ ಕೇತುವು ಕುಸುಮಪುರದಿಂದ ತಪ್ಪಿಸಿಕೊಂಡದ್ದು ಚಾಣಕ್ಯರ ಬೇಹುಷಾರಿನಿಂದ ಎಂದು ಚಂದ್ರಗುಪ್ತನಿಗೆ ಅಸಮಾಧಾನ.
1: ಹೋ, ಒಂದು ರೀತಿಯಲ್ಲಿ. ಆದರೂ ಅವರ ನಂಟು ಹಳಸಿಕೊಳ್ಳುವುದು ಎಂದರೆ.
5: ಓ, ಪೂಜ್ಯರು ಇನ್ನೂ ಬರಲಿಲ್ಲವೇನು?
6: ಇಗೋ ಬಂದೆ.
5: ಪೂಜ್ಯರೇ, ಕೌಮುದಿ ಮಹೋತ್ಸವ ನಡೆಯಬೇಕೆಂದು ನಾನು ಆಜ್ಞಾಪಿಸಿದೆ.
7: ನಡೆಯ ಕೂಡದೆಂದು ನಾನು ಆಜ್ಞಾಪಿಸಿದೆ.
5: ನಾನು ಮಹಾರಾಜ ಚಂದ್ರಗುಪ್ತ.
7: ಹಾಗೆ ಕರೆದುಕೊಳ್ಳುವ ಭಾಗ್ಯ ತಂದುಕೊಟ್ಟವನು ನಾನು ಚಾಣಕ್ಯ.
5: ಅದಿರಬಹುದು. ಉತ್ಸವ ನಿಲ್ಲಿಸುವುದಕ್ಕೆ ಕಾರಣ ಏನಾದರೂ ಇರಬೇಕಲ್ಲ?
7: ಇಲ್ಲವೆಂದವರಾರು?
5: ನನಗೆ ತಿಳಿಯದು.
7: ತಿಳಿಯದಿದ್ದರೆ ತಿಳಿದುಕೊಳ್ಳಲು ಪ್ರಯತ್ನಿಸಬೇಕಷ್ಟೇ.
5: ಆಯಿತು, ಏನು ಕಾರಣ?
7: ಭದ್ರಭಟ, ಪುರುಷದತ್ತ, ಡಿಂಗಿರಾತ, ಬಲಗುಪ್ತ, ರಾಜಸೇನ ಇವರೆಲ್ಲ ಒಳ್ಳೆಯ ಅಧಿಕಾರದಲ್ಲಿದ್ದರೂ ದುರ್ನಡತೆಗೆ ಬಿದ್ದು ನಮ್ಮ ಶಿಕ್ಷೆ ಸಹಿಸಲಾರದೆ ಮಲೆಯ ಕೇತುವಿನ ಆಶ್ರಯ ಬಯಸಿ ಓಡಿಹೋದರು.
5: ಸೂಕ್ತ ಪ್ರತೀಕಾರ ಏಕೆ ಕೈಗೊಳ್ಳಲಿಲ್ಲ ಇಲ್ಲೇ?
7: ಅದು ಅಗತ್ಯವೆನಿಸಲಿಲ್ಲ. ಮಾರಿ ತಾನಾಗಿ ಊರು ಬಿಟ್ಟು ಹೊರಟರೆ ಬೇಡ, ಮನೆಯಲ್ಲೇ ಇರು ಎನ್ನುವುದು ಮೂರ್ಖತನ. ಭಾಗುರಾಯಣ, ಲೋಹಿತಾಕ್ಷ, ವಿಜಯವರ್ಮರು
5: ಅವರು ಮಲೆಯ ಕೇತುವಿನ ಆಶ್ರಯ ಪಡೆದು ನಮ್ಮ ಮೇಲೆ ಕತ್ತಿ ಮಸೆಯುತ್ತಾ
7: ಬಲ್ಲೆ. ಇದರ ಜೊತೆಗೆ ರಾಕ್ಷಸನ ಉತ್ತೇಜನ.
5: ಮಲೆಯ ಕೇತುವನ್ನು ನಾವು ಇಲ್ಲೇ ಉಳಿಸಿಕೊಂಡಿದ್ದರೆ
7: ಪರ್ವತೇಶ್ವರನನ್ನು ಕೊಲ್ಲಿಸಿ ಅವನ ಮಗನಿಗೆ ಅರ್ಧರಾಜ್ಯ ಬಿಟ್ಟು ಕೊಡುವುದೇ? ಅವನಾಗಿ ಹೋದ ಪೂರ್ಣ ರಾಜ್ಯಲಕ್ಷ್ಮಿ ನಿನ್ನ ಬಳಿ ಇರುವಳು.
5: ಅವನು ಸೈನ್ಯ ಸಜ್ಜು ಮಾಡಿ ಇತರರ ನೆರವಿನಿಂದ ನಮ್ಮ ಮೇಲೆ ಯುದ್ಧ ಸನ್ನದ್ಧನಾಗಿ ಬರುವನು ಎಂದು.
7: ಕೌಮುದಿ ಮಹೋತ್ಸವ ನಿಲ್ಲಿಸಿದ್ದು ಇದಕ್ಕೆ. ಇದು ಉತ್ಸವ ಕಾಲವಲ್ಲ, ವ್ಯಾಯಾಮ ಕಾಲ. ದುರ್ಗ ಭದ್ರಪಡಿಸುವ ಹೊತ್ತು.
5: ಒಟ್ಟಿನಲ್ಲಿ ರಾಕ್ಷಸ ಬುದ್ಧಿವಂತ.
7: ಅಂದರೆ ನಾನು ಅಲ್ಲ ಎಂದಲ್ಲವೇ ಒಳದನಿ?
5: ಸತ್ಯಕ್ಕೆ ಒಳದನಿಯೇನು ಹೊರದನಿಯೇನು?
7: ಚಂದ್ರಗುಪ್ತ, ಹಾಗಿದ್ದರೆ ತೆಗೆದುಕೋ ನಿನ್ನ ಈ ಸಚಿವ ಶಸ್ತ್ರವನ್ನು. ಎಲ್ಲವೋ ರಾಕ್ಷಸ ಚಾಣಕ್ಯ ಕೈಬಿಟ್ಟರೆ ಚಂದ್ರಗುಪ್ತನನ್ನು ಸುಲಭದಲ್ಲಿ ಸೋಲಿಸಬಹುದು ಎಂದು ಈ ವಿಷಬೀಜ ಬಿತ್ತಿರುವೆಯಲ್ಲವೇ? ಇದೇ ನಿನ್ನ ಅವನತಿಗೆ ಕಾರಣವಾಗುವುದೆಂದು

0: ತಿಳಿ. ಜಯಸೇನ ಇಂದು ಮೊದಲುಗೊಂಡು ಚಂದ್ರಗುಪ್ತನೇ ಸ್ವತಃ ರಾಜ್ಯಭಾರ ಮಾಡುವನೆಂದು ಅಧಿಕಾರಿಗಳಿಗೆ ತಿಳಿಸು.
1: ನನ್ನ ತಪಸ್ಸು, ನನ್ನ ತಪೋವನ ಇದ್ದೇ ಇದೆ.
0: ಚಾಣಕ್ಯ ಪೂಜ್ಯರೇ, ಗೋಡೆಗಳಿಗೆ ಕಿವಿಯಿವೆ.
2: ಬೌದ್ಧ ಭಿಕ್ಷುಗಳೇ, ಇದು ಚಂದ್ರಗುಪ್ತನ ಕುಸುಮಪುರವಲ್ಲ, ಮಲಯ ಕೇತುವಿನ ಶಿಬಿರ. ಅಂಜದೆ ಸತ್ಯ ಹೇಳಿ, ನಿಮ್ಮ ಹೆಸರೇನು?
3: ಜೀವಸಿದ್ಧಿ.
2: ಪಾಳೆಯ ಬಿಟ್ಟು ಹೋಗಲು ನಿಮಗೆ ಉಂಡಿಗೆ ಬೇಕು. ಎಲ್ಲಿಗೆ?
3: ಎಲ್ಲಿ ರಾಕ್ಷಸನ ಹೆಸರು ಕೇಳಿ ಬರುವುದಿಲ್ಲವೋ ಅಲ್ಲಿಗೆ.
2: ಇದೇನು ಹೀಗೆ ಹೇಳಿಬಿರಿ? ನೀವು ರಾಕ್ಷಸನ ಮಿತ್ರನೆಂದು ಕೇಳಿದ್ದೇನಲ್ಲ.
3: ಸುಟ್ಟಿತು ಮೈತ್ರಿ, ಅದರ ದಿಸೆಯಿಂದಲೇ ನಾನು ಘೋರ ಪಾಪವೆಸಗಿದೆ ಪ್ರಾಯಶ್ಚಿತ್ತಕ್ಕಾಗಿ.
2: ಘೋರ ಪಾಪ? ಸ್ಪಷ್ಟಪಡಿಸಿ ಭಿಕ್ಷುಗಳೇ.
3: ನಾನು ಕುಸುಮಪುರದಲ್ಲಿದ್ದಾಗ ರಾಕ್ಷಸನು ನನ್ನ ಸ್ನೇಹ ಬೆಳೆಸಿದ, ಅದನ್ನು ಬಳಸಿದ. ಅವನು ಕಳಿಸಿದ ವಿಷಕನ್ಯೆಯನ್ನು ಈ ಪಾಪಿ ನಾನೇ ಪರ್ವತೇಶ್ವರನ ಶಯಾಗ್ರಹಕ್ಕೆ ಸೇರಿಸಿ ಅವನ ಕೊಲೆಯಲ್ಲಿ ಭಾಗಿಯಾದೆ.
2: ಇದೇನು ಹೇಳುತ್ತಿರುವಿರಿ? ಈ ಕೃತ್ಯ ಮಾಡಿದವನು ಚಾಣಕ್ಯನಲ್ಲವೇ?
3: ಶಾಂತಂ ಪಾಪಂ, ಶಾಂತಂ ಪಾಪಂ. ಅವರು ತಂತ್ರಿಗಳೇ ಆದರೂ ಈ ಕೊಲೆ ಮಾಡಿಸಿದವರು ಅವರಲ್ಲ. ವಿಷಕನ್ಯೆಯ ಹೆಸರೂ ಅವರು ಕೇಳಿದವರಲ್ಲ.
2: ಓ, ನಿಮಗೆ ಉಂಡಿಗೆ ಕೊಡುತ್ತೇನೆ. ಮೊದಲು ಈ ವಿಷಯವನ್ನು ಮಲಯಕೇತು ಅವರಿಗೆ ಅರಿಕೆ ಮಾಡೋಣ. ಬನ್ನಿ.
4: ಕರ್ಣಕಠೋರ ವಾರ್ತೆಯನ್ನು ರಾಕ್ಷಸನ ಮಿತ್ರನ ಬಾಯಿಂದಲೇ ಕೇಳಿಯಾಯಿತು.
2: ಮಹಾರಾಜರು, ಮಲಯಕೇತು.
4: ರಾಕ್ಷಸ, ರಾಕ್ಷಸ, ನೀನು ನಿನ್ನನ್ನೇ ನಂಬಿದ ನನ್ನ ತಂದೆಯನ್ನು ಕೊಲ್ಲಿಸಿ ನಿಜವಾಗಿಯೂ ರಾಕ್ಷಸನೇ ಆದೆ.
3: ಕ್ಷಮಿಸಿ, ನಾನೀಗ ಹೋಗಿ ಬರುತ್ತೇನೆ. ಹಿಂದಿನಿಂದ ಉಂಡಿಗೆ ಪಡೆಯುತ್ತೇನೆ.
4: ಇಂಥ ದ್ರೋಹ
2: ದುಡುಕುವುದು ಬೇಡ. ರಹಸ್ಯವಾಗಿ ಇದರ ತಳ.
5: ನಡೆ ಪ್ರಭುಗಳ ಬಳಿಗೆ.
2: ಯಾರು?
5: ನಡಿ ಪ್ರಭು, ಇವನು ಉಂಡಿಗೆ ಇಲ್ಲದೆ ಕುಸುಮಪುರದ ಕಡೆಗೆ ಹೊರಟಿದ್ದ. ಹಿಡಿದು ಶೋಧಿಸಿದೆವು. ಇಗೋ ಈ ಲೇಖ, ಈ ಮೊಹರು ಮಾಡಿದ ಪೆಟ್ಟಿಗೆ ದೊರಕಿದವು.
4: ಎಲ್ಲವೋ, ನೀನು ಯಾರು?
6: ನಾನು ಸಿದ್ಧಾರ್ಥಕ, ಅಮಾತ್ಯ ರಾಕ್ಷಸರ ಸೇವಕ.
2: ಅಂದ ಮೇಲೆ ಉಂಡಿಗೆ ಇಲ್ಲದೆ ಪಾಳೆಯದ ಆಚೆ ಹೋಗಬಾರದು ಎಂಬುದು
6: ಬಲ್ಲೆ. ಆದರೂ ಆದರೂ
2: ಹೇಳು ಹೇಳು.
4: ಅದೇನು ಲೇಖವೆಂದ? ಏನದು ನೋಡು.
2: ಯಾರ ತಾ ಅದನ್ನಿತ್ತ? ಓ ಓ, ದ್ರೋಹ ದ್ರೋಹ. ಜತೆಗೆ ಬಾಯಿ ಮಾತನ್ನು ಕೇಳುವುದು ಎಂದು ಇದೆ. ಮಹಾರಾಜ, ಈ ಲೇಖದ ಮೇಲೆ ರಾಕ್ಷಸನ ಮುದ್ರಿಕೆ ಇದೆ.
5: ಪ್ರಭು, ಈ ಪೆಟ್ಟಿಗೆಯ ಮೇಲೂ ಅದೇ ಮುದ್ರಿಕೆ ಇದೆ.
4: ಒಡೆದು ನೋಡು.
5: ಓ, ಒಡವೆಗಳು
4: ಎಲ್ಲಿ? ಇವು ನಾನು ರಾಕ್ಷಸನಿಗೆ ಇತ್ತುವು. ಎಲ್ಲವೋ, ಆ ಲೇಖ ಯಾರದು?
6: ನನಗೆ ತಿಳಿಯದು.
4: ಯಾರಿಗೆ ಒಯ್ಯುತ್ತಿದ್ದೆ
6: ಅದು? ಅದು
4: ಚಾರ.
5: ಪ್ರಭು,
4: ಅವನನ್ನು ಅಲ್ಲಿ ಎಳೆದೊಯ್ದು ಚಾವಟಿಯ ರುಚಿ ತೋರಿಸು. ಬಾಯಿ ಬಿಡುವನು. ಹೋಗು.
5: ನಡಿ.
4: ಭಾಗರಾಯಣ, ಈ ರಾಕ್ಷಸನ ಬಗ್ಗೆ ನನಗೆ ಸಂಶಯವಿದ್ದೇ ಇತ್ತು.
7: ಬೇಡ ಬೇಡ, ಹೊಡೆಯಬೇಡ. ನಾನು ಎಲ್ಲವನ್ನೂ ಅರಿಕೆ ಮಾಡುತ್ತೇನೆ.
2: ಹೇಳು ಹೇಳು.
7: ಅಮಾತ್ಯ ರಾಕ್ಷಸರು ಆ ಲೇಖವನ್ನು ಕೊಟ್ಟು ನನ್ನನ್ನು ಚಂದ್ರಗುಪ್ತನ ಬಳಿಗೆ ಕಳಿಸಿದನು.
4: ಬಾಯ ಮಾತು ಎಂದಿದೆಯಲ್ಲ ಅದು?
6: ಅಮಾತ್ಯರು ಹೀಗೆ ಹೇಳುವಂತೆ ಆಜ್ಞಾಪಿಸಿದ್ದರು. ನನ್ನ ಮಿತ್ರರಾದ ಚಿತ್ರವರ್ಮ, ಸಿಂಹನಾದ, ಪುಷ್ಕರಾಕ್ಷ, ಸಿಂಧುಸೇನ, ಮೇಘನಾದರಿಗೆ ನಿನ್ನಲ್ಲಿ ಸ್ನೇಹವಿದೆ. ನನ್ನನ್ನು ಸ್ವೀಕರಿಸಿದಂತೆ ನೀನು ಇವರನ್ನು.
4: ಸಾಕು ಸಾಕು ಚಾರ, ರಾಕ್ಷಸನನ್ನು ನಾನು ಈ ಕ್ಷಣ ನೋಡಬೇಕಾಗಿದೆ. ಬರ ಹೇಳು. ಭಾಗುರಾಯಣ.
2: ಪ್ರಭುಗಳೇ,
4: ಚಿತ್ರವರ್ಮನ ಮೇಲಾದವರು ನನ್ನ ವೈರಿಗಳೇ. ಮೋಸ ಹೋಗಿದ್ದೆ, ಯಾರನ್ನು ನಂಬುವುದು? ಓ, ಬನ್ನಿ ರಾಕ್ಷಸರೇ, ಈ ಲೇಖ ನಿಮ್ಮದು ತಾನೇ?
8: ಇದು ನಾನು ಬರೆಸಿದ್ದಲ್ಲ.
4: ಇದು ನಿಮ್ಮ ಮುದ್ರಿಕೆ ತಾನೇ?
8: ಹೌದು, ಇದು ನನ್ನದೇ. ಆದರೆ ಇಂಥವನ್ನು ಅತಿ ಸುಲಭವಾಗಿ ಪ್ರತಿ ಮಾಡಬಹುದು.

0: ಈ ಒಡವೆಗಳನ್ನು ನೋಡಿ, ಇವೂ ಪ್ರತಿ ಮಾಡಿದ್ದಲ್ಲವಷ್ಟೇ, ನಾನು ತಮಗೆ ಕೊಟ್ಟದ್ದಲ್ಲವೇ?
1: ಹೌದು, ಇವನ್ನು ನಾನು ಬೇರೊಂದು ಸಂದರ್ಭದಲ್ಲಿ ನನಗೆ ಉಪಕಾರ ಮಾಡಿದವನೊಬ್ಬನಿಗೆ ಕೊಟ್ಟೆ.
0: ನಾನು ಕೊಟ್ಟ ಉಡುಗೊರೆಯನ್ನು ನೀವು ಇನ್ನೊಬ್ಬರಿಗೆ ಕೊಟ್ಟರಿ. ನಿಜ ಹೇಳಿ, ಈ ಲೇಖವನ್ನು ನೀವು ಚಂದ್ರಗುಪ್ತನಿಗೆ ಕಳುಹಿಸಲಿಲ್ಲವೇ?
1: ಶಾಂತಂ ಪಾಪಂ, ಶಾಂತಂ ಪಾಪಂ, ಎಂದಿಗೂ ಇಲ್ಲ,
0: ಎಂದಿಗೂ ಇಲ್ಲ. ಚಾರ, ಅವನನ್ನು ಮುಂದೆ ಮಾಡು.

0: ಶಾಂತನ್ ಪಾಪ ಎಂದಿಗೂ ಇಲ್ಲ.
1: ಎಂದಿಗೂ ಇಲ್ಲ. ಕ್ಯಾರ, ಅವನನ್ನು ಮುಂದೆ ಮಾಡು.
0: ಓ, ನೀನು ಸಿದ್ಧಾರ್ಥಕ?
2: ಅವನೇ ಒಪ್ಪಿಕೊಂಡಿದ್ದಾನೆ ಆ ಲೇಖವನ್ನು.
0: ಸಿದ್ಧಾರ್ಥಕ, ನೀನು ನೀನು
3: ಚಾವಟಿ ಪೆಟ್ಟು ತಡೆಯಲಾರದೆ.
1: ರಾಕ್ಷಸರೇ, ನನ್ನ ತಂದೆಯನ್ನು ಕೊಲ್ಲಿಸಿದಿರಿ.
0: ಇಲ್ಲ,
1: ಮತ್ತೆ ಕೊಂದವರಾರು?
0: ವಿಧಿ.
1: ಬೌದ್ಧ ಭಿಕ್ಷು ಜೀವಸಿದ್ಧಿಯಲ್ಲ.
0: ಜೀವಸಿದ್ಧಿ? ಅವನು ಅವನು
1: ಯುದ್ಧಕ್ಕೆ ಹೊರಡಬಹುದು ಎಂದಿರಿ, ಹೊರಡಿಸಿದಿರಿ. ನನ್ನ ಹಿಂದೆ ಮುಂದೆ ಇರುವವರು ಯಾರು? ಚಾರ, ಶಿಖರ ಸೇನನಿಗೆ ಹೀಗೆ ಆಜ್ಞಾಪಿಸು. ರಾಕ್ಷಸನ ಸಂಗಡ ಸ್ನೇಹ ಬೆಳೆಸಿ, ನಮಗೆ ದ್ರೋಹವನ್ನಾಚರಿಸಿ, ಚಂದ್ರಗುಪ್ತನನ್ನು ಮೆಚ್ಚಿಸಬೇಕೆಂದಿರುವ ರಾಜರು ಚಿತ್ರವರ್ಮ, ಸಿಂಹನಾದ, ಪುಷ್ಕರಾಕ್ಷ, ಸಿಂಧುಕ್ಷೇಣ, ಮೇಘನಾದ ಇವರೆಲ್ಲರನ್ನು ಹಿಡಿದು ತಕ್ಷಣ ಕೊಲ್ಲಿಸಿಬಿಡು. ಹೀಗೆಂದು ಹೇಳು, ಹೋಗು. ರಾಕ್ಷಸರೇ,
0: ಇವರು ಇವರು ದೈವವೇ,
1: ನೀವು ನೀವು ನೀವು ಈವರೆಗೆ ಮಾಡಿರುವ ದ್ರೋಹಕ್ಕೆ ಮರಣ ದಂಡನೆಯೇ ಅತೀ ಕಡಿಮೆ ಶಿಕ್ಷೆ. ಆದರೆ ನಾನು ಮಲಯಕೇತು. ಹೋಗಿ, ನಿಮ್ಮ ಚಂದ್ರಗುಪ್ತನನ್ನೇ ಸೇರಿ ಸುಖವಾಗಿರಿ. ಇಷ್ಟು ತಿಳಿದುಕೊಳ್ಳಿ, ನೀವು ಚಂದ್ರಗುಪ್ತನು ಚಾಣಕ್ಯನು ಕೂಡಿ ಬಂದರೂ ನಿಮ್ಮನ್ನು ಉಚ್ಛೇದಿಸುವ ಶಕ್ತಿ ನನಗುಂಟು. ಹೋಗಿ ಬನ್ನಿ.
4: ಸಮಿದ್ಧಾರ್ಥಕ, ನನ್ನ ಪ್ರಿಯ ಮಿತ್ರ, ನಾನೀಗ ನಿನ್ನ ಮನೆಗೆ ಹೊರಟಿದ್ದೆ.
5: ನಾನು ನಿನಗಾಗಿಯೇ ಕಾಯುತ್ತಿದ್ದೆ, ನೀನು ಬರಲಿಲ್ಲ, ನಾನೇ ಹೊರಟೆ.
4: ಚಾಣಕ್ಯ ಪೂಜ್ಯರಿಗೆ ಶುಭ ಸುದ್ದಿ ತಿಳಿಸಿ ಬರುವುದು ಸ್ವಲ್ಪ ತಡವಾಯಿತು.
5: ಶುಭ ಸುದ್ದಿ ಏನೆಂದು ಕೇಳಬಹುದೇ?
4: ಇನ್ನೂ ತಿಳಿಯದೆ ನಿನಗೆ? ಮಲಯಕೇತುವನ್ನು ಭದ್ರಭಟ, ಪುರುಷದತ್ತ ಮೊದಲಾದ ದಳಪತಿಗಳು ಸೆರೆ ಹಿಡಿದು ಕುಸುಮಪುರಕ್ಕೆ ತರುತ್ತಿದ್ದಾರೆ.
5: ಏನು ಹೀಗೆ ಮಾತನಾಡುತ್ತಿರುವೆ? ಭದ್ರಭಟಾದಿಗಳು ನಮ್ಮ ಮಹಾರಾಜರ ಸಂಗಡ ದ್ವೇಷ ಕಟ್ಟಿಕೊಂಡು ಹೋಗಿ ಮಲಯಕೇತುವಿನ ಬಳಿ ಅಧಿಕಾರದಲ್ಲಿದ್ದರೆಂದು ಜಗತ್ತೇ ಸಾರುತ್ತಿದೆ. ಅವರೇ ಮಲಯಕೇತುವನ್ನು ಸೆರೆ ಹಿಡಿದಿರು ಎಂದು ಹೇಳುತ್ತಿರುವೆ. ಹೊಂದುವ ಮಾತೇ ಇದು.
4: ಗೆಳೆಯ, ಚಾಣಕ್ಯರ ನೀತಿ ದೈವಗತಿಯ ಹಾಗೆ ಹಿಂದು ಮುಂದು ಹೊಂದತಕ್ಕದ್ದಲ್ಲ.
5: ಸರಿ, ಅದು ಹೋಗಲಿ. ಮಲಯಕೇತುವಿನ ಸೈನ್ಯ ಏನು ಮಾಡುತ್ತಿತ್ತು? ಅವನ ಸಾಮಂತರಾಜರು ಎದುರು ಬಿದ್ದರೇನು? ಜೊತೆಗೆ ಅಮಾತ್ಯ ರಾಕ್ಷಸ ಅಲ್ಲಿ ಬೆಂಬಲವಾಗಿರಲಿಲ್ಲವೆ? ಆತನಿಗೂ ಮಂಕುಬೂದಿ ಎರಚಿದ್ದಾರೆ.
4: ಚಾಣಕ್ಯರು ಸಾಮಾನ್ಯರಲ್ಲ. ಒಂದು ಕಲ್ಲೆಸೆದು ಮೂರು ಹಣ್ಣುಗಳನ್ನು ಕೆಡವಿದ ಹಾಗೆ ಅವರು ಒಂದು ತಂತ್ರ ಮಾಡಿದರು. ನನಗೆ ಅದರ ಫಲ ಈ ರಾಜಮರ್ಯಾದೆ. ಮಲಯಕೇತುವಿಗೆ ಫಲ ರಾಕ್ಷಸನ ನಷ್ಟ, ತನ್ನ ಕೈ ಕೆಳಗಿನ 5 ಜನ ಸಾಮಂತರಾಜರನ್ನು ಕೋಪದಲ್ಲಿ ಕೊಲ್ಲಿಸಿಬಿಟ್ಟದ್ದು. ಈ ಅವಿವೇಕಕ್ಕೆ ಹೆದರಿ ಮಿಕ್ಕ ದೊರೆಗಳು ಸೈನ್ಯ ಕಟ್ಟಿಕೊಂಡು ಹೇಳದೆ ಕೇಳದೆ ಮಲಯಕೇತುವಿನ ಪಾಳೆಯ ಬಿಟ್ಟು ತಮ್ಮ ದೇಶಗಳಿಗೆ ಓಡಿ ಹೋದರು. ಯುದ್ಧವಿಲ್ಲದೆ ಮಲಯಕೇತು ಸೆರೆ ಸಿಕ್ಕಿ ಹೋದ.
5: ಏನು ತಂತ್ರಿಗಳಪ್ಪ ಚಾಣಕ್ಯರು! ಹೌದು, ಮಂತ್ರಿ ಪದವಿ ಬಿಸುಟು ಹೀಗೆ ಮಾಡಲು ಅಧಿಕಾರ? ಮತ್ತೆ ಯಾರಿಗೂ ಅರಿವಿಲ್ಲದೆ ಯಾವಾಗ ಹಿಂತಿರುಗಿ ಬಿಡದರು?
4: ನೀನು ಶುದ್ಧ ಮೂಢ. ಅವರು ಬಿಡಲೂ ಇಲ್ಲ, ಹಿಂತಿರುಗಿ ಪಡೆಯಲೂ ಇಲ್ಲ. ಚಂದ್ರಗುಪ್ತ ಮಹಾರಾಜರೊಡನೆ ಆಡಿದ ವೈಮನಸ್ಯದ ಆಟ ಅದು.
5: ಈಗ ಅವನು ಆ ಅಮಾತ್ಯ ರಾಕ್ಷಸ
4: ಕುಸುಮಪುರದ ಸಮೀಪಕ್ಕೆ ಬಂದಿರುವನಂತೆ. ಚಂದನದಾಸನ ಸ್ನೇಹಬಲ ಕಾರಣವಿರಬೇಕು.
5: ಅಂದರೆ ಸೆಟ್ಟಿಗೆ ಬಿಡುಗಡೆಯಾದೀತೆ?
4: ಎಲ್ಲಿಯ ಬಿಡುಗಡೆ, ಚಾಣಕ್ಯರ ಆಜ್ಞೆಯಾಗಿದೆ. ಅವನನ್ನು ನಾನು ನೀನು ವಧ್ಯಸ್ಥಾನಕ್ಕೆ ಒಯ್ದು ಶೂಲಕ್ಕೇರಿಸಬೇಕಂತೆ.
5: ಸಿದ್ಧಾರ್ಥಕ, ಇದು ನನ್ನಿಂದ ಆಗದು.
4: ಬದುಕುವ ಆಸೆ ಇರುವವನು ಯಾರೂ ಚಾಣಕ್ಯರ ಮಾತಿಗೆ ಬದಲು ಹೇಳಲಾರ. ಕೊಲೆಗಡುಕರ ವೇಷ ಹಾಕಿ
5: ನಾವು ಕೊಲೆಗಡುಕರ ವೇಷ?
4: ವೇಷ ಅಷ್ಟೇ, ಇದರಲ್ಲಿ ರಹಸ್ಯವಿದೆ. ಹೇಳುವೆ ಬಾ.
6: ರಾಜದ್ರೋಹಕ್ಕಾಗಿ ಚಂದನದಾಸ ಶೆಟ್ಟಿ ವಧ್ಯಸ್ಥಾನಕ್ಕೆ ಹೋಗುತ್ತಿದ್ದಾನೆ.
7: ಈತನ ಬಿಡುಗಡೆಗೆ ದಾರಿ ಇಲ್ಲವೇ?
6: ಉಂಟು, ಒಂದೇ ದಾರಿ. ಶೆಟ್ಟಿಯು ಅಮಾತ್ಯ ರಾಕ್ಷಸನ ಕುಟುಂಬವನ್ನು ಒಪ್ಪಿಸುವುದು ಒಂದೇ ದಾರಿ.
7: ಅವನೆಂದಿಗೂ ಒಪ್ಪಿಸಲಾರ?
6: ಸಾವನ್ನು ಎಂದಿಗೂ ತಪ್ಪಿಸಿಕೊಳ್ಳಲಾರ.
8: ಅಯ್ಯೋ ಅಯ್ಯೋ, ಪ್ರತಿನಿತ್ಯವೂ ಪಾಪಕ್ಕೆ ಅಂಜಿ ನಡೆಯುತ್ತಿದ್ದವರಿಗೆ ಸಹ ಕಳ್ಳರಿಗೆ

0: ತಕ್ಕಂತ ಮರಣ ಒದಗಬಹುದೇ? ಅಯ್ಯೋ, ಕ್ರೂರಿಗಳ ಕಣ್ಣಿಗೆ ಸಾಧುಗಳು ಅಸಾಧುಗಳು ಎಲ್ಲರೂ ಒಂದೇ. ಇಲ್ಲ, ಎತ್ತ ಕಣ್ಣು ಹಾಯಿಸಿದರೂ ವಿಷ್ಣುದಾಸ ಸಟ್ಟಿ ಕೂಡ ಕಾಣಿಸುತ್ತಿಲ್ಲ. ಅವನು ಇಲ್ಲಿಯೇ ತನಕ ಬರಲಿಲ್ಲ. ಇಂತಹ ಕಾಲದಲ್ಲಿ ಯಾರು ಹತ್ತಿರಕ್ಕೆ ಬರುವುದಿಲ್ಲ.
1: ಹಾಗೆನ್ನಬಾರದು. ಯಾರು ಬಂದು ತಾನೆ ಏನು ಮಾಡಬಲ್ಲರು? ನನ್ನ ಪ್ರಿಯ ಮಿತ್ರರೆಲ್ಲ ಈ ಮಧ್ಯಸ್ಥಾನದ ಅಂಚಿಗೆ ಬಂದೊಡನೆ ಹಿಂದಿರುಗಿದರು. ಅವರ ಕಣ್ಣೀರಿನ ನೋಟ ಇನ್ನೂ ನನ್ನನ್ನು ಹಿಂಬಾಲಿಸುತ್ತಿವೆ. ಸಾಕು
2: ಸೆಟ್ಟೆ, ಇದೇ ಮಧ್ಯಸ್ಥಾನ, ನಿನ್ನ ಮನೆ ಜನರನ್ನು ಕಳಿಸಿಬಿಡು.
1: ಆರ್ಯೆ, ಮಗನನ್ನು ಕರೆದುಕೊಂಡು ಹಿಂದಿರುಗು. ಇನ್ನು ಮುಂದೆ ನನ್ನನ್ನು ಹಿಂಬಾಲಿಸಬೇಡ.
0: ಆರ್ಯಪುತ್ರ, ನೀವು ಹೊರಟಿರುವುದು ಪರದೇಶಕ್ಕಲ್ಲ, ಪರಲೋಕಕ್ಕೆ. ಆದ್ದರಿಂದ ಕುಲವದು ಹಿಂತಿರುಗುವುದಕ್ಕೆ ಈಗ ಸಮಯವಲ್ಲ.
1: ಇದೇನು ಮಾಡಬೇಕೆಂದಿರುವೆ?
0: ಯಜಮಾನರ ಪಾದಗಳನ್ನು ಹಿಂಬಾಲಿಸಬೇಕೆಂದಿದ್ದೇನೆ. ನನ್ನ ಮೇಲೆ ಅನುಗ್ರಹ ಮಾಡಬೇಕು.
1: ಆರ್ಯೆ, ಈ ಕೆಲಸ ನಿನಗೆ ಉಚಿತವಲ್ಲ. ಈ ಮಗು ಇನ್ನೂ ಲೋಕ ವ್ಯವಹಾರದ ಹೆಸರನ್ನೇ ಕೇಳಿದವನಲ್ಲ. ಅವನ ಮೇಲೆ ನೀನು ಅನುಗ್ರಹ ಮಾಡು.
0: ದೇವತೆಗಳು ಪ್ರಸನ್ನರಾಗಿ ಅವನ ಮೇಲೆ ಅನುಗ್ರಹ ಮಾಡಲಿ. ಮಗು, ನಿನ್ನ ತಂದೆಯ ಪಾದಗಳಿಗೆ ಕೊನೆಯ ನಮಸ್ಕಾರ ಮಾಡು.
3: ಅಪ್ಪ, ನೀವು ನನ್ನನ್ನು ಬಿಟ್ಟು ಹೋದ ಮೇಲೆ ನಾನೇನು ಮಾಡಲಿ?
1: ಚಾಣಿಕ್ಯನಿಲ್ಲದ ದೇಶದಲ್ಲಿ ಪಾಳು ಕಂದ.
2: ಚಂದನದಾಸ ಶೆಟ್ಟಿ ಶೂಲ ನೆಟ್ಟಿದೆ, ಇನ್ನು ಸಿದ್ಧನಾಗು.
0: ಅಣ್ಣಂದಿರ, ಕಾಪಾಡಿ, ಕಾಪಾಡಿ.
1: ಆರ್ಯೆ, ಇದೇಕೆ ಹೀಗೆ ಇವರ ಮುಂದೆ ಚೀರುತ್ತೀಯ? ದುಃಖಿತರನ್ನು ಕಂಡು ಮರುಗುತ್ತಿದ್ದ ನಂದ ಮಹಾರಾಜರು ಈಗ ಸ್ವರ್ಗದಲ್ಲಿದ್ದಾರೆ. ಅಲ್ಲದೆ ನಾನು ಸಾಯುವುದು ಮಿತ್ರ ಕಾರ್ಯಕ್ಕಾಗಿ, ಅನುಚಿತ ವರ್ತನೆಯಿಂದಲ್ಲ. ಹೀಗೆ ಸಂತೋಷ ಪಡುವ ಸಮಯದಲ್ಲಿ ಯಾಕೆ ಅಳುತ್ತೀಯ?
2: ಬಿಲ್ವವಕ್ತ್ರ, ಚಂದನದಾಸನನ್ನು ಇತ್ತ ಎಳೆದುಕೊಂಡು ಬಾ, ಮನೆಯವರು ತಾವಾಗಿಯೇ ಹೋಗುತ್ತಾರೆ.
1: ಅಪ್ಪ, ಒಂದು ಕ್ಷಣಕಾಲ ತಡೆ, ಮಗುವನ್ನು ಸಂತೈಸಿ ಕಳಿಸಿಕೊಡುತ್ತೇನೆ. ಮಗು,
3: ಅಪ್ಪ,
1: ಮಗು, ಸಾವು ಎಂದಿಗೂ ಯಾರಿಗೂ ತಪ್ಪಿದ್ದಲ್ಲ. ಈಗ ನಾನು ಸಾಯುವುದು ನನ್ನ ಮಿತ್ರನ.
3: ಅಪ್ಪ, ಇದನ್ನು ನನಗೆ ಹೇಳಬೇಕೆ? ಇದು ನಮ್ಮ ಕುಲಧರ್ಮವಷ್ಟೇ.
2: ಆಯ್ತು ಬಾ ಶೆಟ್ಟಿ.
0: ಅಪ್ಪ, ಉಳಿಸು, ಉಳಿಸು.
4: ತಾಯಿ, ಅಂಜಬೇಡ. ಕೊಲೆಗಾರರ ಚಂದನದಾಸನನ್ನು ಕೊಲ್ಲಬೇಡಿ. ವಧ್ಯಮಾಲೆಯನ್ನು ನನ್ನ ಕರುಳಿಗೆ ಹಾಕಿ.
1: ಅಮಾತ್ಯರೇ, ಇದೇನು?
4: ಇದು ನಿನ್ನ ಸಚ್ಚರಿತ್ರದಲ್ಲಿ ಒಂದು ಅಂಶದ ಅನುಕರಣೆ ಅಷ್ಟೇ.
1: ಎಲ್ಲ ಪ್ರಯಾಸವನ್ನೂ ವ್ಯರ್ಥಗೊಳಿಸಬಿಟ್ಟರಲ್ಲ.
4: ಸ್ವಾರ್ಥ, ಸ್ವಾರ್ಥ, ಸ್ವಾರ್ಥ. ಅಯ್ಯ ಕೊಲೆಗಾರ, ಈತನನ್ನು ಬಿಟ್ಟು ನನ್ನನ್ನು ಶೂಲಕ್ಕೇರಿಸಿ.
2: ಆರ್ಯ ಚಾಣಕ್ಯರ ಅಪ್ಪಣೆ ಇಲ್ಲದೆ ನಾವು ಏನನ್ನೂ ಮಾಡಲಾರೆವು.
4: ಹಾಗಾದರೆ ಅವನಿಗೆ ತಿಳಿಸು ಹೋಗು.
5: ಅನಗತ್ಯ, ನಾನೇ ಬಂದಿರುವೆ. ಅಮಾತ್ಯ ರಾಕ್ಷಸರೇ, ಇದು ವಿಷ್ಣುಗುಪ್ತನು ಅಭಿವಂದಿಸುತ್ತಾನೆ.
4: ವಿಷ್ಣುಗುಪ್ತರೇ, ನಾನು ಈ ಕೊಲೆಗಾರರ ಸ್ಪರ್ಶದಿಂದ ಅಶುಚಿಯಾಗಿದ್ದೇನೆ, ನನ್ನನ್ನು ಮುಟ್ಟಬಾರದು.
5: ಅಮಾತ್ಯರೇ, ಇವರು ಕೊಲೆಗಾರರಲ್ಲ. ಸಿದ್ಧಾರ್ಥಕ, ಸಮಿದ್ಧಾರ್ಥಕ, ತೆಗೆದು ಬಿಸುಡಿ ನಿಮ್ಮ ವೇಷಗಳನ್ನು. ಅಮಾತ್ಯರೇ, ನೀವು ಇವರನ್ನು ಬಲ್ಲಿರಿ. ಇನ್ನೇಕೆ ಮುಚ್ಚುಮರೇ ಕೇಳಿ. ಭದ್ರಭಟ, ಭಾಗುರಾಯಣಾದಿಗಳು, ಆ ಲೇಖ, ಈ ಸಿದ್ಧಾರ್ಥಕ, ಕ್ಷಪಣಕ, ಚಂದನದಾಸ ಸೆಟ್ಟಿಗೆ ಕೊಟ್ಟ ತೊಂದರೆ, ಇದೆಲ್ಲವೂ ನಾನು ಚಂದ್ರಗುಪ್ತನಿಗೆ ನಿಮ್ಮ ಸಂಬಂಧ ಒದಗಿಸಲು ಮಾಡಿದ ತಂತ್ರಗಳು. ಇಗೋ, ಚಂದ್ರಗುಪ್ತನೇ ತಮ್ಮ ದರ್ಶನಕ್ಕೆ ಬರುತ್ತಿದ್ದಾನೆ.
6: ಆರ್ಯ, ಚಂದ್ರಗುಪ್ತನು ಅಭಿವಂದಿಸುತ್ತಾನೆ.
5: ಚಂದ್ರಗುಪ್ತ, ಇಲ್ಲಿ ಇಲ್ಲಿ ಅಮಾತ್ಯ ರಾಕ್ಷಸರಿದ್ದಾರೆ, ಅವರಿಗೆ ಅಭಿವಂದಿಸು.
6: ಆರ್ಯ, ಚಂದ್ರಗುಪ್ತನು ಅಭಿವಂದಿಸುತ್ತಾನೆ.
7: ಮಹಾರಾಜ, ವಿಜಯೀ ಭವ.
5: ಇಗೋ, ಈ ಸಚಿವ ಶಸ್ತ್ರವನ್ನು ನೀವು ಸ್ವೀಕರಿಸಿದಾಗಲೇ ಮಹಾರಾಜನ ವಿಜಯ, ಚಂದನದಾಸನ ಮುಕ್ತಿ.
7: ವಿಷ್ಣುಗುಪ್ತರೇ, ಮಿತ್ರ ಸ್ನೇಹವು ಎಂಥ ಕಾರ್ಯವನ್ನೂ ಮಾಡಿಸಿಬಿಡುತ್ತದೆ. ನನಗೆ ಬೇರೆ ದಾರಿಯೇ ಇಲ್ಲ, ಇದೋ ದಾಸನಾದೆ.
5: ಆಹ, ಚಂದ್ರಗುಪ್ತ, ಅಮಾತ್ಯರು ನಿನ್ನ ಮೇಲೆ ಅನುಗ್ರಹ ಮಾಡಿದರು, ಇದು ನಿನ್ನ ಭಾಗ್ಯ ವಿಶೇಷ.
8: ಪೂಜ್ಯ ಚಾಣಕ್ಯರಿಗೆ ಜಯವಾಗಲಿ.

0: ಭದ್ರಭಟಾದಿ ಸೇನಾಪತಿಗಳು ಮಲಯಕೇತುವನ್ನು ಬಂಧಿಸಿ ಅರಮನೆಯ ಬಾಗಿಲಿಗೆ ಕರೆತಂದಿದ್ದಾರೆ. ಮುಂದೆ ಏನು ನಡೆಸುವುದೋ ಅಪ್ಪಣೆಯಾಗಬೇಕು.
1: ನನ್ನ ಅಪ್ಪಣೆ ಏಕೆ? ಅಮಾತ್ಯ ರಾಕ್ಷಸರಿಗೆ ಅರಿಕೆ ಮಾಡು. ಈಗ ಅಪ್ಪಣೆ ಮಾಡುವವರು ಅವರು.
2: ಆಯಿತು ಮಹಾರಾಜ ಚಂದ್ರಗುಪ್ತ, ನಾವು ಮಲಯಕೇತುವಿನ ಬಳಿ ಕೆಲವು ಕಾಲ ಇದ್ದ ವಿಷಯ ನಿನಗೆ ತಿಳಿದೇ ಇದೆ. ಆದ್ದರಿಂದ ಅವನ ಪ್ರಾಣವನ್ನು ಉಳಿಸಿಕೊಡಬೇಕು.
1: ಉಳಿಸಿಕೊಟ್ಟಿದ್ದಾನೆ ಚಂದ್ರಗುಪ್ತ, ಅಲ್ಲದೆ ನಾವು ಹೀಗೆ ಹೇಳಿದೆವೆಂದು ಭದ್ರಭಟಾದಿಗಳಿಗೆ ತಿಳಿಸು. ಅಮಾತ್ಯ ರಾಕ್ಷಸರು ವಿಜ್ಞಾಪಿಸಿಕೊಂಡ ಮೇರೆಗೆ ಚಂದ್ರಗುಪ್ತ ಮಹಾರಾಜನು ಮಲಯಕೇತುವಿಗೆ ಅವನ ತಂದೆಯ ರಾಜ್ಯವನ್ನು ದಯಪಾಲಿಸಿದ್ದಾನೆ. ಆದ್ದರಿಂದ ನೀವೆಲ್ಲ ಅವನ ಜೊತೆಯಲ್ಲಿ ಹೋಗಿ ರಾಜ್ಯದಲ್ಲಿ ಸ್ಥಾಪಿಸಿ ಹಿಂತಿರುಗತಕ್ಕದ್ದು. ಹೀಗೆಂದು ತಿಳಿಸು.
0: ಅಪ್ಪಣೆ.
1: ಚಾರ, ಸ್ವಲ್ಪ ತಾಳು. ದುರ್ಗಪಾಲಕನಿಗೆ ಹೇಳು, ಅಮಾತ್ಯ ರಾಕ್ಷಸರು ದೊರೆತದ್ದರಿಂದ ಚಂದ್ರಗುಪ್ತನು ಸಂತುಷ್ಟನಾಗಿ ಚಂದನದಾಸ ಸೆಟ್ಟಿಗೆ ಸರ್ವನಗರ ಶ್ರೇಷ್ಠಿ ಪದವಿಯನ್ನು ಕೊಟ್ಟಿದ್ದಾನೆ ಎಂದು ನಗರದಲ್ಲೆಲ್ಲ ಡೊಂಗುರ ಹೊಯಿಸಲಿ. ಅಲ್ಲದೆ ಆನೆ ಕುದುರೆಗಳನ್ನು ಮಾತ್ರ ಉಳಿಸಿಕೊಂಡು ಸೆರೆಸಿಕ್ಕಿದವರನ್ನೆಲ್ಲ ಬಿಡುಗಡೆ ಮಾಡಲಿ.
0: ಅಪ್ಪಣೆ.
1: ಇಷ್ಟಕ್ಕೂ ಇನ್ನು ಮೇಲೆ ನೋಡಿಕೊಳ್ಳುವುದಕ್ಕೆ ಅಮಾತ್ಯ ರಾಕ್ಷಸರೇ ಇರುವಾಗ ನನಗೆ ಇದನ್ನೆಲ್ಲ ಕಟ್ಟಿಕೊಂಡು ಏನು?
2: ವಿಷ್ಣುಗುಪ್ತರೇ, ನಿಮ್ಮ ಹಠವೇ ಗೆದ್ದಿತು. ಚಂದನದಾಸನು ಇಲ್ಲೇ ಸಮೀಪದಲ್ಲಿದ್ದಾನೆ. ಅವನ ಕುಶಲವನ್ನು ಕೇಳುವುದಕ್ಕೆ ನನಗೆ ಈಗಲಾದರೂ ಅವಕಾಶ ಉಂಟೆ?
1: ಅಮಾತ್ಯರೇ, ಇದಕ್ಕೂ ನನ್ನನ್ನು ಕೇಳಬೇಕೆ? ಚಂದ್ರಗುಪ್ತ, ರಾಕ್ಷಸ ನಿನ್ನವನಾದನು, ನಾನು ತಪೋವನಕ್ಕೆ ಹೋಗಲು ಈಗಲಾದರೂ ಅವಕಾಶ ಉಂಟೇ?

ಈವರೆಗೆ ರಾಕ್ಷಸನ ಮುದ್ರಿಕೆ ನಾಟಕ ಕೇಳಿದಿರಿ. ವಿಶಾಖದತ್ತನ ಮೂಲ ಸಂಸ್ಕೃತ ಕೃತಿಯನ್ನು ಆಧರಿಸಿದ ಕನ್ನಡ ರಂಗನಾಟಕದ ರಚನೆ ಟಿ ನಂ ಶ್ರೀ, ಬಾನುಲಿ ರೂಪ ಡಾಕ್ಟರ್ ಜ್ಯೋತ್ಸ್ನಾ ಕೆ ಕಾಮತ್. ನಿರ್ದೇಶನ ಪರ್ವತವಾಣಿ. ಪಾತ್ರವಹಿಸಿದ್ದ ಕಲಾವಿದರು ಬಿಆರ್ ಶಿವರಾಮಯ್ಯ, ಎಚ್ಎಸ್ ಶಂಕರನಾರಾಯಣ, ಎಚ್ಎ ಅನಂತ ಸುಬ್ರಹ್ಮಣ್ಯಂ, ಎಚ್ವಿ ಪ್ರಕಾಶ್, ಬಿಎಎಸ್ ಪ್ರಸನ್ನ, ಗದಾಧರ ಪ್ರೇಮ್ಕುಮಾರ್, ಕೆ ಸುಬ್ರಹ್ಮಣ್ಯ ಶಾಸ್ತ್ರಿ, ಎಎಸ್ ಪ್ರಕಾಶ್, ಬಿಎನ್ ಕೃಷ್ಣಮೂರ್ತಿ, ಕಲ್ಯಾಣಿ ಪ್ರದೀಪ್, ಜಿ ಶಾಂತಕುಮಾರ್, ಸುರೇಂದ್ರನಾಥ್ ಸಾತ್ವಿಕ್, ಡಾಕ್ಟರ್ ಬಿಎಸ್ ಸ್ವಾಮಿ, ಎನ್ ರಾಘವನ್ ಹಾಗೂ ಉದಯಾದ್ರಿ. ನಾಟಕದ ಧ್ವನಿ ಸಂಯೋಜನೆ ಬಿ ಗಂಗಪ್ಪ.

0: ಇದು ಆಕಾಶವಾಣಿಯ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಪ್ರಿಯ ಕೇಳುಗರೆ, 100.3 ಆಕಾಶವಾಣಿ ಟೆಲಿಕ್ವಿಸ್ ಸಾಮಾನ್ಯ ಜ್ಞಾನ ಕುರಿತು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕೇ?
2: ಹಾಗಾದರೆ ನೀವು ನಮಗೆ ಕರೆ ಮಾಡಿ. ಕರೆ ಮಾಡಬೇಕಾದ ದಿನ ಪ್ರತಿ ಬುಧವಾರ ಬೆಳಗ್ಗೆ 10:30 ಮಧ್ಯಾಹ್ನ 12 ತನಕ.
1: ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 2222611. ಎಸ್ಟಿಡಿ ಸಂಖ್ಯೆ 0824. ನಮ್ಮ ಮೊಬೈಲ್ ಸಂಖ್ಯೆ 8277038000.
2: ತಪ್ಪದೇ ಕರೆ ಮಾಡಿ ಭಾಗವಹಿಸಿ.
1: ನೆನಪಿಡಿ, ಪ್ರತಿ ಬುಧವಾರ ಬೆಳಗ್ಗೆ 10:30 ಮಧ್ಯಾಹ್ನ 12
3: ಕೆಳಗರೆ ಸಂಜೆ 5 ಕೊಂಕಣಿ ಕಾರ್ಯಕ್ರಮದಲ್ಲಿ ಕಾರ್ಗಿಲ್ ವಿಜಯಾಚೆ ದಿವಸ್ ಕುರಿತು ಅಶ್ವಿನಿ ರಾಘವೇಂದ್ರ ಶೆಣೈಯವರಿಂದ ಭಾಷಣ ಕೇಳಬಹುದು. 6:50 ಪ್ರವೀಣ್ ಕುಮಾರ್ ನಂದಳಿಕೆ ಮತ್ತು ತಂಡದವರಿಂದ ಯಕ್ಷಗಾನದ ಹಾಡುಗಳು, ಪ್ರಸಂಗ ರತ್ನಾವತಿ ಕಲ್ಯಾಣ. 7:45 ಕನ್ನಡದಲ್ಲಿ ಭಾಷಣ ಡಾ ಸರ್ವ

ಮಂಗಳ ಸಕ್ರಿ ಅವರಿಂದ ವಿಷಯ ಜನಪದರಲ್ಲಿ ಮೇದಾರ ಕೇತಯ್ಯ. 10 ಗಂಟೆಗೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿದುಷಿ ವರ್ಷಾ ಅಗರ್ವಾಲ್ ಅವರ ಸಂತೂರ್ ವಾದನ ಪ್ರಸಾರವಾಗಲಿದೆ. ಆಕಾಶವಾಣಿ ಮಂಗಳೂರು. ಸಮಯ ಸರಿಯಾಗಿ 3:35:15. ನಿಲಯದ ಈ ಪ್ರಸಾರ ಇಲ್ಲಿಗೆ ಮುಗಿಯಿತು. ನಮ್ಮ ಸಾಯಂಕಾಲದ ಪ್ರಸಾರ 5 ಗಂಟೆಗೆ ಆರಂಭ. ನಮಸ್ಕಾರ.

ಆಕಾಶವಾಣಿ ಮಂಗಳೂರು, ಸಮಯ 5 ಗಂಟೆ. ನಿಲಯದ ಈ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 meters, 1089 kilohertz, FM ಕಂಪನಾಂಕ 100.3 megahertz. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಸಂಜೆಯ ಈ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ ಹಾಗೂ ನಮಸ್ಕಾರ. ನಿಮ್ಮೊಂದಿಗೆ ಈ ಪ್ರಸಾರ ಕಾರ್ಯದಲ್ಲಿ ನಾನು ಸಿದ್ಧಕಟ್ಟೆ ಮಲ್ಲಿಕಾ ಅಜಿತ್ ಶೆಟ್ಟಿ. ಕೇಳುಗರೆ, ನಮ್ಮ ಕಾರ್ಯಕ್ರಮ ಇದೀಗ ಪ್ರಾರಂಭ.

0: ಆಕಾಶವಾಣಿ ಮಂಗಳೂರು ಕೊಂಕಣಿ ಕಾರ್ಯಕ್ರಮ. ನಮಸ್ಕಾರ ಶ್ರೋತೃ ಬಾಂಧವನು, ಆಮ್ಗೆಲ ಐಚ್ ಕಾರ್ಯಕ್ರಮ ಅಂತೂ ಶ್ರೀಮತಿ ಅಶ್ವಿನಿ ಶಣೈ ಪುತ್ತೂರು ಹನ್ನಿ ಪ್ರಸ್ತುತ ಕರ್ಚ ಭಾಷಣ, ನಂತರ ತೊಡೆ ಪದೈಕುಂ ಕಸ್ಸ. ಅತ್ತ ಸುರ್ವೇರಿ ಕಾರ್ಗಿಲ್ ವಿಜಯಾಚೆ ದಿವಸ್ ಹ್ಯಾವಿಷಾರಿ ಶ್ರೀಮತಿ ಅಶ್ವಿನಿ ಶಣೈ ಪುತ್ತೂರು ಹನ್ನಿ ಪ್ರಸ್ತುತ ಕರ್ಚೆ ಭಾಷಣ ಕುವ್ಯ.
1: ಕಾರ್ಗಿಲ್ ವಿಜಯಚೆ ದಿವಸ್ ಅಮ್ಮಿಪುರ ಭಾರತೀಯ ತನ್ನಿ ಕೆನಾಯ್ ವಿಸೋರ್ನತ್ತಿಲೆ ದಿವಸ್ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಮಣ ಸಂಸ್ಕೃತ ಭಾಷೆಂತ ಏಕ್ ವಾಕ್ಯಸ್ ಹ್ಯ ವಾಕ್ಯಚೆ ಅರ್ಥಕ ಸಮಳರಿ ಆವುಸು ಅನಿ ಜನ್ಮದಿಲ್ಲೆಲೆ ಭುಯಿ ದೊನೀಚಿ ಸ್ವರ್ಗಪಶಿ ಚಡ ಅನಿ ವೈರಿಸ್ತಾನಂತ ಅಸ ಆವುಸು ಚಡುವಾಕ ಜನ್ಮದಿತ್ತ ಅನಿ ಜನ್ಮಭೂಮಿ ಮಣ್ಚೆ ಮನುಷ್ಯಕ ರಬ್ಬುಕು ಜಾಗದಿತ್ತ ಮಣ ಹಜ್ ಅರ್ಥ ಅಂಕ ಅನಿ ಪುರಾ ಜನಾಲೆ ಮನಂತ ದೇಶಭಕ್ತಿಚೆ ಭಾವನೆ ಮಣ್ಚೆ ಹಾಡೋಚೆ ಹೇ ಶ್ಲೋಕ ಅಮ್ಗೆಲ್ ಪೂರ ಜನ ಕೈ ಅಮ್ಮಿ ಭಾರತೀಯ ಮಣು ಅಮ್ಮಿ ದೇಶ ಕತ್ತಿರು ಕಸಲಾರ ಸೇವುಕೊರ್ಕ ಅನಿ ಅಮ್ಗೆಲ್ ಮನಂತ ಅಶಿಲೆ ಕೆಚ್ಚೆ ದೇಚೆ ಭಾವನೆ ಮಂಚೆ ಅಮ್ಗೆಲೆ ಮನಂತ ಯೌಚ್ವರಿ ಕರ್ಕಮಣು ಸಂಗುಕು ಖುಷಿ ಜತ್ತ ಪ್ರತಿ ವರಸ್ ಜುಲೈ 26 ದಿವಸಾಂಕ ಕಾರ್ಗಿಲ್ ವಿಜಯ ದಿವಸ್ ಮಣು ಅಮ್ಮಿ ಆಚರಣ್ ಕರ್ತ ಸಂಚಿ ಭಾರತೀಯ ತಂಕ ಹೇ ದಿವಸ್ ಕೆನಾಯಿ ವಿಸರುಕ್ ಜಾಯಿನತ್ತಿಲೆ ಅವಿಸ್ಮರಣೀಯ ದಿವಸಾಂತ ಏಕ್ ಮಣು ಸಂಗುಕು ಖುಷಿ ಜತ್ತ ಕಾರ್ಗಿಲ್ ಯುದ್ಧ ಮಂಚ ಪ್ರತ್ಯೇಕ ಭಾರತೀಯ ತಂಗೆಲೆ ಮನಂತ ಅಚ್ಚು ಜಾವನು ರಬ್ಲ ಕಶ್ಮಳಾರಿ ಕಂಚೇ ವೇಳಾರಿ ತೆ ವಿಸರು ಸಾಧ್ಯನ ಜಮ್ಮು ಕಾಶ್ಮೀರ ರಾಜ್ಯಚೆ ಕಾರ್ಗಿಲ್ ಮಂಚ ಏಕ್ ಗಾವಾಂತ ಜಲ್ಲೆಲೆ ಹೇ ಯುದ್ಧಾಂತ ಪಾಕಿಸ್ತಾನ ದೇಶಾಂಕ ಅಮ್ಗೆಲ್ ದೇಶಚೆ ವೀರಯೋಧ ತನ್ನಿ ಪೂರ ನಾಶ್ಕೋರ್ನು ಪಾಕಿಸ್ತಾನಚೆ ಸೈನಿಕ ತನ್ನಿ ಆಕ್ರಮಣಕೋರ್ನ್ಗೆತ್ತಿಲೆ ಜಾಗ ಪೂರ ಅಮ್ಗೆಲೆ ದಿಕ್ಕಂತ ಹಳ್ಳೆಲೆ ದಿವಸಶಿಲೆ 1999 ಮೇ ಮೈನೆಂತು ಸುರುಜಲ್ಲೆಲೆ ಕಾರ್ಗಿಲ್ ಯುದ್ಧ ಜುಲೈ ಮೈನೆಚೆ 26 ತಾರೀಖ್ ತೈ ಮಳರಿ ಸುಮಾರು ದೋನಿ ಮೈನಿ ತೈ ಜಲ್ಯ ಹೇ ಯುದ್ಧ ಅಂತ ಕಾಶ್ಮೀರ ಅಂತ ಲೇಚೆ ವಾಟ್ ಮಣಸ್ ತೈತುಕುನು ರಿಗ್ಗುನೈಲೆ ಪಾಕಿಸ್ತಾನಚೆ ಸೈನಿಕ ತಂಕ ಪೂರ ಅಮ್ಗೆಲೆ ಭಾರತಚೆ ಸೈನಿಕ ತನ್ನಿ ಕೆಚ್ಚೆದೇನ ಗಟ್ಟಿ ಮನ ಕೂರ್ನು ಯಶಸ್ವಿ ಜಾವನು ಮಕ್ಷಿ ಪೆಟೈತಾಚಿ ಹೇ ಯುದ್ಧ ಅಂತ ಅಮ್ಗೆಲೆ ಭಾರತೀಯ ಸೇನೆ ತುಕುನು ಅಧಿಕಾರಿ ತನ್ಯಾನಿ ಸುಮಾರು ಜನ ಸೆರುವನು 527 ಜನ ಸೈನಿಕ ತನ್ನಿ ತಂಗೆಲೆ ಪ್ರಾಣತ್ಯಾಗ ಕೆಲ್ಲೆಲಸ್ ಹೇ ಇತ್ಲೆ ಹೊಡೋಚಿ ಯುದ್ಧ ಜಾವುಚೆ ಕಾರಣ ಕಸಮಳರಿ ಪಾಕಿಸ್ತಾನಚೆ ಕುತಂತ್ರಮಣಿಯಿತು ಭಾರತನಿ ಪಾಕಿಸ್ತಾನಚೆ ಮಧ್ಯಂತ 1971 ಏಕ್ ಯುದ್ಧ ಜತ್ತ ತೇ ಯುದ್ಧ ಅಂತ ಅಪಾರ ಸಾವನೋ ಜತ್ತ ತಜ್ಮಿತಿನ ಬಾಂಗ್ಲಾದೇಶ್ ಮಂಚ ಏಕ ರಾಷ್ಟ್ರ ಸ್ವತಂತ್ರ ಜೌಚಕ ಕಾರಣ ಜತ್ತ ಹೇ ಯುದ್ಧ ನಂತರ ಭಾರತ ತನ್ನಿ ಯುದ್ಧ ಕೆಲ್ಲೆಲೆ ಹೊಡೋಚಿ ಯುದ್ಧ ಮಳರಿ 1999 ಕಾರ್ಗಿಲ್ ಯುದ್ಧ ಮಣಿಯಿತು ಕಾರ್ಗಿಲ್ ಪ್ರದೇಶ ಅಂತೂ ಭಾರತ ಅನಿ ಪಾಕಿಸ್ತಾನಚೆ ಏಕ ಲೈನ್ ಆಫ್ ಕಂಟ್ರೋಲ್ ಅಸ್ ತಕ್ಕ ಸನರಿ ತಿರಿ LOC ಮಣ ಅಪೈತಚ್ಚಿ ಹೇ ಪ್ರದೇಶ ಅಂತೂ ಶಿಯಾ ವೇಳಾರಿ -degree Celsius ತೈ ಉಣೇಚಿ ಉಷ್ಣಾಂಶ ತೈದೇವುತ್ತ ತಶ್ಚಲ್ಲೆಲ್ ಮಿತ್ತಿನ ಹಂಗ ಹೇ ಜಾಗೇಂತ ಅಮ್ಗೆಲ್ ದೇಶಾಚೆ ಗಡಿ ರಕ್ಚ್ ಮಳರಿ ಸೈನಿಕ ತಂಕ ಏಕ್ ಸವಾಲು ಚುಮಣಿಯೇತ ಶಿಯಾ ವೇಳಾರಿ ಭಾರತೀಯ ಸೈನಿಕ ತನ್ನಿ ಅನಿ ಪಾಕಿಸ್ತಾನಚೆ ಸೈನಿಕ ತನ್ನಿ ತಂಗೆಲೆ ಕಾಮ ಅನೆಕ್ಲೆಕು ಸೋಂಡಿತ್ತ ಅಸ್ತಚಿ ಶಿಯಾ ವೇಳಾರಿ ಒತ್ತಿರಬ್ಬು ಜಾಯಿನ ಶ್ರೀ ವೇಳ್ ಜಲ್ಲರಿ ನಂತರ ಅನಿ ಪುನಃ ದೇಶಾಚೆ ಗಡಿ ರಕ್ಷಣೆ ಕೊರುಕು ರಕ್ಕೂಕು ವಚ್ಚೆ ಪುಡೇತುಕುನು ಚೋಲ್ನಿಗೆವನ ಐಲೋ ರಿವಾಜ್ ಜಾವನ ಶಿಲೆ ಜಲ್ಲರಿ 1999 ವೇಳಾರಿ

ಹೇ ವೇಳ ಸದುಪಯೋಗಕ್ಕೋನ್ಗೆತ್ತಿಲೆ ಪಾಕಿಸ್ತಾನ ತನ್ನೇ ಕಸಕೆಲ್ಲಿ ಮಳರಿ ಅಮ್ಮಿ ಕಾಶ್ಮೀರ ಕತ್ತಿರು ಹೋರಾಟ ಕರ್ತೋಲೋ ಮಣ ಸಂಗೂನು ಪಾಕಿಸ್ತಾನಚ ಸೈನಿಕ ತನ್ನೇ ಪೂರ ಅಮ್ಗೆಲೆ ಭಾರತ ದೇಶಚ ಪ್ರಮುಖ ಜಾವನಶಿಲೆ ಪ್ರದೇಶ್ ಪೂರ ತಂಗಿಲೆ ದಿಕ್ಕಾನೋ ಕೋನ್ ಗೆವನ್ ಸೊಡ್ತ ಸುರ್ವೇಕು ಚೀ ಪಾಕಿಸ್ತಾನ ತನ್ನೇ ಭಾರತಚ ಗಡಿ ಬಿತ್ತರಿ ಸುಮಾರ್ ದೂರ ಯೋನಸ್ತಚಿ ಜಲ್ಲರಿ ಯಾ ವಿಷಯ ಅಮ್ಗೆಲೆ ಭಾರತೀಯ ಸೈನ್ಯಕ್ ಗೊತ್ತಸನ ತಂಗಿಲೆ ಸ್ಮೃತಿಕ್ ಯೋನಸನ ಜಲ್ಲರಿ ಪಾಕಿಸ್ತಾನಚೆ ಸೈನಿಕ ತಂಕ ಪಳೆಯಲೇಲೆ ಕೆಲೋ ಅಮ್ಗೆಲೆ ಬೊಕ್ರೆಕ್ ಪುಸ್ತುಲಸ್ತಿಲೆ ಜನ ತನ್ನಿ ಈ ವಿಷಯ ಪೂರ ಗೊತ್ತು ಜಾವನು ಭಾರತೀಯ ಸೈನ್ಯ ತಂಕ ಕಶಿಯಾರ ಕೋರ್ನು ಸಂಗ್ತಚಿ ತ್ಯಾ ಕುಡ್ಲೇಚಿ ಕಾರ್ಯಪ್ರವೃತ್ತ ಜಲ್ಲೆಲೆ ಭಾರತಚ ಸೇನಾಧಿಕಾರಿ ತನ್ನಿ ಕಸಕರ್ತ ಚಮಳರಿ ಅಮ್ಗೆಲೆ ಪಾಂಚ ಜನ ಯೋಧ ತಂಕ ಒತಿವಚ್ಚುನು ಪುಳೋನೇಯಚಿ ಗಸ್ತುವಚ್ಚು ನೇಯಚಿ ಮಣ ಪೆಟೈತಚಿ ತ್ಯಾವೇಳರಿ ದೇಶ ಆಕ್ರಮಣ ಕೋರ್ಕ ಮಣ ಅಶಿಲೆ ಪಾಕಿಸ್ತಾನಚೆ ಸೈನಿಕ ತನ್ನಿ ಅಮ್ಗೆಲೆ ಭಾರತಚೆ ಪಾಂಚ ಜನ ಕಸ ಮುತ್ತು ರತ್ನ ಕಸ ಅಸ ಜಾವನಶಿಲೆ ಯೋಧ ತಂಕ ಚಿತ್ರಹಿಂಸ ದೀವ್ನು ತಂಕ ಅರ್ಧ ಜೀವು ಕೋರ್ನು ಕಶ್ ಮಳರಿ ತಂಗೆಲೆ ಕನ್ನ ಬಿತ್ತರಿ ಹುನೂಚಿ ಲೊಕೊಂಡೋಚೆ ಸರಳುಗಲ್ತಚಿ ಜೀವು ಕತ್ತೊರ್ತಚಿ ತಂಗೆಲ್ ದೋಳು ಕರ್ತಚಿ ತಂಗೆಲ್ ನಂಕುಟ್ ಕರ್ತಚಿ ತಂಗೆಲ್ ಕಾನು ಕುಡ್ಕು ಕರ್ತಚಿ ತಂಗೆಲ್ ಹಾತು ಪಾಯು ಕುಡ್ಕು ಕರ್ತಚಿ ಇಟ್ಲಿ ಪೂರ ಕೋರ್ನು ತಂಕ ಜೀವನಾಮಣ ಗೊಜ್ಜಲ್ ನಂತರ ತಂಕ ಗುಂಡುಗಾಲ್ನು ಮರೆಯತಚಿ ಮಗಿರಿ ತಂಗೆಲೆ ಮಡೆ ಭಾರತಕ್ಕ ಪೆಟೈತಚಿ ತ್ಯಾ ವಿಷಯ ಗಂಭೀರ ಜಾವನ್ ಗೆತ್ತಿಲೆ ಅಮ್ಗೆಲೆ ಭಾರತ ಸರ್ಕಾರ ತ್ಯಾ ಕುಡ್ಲೇಚಿ ಪ್ರತಿ ಉತ್ತರ ದಿವ್ಕಾಮಣ್ ಸಂಘನು ನಿರ್ಧಾರ ಕರ್ತ ತ್ಯಾವೇಳರಿ ಎನ್ ಡಿ ಎ ಸರ್ಕಾರ ತಂಗೆಲೆ ಅಧಿಕಾರ ಭಾರತ ಅಂತ ಅಸ್ತ ಅಟಲ್ ಬಿಹಾರಿ ವಾಜಪೇಯಿ ತನ್ನಿ ಪ್ರಧಾನಮಂತ್ರಿ ಜಾವನಸ್ತಚಿ ಅಮ್ಗೆಲೆ ಭಾರತ ಸರ್ಕಾರ ತಕಾಚಿ ಮಣ ಅಮ್ಗೆಲೆ ದೇಶ ತುಕ್ಕುನು ಸುಮಾರು 20,000 ಸೈನಿಕ ತಂಕ ತಯಾರು ಕೋರ್ನು ಮೇ ಮಹೀನೋ 3 ತಾರೀಕೆ ತುಕ್ಕುನು ಆಪರೇಷನ್ ವಿಜಯ್ ಮುಂಚೆ ನಾವಂತ ಕಾರ್ಯಾಚರಣೆ ಸುರು ಕರ್ತ ತೆಕ್ಕಾಡ ತುಕ್ಕುನು ಪಾಕಿಸ್ತಾನ ಪರಚಿ ಭಾರತ ವೈರಿ ಯುದ್ಧ ಕೋರ್ಕಾಮಣು ಸಂಗುನು ಪೂರಾ ತಯಾರಿ ಕೋರ್ನಸ್ತ ತಶೀಚಿ ಪಾಕಿಸ್ತಾನ ಸರ್ಕಾರ ತನ್ನಿ ಸುಮಾರು 5,000 ಪಶಿ ಚಡೋಚಿ ಸೈನಿಕ ತಂಕ ಪೆಟೋನಸ್ತ ಹಕ್ಕ ಪ್ರತಿಕಾರ ಮಳರಿ ತೆ 5 ಜನ ಅಮ್ಗೆಲೆ ಅಮಾಯಕ ಸೈನಿಕ ತಂಗೆಲ್ ವೈರಿ ಮಾರಣಾಂತಿಕ ಹಲ್ಲಿ ಕೆಲ್ಲೇಕ ತಕ್ಕ ಸಮಾಚಿ ಜಾವನ್ ಗೆವನು ಪ್ರತಿಕಾರ ಗೆವು ಕಮಣು ಸಂಗುನು ಅಮ್ಗೆಲೆ ಭಾರತ ಸರ್ಕಾರ ಚ ಭಾರತೀಯ ಸೇನೆ ಶಸ್ತ್ರ ಗೆವನು ಮುಕ್ಕಾರಿವಚ್ಚು ನಸ್ತಮಣಿಯಿತು ಗುಡ್ಡೆ ವೈರಿ ಸುಮಾರು ದೂರ್ತುಕುನು ಯುದ್ಧ ಕೊರ್ಚಕ ಮಸ್ತ್ ಕಷ್ಟ ಜತ್ತ ಅಮ್ಗೆಲೆ ಭಾರತೀಯ ಸೇನೆ ಶಲ್ ನಾಲಿಚ್ ಮುಖ್ಯನು ಪಾಕಿಸ್ತಾನ ಸೈನಿಕ ತನ್ನಿ ಕಸಲಿ ಬಂಕರ್ ಕೋರ್ನಗೆತ್ತಿಲ್ನವೇ ತೈ ದೃಷ್ಟಿಗಾಲ್ನಸ್ತಚಿ ಹ್ಯಾಚಿ ಯುದ್ಧಕ ಭಾರತಚೆ ಬೊಫೋರ್ಸ್ ಫಿರಂಗಿ ವಾಯುಪಡೆಚೆ 27 MiG-29 ಯುದ್ಧ ವಿಮಾನ ಪೂರ ಭಾರತಚ ಸೇನೆಕ ಮಸ್ತ್ ಬಲ್ದಿತ್ತ ಧೈರ್ಯದಿತ್ತ ಪಾಕಿಸ್ತಾನಚೆ ಶತ್ರು ತಂಕ ಸಂವಾರ ಕೊರುಕು ಹೇ ವಿಮಾನ ತುಕುನು ರಾಕೆಟ್ ಅನಿ ಕ್ಷಿಪಣಿ ಪೂರ ಸೊಡ್ತಚಿ ಪಾಕಿಸ್ತಾನ ತಂಕ ತ್ಯಾಲ್ ಅನಿ ಇಂಧನಾಚೆ ಪೂರೈಕೆ ಜೈನ ತಶಿ ನಿರ್ಬಂಧ ಕೊರುಕು ಪಾಕಿಸ್ತಾನಚೆ ಬಂದ್ರ ತುಕುನು ತಂಕ ಮದ್ದು ಗುಂಡು ಪೂರ ಯಾನ ತಶಿ ಅಮ್ಗೆಲೆ ಭಾರತೀಯ ನೌಕಾಪಡೆ ಅಸ್ನವ ತನ್ನಿ ಆಪರೇಷನ್ ತಲವಾರ್ ಮಣ ಸಂಗುನು ಪ್ರಾರಂಭ ಕರ್ತಚಿ ತೈ ತುಕುನು ಪಾಕಿಸ್ತಾನಚ ಸೇನೆ ತಂಕ ಮಾಕ್ಷಿ ಪೆಟೋಚ ಹಂತು ಭಾರತಚ ಸೇನೆ ಯಶಸ್ವಿ ಜತ್ತಮಣಿಯಿತು ಪಾಕಿಸ್ತಾನಿ ಸೈನಿಕ ತಂಕ ಸಮಾಚಿ ಮಾರ್ ದೀವ್ನು ತಂಕ ಅನಿ ಜನ್ಮ ಅಂತ ತನ್ನಿ ಯುದ್ಧ ಕರ್ನತಶಿ ಮಕ್ಷಿ ಪೆಟೋಚಕ್ ಅಮ್ಗೆಲೆ ಭಾರತ ಯಶಸ್ವಿ ಜಲ್ಲಿಮಣು ಸಂಗೀತ ಪಾಕಿಸ್ತಾನಚೆ ಸೇನೆ ತಂಕ ಸಮಾಪಿಟ್ಟು ದಿಲ್ಲೆಲೆ ಭಾರತಚೆ ಸೈನಿಕ ತನ್ನಿ ಜುಲೈ 24 ಪಾಕಿಸ್ತಾನಚೆ ಸೈನಿಕ ತಂಕ ಮಕ್ಷಿ ಪೆಟೋನು ಭಾರತಕ್ಕ ವಿಜಯ್ ಹಾಣ್ ದೀವ್ನು ಅಮ್ಗೆಲೆ ವಿಜಯ ಪತಾಕೆ ಆಕಾಶ ವೈರಿ ಉಡ್ಡುಚಕ್ ಮಣಕೆ ಕೆಲ್ಲಮಣ ಮಣಿಯಿತು ಹೇ ಜಲ್ಲೆಲ್ ನಂತರ ಅಮ್ಗೆಲೆ ಭಾರತ ಪ್ರತಿ ವರ್ಷ ಜುಲೈ 26 ದಿವಸಾಂಕ ಕಾರ್ಗಿಲ್ ವಿಜಯ ದಿವಸ ಮುಣ ಆಚರಣೆ ಕರ್ತಸ್ತ ತಶೀಚಿ ಅಮ್ಗೆಲೆ ಹುಬ್ಬಳ್ಳಿಚ ಕಾರ್ಗಿಲ್ ಹುಲಿ ಮಣ್ತಚಿ ಕಾರ್ಗಿಲ್ ಯುದ್ಧ ಅಂತ ಮಾರಣಾಂತಿಕ ಜಾವನು ಗ್ರಾನೈಡ್ ಸ್ಫೋಟ

ಒಟ್ಟು ಜಲ್ಲಾರಿ ಭಾರತ ಮಾತೇಕ್ ಸೋಣ್ದೀನಾಶಿಲ ಯೋಧ ಅನಿ ಸೇನೆಕ್ ಸರ್ವನು ಬರೇ ಸ ಮೈನಂತು ಅಧಿಕಾರಿ ತಂಗೆ ಲಗ್ಗಿ ವಿನಂತಿ ಕೋರ್ನು ಯುದ್ಧ ಅಂತು ಬಾಗಿ ಜಾವುಕಾಮಣು ಸಂಗುನು ಕಾರ್ಗಿಲ್ ಯುದ್ಧ ಅಂತು ಬಾಗಿ ಜಾವನು ತಂಗೆಲೆ ದೊನೀಚಿ ಪಯ್ಯ ವೈರಿ ಗ್ರನೇಡ್ ಸ್ಫೋಟ ಜಲ್ಲರಿ ಪರ AK-47 ಗೇವನು ಶತ್ರು ಸೇನೆ ತನಕ ಗುಂಡುಗಾಲ್ನು ವೀರಾವೇಶ ಜಾವನ್ ಗೇವನು ಯುದ್ಧ ಕೆಲ್ಲೆಲೆ ಅಮ್ಗೆಲೆ ವೀರ ಯೋಧ ಕ್ಯಾಪ್ಟನ್ ನವೀನ್ ನಾಗಪ್ಪ ತನ್ನಿ ತಂಗೆಲೆ ಮನದಾಳಾಚೆ ಉತ್ತರ ಸಂಕ್ತನ ತಂಗೆಲೆ ಭಾಷಣ ಅಂತೂ ಅಪೂರ ವಿಷಯ ಪ್ರಸ್ತಾವ ಕರ್ತಾಚಿ ಅನಿ ತನ್ನಿ ಸ್ವತಃ ಜಾವನ್ ಗೇವನು ತಂಗೆಲ್ ದೊಳೆ ಅಂತ ಪಳೈಲೆಲೆ ವಿಷಯ ಘಟನೆ ಪೂರ ಅಮ್ಕ ಸಂಕ್ತನ ಅಮ್ಗೆಲ್ ದೊಳೆ ತುಕುನು ದುಕ್ ಯೋನು ಅಮ್ಮಿ ಪೂರ ಭಾವುಕ್ ಜಲ್ಲೆಂಚಿ ತನ್ನಿ ಮಂತಾಚಿ ಕಾರ್ಗಿಲ್ ಯುದ್ಧ ಕಷ್ಟ ಜಲ್ ಮಳಾರಿ ತಕ್ಕ ಕಾರಣ ಕಸಲ್ ಮಳಾರಿ ತ್ಯಾ ಐಕತರಿ ಪ್ರತಿ ಎಕ್ಲೆಲೆ ಭಾರತೀಯ ತಂಗೆಲೆ ದೊಳೆ ತುಕುನು ದೇಶಭಕ್ತಿಚೆ ಪ್ರೇಮಾಶ್ರು ಎತ್ತ ನವೀನ್ ನಾಗಪ್ಪ ತನ್ನಿ ತಂಗೆಲ್ ಹುಬ್ಬಳ್ಳಿಂತ ಎಂಜಿನಿಯರಿಂಗ್ ಪದವಿ ಜಲ್ ನಂತರ ದೇಶ ಸೇವೆ ಕೋರ್ಕಮಣು ಸಂಗೂನು ಜನವರಿ ಮೈನಂತ ಅಮ್ಗೆಲ್ ಭಾರತೀಯ ಸೇನೆಕ್ ನಿಯುಕ್ತಿ ಜತ್ತಚಿ ಬರೇ ಸೇನೆಕ್ ಸೇರುವನು ಸ ಮೈನ್ ಜಲ್ಲೆಲ್ ಮಾತ್ರ ತನ್ನಿ ಅಮ್ಗೆಲ್ ಭಾರತೀಯ ಮಾತೇಕ ರಕ್ಷಣೆ ಕೋರ್ಕಮಣು ದೇಶ ಸೇವೆ ಕೋರ್ಕಮಣು ಹೊಡು ಹೊಡೂಚಿ ಸೊಪ್ಪನ ದವರ್ನ್ ಗೆತ್ತಚಿ ತನ್ನಿ 13ನೇ ಜಮ್ಮು ಅನಿ ಕಾಶ್ಮೀರ್ ರೈಫಲ್ಸ್ ಅಚೆ ಏಕ್ ಭಾಗ ಜಾವನು ಅಸ್ತಚಿ ತೇವೆಳರಿ ತಂಗೆಲೆ 120 ಜನ ಸೈನಿಕ ತನ್ನಿ ದೇಶ ಸೇವೆಕು ತಯಾರ್ ಜಾವನ್ ಅಸ್ತಚಿ ಅಮ್ಗೆಲೆ ನವೀನ್ ನಾಗಪ್ಪ ಹುಬ್ಬಳ್ಳಿಚೆ ಹುಲಿ ಜಲ್ಲರಿ ಥೈ ಏ ದಿಲ್ ಮಾಂಗೆ ಮೋರ್ ಖ್ಯಾತಿಚೆ ದಿವಂಗತ ಕ್ಯಾಪ್ಟನ್ ವಿಕ್ರಮ್ ಬಾತ್ರ ತಂಗೆಲೆ ಗುಂಪಂತಸ್ತಚಿ ಹೇಚಿ ಕಾರ್ಗಿಲ್ ಯುದ್ಧ ವೇಳಾರಿ ಮಸ್ತ್ ಪ್ರಾಂತ್ಯಾಗನೆ ಹೋರಾಟ ಕೆಲೆಲ ಸ ವಿಕ್ರಮ್ ಬಾತ್ರನು ತಶಿ ಹಂಗೆಲೆ ರೈಫಲ್ ಸಾಕ ಚಾರ್ ಪರಮವೀರ ಚಕ್ರ ಅಂತ ಧೋನಿ ಪರಮವೀರ ಚಕ್ರ ಗೌರವ ಹೇ ಅಮ್ಗೆಲೆ ಜಮ್ಮು ಅನಿ ಕಾಶ್ಮೀರ ರೈಫಲ್ ಸಾಚೆ ಘಟಕಕ್ಕೆ ಮೆಳ್ಳೆಲಸ್ಸು ಮೇ ಮೈನೆ ಅಂತೂ ಯುದ್ಧ ಸುರುಜಾವನು ಜೂನ್ ಮೈನೆ ಅಂತೂ ಭಾರತೀಯ ಸೇನೆ ಏಕ್ ಏಕ್ ಜಾವನ್ಗೆವನು ಗುಡ್ಡು ಪೂರ ಅಮ್ಗೆಲ್ ಕಡೆನು ಗೆತ್ತಸ್ತ ಜುಲೈ ಮೈನಂತು ಸುರ್ವೇತುಕುನು ನವೀನ್ ನಾಗಪ್ಪ ತಂಗೆಲೆ ತಂಡಕ್ಕೂ ಹೋರಾಟ ಕರುಕು ಮಸ್ತ್ ವಿನಂತಿ ಕೆಲ್ಲ ನಂತರ ತುಕುನು ಏಕ್ ಅವಕಾಶ ಮಳತ ತಜುಪಶಿ ಪುಡೇಚಿ ಪಾಯಿಂಟ್ 5140 ಗುಡ್ಡೆಂತು ಹಾಡ್ ಯುದ್ಧ ಸುರುಜಾವನ ಸ ಕ್ಯಾಪ್ಟನ್ ವಿಕ್ರಮ್ ಬಾತ್ರ ತಂಗೆಲೆ ತಂಡ ಪುರವು ತೀಚಿ ಪುಡೆ ಕೀಚಿ ಒಚ್ಚು ನಸ್ತಚಿ 1999 ಜುಲೈ 3 ಅನಿ 4 ತಾರೀಖೇಕ ಕ್ಯಾಪ್ಟನ್ ನವೀನ್ ನಾಗಪ್ಪಲ್ಲ ತಂಡಕ್ಕೆ ಅವಕಾಶ ಮಿಳತ್ತ ತದನ ಜಲ್ಲರಿ ನವೀನ್ ನಾಗಪ್ಪ ತನಕ ಅಧಿಕಾರಿ ತನ್ನಿ ಸಂಕ್ತಚಿ ಸುರಕ್ಷತೆಚ ದೃಷ್ಟಿಂತ ತುಮ್ಮಿ ಯುದ್ಧ ಕೊರ್ಚನಿ ಯುದ್ಧಕ್ಕೆ ವಚ್ಚ ಸಮನೆ ತುಮ್ಮಿ ಸೇನೆಕ್ ನಿಯುಕ್ತಿ ಜಾವನು ಸ ಮೈನ್ ಜಲ್ಲ ಮಾತ್ರ ತಸ್ ಜಲ್ಲೆಲ್ ಮಿತ್ತಿನ ನಾಗಪ್ಪಲ ಸುರಕ್ಷತೆ ಅನಿ ತಂಗೆಲೆ ತಂಡಾಚೆ 120 ಜನಲೆ ಸುರಕ್ಷತೆ ಮಿತ್ತಿನ ಹೇ ಸಮನ ಇಮಣು ಜನರಲ್ ಯೋಗೇಶ್ ಕುಮಾರ್ ಜೋಶಿ ಸಂಕ್ತಚಿ ಜಲ್ಲರಿ ನಾಗಪ್ಪ ತನ್ನಿ ಧರ್ಲೆಲ್ ಹರ್ಟ್ ಸೋಣಶಿಲ ತಂಗೆ ಲಗ್ಗೆ ಮಗ್ಗುನ್ ಗೆತ್ತಚಿ ತಜ್ ನಂತರ ತಂಕ 0.4875 ವಿಮೋಚನೆ ಕೋರ್ಕ ಮುಣು ಅವಕಾಶ ಮಳತ 0.4875 ಕಾರ್ಯಾಚರಣೆ ಕೋರ್ನು ಅಸ್ತನ ಕ್ಯಾಪ್ಟನ್ ವಿಕ್ರಮ್ ಬಾತ್ರ ತಂಗೆಲೆ ಮಾರ್ಗದರ್ಶನಗೆವನು ಯುದ್ಧ ಮುಕ್ಕರ್ಸಿತಾಚಿ ಹಂಗಿಲ್ ತಂಡ ದುರ್ಗಾ ಮಾತಾಕಿ ಜೈ ಮುಣು ಯುದ್ಧ ಘೋಷಣೆ ಸಂಗುನು ಯುದ್ಧ ಸುರು ಕರ್ತಚಿ ತಂಕ ಪ್ರೇರಣೆ ಕಂಚಿ ಮಳರಿ ಕಾರ್ಯಾಚರಣೆ ವೇಳರಿ ಚಮ್ಕಲೆಲೆ ದಿವಂಗತ ಕ್ಯಾಪ್ಟನ್ ಸೌರಭ್ ಕಾಲಿಯಾನಾವೆ ತಂಗಿಲ್ ತಂಡಕ್ಕೆ ಪಾಕಿಸ್ತಾನ ತನ್ನಿ ಕಶಿ ಹಿಂಸಿದಿಲ್ಲ ಮಳರಿ ತೇ ಐಕುನುಚಿ ತಂಕ ಸೈಸು ಜಾಯಿನತ್ತಿಲ ತಂಗಿಲ್ ವೈರಿ ಯುದ್ಧ ಕರ್ತಚಿ ಮನಕ್ ಮಸ್ತದುಕು ಜತ್ತಂಕ ಯುದ್ಧ ಕೈದಿಕ್ ಕಶಿ ಪುಳೊನ್ಗೆವ್ ಕಮಣು ಯುದ್ಧ ಚೆ ನೋಟಿಸ್ ಅಂತ ಏಕ್ ನಿಯಮಸ್ತ ಜಲ್ಲರಿ ಪಾಕಿಸ್ತಾನ ಸೈನಿಕ ತನ್ನಿ ತ ನಿಯಮ ದಂಟೂನು ಅಮ್ಗೆಲೆ 5 ಜನ ಸೈನಿಕ ತಂಕ ಮಾರಣಾಂತಿಕ ಹಲ್ಲೆ ಕೋರ್ನು ತಂಕ ಮಗೀರಿ ಹಿಂಸೆ ಸೈಸುಚಕ ಗೆವ್ಚ ಜಾಯಿನ ಹಿಂಸೆ ದೀವನು ಪ್ರಯೋಜನ ಮಳ್ಳೆ ಸಂದರ್ಭಾರಿ ಪಾಯಿಂಟ್ ಬ್ಲಾಕ ಹಂತು ತಂಕ ಗುಂಡುಗಾಲ್ನು ತಂಗೆಲೆ ಮಾಡೆ ಭಾರತಕ್ಕೆ ಉಡ್ಗೀರಿ ಮುಣು ಪೆಟೊಂದಿತ್ತಚಿ ಹೇಪುಳೋ ನಮ್ಗೆಲೆ ಭಾರತ ದೇಶ ಅಶಿಪೂರ ಹಿಂಸೆ ದಿತ್ತಚಿ ಕೀಮಣು ಲೆಕ್ಕಿಲ್ನ ತಂಗೆಲ್ ಮಡೇಚಿ

0: ವರದಿ ಸಂಕ್ತ ಶಿಲೆ ತಂಕ ಕಶಿ ಪೂರ ಹಿಂಸದಿಲ್ಲ ಮಣು ಹೇ ಪೂರ ಕಾಮು ಉಡ್ಗಸ್ಕಾಣು ಪಾಕಿಸ್ತಾನಕ್ಕೆ ಸಮಾಚಿ ಪೆಟ್ಟು ದಿವ್ಕಾಮಣು ಲೆಕ್ಕುನು ಯುದ್ಧ ಮುಖರ್ಸಿತಾಚಿ ಹೇ ವೇಳಾರಿ ಯುದ್ಧ ವಚ್ಚು ಪುಡೆ ತಂಗಿಲೆ ಘರ್ಕಡ್ಚೆಕ್ ಏಕ್ ಪತ್ರ ಬರೋಚೆ ಕ್ರಮಸ್ ಯುದ್ಧ ಅಂತ ಮೆಲ್ಲಾರಿ ಹೇ ಪತ್ರ ಕೊಣಾಕ್ ಪಾವ್ಕಾಮಣ ತಂತು ಬರೋನಸ್ತ ಕ್ಯಾಪ್ಟನ್ ನವೀನ್ ನಾಗಪ್ಪ ತಂಗಿಲೆ ತಂಡ ಜುಲೈ 4 ಸಕಾಣಿತುಕುನು ಜುಲೈ 6 ರಾತ್ರಿ ತೈ ಕಸಲೆ ಖಾಣ ಜವಾಣ ನತ್ತಿಲೆ ಯುದ್ಧ ಕರ್ತಾಚಿ ತಂಡಕ ಕಾಣ ಜವಾಣ ಜೌಕಾಮಣು ಅಧಿಕಾರಿ ತನ್ನಿ ನಿಮ್ಗಿಲಾರಿ ಸೈನಿಕ ತನ್ನಿ ಪುರ ಕಸಮಳೆ ಮಳಾರಿ ಅಮ್ಕ ಕಾಣ ಜವಾಣಕ್ಕ ತಜ್ಜ ಬದ್ಲಿಕ್ ಅಮ್ಕ ಮದ್ದುಗುಂಡು ಪೆಟೆಯಚಿ ಮಣು ವಿನಂತಿ ಕರ್ತಾಚಿ ತಶೀಚಿ ಯುದ್ಧ ಕರ್ತಸ್ತನ ನವೀನ್ ನಾಗಪ್ಪ ತಂಗೇಲೆ ಲಗ್ಗಿ ಏಕ ಗ್ರನೈಟ್ ವೈರಿ ತುಕುನ್ ಪಡ್ತ ಯೋನ್ಗೆಂತಂಗೆ ಲಗ್ಗಿ ಪಡ್ತ ಗ್ರನೈಟ್ ಸ್ಫೋಟ ಜೌಚಕ್ ಕೇವಲ 3 4 ನಿಮಿಷಸ್ತ ಥ್ಯಾಗೇವ್ನು ತೆಕ್ಕಡೆ ಉಡ್ಡೈತನ ತೆ ಒಪಾಸ್ ಬಂಡೆಕಲ್ಲ ವಚ್ಚುನು ಲಗ್ಗುನು ಮಾರ್ನ ಪುನಾ ಯೋನ್ಗೆನು ನವೀನ್ ನಾಗಪ್ಪಲೆ ಪಯ್ಯ ಲಗ್ಗೆವನ್ ಪಡ್ತ ಅನಿಕ ಸಲೇ ಕುರು ಜಯನಾಮಣು ಸಂಗುನು ನಾಗಪ್ಪ ತನ್ನಿ ಹೇ ಅತ್ತಿ ಸ್ಫೋಟ ಜತ್ತ ಅಪ್ನಾಲೆ ತಾಂಡುಪಣು ಅಪ್ನಾಲೆ ಆವು ಬಾಪ್ಸುಕು ಪೊಳೋಕಾಮಣು ಯೋಚನೆ ಕೋರ್ನು ಸಂಗುನು ತಂಗಿಲ್ ಮತ್ತೆ ಏಕ್ ಬಂಡೆಕಲ್ಲಂಚೆ ಎಡ್ಕೇಂತ ಹೊರ್ತಚಿ ತದೆನ ತಂಗಿಲ್ ದೊನೀಚಿ ಪಾಯಿಯ ವೈರಿ ಗ್ರನೇಡ್ ಸ್ಫೋಟ ಜಾವನು ತಂಗಿಲ್ ಪಾಯುವತ್ತ ತೇವೇಳಾರಿ ವಿಕ್ರಮ್ ಬಾತ್ರ ತನ್ನಿಯೋನು ನಾಗಪ್ಪ ತಂಕ ತುರ್ತು ಚಿಕಿತ್ಸೆಕ ಪೆಟೈತಾಚಿ ನವೀನ್ ನಾಗಪ್ಪಲೆ ಪಾಯು ಸಮಸ್ಲರಿ ತನ್ನಿ ಅನಿಕೀ ಯುದ್ಧ ಕರ್ತಶಿಲೆ ತಂಗಿಲ್ ಪಯ್ಯಕ್ ಆರ್ಟ್ ಆಪರೇಷನ್ ಜಲ್ಲ 21 ಮೈನೆ ಆಸ್ಪತ್ರೆ ಅಶಿಲೆಂಚಿ ಅನಿ ತಂಕ ಯುದ್ಧ ಕೊರು ಜಯನಮಣು ಮೆಡಿಕಲ್ ವರದಿ ಸಂಗಿಲ್ ನಂತರ ತಂಕ ಭಾರತೀಯ ಯುದ್ಧ ಸೇನೆ ತುಕುನು ಸೇವಾನಿವೃತ್ತಿ ದಿತ್ತಚಿ ಎ ಪೂರ ವಿಷಯು ನವೀನ್ ನಾಗಪ್ಪ ತಂಗೆಲೆ ತೊಂಡ ತುಕುನೈಲೆ ಉತ್ತರ್ ಜಾವನಸ್ ತೆದೆನ್ ತುಕುನು ಆ ಜಿತೈ ಕಾರ್ಗಿಲ್ ವಿಜಯ ದಿವಸ್ ಅಮೆ ಆಚರಣೆ ಕೋರ್ನು ಗೆವ್ ನೆತ್ತ ಸಂಚಿ ಮಿಗಿಲ್ ಪ್ರಕಾರ ಕಶ್ಮಳರಿ ಕಾರ್ಗಿಲ್ ವಿಜಯ ದಿವಸಕ ಬದಚಿ ಏಕ ಅರ್ಥ ಮೆಳಕ ಜಲರಿ ಅಮ್ಗೆಲ್ ದೇಶಾಚೆ ಪ್ರತ್ಯೇಕ ನಾಗರಿಕ ತಂಗೆಲೆ ಮನಂತ ದೇಶಭಕ್ತಿ ದೇಶ ಪ್ರೇಮ ಮುಂಚೆ ಕಿಚ್ಚುಯೋಕ ದೇಶಾಚೆ ಪ್ರತಿ ಘರ ತುಕುನು ಏಕ್ಲೋ ಸೈನಿಕ ಜನ್ಮ ಯೋಕ ತಷ್ಟ ಜಲ್ಲರು ಮಾತ್ರ ಹೇ ಕಾರ್ಗಿಲ್ ಯುದ್ಧ ಅಂತ ಅಮ್ಗೆಲೆ ಭಾರತ ಮಾತೆಗೋಸ್ಕರ ಕಸನೆ ಯೋಚನೆ ಕರ್ನಶಿಲೆ ಪ್ರಾಣ ತ್ಯಾಗ ಕೆಲ್ಲೆಲೆ 527 ಜನ ಸೈನಿಕ ತನ್ನಿ ಅನೆ 1300 ಜನಕ್ಕ ಅತ್ತೆ ತನ್ನಿ ಸುಧಾರಣ ಜೈನಿಚಿ 527 ಜನಕ್ಕ ಶ್ರದ್ಧಾಂಜಲಿ ಅರ್ಪಣೆ ಕೆಲ್ಲೆಲ ತಶ ಜತ್ತ ಅಮ್ಮಿ ಪೂರ ಅಮ್ಗೆಲ್ ದೇಶ ಬಿತ್ತರಿ ಐಚ ದಿವ್ಸಕ್ಕ ಸುರಕ್ಷಿತ ಜಾವನು ಅಸಂಚಿ ಮಳರಿ ತಕ್ಕ ಪುರಾ ಕಾರಣ ಅಮ್ಗೆಲ್ ಸೈನಿಕ ತನ್ನಿ ತಂಕಾಯಿ ಅಮ್ಗೆಲ್ ವರೀಚಿ ಆನು ಆವುಸು ತಂಗೆಲ್ ಕುಟುಂಬೆಂಚೆ ಪೂರ ಸಂಚಿ ತೆ ಪೂರ ಸಂಬಂಧ ಎಕ್ ಬದಿಂದವ್ರು ದೇಶ ಕತ್ತಿರು ಮಾ ತುಜೇ ಸಲಾಂ ಮಣ ಸಂಗುನು ಭಾರತ ಮತೆಲೆ ರಕ್ಷಣೆಕ್ ರಬ್ಬುನು ತಂಗೆಲ ಪ್ರಾಣ ತ್ಯಾಗ ಕೆಲ್ಲೆಲೆ ವೀರ ಯೋಧ ತಂಕ ಮಿಗೆಲೇಕ್ ಹೊಡು ಸಲಾಂ ದೇಶ ಅಚೆ ಕಾಳಜಿಯನಿ ದೇಶ ಪ್ರೇಮಾಚೆ ಕಿಚ್ಚು ಪೂರ ಯುವ ಪೀಳಿಗೆಕ್ ತಂಗೆಲ್ ಮನ ಅಂತ ಯೋಚುವರಿ ಕೊರ್ಚ ಅಮ್ಗೆಲ ಅನಿ ತುಂಗೆಲ ಕರ್ತವ್ಯ ಜಾವನಸ್ ದೇಶ ಅಮ್ಕ ಕಸ ದಿಲ್ಲ ಮುಂಚೆ ಪಶಿ ಅಮ್ಮಿ ದೇಶ ಕಸ ದಿಲ್ಲೆಂಚಿ ಮುಂಚೆ ಮುಕ್ಕಿ ಜತ್ತ ಮನುಷ್ಯ ತನ್ನೇ ಸ್ವಾರ್ಥಿ ಜಾಯಿನ ಶಿಲೆ ತ್ಯಾಗ ಮನೋಭಾವ ಮುಂಚೆ ಏಕ್ ಭಾವನೆ ಪ್ರತ್ಯಕ್ಲವೈರಿ ಯೋನ್ಗೆನ ಅಮ್ಗೆಲ ಮನ ಬಿತ್ತರಿ ಅಸ್ಲರಿ ಮಾತ್ರ ಅಮ್ಗೆಲ ಮಾತೃ ಭೂಮಿಕ ಕಸಲಾರ ಅಮ್ಗೆಲ್ ಸೇವೆ ದಿವೆತ್ತುಮಣು ಐಚೆ ದಿವಸಕ ದೇಶಗೋಸ್ಕರ ಜಾವನಗೆವನು ಕೊರ್ಚ ಚಾಂಗ ಕಾಮು ಪೂರ ಇತಿಹಾಸ ಪುಟಂತ ಅಮರ್ ಜಾವನ ಸೋಮಣು ಆಶಯ ಕರ್ತಾವು
1: ಎದುಳ್ತಾಯ್ ತುಮಿ ಶ್ರೀಮತಿ ಅಶ್ವಿನಿ ಶೆಣೈ ಪುತ್ತೂರು ಹನ್ನಿ ಪ್ರಸ್ತುತ ಕೆಲಲ ಕಾರ್ಗಿಲ್ ವಿಜಯಾಚೆ ದಿವಸ್ ಹ್ಯಾ ವಿಷಯಾರಿ ಭಾಷಣೆ ಕಲಿಂತಿ ಅತ್ತ ಕೆ ಅನಂತ್ ಭಟ್ ಹನ್ನಿ ರಚನ್ ಕೆಲಲೆ ಪದೈಕುವ್ಯ ಗಾಯನ್ ಕರ್ತಾಚಿ ಪಾಂಡುರಂಗ ನಾಯಕ್.

ಆಕಾಶವಾಣಿ ಮಂಗಳೂರು. ಇದೀಗ ಹಿಂದಿ ಚಿತ್ರಗೀತೆಗಳು. ಏಕ್ ಮೇ ಔರ್ ಏಕ್ ತೂ ಚಿತ್ರಕ್ಕಾಗಿ ಕಾರ್ತಿಕ್ ಮತ್ತು ಶಿಲ್ಪಾ ರಾವ್ ಹಾಡಿರುವ ಗೀತೆ. ಅಮಿತಾಭ್ ಭಟ್ಟಾಚಾರ್ಯ ಅವರ ರಚನೆ ಇದು. ಸಂಗೀತ ಅಮಿತ್ ತ್ರಿವೇದಿ.

ಇದೀಗ ರಾವಣ್ ಚಿತ್ರಕ್ಕಾಗಿ ಸುಖವಿಂದರ್ ಸಿಂಗ್ ಮತ್ತು ವಿಶಾಲ್ ದತ್ಲಾನಿ ಹಾಡಿರುವ ಗೀತೆ, ರಚನೆ ಅನುಭವ್ ಸಿನ್ಹಾ, ಸಂಗೀತ ಅಭಿಜಿತ್ ನಲ್ಲನೇ.

not leave me. Not die. Lucifer. No. I will hunt for you in my own.

ಇದೀಗ ಮರ್ಡರ್ ಟು ಚಿತ್ರಕ್ಕಾಗಿ ಸಂಗೀತ್ ಹಲ್ದೀಪುರ್ ಮತ್ತು ರೋಷ್ನಿ ಬ್ಯಾಪ್ಟಿಸ್ಟ್ ಹಾಡಿರುವ ಗೀತೆ, ಸೈಯದ್ ಖೋದ್ರಿ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ಸಂಗೀತ್ ಮತ್ತು ಸಿದ್ಧಾರ್ಥ್ ಹಲ್ದೀಪುರ್.

0: ಇದೀಗ ಮೋಹಿತ್ ಚೌಹಾನ್ ಮತ್ತು ಕಾರ್ತಿಕ್ ಹಾಡಿರುವ ರಾಕ್ ಸ್ಟಾರ್ ಚಿತ್ರದ ಗೀತೆ. ಇರ್ಷಾದ್ ಕಾಮಿಲ್ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ಎಆರ್ ರೆಹಮಾನ್.
1: ಪ್ಲಾಟಿನಂ ರೆಕಾರ್ಡ್ಸ್ ಶಹರ್ ಟೇಕ್ ಒನ್.

ಇದೀಗ ಸುಖವಿಂದರ್ ಸಿಂಗ್ ಅವರ ಧ್ವನಿಯಲ್ಲಿ ಸ್ಟಾನ್ಲೇ ಕಾ ಡಬ್ಬ ಚಿತ್ರದ ಗೀತೆ, ಅಮೋಲ್ ಗುಪ್ತಾ ಅವರ ಸಾಹಿತ್ಯ, ಸಂಗೀತ ಹಿತೇಶ್ ಸೋನಿಕ್.

ಚಿತ್ರ ಡೆಲ್ಲಿ ಬೆಲ್ಲಿ. ಗೀತೆಯನ್ನು ಹಾಡಿದ್ದಾರೆ ರಾಮ್ ಸಂಪತ್ ಮತ್ತು ತರನ್ನಮ್ ಮಲ್ಲಿಕ್. ಸಾಹಿತ್ಯ ಮುನ್ನಾದಿಮುನ್, ಸಂಗೀತ ರಾಮ್ ಸಂಪತ್.

0: ಆಕಾಶವಾಣಿ ಮಂಗಳೂರು.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಅಕ್ಕ, ಕೆಲ್ಸ ಸಿಕ್ತು.
5: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
4: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
5: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
4: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ?
5: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
4: ಆದ್ರೆ ಅಕ್ಕ
5: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
4: ಪಾರ್ಟಿನಂದು, ಬಜೆಟ್ ನಿಂದು.
6: RBI ಹೇಳುತ್ತೆ,
7: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
0: ಈಗ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಈಗ 6:10 ಭಕ್ತಿಗೀತೆಗಳು, 6:30 ತುಳು ಚಿತ್ರಗೀತೆ ಕೇಳುವಿರಿ, 6:50 ಪ್ರವೀಣ್ ಕುಮಾರ್ ನಂದಳಿಕೆ ಮತ್ತು ಬಳಗದವರಿಂದ ಯಕ್ಷಗಾನದ ಹಾಡುಗಳು, ಪ್ರಸಂಗ ರತ್ನಾವತಿ ಕಲ್ಯಾಣ, 7:45 ಕನ್ನಡದಲ್ಲಿ ಭಾಷಣ ಡಾಕ್ಟರ್ ಸರ್ವಮಂಗಳ ಸಕ್ರೆ ಅವರಿಂದ, ವಿಷಯ ಜನಪದರಲ್ಲಿ ಮೇದಾರ ಕೇತಯ್ಯ, ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 8:00 ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರುಪ್ರಸಾರ ಕೇಳುವಿರಿ. 8:30 ಕನ್ನಡ ಚಿತ್ರಗೀತೆಗಳು, 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ, 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ, ಇದರಲ್ಲಿ ವಿದುಷಿ ವರ್ಷಾ ಅಗರ್ವಾಲ್ ಅವರ ಸಂತೂರು ವಾದನ ಪ್ರಸಾರವಾಗಲಿದೆ. ಇನ್ನು ನಾಳಿನ ಕಾರ್ಯಕ್ರಮಗಳು, ನಮ್ಮ ಬೆಳಗಿನ ಪ್ರಸಾರ 5:55 ಆರಂಭ, 6:10 ವಂದನ ಭಕ್ತಿಗೀತೆಗಳು, 6:30 ಚಿಂತನ ಡಾಕ್ಟರ್ ಶೈಲಾ ಯು ಅವರಿಂದ, 6:40 ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ, ಪ್ರಾಯೋಜಕರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, 6:45 ಆರೋಗ್ಯ ಮಂಥನ ಡಾಕ್ಟರ್ ಶ್ರೀ ಶ್ರೀ ಎನ್ ಸುವರ್ಣ ಅವರಿಂದ, ರೈತರಿಗೆ ಸಲಹೆ

0: 6:50, 7:15 ಸುಗಮ ಸಂಗೀತ, ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು, 7:45 ರಾಗರಂಜನೆ, 8:30 ಕನ್ನಡ ಚಿತ್ರಗೀತೆಗಳು, 9:00 ಸುಗಮ ಸಂಗೀತ, 9:20 ಹಿಂದಿ ಚಿತ್ರಗೀತೆಗಳು, ಇನ್ನು 10:00 ಸಿಎಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 ಕೇಳುಗರ ಎಸ್ಎಂಎಸ್ಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್, 11:00 ವನಿತಾವಾಣಿ, ಕರಾವಳಿ ಲೇಖಕಿಯರ ಹಾಗೂ ವಾಚಕಿಯರ ಸಂಘ ಮಂಗಳೂರು ಇಲ್ಲಿನ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಕದ್ರಿ ರಮೇಶ್ನಾಥ್ ಮತ್ತು ಬಳಗದವರಿಂದ ಸ್ಯಾಕ್ಸೋಫೋನ್ ವಾದನ. 12:05 ವನಿತಾ ವಿಹಾರ, ಮೊಣಕಾಲಿನ ಶಸ್ತ್ರಚಿಕಿತ್ಸೆಯ ಕುರಿತು ಶ್ಯಾಮಲಾ ಕುಲಕರ್ಣಿ ಅವರಿಂದ ಸ್ವಾನುಭವದ ಮಾತು. ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಚಿಕಿತ್ಸಾತ್ಮಕ ಯೋಗ ಕುರಿತು ಆಯುರ್ವೇದ ವೈದ್ಯರು ಮತ್ತು ಯೋಗ ತಜ್ಞರಾದ ಡಾಕ್ಟರ್ ಎಎಸ್ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಇನ್ನು 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮ, ಪ್ರಧಾನಮಂತ್ರಿ ಲೈವ್ ಸ್ಟೋಕ್ ಮಿಷನ್ ಕುರಿತು ಮಾಹಿತಿ ಕೇಳುವಿರಿ. 1:20 ಸ್ವರಮಾಧುರ್ಯ, ಶ್ರೀರಕ್ಷಾ ಅರವಿಂದ ಹಾಡಿರುವ ವಚನಗಳು. 1:30 ನನ್ನ ರಾಗ ತಾನ ಪಲ್ಲವಿ ಸರಣಿ ಕಾರ್ಯಕ್ರಮದ 27ನೇ ಸಂಚಿಕೆ, ಕೇಳುಗರೆ ಪ್ರಸ್ತುತಪಡಿಸುವ ಅಚ್ಚುಮೆಚ್ಚಿನ ಹಾಡುಗಳ ಕಾರ್ಯಕ್ರಮ. ಪ್ರಸ್ತುತಿ ಪೂರ್ಣಿಮಾ ಸತೀಶ್ ಆಚಾರ್ಯ ಕಾವಳಪಡೂರು. 2:15 ಹಿಂದಿ ಚಿತ್ರಗೀತೆಗಳು, 2:40 ಕನ್ನಡ ಚಿತ್ರಗೀತೆಗಳು. ಇನ್ನು 5:00 ಕನ್ನಡ ಯುವವಾಣಿ, ಶರಣ್ಯತಂತ್ರಿ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ, ಸಂಪತ್ ಎಸ್ಬಿ ಅವರಿಂದ ದೇವರ ನಾಮಗಳು, ಅನುಪಮ ಕಾರಂತ ಅವರಿಂದ ಕವನ ವಾಚನ ಕೇಳುವಿರಿ. 5:30 ಹಿಂದಿ ಪಾಠ, ಗುರುಗಳು ವೃಂದ ಎಸ್ ಕುಮಾರ್, ವಿದ್ಯಾರ್ಥಿಗಳು ಲಕ್ಷ್ಮೀ ಕಂಚುಗಾರ್ ಮತ್ತು ಇಂದಿರಾ ಕಂಚುಗಾರ್. 6:50 ಕೃಷಿರಂಗ, ಅಡಿಕೆ ಬೆಳೆಯಲ್ಲಿ ಸಿಂಪಡಣೆ ಮತ್ತು ಕೊಯ್ಲು ಕುರಿತು ಪೂಗ ಸಿರಿದೋಟಿ ತಂಡದ ಮುಖ್ಯಸ್ಥರಾದ ಶ್ರೀ ನಂದನಾ ಕುಂಜಿಹೆತ್ಲು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. ಬಳಿಕ ಕೃಷಿ ಮಾಹಿತಿ ಕೇಳುವಿರಿ. ಇವು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಆಕಾಶವಾಣಿ ಮಂಗಳೂರು, ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ಇದುವರೆಗೆ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಭಕ್ತಿ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 6:20 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ನಿಧಿಃ ಝಾಃ. ಆದೌ ಮುಖ್ಯಾಃ ವಾರ್ತಾಃ. ವಿಕಸಿತ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಂ ಇತ್ಯಾಖ್ಯೇ ಕಾರ್ಯಕ್ರಮೆ ಪ್ರಧಾನಮಂತ್ರಿಣಃ ಉದ್ಬೋಧನಂ. ಪ್ರಖ್ಯಾಪಿತಂ ತೇನ ಸಾಮೂಹಿಕ ಸಹಭಾಗಿತಾಯಃ ವೈಶಿಷ್ಟ್ಯಂ. ಕಾರ್ಗಿಲ್ ವಿಜಯ ದಿವಸಾವಸರೆ ಪ್ರಧಾನಮಂತ್ರಿ ಪ್ರಭೃತಯಃ ಹುತಾತ್ಮ ವೀರೇಭ್ಯಃ ಶ್ರದ್ಧಾಂಜಲಿಂ ಸಮಾರ್ಪಯನ್. ಪ್ರಧಾನಮಂತ್ರಿಣಾ ಅದ್ಯ ಕಾರ್ಗಿಲ್ ವಿಜಯ ದಿವಸೆ ರಾಷ್ಟ್ರಸ್ಯ ಅತುಲ್ಯ ಹುತಾತ್ಮ ಪುರುಷಾಃ ಸಸಂಭ್ರಮಂ ಸಂಸ್ಮೃತಾಃ. ಪ್ರೋಕ್ತಂ ಚ ಯತ್ ದೇಶಾಯ ತೇಷಾಂ ಮಹಾಬಲಿದಾನಂ ಸರ್ವಾನ್ ಗೌರವಪೂರ್ಣಾನ್ ಕರೋತಿ. ಮಾತೃಭೂಮೇ ರಕ್ಷಣಾಯ ಹುತಾತ್ಮ ವೀರೇಭ್ಯಃ ರಾಷ್ಟ್ರಪತ್ಯಾದಿಭಿಃ ಭಾವಾಂಜಲಿಃ ಸಮರ್ಪಿತಃ. ಕೃಷ್ಣಸಾಗರ ಮಾರ್ಗೇಷು ಪೋತ ಸೇವಾಯಾಃ ಪೂರ್ವಂ ಸುರಕ್ಷಾ ಸಂಕಟಂ ಪರೀಕ್ಷಣಾಯ ವಿದೇಶ ಮಂತ್ರಾಲಯಸ್ಯ ಭಾರತೀಯಾನಾಂ ಕೃತೆ ತೀವ್ರ ಸಂಚೇತನಾ. ಗ್ಲಾಸ್ಗೋ ನಗರೆ ಸಮಾಯೋಜಿತಾಸು ರಾಷ್ಟ್ರಮಂಡಲ ಕ್ರೀಡಾಸು ರಿಷಿಕಾಂತ ಸಿಂಹ ಚನಂ

0: ಆಕಾಶವಾಣಿ ಮಂಗಳೂರು.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: 100.3 ಆಕಾಶವಾಣಿ ಟೆಲಿಕ್ವಿಸ್.
5: ಪ್ರಿಯ ಕೇಳುಗರೆ, 100.3 ಆಕಾಶವಾಣಿ ಟೆಲಿಕ್ವಿಸ್ ಸಾಮಾನ್ಯ ಜ್ಞಾನ ಕುರಿತ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ

0: ನೀವು ಭಾಗವಹಿಸಬೇಕೆ?
1: ಹಾಗಿದ್ದರೆ ನೀವು ನಮಗೆ ಕರೆ ಮಾಡಿ. ಕರೆ ಮಾಡಬೇಕಾದ ದಿನ ಪ್ರತಿ ಬುಧವಾರ ಬೆಳಗ್ಗೆ 10:30 ಮಧ್ಯಾಹ್ನ 12:00
0: ತಪ್ಪದೆ ಕರೆ ಮಾಡಿ ಭಾಗವಹಿಸಿ.
1: ನೆನಪಿಡಿ, ಪ್ರತಿ ಬುಧವಾರ ಬೆಳಗ್ಗೆ 10:30 ಮಧ್ಯಾಹ್ನ 12:00
2: 100.3 ಆಕಾಶವಾಣಿ ಟೆಲಿಕ್ವಿಸ್.

0: ನಿಜ ಹೇಳ್ಬೇಕಾ?
1: ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನ್ನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ಅಕ್ಕ, ಕೆಲ್ಸ ಸಿಕ್ತು.
3: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
2: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
3: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
4: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ?
3: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
4: ಆದ್ರೆ ಅಕ್ಕ
3: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು. ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
5: ಆರ್ಬಿಐ ಹೇಳುತ್ತೆ,
6: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
7: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
8: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
9: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಕುಡಿತವು ಹಲವು ಅನರ್ಥಗಳಿಗೆ ಮೂಲ. ದಿನದ ಸಂಪಾದನೆ ಹಾಳು, ಆರೋಗ್ಯಕ್ಕೆ ಹಾನಿ, ಸಂಬಂಧಗಳು ನುಚ್ಚುನೂರು, ಗೌರವ ಬೀದಿಪಾಲು.
1: ಮರಣದ ಬಾಗಿಲು ತಟ್ಟದೆ ನೀನು ಬುದ್ಧ ವಿವೇಕರ ಮಾರ್ಗದಿ ನೀ ನಡೆಯೋ.
2: ಕುಡಿತದ ಚಟವೆಂದರೆ ಧರ್ಮಾರ್ಥಗಳ ನಾಶ ಮಾತ್ರವಲ್ಲ, ಸರ್ವನಾಶ ಎಂದೇ ಅರ್ಥ. ನಿಮಗಾಗಿ, ನಿಮ್ಮ ಕುಟುಂಬದ ನೆಮ್ಮದಿಗಾಗಿ, ಒಳಿತಿಗಾಗಿ ಕುಡಿತ ತ್ಯಜಿಸಿ ಗೌರವ ಹೆಚ್ಚಿಸಿಕೊಳ್ಳಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತರಾಜು ಎಸ್. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ದೆಹಲಿಯಲ್ಲಿ ರಾಜ್ಯ ಸಂಸದರ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಂದಿನ ತಿಂಗಳು ಕೇಂದ್ರಕ್ಕೆ ಬರ ಪರಿಶೀಲನೆ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬಿಪಿಎಲ್ ಕಾರ್ಡ್ ಪಡೆಯಲು ವಾರ್ಷಿಕ ಆದಾಯ ಮಿತಿ 3 ಲಕ್ಷ ರೂಪಾಯಿಗೆ ಹೆಚ್ಚಿಸಲು ಕ್ರಮ.

ಸಚಿವ ಕೆಎಚ್ ಮುನಿಯಪ್ಪ. ಇಂದು ಕಾರ್ಗಿಲ್ ವಿಜಯ ದಿವಸ್, ರಾಜ್ಯದಲ್ಲಿ ವಿವಿಧೆಡೆ ಹುತಾತ್ಮ ಯೋಧರ ಸ್ಮರಣೆ. ಭಾರತದ ಸಾಂಸ್ಕೃತಿಕ ನೀತಿಯಲ್ಲಿ ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತು ನಾಳೆ ರಾಜ್ಯದ ಸಂಸದರ ಸಭೆ ಆಯೋಜಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾಳೆ ಸಂಜೆ ದೆಹಲಿಯಲ್ಲಿ ರಾಜ್ಯದ ಎಲ್ಲ ಸಂಸದರ ಸಭೆ ಕರೆಯಲಾಗಿದೆ. ಸಭೆಯಲ್ಲಿ ರಾಜ್ಯ ಪ್ರತಿನಿಧಿಸುವ ಕೇಂದ್ರದ ಸಚಿವರು ಭಾಗಿಯಾಗಲಿದ್ದಾರೆ. ಬರ ಪರಿಸ್ಥಿತಿಯಲ್ಲಿ ಎಲ್ಲರೂ ಒಂದಾಗಿ ಕೆಲಸ ಮಾಡಬೇಕು. ಈ ಸಂಕಷ್ಟ ಸಮಯದಲ್ಲಿ ಕೇಂದ್ರ ಸರ್ಕಾರ ನೆರವು ನೀಡುವ ನಿರೀಕ್ಷೆ ಇದೆ ಎಂದರು. ಆಗಸ್ಟ್ 13ರಿಂದ ರಾಜ್ಯ ವಿಧಾನಸಭೆಯ ಮುಂಗಾರು ಅಧಿವೇಶನ ಕರೆಯಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು. ರಾಜ್ಯದ 3 ವಿಭಾಗಗಳಲ್ಲಿ ಬರ ಪರಿಸ್ಥಿತಿ ಪರಿಶೀಲನೆ ನಡೆಸಿದ್ದು, ಮುಂದಿನ ತಿಂಗಳು ಕೇಂದ್ರ ಸರ್ಕಾರಕ್ಕೆ ಸಂಪೂರ್ಣ ಮಾಹಿತಿ ಸಲ್ಲಿಸುವುದಾಗಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಮುಖ್ಯಮಂತ್ರಿ ಜೊತೆಗೆ 3 ವಿಭಾಗಗಳನ್ನು ವೀಕ್ಷಿಸಿದ್ದು, ಬರದ ಪರಿಸ್ಥಿತಿಯ ಪರಿಶೀಲನೆ ನಡೆಸಿದ್ದೇವೆ. ಶೀಘ್ರವೇ ಮೈಸೂರು ವಿಭಾಗದಲ್ಲೂ ಪರಿಶೀಲನಾ ಸಭೆ ನಡೆಸುತ್ತೇವೆ ಎಂದರು. ನಾಳೆ ದೆಹಲಿಯಲ್ಲಿ ರಾಜ್ಯದ ಎಲ್ಲ ಸಂಸದರ ಸಭೆಯನ್ನು ಕರೆದಿದ್ದು, ಬರ ಪರಿಸ್ಥಿತಿಯ ನಿರ್ವಹಣೆಗೆ ಸಹಕಾರ ನೀಡುವಂತೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರುವಂತೆ ಅವರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಎಂದು ತಿಳಿಸಿದರು. ಆರೋಗ್ಯ ಸೇವೆಯಲ್ಲಿ ಫಿಸಿಯೋಥೆರಪಿಗೆ ಹೆಚ್ಚಿನ ಆದ್ಯತೆ ನೀಡುವ ಜೊತೆಗೆ ಕ್ರೀಡಾಕ್ಷೇತ್ರದಲ್ಲಿ ಇದರ ಬಳಕೆಯನ್ನು ಮತ್ತಷ್ಟು ವಿಸ್ತರಿಸಿ ಕರ್ನಾಟಕವನ್ನು ಫಿಸಿಯೋಥೆರಪಿಯ ಪ್ರಮುಖ ಕೇಂದ್ರವನ್ನಾಗಿ ರೂಪಿಸುವ ಅಗತ್ಯವಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ನಗರದಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ದೈಹಿಕ ಚಿಕಿತ್ಸೆಯ ವಿವಿಧ ವಿಧಾನಗಳು ಪ್ರಾಚೀನ ಕಾಲದಿಂದಲೂ ಅಸ್ತಿತ್ವದಲ್ಲಿದ್ದರೂ, ವಿಶೇಷವಾಗಿ ವಿಶ್ವಯುದ್ದಗಳ ನಂತರ ಗಾಯಗೊಂಡ ಸೈನಿಕರ ಪುನರ್ವಸತಿಯ ಅಗತ್ಯತೆಯೊಂದಿಗೆ ಫಿಸಿಯೋಥೆರಪಿ ವೈಜ್ಞಾನಿಕ ಚಿಕಿತ್ಸಾ ಪದ್ದತಿಯಾಗಿ ಬೆಳೆಯಿತು ಎಂದು ಹೇಳಿದರು. ಇಂದು ಇದು ಜಾಗತಿಕ ಆರೋಗ್ಯ ವ್ಯವಸ್ಥೆಯ ಅವಿಭಾಜ್ಯ ಅಂಗವಾಗಿದ್ದು, ರೋಗಿಗಳ ಪುನರ್ವಸತಿ, ಶೀಘ್ರ ಚೇತರಿಕೆ ಹಾಗೂ ಉತ್ತಮ ಜೀವನಮಟ್ಟ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ಹೇಳಿದರು. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಕ್ಷೇತ್ರದ 14 ಕೆರೆಗಳಿಗೆ ನೀರು ತುಂಬಿಸುವ 244 ಕೋಟಿ ರೂಪಾಯಿ ಮೊತ್ತದ ಯೋಜನೆಗೆ ಸಚಿವ ಸಂಪುಟದಲ್ಲಿ ಒಪ್ಪಿಗೆ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಚಿತ್ರದುರ್ಗದ ಹಿರಿಯೂರಿನಲ್ಲಿಂದು ನಡೆದ ಮಾಜಿ ಸಚಿವ ದಿವಂಗತ ಡಿ ಸುಧಾಕರ್ ನುಡಿನಮನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಿಂದ ಜನರಿಗೆ ಅನುಕೂಲವಾಗಿದೆ. ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ 1,60,00,000 ಕುಟುಂಬಗಳಿಗೆ 200 ಯೂನಿಟ್ ಉಚಿತ ವಿದ್ಯುತ್ ಸಿಗುತ್ತಿದೆ ಎಂದರು. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹಾಗೂ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಎಚ್ಎಂ ರೇವಣ್ಣ ಅವರ ನೇತೃತ್ವದಲ್ಲಿ ಇಂದು ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಬಳಿಕ ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಅನ್ನಭಾಗ್ಯ ಯೋಜನೆಯ ಮೂಲಕ ರಾಜ್ಯದಲ್ಲಿ ಸುಮಾರು 4,04,00,000 ಫಲಾನುಭವಿಗಳಿಗೆ 10 ಕೆಜಿ ಪಡಿತರ ವಿತರಣೆ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಬಿಪಿಎಲ್ ಪಡೆಯಲು ನಿಗದಿಪಡಿಸಿದ 1,20,000 ವಾರ್ಷಿಕ ಆದಾಯವನ್ನು ಆಡಳಿತಾತ್ಮಕ ಸುಧಾರಣೆ ಆಯೋಗದ ಶಿಫಾರಸಿನಂತೆ 3,00,000 ರೂಪಾಯಿಗೆ ಹೆಚ್ಚಿಸಲು ಕ್ರಮ ವಹಿಸಲಾಗುತ್ತಿದೆ ಎಂದರು. ಪಡಿತರ ವಿತರಣೆಯಲ್ಲಿ ಕಾಳಸಂತೆಯನ್ನು ತಡೆಯಲು ಕ್ರಮ ವಹಿಸಿದ್ದು, ಗೋದಾಮುಗಳಿಗೆ ಸಿಸಿ ಕ್ಯಾಮೆರಾ ಹಾಗೂ ಪಡಿತರ ವಾಹನಗಳಿಗೆ ಜಿಪಿಎಸ್ ಅಳವಡಿಕೆ ಮತ್ತಿತರ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಇಂದಿರಾ ಕಿಟ್ ನೀಡಲು ಟೆಂಡರ್ ಪ್ರಕ್ರಿಯೆಯು ನಡೆಯುತ್ತಿದ್ದು, ಅಂತಿಮ ಹಂತದಲ್ಲಿ ಇದೆ ಎಂದು, ಮುಂದಿನ 2 ತಿಂಗಳಲ್ಲಿ ಕಿಟ್ ವಿತರಣೆಗೆ ಕಾರ್ಯ ರೂಪಿಸುತ್ತಿದ್ದೇವೆ ಎಂದು ತಿಳಿಸಿದರು. ನ್ಯಾಯಬೆಲೆ ಅಂಗಡಿಗಳನ್ನು ಬೆಳಗ್ಗೆ 6ರಿಂದ ರಾತ್ರಿ 10 ಗಂಟೆಯವರೆಗೆ ತೆರೆದು ಪಡಿತರ ವಿತರಿಸಲು ಸೂಚಿಸಲಾಗಿದೆ. ತಪ್ಪಿದ್ದಲ್ಲಿ ಇಲಾಖೆಯ ಸಹಾಯವಾಣಿ ಸಂಖ್ಯೆ 1967 ಸಹಾಯವಾಣಿಗೆ ಕರೆ ಮಾಡಿ ದೂರು ನೀಡಲು ಸೂಚಿಸಿದರು. ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡಿ ಅವರ ಆರೋಗ್ಯ ಕಾಪಾಡುವುದು ಪ್ರತಿಯೊಬ್ಬ ವೈದ್ಯರ ಪ್ರಮುಖ ಕರ್ತವ್ಯವಾಗಿದೆ ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಸಚಿವರು, ಬಡವರು ಸೇರಿದಂತೆ ಪ್ರತಿಯೊಬ್ಬರಿಗೂ ಉತ್ತಮ ಚಿಕಿತ್ಸೆ ದೊರಕುವಂತೆ ಆಸ್ಪತ್ರೆಗಳು ಕಾರ್ಯನಿರ್ವಹಿಸಬೇಕು ಎಂದು ಸೂಚಿಸಿದರು. ಸಮಾರಂಭದಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಮತ್ತಿತರರು ಉಪಸ್ಥಿತರಿದ್ದರು. ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ ದಿವಸ್ ಆಚರಿಸಲಾಯಿತು. 1999ರ ಕಾರ್ಗಿಲ್ ಯುದ್ದದಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರ ಸ್ಮರಣಾರ್ಥ ಪ್ರತಿ ವರ್ಷ ಜುಲೈ 26ರಂದು ವಿಶೇಷ ನಮನ ಸಲ್ಲಿಸಲಾಗುತ್ತದೆ. ಮಂಗಳೂರಿನ ಕದ್ರಿ ಹಿಲ್ಸ್ನಲ್ಲಿರುವ ಯುದ್ದ ಸ್ಮಾರಕದಲ್ಲಿಂದು ಕಾರ್ಗಿಲ್ ವಿಜಯ ದಿವಸ್ ಕಾರ್ಯಕ್ರಮ ಹಾಗೂ 4 ದಶಕಗಳಿಗೂ ಹೆಚ್ಚು ಕಾಲ ಭಾರತೀಯ ಸೇನೆಯಲ್ಲಿ ಬಳಸಿದ ಯುದ್ದ ಟ್ಯಾಂಕರ್ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ದೇಶಕ್ಕಾಗಿ ಹೋರಾಡಿ ಮಡಿದ ಯೋಧರನ್ನು ಸದಾ ಸ್ಮರಿಸುವುದು ಭಾರತೀಯರಾದ ನಮ್ಮೆಲ್ಲರ ಕರ್ತವ್ಯ ಎಂದರು. ಮಡಿಕೇರಿಯಲ್ಲಿಂದು ವಿವಿಧ ಸಂಘ ಸಂಸ್ಥೆಗಳು ಕಾರ್ಗಿಲ್ ವಿಜಯ ದಿವಸ್ ಅನ್ನು ಅರ್ಥಪೂರ್ಣವಾಗಿ ಆಚರಿಸಿದವು. ಜನರಲ್ ತಿಮ್ಮಯ್ಯ ಸ್ಮಾರಕ ಭವನದಲ್ಲಿ, ಅಮರ್ ಜವಾನ್ ಸ್ಮಾರಕ ಮತ್ತು ಮಡಿಕೇರಿಯ ಯುದ್ದ ಸ್ಮಾರಕದಲ್ಲಿಯೂ ಸಂಘ ಸಂಸ್ಥೆಗಳು ಪುಷ್ಪನಮನ ಸಲ್ಲಿಸಿದವು. ರೋಟರಿ ವುಡ್ ಸಂಸ್ಥೆಯಿಂದ ಆಯೋಜಿತ ಕಾರ್ಯಕ್ರಮದಲ್ಲಿ ಕುಶಾಲನಗರ ಯೋಧ ದಂಪತಿ ಬಿ ಜಗದೀಶ್ ಮತ್ತು ಲೀಲವೇಣಿಯವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಬೆಳಗಾವಿಯ ಮರಾಠ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟಲ್ ಸೆಂಟರ್ ಮರಾಠ ಲಘು ಪದಾತಿ ದಳದಲ್ಲಿ ಇಂದು 26ನೇ ಕಾರ್ಗಿಲ್ ವಿಜಯ ದಿವಸ್ ಅನ್ನು ಆಚರಿಸಲಾಯಿತು.
ಯುದ್ದ ಸ್ಮಾರಕಕ್ಕೆ ಪುಷ್ಪಾರ್ಚನೆ ಮಾಡಿ ಹುತಾತ್ಮ

0: ರೈತರಿಗೆ ಹುತಾತ್ಮ ಯೋಧರಿಗೆ ಗೌರವ ಸಲ್ಲಿಸಲಾಯಿತು. ಮರಾಠ ಎಲ್ಐಆರ್ಸಿಯ ಕಮಾಂಡೆಂಟ್ ಬ್ರಿಗೇಡಿಯರ್ ಗಿರೀಶ್ ಉಪಾಧ್ಯ ಮಾತನಾಡಿ, ಕಾರ್ಗಿಲ್ ಹೋರಾಟದಲ್ಲಿ ಗೆಲುವು ತಂದುಕೊಟ್ಟ ಯೋಧರ ಅಪ್ರತಿಮ ಧೈರ್ಯ, ಅಚಲ ಸಮರ್ಪಣೆ ಮತ್ತು ನಿಸ್ವಾರ್ಥ ಸೇವೆ ಅನನ್ಯವಾದದ್ದು ಎಂದು ತಿಳಿಸಿದ್ದಾರೆ. ಗದಗ ಜಿಲ್ಲಾ ಹಾಲಿ ಮತ್ತು ಮಾಜಿ ಯೋಧರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಗದಗ ಜಿಲ್ಲಾ ರೆಡ್ಕ್ರಾಸ್ ಆಶ್ರಯದಲ್ಲಿ ನಡೆದ ಸಮಾರಂಭದಲ್ಲಿ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ತಮ್ಮ ಪ್ರಾಣದ ಹಂಗು ತೆರೆದು ದೇಶವನ್ನು ರಕ್ಷಿಸಿದ 527 ಜನ ವೀರ ಹುತಾತ್ಮ ಯೋಧರಿಗೆ ನಮನ ಸಲ್ಲಿಸಲಾಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೃಷ್ಣಾ ನದಿ ಜಲಾನಯನ ಪ್ರದೇಶದಲ್ಲಿ ಸುರಿಯುತ್ತಿರುವ ಮಳೆಯಿಂದ ಆಲಮಟ್ಟಿ ಹಾಗೂ ನಾರಾಯಣಪುರ ಜಲಾಶಯಗಳಿಗೆ ನೀರಿನ ಹರಿವು ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಎರಡೂ ಜಲಾಶಯಗಳಲ್ಲೂ ನೀರಿನ ಸಂಗ್ರಹಣೆ ಗಣನೀಯವಾಗಿ ಹೆಚ್ಚಳಗೊಂಡಿದೆ. ಆಲಮಟ್ಟಿ ಜಲಾಶಯದ ಕಳೆದ 24 ಗಂಟೆಗಳ ಸರಾಸರಿ ಒಳಹರಿವು 83,948 ಕ್ಯೂಸೆಕ್ ಆಗಿದ್ದು, ಸರಾಸರಿ ಹೊರಹರಿವು 49,550 ಕ್ಯೂಸೆಕ್ ಆಗಿದೆ. ಪ್ರಸ್ತುತ ನದಿಗೆ 35,000 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗುತ್ತಿದೆ ಎಂದು ಜಿಲ್ಲಾಡಳಿತ ಪ್ರಕಟಣೆಯಲ್ಲಿ ತಿಳಿಸಿದೆ. ಮೇಲ್ಭಾಗದ ಜಲಾನಯನ ಪ್ರದೇಶದಲ್ಲಿ ಮಳೆ ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಜಲಾಶಯಗಳ ಒಳಹರಿವಿನಲ್ಲಿ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿ ಪಾತ್ರದ ಗ್ರಾಮಗಳ ಜನರು ಹಾಗೂ ರೈತರು ನದಿಗೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ. ದೋಷರಹಿತ ಮತದಾರರ ಪಟ್ಟಿಯೇ ಸದೃಢ ಪ್ರಜಾಪ್ರಭುತ್ವದ ಭದ್ರ ಅಡಿಪಾಯ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಅಭಿಪ್ರಾಯಪಟ್ಟಿದ್ದಾರೆ. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಮತದಾರರಿಗೆ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಜಾಗೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರನ್ನು ಮತದಾರರ ಪಟ್ಟಿಯಲ್ಲಿ ನಿಖರವಾಗಿ ದಾಖಲು ಮಾಡುವ ಮೂಲಕ ಪ್ರಜಾಪ್ರಭುತ್ವವನ್ನು ಮತ್ತಷ್ಟು ಬಲಪಡಿಸೋಣ ಎಂದು ಅವರು ಕರೆ ನೀಡಿದರು. ಚಿತ್ರದುರ್ಗದ ರಾಷ್ಟೀಯ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಂಸ್ಥೆ, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹಾಗೂ ಇ ಚಿಪ್ ಹಬ್ ಆಶ್ರಯದಲ್ಲಿ ದಾವಣಗೆರೆಯಲ್ಲಿ ನಾಳೆ 9 ಗಂಟೆಗಳ ಚಿಪ್ ಕ್ರಾಫ್ಟ್ ತರಬೇತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಭಾರತವನ್ನು ಜಾಗತಿಕ ಸೆಮಿಕಂಡಕ್ಟರ್ ಹಬ್ ಆಗಿ ರೂಪಿಸುವ ರಾಷ್ಟೀಯ ದೃಷ್ಟಿಕೋನಕ್ಕೆ ಬಲ ತುಂಬುವ ಹಾಗೂ ವಿದ್ಯಾರ್ಥಿಗಳಲ್ಲಿ ಉದ್ಯಮಕ್ಕೆ ಅಗತ್ಯವಿರುವ ತಾಂತ್ರಿಕ ಕೌಶಲ್ಯಗಳನ್ನು ವೃದ್ಧಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿ ಇತ್ತೀಚೆಗೆ ಸಂಭವಿಸಿದ ಅಪಘಾತದಲ್ಲಿ ಗಾಯಗೊಂಡವರನ್ನು ಮಂಡ್ಯದ ವಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುಗಳನ್ನು ಅವರ ಆರೋಗ್ಯವನ್ನು ಸಂಸದ ಸುನೀಲ್ ಬೋಸ್ ಹಾಗೂ ಶಾಸಕ ಮಹದೇವಪ್ಪ ವಿಚಾರಿಸಿದರು. ಬಳಿಕ ಮಾತನಾಡಿದ ಸುನೀಲ್ ಬೋಸ್, ಅಪಘಾತದಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ, ಸೂಕ್ತ ಚಿಕಿತ್ಸೆ ನೀಡಲು ವೈದ್ಯರಿಗೆ ಸೂಚನೆ ನೀಡಲಾಗಿದೆ ಎಂದರು. 400 ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಕೆಪಿಎಸ್ಸಿಯಲ್ಲಿ ನಡೆದಿದೆ ಎನ್ನಲಾದ ಹಗರಣ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಶಿಕ್ಷೆ ವಿಧಿಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ರಾಜ್ಯದ ಕರಾವಳಿ ಪ್ರದೇಶದಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿದ್ದು ಒಳನಾಡಿನಲ್ಲಿ ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕದ ಹಲವೆಡೆ ಮತ್ತು ಒಳನಾಡಿನ ಕೆಲವು ಕಡೆ ಮಳೆಯಾಗಿದೆ. ಮಂಕಿ ಮೂಡುಬಿದ್ರೆಯಲ್ಲಿ ಅತಿ ಹೆಚ್ಚು 12 ಸೆಂಟಿಮೀಟರ್, ಬೆಳ್ತಂಗಡಿಯಲ್ಲಿ 9, ಕಾರ್ಕಳದಲ್ಲಿ 8, ಧರ್ಮಸ್ಥಳದಲ್ಲಿ 7 ಸೆಂಟಿಮೀಟರ್ ಮಳೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ದೆಹಲಿಯಲ್ಲಿ ರಾಜ್ಯ ಸಂಸದರ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮುಂದಿನ ತಿಂಗಳು ಕೇಂದ್ರಕ್ಕೆ ಬರ ಪರಿಶೀಲನೆ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಬಿಪಿಎಲ್ ಕಾರ್ಡ್ ಪಡೆಯಲು ವಾರ್ಷಿಕ ಆದಾಯ ಮಿತಿ 3 ಲಕ್ಷ ರೂಪಾಯಿಗೆ ಹೆಚ್ಚಿಸಲು ಕ್ರಮ, ಸಚಿವ ಕೆಎಚ್ ಮುನಿಯಪ್ಪ. ಇಂದು ಕಾರ್ಗಿಲ್ ವಿಜಯ ದಿವಸ್, ರಾಜ್ಯದಲ್ಲಿ ವಿವಿಧೆಡೆ ಹುತಾತ್ಮ ಯೋಧರ ಸ್ಮರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
4: ಆಕಾಶವಾಣಿ ಮಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸ್ವಲ್ಪ ಹೊತ್ತಿನಲ್ಲಿ.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
7: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
6: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಿ.

0: ಇದೆ. ಹಿಂದೆ ಕೆಎಸ್ಯು ಡಬ್ಲ್ಯೂಎಸ್ಎಸ್ಬಿ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ ಕೆಎಸ್ಯು ಡಬ್ಲ್ಯೂಎಸ್ಎಸ್ಬಿ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನಮ್ಮ ಕಾರ್ಯಕ್ರಮ ಇದೀಗ ಕೇಳಿ.
4: ಆಕಾಶವಾಣಿ ಮಂಗಳೂರು. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ರತ್ನಾವತಿ ಕಲ್ಯಾಣ, ಭಾಗವತರು ಪ್ರವೀಣ್ ಕುಮಾರ್ ನಂದಳಿಕೆ, ಮದ್ದಳೆ ರತ್ನಾಕರ ಆಚಾರ್ ಪುತ್ತೂರು, ಚೆಂಡೆ ಗಣೇಶ್ ಶೆನೆ ಶಿವಪುರ, ಶ್ರುತಿ ಗುರುಪ್ರಸಾದ್ ಭಟ್ ಕಡೆಕಾರ್. ಕೇಳಿ ರತ್ನಾವತಿ ಕಲ್ಯಾಣ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು.

0: ಇದುವರೆಗೆ ರತ್ನಾವತಿ ಕಲ್ಯಾಣ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಪ್ರವೀಣ್ ಕುಮಾರ್ ನಂದಳಿಕೆ, ಮದ್ದಳೆ ರತ್ನಾಕರ ಆಚಾರ್ ಪುತ್ತೂರು, ಚೆಂಡೆ ಗಣೇಶ್ ಶೆಣೆ ಶಿವಪುರ, ಶ್ರುತಿ ಗುರುಪ್ರಸಾದ್ ಭಟ್ ಕಡೆಕಾರ್.
1: ಆಕಾಶವಾಣಿ ಮಂಗಳೂರು.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
5: ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.
7: ದೇಶ

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

0: ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಈಗ ಭಕ್ತಿಗೀತೆಗಳು. ನಿರ್ಮಲಾ ಶ್ರೀನಿವಾಸನ್ ಹಾಡಿರುವ ಪುರಂದರದಾಸರ ರಚನೆಗಳು. ಮೊದಲಿಗೆ ಕೇಳಿ ಕಂಡೇನ ಗೋವಿಂದನ

ಇದುವರೆಗೆ ನಿರ್ಮಲಾ ಶ್ರೀನಿವಾಸನ್ ಹಾಡಿರುವ ಭಕ್ತಿ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ 7:35, ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಕ್ಷಣದಲ್ಲಿ.
1: ಇಂದು ಹೆಣ್ಣಿಗೆ ಅವಳ ಬದುಕು ನಿರ್ಭಯತೆಯನ್ನು ಆತ್ಮಾಭಿಮಾನವನ್ನು ತಂದುಕೊಡುತ್ತಿದೆ. ಆದರೆ ಮಹಿಳೆಯರಲ್ಲಿ ತಮ್ಮ ವಿಚಾರದಲ್ಲಿರುವ ಕೀಳರಿಮೆಯ ಭಾವನೆಗಳು, ಸಾಂಪ್ರದಾಯಿಕ ನಂಬಿಕೆಗಳ ಹಿಡಿತ ನಿರೀಕ್ಷೆ ಮಾಡಿದಷ್ಟು ಕಡಿಮೆಯಾಗಿಲ್ಲ.
2: ಗಂಡು ಹೆಣ್ಣು ಇಬ್ಬರಲ್ಲಿ ಯಾರೊಬ್ಬರ ಪಾತ್ರವೂ ಮೇಲಲ್ಲ ಕೀಳಲ್ಲ.
1: ಗಂಡು ಹೆಣ್ಣು ಬೇರೊಂದು ಹೊಸ ಬೆಳಕಿಗೆ ಎಚ್ಚರಗೊಳ್ಳುವ ಹೊಸತೊಂದು ಕಾಲಕ್ಕೆ ನಾವು ಸದಾ ಜಾಗೃತರಿರಬೇಕು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು. ಪಿನಾಕ ರಾಕೆಟ್ ಯಶಸ್ವಿ ಪರೀಕ್ಷೆಯ ಹಿಂದೆ ದೇಶದ ವಿಜ್ಞಾನಿಗಳು, ಇಂಜಿನಿಯರ್ಗಳ ಸಾಮೂಹಿಕ ಪರಿಶ್ರಮ. ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ದೇಶದ ಸಾಂಸ್ಕೃತಿಕ ನೀತಿಯಲ್ಲಿ ಸಾಮೂಹಿಕ ಭಾಗವಹಿಸುವಿಕೆ ಸದಾ ಶಕ್ತಿಯ ಮೂಲ. ವಿಕಸಿತ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಂನಲ್ಲಿ ಪ್ರಧಾನಿ ಪ್ರತಿಪಾದನೆ. ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ ಮರಳಿ ಪಡೆಯುವುದೇ ಭಾರತ ಪಾಕಿಸ್ತಾನ ನಡುವಿನ ಏಕೈಕ ಸಮಸ್ಯೆ. ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಕಾಮನ್ವೆಲ್ತ್ ಕ್ರೀಡಾಕೂಟ ವೆಯಿಟ್ ಲಿಫ್ಟಿಂಗ್ ಸ್ಪರ್ಧೆಯ ಪುರುಷರ 60 ಕೆಜಿ ವಿಭಾಗದಲ್ಲಿ ಭಾರತದ ರಿಷಿಕಾಂತ ಸಿಂಗ್ಗೆ ಬೆಳ್ಳಿ. ಟಿ20 ಕ್ರಿಕೆಟ್ ಸರಣಿಯ ಅಂತಿಮ ಪಂದ್ಯದಲ್ಲಿ ಜಿಂಬಾಬ್ವೆಗೆ 193 ರನ್ಗಳ ಗುರಿ ನೀಡಿದ ಭಾರತ ತಂಡ. ವಾರ್ತೆಗಳ ವಿವರ. ಇಂದು ಕಾರ್ಗಿಲ್ ವಿಜಯ ದಿವಸ್. ಈ ಹಿನ್ನೆಲೆಯಲ್ಲಿ ವೀರ ಸೈನಿಕರಿಗೆ ಮತ್ತು ಹುತಾತ್ಮ ಯೋಧರಿಗೆ ಪ್ರಧಾನಿ ನರೇಂದ್ರ ಮೋದಿ ಗೌರವ ನಮನ ಸಲ್ಲಿಸಿದ್ದಾರೆ. ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನ 136ನೇ ಸಂಚಿಕೆ ಉದ್ದೇಶಿಸಿ ಮಾತನಾಡಿದ ಅವರು, ಕಾರ್ಗಿಲ್ನ ಎತ್ತರವಾದ ಶಿಖರಗಳು, ಪ್ರತಿಕೂಲ ಹವಾಮಾನ, ಶತ್ರುಗಳ ತೀವ್ರ ಸವಾಲುಗಳು ಯೋಧರ ಮುಂದಿದ್ದವು. ಆದರೆ ಅವರ ಅಚಲ ಧೈರ್ಯ, ಅಸಾಧಾರಣ ಶೌರ್ಯ ಮತ್ತು ದೇಶಭಕ್ತಿಯ ಸಂಕಲ್ಪವು ಪ್ರತಿಯೊಂದು ಸವಾಲಿಗಿಂತಲೂ ಎತ್ತರವಾಗಿ ನಿಂತಿತು. ಮಾತೃಭೂಮಿಯ ಭದ್ರತೆ, ಸ್ವಾಭಿಮಾನ ಮತ್ತು ಸಾರ್ವಭೌಮತೆಯನ್ನು ಕಾಪಾಡುವ ಉದ್ದೇಶದಿಂದ ಅವರು ತಮ್ಮ ಸರ್ವಸ್ವವನ್ನು ಭಾರತ ಮಾತೆಗೆ ಅರ್ಪಿಸಿದರು ಎಂದು ಸ್ಮರಿಸಿದರು. ಕೆಲವು ದಿನಗಳ ಹಿಂದೆ ಐಎನ್ಎಸ್ ಮಹೇಂದ್ರಗಿರಿಯನ್ನು ಭಾರತದ ನೌಕಾಪಡೆಗೆ ಸೇರಿಸಲಾಯಿತು. ಈ ಆಧುನಿಕ ಯುದ್ಧ ನೌಕೆಯನ್ನು ಸಂಪೂರ್ಣವಾಗಿ ಭಾರತದಲ್ಲಿ ವಿನ್ಯಾಸಗೊಳಿಸಿ ಭಾರತದಲ್ಲಿ ನಿರ್ಮಿಸಲಾಗಿದೆ. ಶೇಕಡ 75% ಹೆಚ್ಚು ಸ್ಥಳೀಯ ವಸ್ತುಗಳನ್ನು ಇದರಲ್ಲಿ ಬಳಸಲಾಗಿದೆ. ಇದು ಆತ್ಮನಿರ್ಭರ ಭಾರತದ ವೃದ್ಧಿಯಾಗುತ್ತಿರುವ ಶಕ್ತಿಯ ಸಂಕೇತವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಈ ತಿಂಗಳು ಡಿಆರ್ಡಿಒ ಪಿನಾಕ ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿತು. ಈ ಯಶಸ್ಸಿನ ಹಿಂದೆ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ಸಾಮೂಹಿಕ ಪರಿಶ್ರಮ ಅಡಗಿದೆ. ಕೇವಲ 2 ಅಥವಾ 3 ದಿನಗಳ ಹಿಂದೆ ಕುಶ ಕ್ಷಿಪಣಿಯನ್ನು ಸಹ ಡಿಆರ್ಡಿಒ ಯಶಸ್ವಿಯಾಗಿ ಪರೀಕ್ಷಿಸಿತು ಎಂದು ಅವರು ಹೇಳಿದರು. ರಕ್ಷಣಾ ಉತ್ಪಾದನೆಯಾಗಲಿ, ರಕ್ಷಣಾ ರಫ್ತಾಗಲಿ ಅಥವಾ ಸ್ನೇಹಪರ ರಾಷ್ಟ್ರಗಳೊಂದಿಗೆ ರಾಜಕೀಯ ಸಹಕಾರವಾಗಲಿ, ಭಾರತ ನಿರಂತರವಾಗಿ ಹೊಸ ಎತ್ತರಕ್ಕೆ ಏರುತ್ತಿದೆ. ಈ ತಿಂಗಳ ಆರಂಭದಲ್ಲಿ ಇಂಡೋನೇಷ್ಯಾದಲ್ಲಿ ಬ್ರಹ್ಮೋಸ್ ಮತ್ತು ಅಸ್ತ್ರ ಎಂಬ ಕ್ಷಿಪಣಿಗಳ ಕುರಿತು ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಭಾರತದ ರಕ್ಷಣಾ ಉಪಕರಣಗಳು ಮತ್ತು ತಂತ್ರಜ್ಞಾನದಲ್ಲಿ ಜಾಗತಿಕ ಮಟ್ಟದಲ್ಲಿ ವಿಶ್ವಾಸ ವೃದ್ಧಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಗ್ಲಾಸ್ಕೋದಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟ ಪ್ರಾರಂಭವಾಗಿದೆ. ದೇಶದ ಎಲ್ಲ ಆಟಗಾರರು ಮತ್ತು ಕ್ರೀಡಾಪಟುಗಳು ಅಸಾಧಾರಣ ಪ್ರದರ್ಶನ ನೀಡಿ ಜನರ ಹೃದಯ ಗೆಲ್ಲಬೇಕೆಂಬುದು ಎಲ್ಲ ಭಾರತೀಯರ ಆಶಯ. ಇನ್ನೊಂದೆಡೆ, ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆ

0: ಗೆ ಪಿವಿ ಸಿಂಧು ಪಾತ್ರರಾಗಿದ್ದಾರೆ. ಅವರ ಈ ಸಾಧನೆ ಇಡೀ ರಾಷ್ಟ್ರ ಹೆಮ್ಮೆ ಪಡುತ್ತಿದೆ ಎಂದರು. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ತನ್ನ ಮೊದಲ ಟೆಸ್ಟ್ ಕ್ರಿಕೆಟ್ ಪಂದ್ಯವನ್ನು ಗೆದ್ದಿದೆ. ಇದು ಐತಿಹಾಸಿಕ ಗೆಲುವು. ಲಾರ್ಡ್ಸ್ನ ಸುದೀರ್ಘ ಇತಿಹಾಸದಲ್ಲಿ ಮಹಿಳಾ ತಂಡ ಮೊದಲ ಟೆಸ್ಟ್ ಪಂದ್ಯ ಇದಾಗಿದೆ. 1983 ಭಾರತ ತನ್ನ ಮೊದಲ ಪುರುಷರ ಕ್ರಿಕೆಟ್ ವಿಶ್ವಕಪ್ ಅನ್ನು ಗೆದ್ದಿದ್ದು ಇದೇ ಮೈದಾನದಲ್ಲಿ. ಈಗ ನಮ್ಮ ನಾರಿ ಶಕ್ತಿ ಇಲ್ಲಿ ರಾಷ್ಟ್ರದ ಹೆಸರನ್ನು ಪ್ರಕಾಶಮಾನಗೊಳಿಸಿದೆ ಎಂದು ಶ್ಲಾಘಿಸಿದರು. ಕಳೆದ ಭಾನುವಾರ ವಿಕ್ರಮ್-1 ರಾಕೆಟ್ ಯಶಸ್ವಿ ಉಡಾವಣೆಯಾಯಿತು. ಇದು ಖಾಸಗಿ ವಲಯದಿಂದ ಅಭಿವೃದ್ಧಿಪಡಿಸಲ್ಪಟ್ಟ ಭಾರತದ ಮೊದಲ ರಾಕೆಟ್ ಆಗಿದೆ. ಸುದೀರ್ಘ ಕಾಲದವರೆಗೆ ಬಾಹ್ಯಾಕಾಶ ವಲಯವು ಖಾಸಗಿ ವಲಯಕ್ಕೆ ಮುಕ್ತವಾಗಿರಲಿಲ್ಲ. ಹಾಗಾಗಿ ಈ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿದ ಅನೇಕ ಯುವಕರಿಗೆ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶ ಲಭಿಸುತ್ತಿರಲಿಲ್ಲ. ಯುವಕರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ನಾವು ಬಾಹ್ಯಾಕಾಶ ವಲಯವನ್ನು ಖಾಸಗಿ ಉದ್ಯಮಕ್ಕೆ ಮುಕ್ತಗೊಳಿಸಿದ್ದೇವೆ. ಇಂದು ಅದರ ಫಲಿತಾಂಶಗಳಿಗೆ ಜಗತ್ತು ಸಾಕ್ಷಿಯಾಗುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಭಾರತದ ಸಾಂಸ್ಕೃತಿಕ ನೀತಿಯಲ್ಲಿ ಸಾಮೂಹಿಕ ಭಾಗವಹಿಸುವಿಕೆಯು ಸದಾ ಶಕ್ತಿಯ ಮೂಲವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಕಸಿತ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಂ 2026 ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 400 ಹೆಚ್ಚು ಯುವ ಪ್ರತಿನಿಧಿಗಳೊಂದಿಗೆ ಪ್ರಧಾನಿ ಸಂವಾದ ನಡೆಸಿದರು. ಅಭಿವೃದ್ಧಿ ಪ್ರಕ್ರಿಯೆಯಿಂದ ಹಿಂದೆ ಹೊರಗುಳಿದವರಿಗೆ ಆದ್ಯತೆ ನೀಡಲು ಮತ್ತು ಸಬಲೀಕರಣಗೊಳಿಸಲು ಸರ್ಕಾರ ಸಂಘಟಿತ ಪ್ರಯತ್ನಗಳನ್ನು ಮಾಡುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಯುವತಿಯರ ಭಾಗವಹಿಸುವಿಕೆಯು ಭಾರತದ ಹೆಣ್ಣು ಮಕ್ಕಳ ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ಪ್ರತಿಬಿಂಬಿಸುತ್ತದೆ. ಪ್ರತಿಯೊಬ್ಬ ಯುವ ವ್ಯಕ್ತಿ, ವಿಶೇಷವಾಗಿ ದೇಶದ ಪ್ರತಿಯೊಬ್ಬ ಹೆಣ್ಣು ಮಗಳು ಆತ್ಮವಿಶ್ವಾಸ ಮತ್ತು ದೃಢ ನಿಶ್ಚಯದಿಂದ ಮುಂದುವರೆಯುವುದನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಬದ್ಧವಾಗಿದೆ ಎಂದು ಅವರು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರಿಗೆ ಭಾರತದ ಗಡಿ ಪ್ರದೇಶಗಳ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳು, ಸಾಂಸ್ಕೃತಿಕ ಪರಂಪರೆ ಮತ್ತು ಅಭಿವೃದ್ಧಿ ಆಕಾಂಕ್ಷೆಗಳ ಪ್ರಾಯೋಗಿಕ ಜ್ಞಾನ ಒದಗಿಸುತ್ತದೆ ಎಂದರು. ಭಾರತದ ವಿಭಜನೆಯು ಇತಿಹಾಸದ ಅತ್ಯಂತ ದೊಡ್ಡ ಪ್ರಮಾದ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರವನ್ನು ಮರಳಿ ಪಡೆಯುವುದೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಬಾಕಿ ಇರುವ ಏಕೈಕ ಸಮಸ್ಯೆಯಾಗಿದೆ ಎಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯ ಕಾಶ್ಮೀರಿ ಸಾಂಸ್ಕೃತಿಕ ಕೇಂದ್ರದಲ್ಲಿ POJK ಯುವ ವೇದಿಕೆಯ ಸಹಯೋಗದೊಂದಿಗೆ ಜಮ್ಮು ಕಾಶ್ಮೀರ ಪೀಪಲ್ಸ್ ಫೋರಂ ಆಯೋಜಿಸಿದ್ದ 27ನೇ ಕಾರ್ಗಿಲ್ ವಿಜಯ ದಿವಸ್ ಸ್ಮರಣಾರ್ಥ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಗಡಿ ನಿರ್ವಹಣೆಯನ್ನು ಬಲಪಡಿಸುವ ಮೂಲಕ ಪೂರ್ವಭಾವಿ ಕಾರ್ಯತಂತ್ರದೊಂದಿಗೆ ಭಾರತ ಭಯೋತ್ಪಾದನೆಯ ಬಗ್ಗೆ ಶೂನ್ಯ ಸಹಿಷ್ಣುತೆ ನೀತಿಯೊಂದಿಗೆ ತನ್ನ ರಾಷ್ಟೀಯ ಭದ್ರತಾ ವಿಧಾನವನ್ನು ಮೂಲಭೂತವಾಗಿ ಪರಿವರ್ತಿಸಿದೆ ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಶಿಕ್ಷಣ ಸಚಿವರಾಗಿ ಅಧಿಕಾರ ವಹಿಸಿಕೊಂಡರು. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ನಂತರ ನಿನ್ನೆ ಅವರಿಗೆ ಶಿಕ್ಷಣ ಖಾತೆ ಜವಾಬ್ದಾರಿ ವಹಿಸಲಾಯಿತು. ಪ್ರಹ್ಲಾದ್ ಜೋಶಿ ಅವರು ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ನಾಗರಿಕ ಪೂರೈಕೆ ಮತ್ತು ನವ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆಗಳನ್ನು ಸಹ ಹೊಂದಿದ್ದಾರೆ. ಅಧಿಕಾರ ವಹಿಸಿಕೊಂಡ ಕೂಡಲೇ ಅವರು ವಿವಿಧ ಯೋಜನೆಗಳು ಮತ್ತು ಪ್ರಮುಖ ಉಪಕ್ರಮಗಳ ಅನುಷ್ಠಾನವನ್ನು ನಿರ್ಣಯಿಸಲು ಶಿಕ್ಷಣ ಸಚಿವಾಲಯದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಸಭೆಯಲ್ಲಿ ಕೇಂದ್ರ ಶಿಕ್ಷಣ ಖಾತೆ ರಾಜ್ಯ ಸಚಿವ ಜಯಂತ್ ಚೌಧರಿ ಸೇರಿದಂತೆ ಸಚಿವಾಲಯದ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ಲೋಕಸಭೆಯಲ್ಲಿ ನಾಳೆ ಕೇಂದ್ರ ಸರ್ಕಾರ ಮಂಡಿಸಲಿದೆ. 2024 ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆಗೆ ತಿದ್ದುಪಡಿ ತರಲು ಈ ಮಸೂದೆ ಉದ್ದೇಶಿಸಿದ್ದು, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಮಸೂದೆಯನ್ನು ಮಂಡಿಸಲಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷಾ ಅಕ್ರಮ ಪ್ರಕರಣಗಳಲ್ಲಿ ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆ ವಿಧಿಸುವ ಸಂಬಂಧದ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಶುಕ್ರವಾರ ಅನುಮೋದನೆ ನೀಡಿತ್ತು. ಪ್ರಧಾನಮಂತ್ರಿ ಸಂಗ್ರಹಾಲಯದಲ್ಲಿ ಇಂದು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ AI ಹಾಲೋ ಬಾಕ್ಸ್ ಉದ್ಘಾಟಿಸಲಾಯಿತು. ಉದ್ಘಾಟನಾ ಸಮಾರಂಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಕುಟುಂಬ ಸದಸ್ಯರು ಭಾಗವಹಿಸಿದ್ದರು. 1999 ಕಾರ್ಗಿಲ್ ಯುದ್ಧವು ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ನಡೆಸಿದ್ದರಿಂದ ಸಂಗ್ರಹಾಲಯವು ಕಾರ್ಗಿಲ್ ವಿಜಯ್ ದಿವಸದಂದು ವಿಶೇಷ ಪ್ರದರ್ಶನವನ್ನು ಸಹ ಪ್ರದರ್ಶಿಸುತ್ತಿದೆ. ಪ್ರದರ್ಶನವು ಮೈಕ್ರೋಫಿಲ್ಮ್ಗಳು, ಆರ್ಕೈವಲ್ ವಿಡಿಯೋಗಳು, ಛಾಯಾಚಿತ್ರಗಳು ಹಾಗೂ ಭಾರತೀಯ ಸಶಸ್ತ್ರ ಪಡೆಗಳ ಧೈರ್ಯ ಮತ್ತು ತ್ಯಾಗವನ್ನು ಎತ್ತಿ ತೋರಿಸುವ ವೈಯಕ್ತಿಕ ಪತ್ರಗಳನ್ನು ಒಳಗೊಂಡಿವೆ. AI ಹಾಲೋ ಬಾಕ್ಸ್ ಮಹಾತ್ಮ ಗಾಂಧಿ, ಸರ್ದಾರ್ ವಲ್ಲಭ ಪಟೇಲ್, ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಡಾ ಎಪಿಜೆ ಅಬ್ದುಲ್ ಕಲಾಂ ಅವರ ವಿಶಿಷ್ಟ

0: ಛಾಯಾಚಿತ್ರಗಳು ಸೇರಿದಂತೆ ಅವರ ಕುರಿತ ಮಾಹಿತಿ ಸಹ ಒಳಗೊಂಡಿದೆ. ಈ ಉಪಕ್ರಮಗಳ ಮೂಲಕ ಪ್ರಧಾನಮಂತ್ರಿ ಸಂಗ್ರಹಾಲಯವು ಭಾರತದ ಸಶಸ್ತ್ರ ಪಡೆಗಳ ಶೌರ್ಯವನ್ನು ಗೌರವಿಸುವ ಮತ್ತು ದೇಶದ ದಾರ್ಶನಿಕ ನಾಯಕರ ಪರಂಪರೆಯನ್ನು ಸಂರಕ್ಷಿಸುವ ಗುರಿಯನ್ನು ಹೊಂದಿದೆ. ಗ್ಲಾಸ್ಕೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದ ವೆಯಿಟ್ ಲಿಫ್ಟಿಂಗ್ ಕ್ರೀಡೆಯಲ್ಲಿ ಭಾರತದ ರಿಷಿಕಾಂತ ಸಿಂಗ್ ಪುರುಷರ 60 ಕೆಜಿ ವಿಭಾಗದಲ್ಲಿ ಬೆಳ್ಳಿ ಗೆದ್ದಿದ್ದಾರೆ. ಒಟ್ಟು 264 ಕೆಜಿ ತೂಕ ಎತ್ತಿದ್ದ ರಿಷಿಕಾಂತ್ ಸಿಂಗ್ ಸ್ನಾಚ್ ಸುತ್ತಿನಲ್ಲಿ 121 ಕೆಜಿ ಎತ್ತುವ ಮೂಲಕ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ದಾಖಲೆ ನಿರ್ಮಿಸಿದರು. ಮಲೇಷ್ಯಾದ ಮೊಹಮ್ಮದ್ ಅನೀಕ್ ಕಸ್ದಾನ್ ಚಿನ್ನದ ಪದಕ ಪಡೆದರೆ ಕೀನಿಯಾದ ಜೋಶುವಾ ಅಮುಂಗಾ ಬೋಯಾ ರಜತ ಪಡೆದುಕೊಂಡರು. ಇದಕ್ಕೂ ಮೊದಲು ಪ್ಯಾರಾ ಪವರ್ ಲಿಫ್ಟರ್ ಜಂಡು ಕುಮಾರ್ ರಜತ ಪಡೆದುಕೊಂಡರು. ಪಾಕಿಸ್ತಾನದಲ್ಲಿ ಮುಂಗಾರು ಸಂಬಂಧಿತ ಅವಘಡಗಳಲ್ಲಿ ಇದುವರೆಗೂ 97 ಮಂದಿ ಅಸುನೀಗಿದ್ದು 100 ಜನರು ಗಾಯಗೊಂಡಿದ್ದಾರೆ. ಪೂರ್ವ ಪಾಕಿಸ್ತಾನದಲ್ಲಿ ಜನರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು ಕಳೆದ 1 ತಿಂಗಳಿಂದ ಪಾಕಿಸ್ತಾನ ಅತಿವೃಷ್ಟಿಯಿಂದ ಬಾಧಿತವಾಗಿದೆ. ಇನ್ನೊಂದೆಡೆ ಚೀನಾದ ಗನ್ಸು ಪ್ರಾಂತ್ಯದಲ್ಲಿ ಇಂದು ಮುಂಜಾನೆ ಸಂಭವಿಸಿದ ಭೂಕುಸಿತ ಪ್ರವಾಹದಿಂದಾಗಿ ಕನಿಷ್ಠ 10 ಜನರು ಅಸುನೀಗಿದ್ದಾರೆ ಎಂದು ವರದಿಯಾಗಿದೆ. ಬಿರುಗಾಳಿ ನವಾಲ್ನಿಂದಾಗಿ ಚೀನಾದಲ್ಲಿನ ಗಾಂಗ್ಡಾಂಗ್ನ ವಿಮಾನ ಮತ್ತು ರೈಲು ಸಂಚಾರ ವ್ಯತ್ಯಯವಾಗಿದೆ. ಹರಾರೆಯಲ್ಲಿ ನಡೆಯುತ್ತಿರುವ ಜಿಂಬಾಬ್ವೆ ವಿರುದ್ಧದ 3ನೇ ಹಾಗೂ ಅಂತಿಮ ಟಿ20 ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ನಷ್ಟಕ್ಕೆ 192 ರನ್ ಗಳಿಸಿದೆ. ಭಾರತದ ಪರ ವೈಭವ್ ಸೂರ್ಯವಂಶಿ 49 ಎಸೆತಗಳಲ್ಲಿ 81 ರನ್ ಸಿಡಿಸಿದರು. 193 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿರುವ ಜಿಂಬಾಬ್ವೆ ಇತ್ತೀಚಿನ ವರದಿ ಬಂದಾಗ 15.1 ಓವರ್ಗಳಲ್ಲಿ 4 ವಿಕೆಟ್ನಷ್ಟಕ್ಕೆ 122 ರನ್ ಗಳಿಸಿ ಆಟವಾಡುತ್ತಿದೆ. 2 ಪಂದ್ಯಗಳನ್ನು ಗೆದ್ದು ಈಗಾಗಲೇ ಸರಣಿ ವಶಪಡಿಸಿಕೊಂಡಿರುವ ಭಾರತ ಐಸಿಸಿ ಪುರುಷರ ಟಿ20 ಕ್ರಿಕೆಟ್ ರ್ಯಾಂಕಿಂಗ್ನಲ್ಲಿ ಅಗ್ರಸ್ಥಾನಕ್ಕೇರಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಿನಾಕ ರಾಕೆಟ್ ಯಶಸ್ವಿ ಪರೀಕ್ಷೆಯಿಂದೆ ದೇಶದ ವಿಜ್ಞಾನಿಗಳು ಎಂಜಿನಿಯರ್ಗಳ ಸಾಮೂಹಿಕ ಪರಿಶ್ರಮ, ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ದೇಶದ ಸಾಂಸ್ಕೃತಿಕ ನೀತಿಯಲ್ಲಿ ಸಾಮೂಹಿಕ ಭಾಗವಹಿಸುವಿಕೆ ಸದಾ ಶಕ್ತಿಯ ಮೂಲ, ಪ್ರಧಾನಮಂತ್ರಿ. ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ ಮರಳಿ ಪಡೆಯುವುದೇ ಭಾರತದ ಉದ್ದೇಶ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಕಾಮನ್ವೆಲ್ತ್ ಕ್ರೀಡಾಕೂಟ ವೆಯಿಟ್ ಲಿಫ್ಟಿಂಗ್ ಸ್ಪರ್ಧೆಯ ಪುರುಷರ 60 ಕೆಜಿ ವಿಭಾಗದಲ್ಲಿ ಭಾರತದ ರಿಷಿಕಾಂತ್ ಸಿಂಗ್ಗೆ ಬೆಳ್ಳಿ. ಟಿ20 ಕ್ರಿಕೆಟ್ ಸರಣಿಯ ಅಂತಿಮ ಪಂದ್ಯದಲ್ಲಿ ಜಿಂಬಾಬ್ವೆಗೆ 193 ರನ್ಗಳ ಗುರಿ ನೀಡಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಜನಪದರಲ್ಲಿ ಮೇದಾರಕೇತಯ್ಯ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಸರ್ವಮಂಗಳ ಸಕ್ರಿ. ಸಮಾಜದಲ್ಲಿ ಧರ್ಮ ಎನ್ನುವ ಒಂದು ಪರಿಕಲ್ಪನೆ ಧಾರಣಾಶಕ್ತಿಯಾಗಿ ನಮ್ಮನ್ನು ಹಿಡಿದಿಡಲು ಪ್ರಯತ್ನಿಸುತ್ತದೆ. ವರ್ಗ ವರ್ಣ ಸೌಹಾರ್ದತೆ ಬಾಳ್ವೆ ನಮ್ಮನ್ನು ವ್ಯಾಖ್ಯಾನಿಸುವತ್ತ ಧಾವಿಸುತ್ತದೆ. ವಚನಗಳ ಒಂದು ತಾತ್ವಿಕ ಮೀಮಾಂಸೆ ಭಕ್ತ ಮತ್ತು ಶರಣ ಸಂಬಂಧದಲ್ಲಿ ಧ್ಯಾನಸ್ಥ ಮನಸ್ಸಿನ ಒಳ ಆವರಣವೂ ಸಹಿತ ಇದು. ಕಾಯಕದ ಮೂಲಕ ದೇವರನ್ನು ಕಾಣುವ ಶ್ರಮ ಸಂಸ್ಕೃತಿಗೆ ನ್ಯಾಯವನ್ನು ಒದಗಿಸುವ, ಎತ್ತರಿಸುವ, ಪೂಜಿಸುವ ಸಂಸ್ಕೃತಿ ಎಂದರೆ ನಮ್ಮ ಶರಣರು. 12ನೇ ಶತಮಾನದಲ್ಲಿ ಶರಣ ಸಾಹಿತ್ಯದಲ್ಲಿ ಬಸವಣ್ಣನವರ ಆಪ್ತರು ಕಾಯಕವನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಶರಣ ಎಂದರೆ ಮೇದಾರ ಕೇತಯ್ಯನವರು. ಜನಪದ ಮತ್ತು ಶರಣ ಸಾಹಿತ್ಯದಲ್ಲಿ ಇವರ ಬಗ್ಗೆ ಸಾಕಷ್ಟು ಉಲ್ಲೇಖವೂ ಆಗಿದೆ. ಬಸವಣ್ಣನವರನ್ನು ಗುರುವಾಗಿ ಜಂಗಮ ದಾಸೋಹದಲ್ಲಿ ತಮ್ಮನ್ನು ಸಮರ್ಪಿಸಿಕೊಂಡಂತಹ ಶರಣರು ಇವರು. ಜನಪದರು ಕೇತಯ್ಯನವರನ್ನು ದಿಟ್ಟ ಶರಣರೆಂದೇ ಸ್ಮರಣೆ ಮಾಡಿದ್ದಾರೆ. ಈ ಶರಣರ ವಿಶಿಷ್ಟ ವ್ಯಕ್ತಿತ್ವವನ್ನು ಶರಣ ಸಾಹಿತ್ಯದಲ್ಲಿ ಮಾತ್ರ ಕಾಣಲು ಸಾಧ್ಯ. ಏಕೆಂದರೆ ಅಂದು ನಿರ್ಲಕ್ಷ್ಯಕ್ಕೆ ಒಳಗಾದ ತಳ ಸಮುದಾಯದ ಕೇತಯ್ಯನವರನ್ನು ಐಕ್ಯ ಸ್ಥಳದ ಶರಣರೇ ಜನಜನಿತ. ಇವರಿಗೆ ಕೇತ, ಕೇತಿದೇವ, ಕೇತಯ್ಯ, ಕೇತ ತಂದೆ, ಕ್ಯಾತಯ್ಯ ಎಂಬ ಹೆಸರುಗಳು ಸಹಿತ ಇವೆ. ಪತ್ನಿ ಸತ್ತವೇ ಇವರ ಜನ್ಮಸ್ಥಳ ಬೇಲೂರು. ಒಟ್ಟು ಇವರ ವಚನಗಳು 11. ಇವರ ಅಂಕಿತ ಗವರೇಶ್ವರಲಿಂಗ ಕಾಯ ಮತ್ತು ದಾಸೋಹಕ್ಕೆ ಬೆಳಕನ್ನು ನೀಡಿದಂತಹ ಒಬ್ಬ ಶ್ರೇಷ್ಠ ಹಠಯೋಗಿ ಎಂದರೆ ಮೇದಾರ ಕೇತಯ್ಯ. ಮಲೆನಾಡ ಗಡಿಯೊಳಗೆ ಉಳುಮೆ ಬೆಟ್ಟದ ಬೆಳೆಗೆ ಬೇಲೂರು ಕೇತ ಮೇದಾರ ಕಾಡೊಳಗೆ ಬೆಳೆದಾಡಿ ಕಲೆತ ಶಿವಮತವ. ಬೆಟ್ಟ ಗುಡ್ಡಗಳ ಸೀಮೆಯಲ್ಲಿ ಅರಣ್ಯದ ಮಧ್ಯದಲ್ಲಿ ಬೇಲೂರು ಕೇತ ಮೇದಾರಕೇತನು ಶಿವಮತವನ್ನು ಪ್ರಚಾರ ಮಾಡುವ ಒಬ್ಬ ಕಾಯಕ ಜೀವಿಯಾಗಿದ್ದನು. ಶಿವ ದೈವ ಶಕ್ತಿಯ ಜೊತೆಗೆ ಮೇದಾರ ಜನ ವರ್ಗದವರನ್ನು ಸಂರಕ್ಷಿಸುವ

ಶರಣರು ಸಹಿತ ಇವರಾಗಿದ್ದರು. ಕಾಯಕ ನಿಷ್ಠೆ, ನೈತಿಕ ಮತ್ತು ಪ್ರಾಮಾಣಿಕ ದುಡಿಮೆಗೆ ಆದರ್ಶವೂ ಸಹಿತ ಇವರು. ಬಿದಿರಿನಿಂದ ಬುಟ್ಟಿ ಹಿಡಿಯುವುದು, ಗೃಹ ಉಪಯೋಗಿ ಪರಿಕರಗಳನ್ನು ಮಾಡಿ ಇವರು ಮಾರಾಟ ಮಾಡ್ತಾ ಇದ್ರು. ಕಾಯಕದಿಂದ ಬಂದ ಹಣದಿಂದ ದಾಸೋಹ ಮಾಡುತ್ತಿದ್ದರು. ಮೇದಾರ ಸಮುದಾಯದ ಜನರು ಹೆಚ್ಚಾಗಿ ಅಲೆಮಾರಿ ಜನಾಂಗದವರು. ಅವರು ಕಾಡಿನ ಬಿದಿರ ಮೇಳೆ ಇವರ ಜೀವಕ್ಕೆ ಆಧಾರವೂ ಸಹಿತ ಹೌದು. ಬೇಲೂರಿನಿಂದ ಕಲ್ಯಾಣಕ್ಕೆ ಬಂದು ಅನುಭವ ಮಂಟಪದಲ್ಲಿ ಒಬ್ಬ ಮುಖ್ಯ ಅನುಭಾವಿಯಾಗಿ ತಮ್ಮ ಆತ್ಮೋನ್ನತಿಯ ನಡೆದುಕೊಂಡ ಶರಣರು ಇವರಾಗಿದ್ದರು. ಕಾಯಕವೇ ಕೈಲಾಸ ತತ್ವದ ಒಂದು ಪ್ರಾಮಾಣಿಕತೆಯನ್ನು ಕೇತಯ್ಯನವರು ಪಡೆದುಕೊಂಡಿದ್ದರು. ಕಾಯಕ ಶರಣರ ಜೀವನದಲ್ಲಿ ಅದೊಂದು ಆಧ್ಯಾತ್ಮದ ಶ್ರೇಷ್ಠ ದರ್ಶನವೂ ಸಹಿತ ಹೌದು. ಶ್ರಮ ಸಂಸ್ಕೃತಿಯ ಮೂಲಕ ಎಚ್ಚರಿಸುವ ಉದ್ಯೋಗದ ಸೃಷ್ಟಿ, ನಿತ್ಯ ಜೀವನದಲ್ಲಿ ಆತ್ಮೋನ್ನತಿಗೆ ಸಮರ್ಪಿಸಿಕೊಳ್ಳತಕ್ಕಂತಹ ಅರ್ಪಿತ ಭಾವವೂ ಸಹಿತ ಶರಣರದು. ಕಲ್ಯಾಣ ನಾಡಿನ ಶರಣರ ತತ್ವಗಳಿಂದ ಪ್ರೇರಿತರಾಗಿ ತಮ್ಮ ಹೆಂಡತಿಯ ಜೊತೆಗೂಡಿ ಬಿದಿರಿನ ಪರಿಕರಗಳನ್ನು ಮಾಡಿ ಕಲ್ಯಾಣದಲ್ಲಿ ಮಾರಾಟ ಮಾಡ್ತಾ ಇದ್ರು. ಕಾಯಕದಿಂದ ಬಂದದ್ದನ್ನು ದಾಸೋಹ ಸೇವೆಗೈಯುವ, ಉಳಿದದ್ದನ್ನು ಪ್ರಸಾದವಾಗಿ ಸ್ವೀಕಾರ ಮಾಡುತ್ತಿದ್ದರು. ತನು ಮನಗಳನ್ನು ಶಿವನಿಷ್ಠೆಯ ಮೂಲಕ ಸಮರ್ಪಿಸಿದ ಕಾಯಕದ ಶ್ರೇಷ್ಠ ಕೇತಯ್ಯ ಶರಣರು ಹೌದು. ಹೊಸ ಮತವೇ ಲಿಂಗವಾಗಿ ಕಸವೆಂಬ ಕರಡಿಯ ಹಸನ ಮನವದಕ್ಕೆ ಶಿವದಾರ ದಾಸೋಹ ಉಣಿಸಲು ಶಿವಶರಣ ಕೇತನಿಗೆ ಜನಪದರಲ್ಲಿ ಶಿವ ಆತ್ಮೀಯ ಸ್ನೇಹಿತ. ಅಷ್ಟೇ ಅಲ್ಲ, ರೈತನಾಗಿ ಭೂಮಿಯನ್ನು ಉಳುಮೆ ಮಾಡತಕ್ಕಂತಹ ರೂಪಕಗಳಲ್ಲಿ ಶಿವ ಕಂಡು ಬರ್ತಾನೆ. ಸರಳ ಮತ್ತು ಬಹುಶೀಘ್ರವಾಗಿ ಭಕ್ತರಿಗೆ ವರ ನೀಡತಕ್ಕಂಥವನು. ಭಕ್ತನಿಗೆ ಕೋಪ ಬಂದಾಗ ಶಿವನ ಮೇಲೆ ಪ್ರೀತಿಯಿಂದ ಕೋಪಿಸಿಕೊಳ್ಳತಕ್ಕಂತಹ ಸಾಕಷ್ಟು ದೃಷ್ಟಾಂತಗಳೇನಿದ್ದಾವಲ್ಲ, ಜನಪದರಲ್ಲಿ ಮಾತ್ರ ನಮಗೆ ಸಿಗ್ತವ. ಭಕ್ತರ ಕಷ್ಟಕ್ಕೆ ಓಗೊಡುವ, ಧಾವಿಸುವ ದೈವ ಶಿವ. ಕೇತಯ್ಯನವರ ಕಾಯಕನಿಷ್ಠೆ ಖ್ಯಾತವಾಗುತ್ತಾ ಇರಬೇಕಾದ್ರೆ ಶಿವ ಕೇತಯ್ಯನವರನ್ನು ಪರೀಕ್ಷೆ ಮಾಡಲು ಮುಂದಾಗುತ್ತಾನೆ. ಶಿಷ್ಟದ ಜನಪದ ಗೀತೆಗಳಲ್ಲಿ ಹೊನ್ನು ಹಣದ ಸಹಾಯ ಮಾಡಲು ಮುಂದಾಗತಕ್ಕಂತಹ ಸಾಕಷ್ಟು ಕಥನಗಳು ನಮಗೆ ಕಂಡು ಬರ್ತಾವ. ಹಸನಾದ ಕಾಯಕಕ್ಕೆ ಕರಡಿಯಬೇಕು, ಕೊರಳಲ್ಲಿ ಧರಿಸಲು ಶಿವದಾರ ಬೇಕು, ಶಿವ ಮತವೇ ಲಿಂಗವಾಗಿ ದಾಸೋಹ ಉಣಿಸಲು ಶಿವ ಮುಂದಾಗುವ ಸನ್ನಿವೇಶ ಕಂಡು ಬಂದಾಗ, ಕಾಡಿನಲ್ಲಿ ಒಂದಿನ ಕೇತಯ್ಯನವರು ಬಿದಿರನ್ನು ಕತ್ತರಿಸುವಾಗ ಅದರಿಂದ ಅಪಾರವಾದಂತಹ ಹೊನ್ನು ಬೀಳಲು ಪ್ರಾರಂಭವಾಗುತ್ತದೆ ಅಂತ. ಇದನ್ನು ನೋಡಿದ ಮುಂದಿನ ಬೆಳಗ್ಗೆ ಹೋಗಿ ಬಿದಿರನ್ನು ಕತ್ತರಿಸಲು ಮುಂದಾದಾಗ ಮತ್ತೆ ಹೊನ್ನು ಬೀಳಲು ಪ್ರಾರಂಭವಾಗುತ್ತದೆ ಅಂತ. ಆಗ ಕೇತಯ್ಯನವರು, ಇದೇನು ಶಿವ, ಶಿವ ಈ ಹುಳುಗಳು ಎಲ್ಲಿ ನೋಡಿದರಲ್ಲಿ ಹುಳುಗಳು ಎಂದು ಶಿವನನ್ನು ಪ್ರಶ್ನೆ ಮಾಡ್ತಾನೆ. ಬಂಗಾರದ ಹುಳು ಹತ್ತಿ ಭಂಗವಾಗಿದೆ, ಬಿದಿರು ಕಂಗಳಿಗೆ ಬೇಡ ಹೊಲೆಯಿಂದ, ದಾಸೋಹ ಸಂಘ ಜೋಡಣೆಗೆ ಕುಂದು ಎಂದ. ಶರಣರ ಪ್ರಕಾರ ಹೊನ್ನು ಭಕ್ತಿ ಮತ್ತು ಕಾಯಕದಿಂದ ದೂರವಿರಿಸತಕ್ಕಂತಹ ಅಹಂಕಾರವನ್ನು ಹೆಚ್ಚಿಸತಕ್ಕಂಥದ್ದು ಹೊನ್ನು. ಅದು ಮೋಹವನ್ನು ಕೊಡುವಂಥದ್ದು. ಹೀಗಾಗಿ ಹೊನ್ನನ್ನು ಅವರು ಸೂತಕದಂತೆ ನೋಡಿದಂಥವರು. ಈ ಕಂಗಳಿಗೆ ಹೊನ್ನು ಹೊಲೆಯಿದ್ದಂತೆ, ಈ ಬಿದಿರಿಗೆ ಹೊನ್ನ ಹುಳ ಹತ್ತಿದೆ, ಇದರಿಂದ ದಾಸೋಹವೇ. ಮತ್ತೊಂದು ಗಿಡದ ಬಿದಿರನ್ನು ಕಡಿದರು ಮುತ್ತುಗಳು ಉದುರಲು ಪ್ರಾರಂಭವಾದವು. ಮೆಳೆ ಮೆಳೆ ತಿರುಗಿದರು ಅವುಗಳಲ್ಲಿ ಒಂದೂ ಬಿದಿರು ಕಾಣಲಿಲ್ಲ. ಮೆಳೆ ತುಂಬ ನೋಡಿದರು ಮುತ್ತು ಮಣಿ ಮಾಣಿಕ್ಯ ಮಳಮಳಿಸಿದವು. ಅವನ್ನ ನೋಡಿದ ತಕ್ಷಣ ಚಿಟ್ಟನೆ ಚೀರಿ ಇವೆಲ್ಲ ಹೊಲೆ ಎಂದ. ಮತ್ತೊಮ್ಮರು ಪ್ರಯತ್ನದಿಂದ ರಭಸದಿಂದ ಬಿದಿರನ್ನು ಕಿತ್ತಿದಾಗ ಆ ಬಿದಿರಿನ ಮೊನೆ ದೇಹಕ್ಕೆ ನಾಟಿ ರಕ್ತಸ್ರಾವವಾಗ್ತದ. ದೇವ ಆ ದೇಹದ ನೋವಿಗಿಂತ ಅಂದಿನ ದಾಸೋಹದ ಚಿಂತೆ ಅವರನ್ನು ಕಾಡುತ್ತದೆ. ಸೂರ್ಯ ಮುಳುಗ್ತಾ ಇದ್ದಾನೆ, ಸಂಜೆಯಾಗ್ತಾ ಇದೆ, ಜಂಗಮ ದಾಸೋಹದ ಸೇವೆ ಮಾಡಬೇಕು ಆ ಚಿಂತೆ ಕಾಡ್ತಾ ಇದೆ. ಹಾರದಿರು ಪಡುಗಡಲ ಏರಿ ಇಳಿಯುವ ರವಿಯೇ, ಮಾರಹರನಾಣೆ ಎನ್ನಾಣೆ ಶಿವಶರಣ ಧೀರ ಕಾಯಕದ

ಮನದಾಣಿ, ಶಿವಶರಣ ಧೀರ ಕಾಯಕದ ಮನದಾಣಿ. ಸೂರ್ಯ ಮುಳುಗುವ ಪಶ್ಚಿಮ ದಿಕ್ಕಿನಲ್ಲಿ ಪ್ರಕೃತಿಯ ಕಲರವ ಸ್ತಬ್ಧವಾಗತಕ್ಕಂತಹ ಆ ಸಾಯಂಕಾಲದ ಸಮಯವದು. ಶರಣ ಮೇದಾರಕ್ಕೆ ತಯ್ಯನವರು, ಸೂರ್ಯ ನೀ ಮುಳುಗಬೇಡ, ನೀ ಮುಳುಗಿದರೆ ಶಿವನ ಮೇಲಾಣೆ ನಮ್ಮ ಶರಣರ ಕಾಯಕದ ಮೇಲಾಣೆ ಅಂತ ಹೇಳ್ತಾನೆ. ಆಗ ಕೇತಯ್ಯ ಶರಣರ ಒಂದು ಕಾಯಕ ಶ್ರದ್ನಿಷ್ಠೆಗೆ ಸೂರ್ಯನೂ ಸಹಿತ ತಲೆ ಬಾಕ್ತಾನೆ. ಅಂದರೆ ಬಸವ ತತ್ವ ನಿಸರ್ಗ ತತ್ವವಾಗಿ ಶರಣರನ್ನು ಪ್ರೇರೇಪಿಸತಕ್ಕಂತಹ ಪ್ರಾಮಾಣಿಕ ಹನುವು ಸಹಿತ ಅದು ಅಂತ. ತಮ್ಮ ದೇಹದ ಮೇಲೆ ಆಗಿರತಕ್ಕಂತಹ ನೋವನ್ನು ಪರಿಗಣಿಸದೆ ಪತ್ನಿ ಸಾತವ್ಯರಿಗೆ ಹೇಳ್ತಾರೆ, ಈ ಬಿದಿರಿನಿಂದ ಮರ ಬುಟ್ಟಿ ಹಿಡಿದು ಮಾರಾಟಿ ಮಾಡಿ ಹಣ ತೆಗೆದುಕೊಂಡು ಬಾ. ಸೂರ್ಯ ಮುಳುಗುವುದರ ಒಳಗೆ ದಾಸೋಹ ಸೇವೆ ಮಾಡಬೇಕು. ದೇಹದ ನೋವನ್ನು ಪರಿಗಣಿಸದೆ ಪತ್ನಿ ಅವರು ನೋವಿನಿಂದ ಹೇಳ್ತಾರೆ, ಅದರಂತೆ ಸಾತವ್ವ ಮಾಡ್ತಾಳೆ. ನಂತರ ದಾಸೋಹದ ಕೊನೆಗೆ ತಮ್ಮ ಎದೆಗೆ ಚುಚ್ಚಿರತಕ್ಕಂತಹ ಆ ಬಿದಿರನ್ನು ತೆಗೆ ಎಂದು ಪತ್ನಿಗೆ ಆದೇಶ ಮಾಡ್ತಾರೆ. ಅದರಂತೆ ಆಕೆ ಮಾಡಿದಳು. ತಕ್ಷಣ ಕೇತಯ್ಯನವರ ಪ್ರಾಣ ಹೊರಟು ಹೋಗುತ್ತದೆ. ಇರುಳೆಲ್ಲ ಸಾತವ್ವ ಹೊರಳಾಡಿ ಪತಿ ನೆನೆದು ಮರುಳು, ನಾನಿನ್ನು ಗೋಳಿಡಲು ಎಲೆ ಜೀವ ತರುಳಾಗಿ ಮಾಡು ಕಾಯಕವ. ಇರುಳೆಲ್ಲ ಸಾತವ್ವ ಹೊರಳಾಡಿ ಪತಿ ನೆನೆವು ಮರುಳು, ನಾನಿನ್ನು ಗೋಳಡಲು ಎಲೆ ಜೀವ ತರುಳಾಗಿ ಮಾಡು ಕಾಯಕವ ಅಂತ ಹೇಳ್ತಾ ರಾತ್ರಿಯೆಲ್ಲ ಸಾತವ್ವ ಪತಿಯನ್ನು ನೆನೆದು ದುಃಖಿತಾಳೆ, ರೋದನಗೈತಾಳೆ. ಜನಪದರಲ್ಲಿ ಈ ಸತಿಪತಿ ಭಾವವೇನಿದೆಯಲ್ಲ ಆಧ್ಯಾತ್ಮದ ಒಂದು ಅನುಸಂಧಾನ. ಪರಸ್ಪರ ಗೌರವ ಶಿವಶಕ್ತಿಯ ಸಮಾಗಮವೆಂಬ ಒಂದು ನಂಬಿಕೆ ದಾಂಪತ್ಯ ಜೀವನಕ್ಕೆ ಭದ್ರ ಅಡಿಪಾಯ ಮತ್ತು ಪವಿತ್ರವಾದಂತಹ ಸ್ನೇಹ ಸಂಬಂಧವನ್ನದು ಕೊಡುತ್ತದೆ. ಹೀಗೆ ಶರಣ ಕುಲ ಕರುಳ ಬಳ್ಳಿಯ ಸಂಬಂಧಕ್ಕಿಂತ ಹೆಚ್ಚು ಅದು. ಮೀದಾರ ಕೇತಯ್ಯನ ಮತ್ತು ಬಸವಣ್ಣನವರು ಏಕಾತ್ಮವಾದಂತಹ ಒಂದು ಪ್ರಸಂಗ ಇಲ್ಲಿ ಬರ್ತದೆ. ಕವಿಗಳು ಇದನ್ನು ಪವಾಡದ ಕತೆ ಅಂತ ಹೇಳ್ತಾರೆ. ಆದರೆ ಕಾಯಕ ಸಂಸ್ಕೃತಿಯ ಮೇರುತನದ ಒಂದು ರೋಮಾಂಚನಕಾರಿ ವಾಸ್ತವ ಸತ್ಯವೂ ಸಹಿತ ಹೌದು. ಹೂಗಾರ ಮಾದಣ್ಣ ಕಲ್ಯಾಣ ನಾಡಿನ ಶರಣರಿಗೆ ಹೂವು ಪತ್ರೆ ಕೊಡತಕ್ಕಂತಹ ಒಬ್ಬ ಶ್ರೇಷ್ಠ ಕಾಯಕದ ಶರಣ. ಊರಲ್ಲಿ ಏನೇ ನಡೆದರೂ ಕಲ್ಯಾಣದ ಶರಣರಿಗೆ ಮೊದಲು ವಿಷಯ ತಿಳಿಸತಕ್ಕಂತಹ ಸುದ್ದಿವಾಹಕ. ಕೇತಯ್ಯನವರ ದುಃಖದ ಒಂದು ಸಾವಿನ ಸುದ್ದಿ ಕಲ್ಯಾಣದ ಶರಣರಿಗೆ ಮಾದಯ್ಯ ತಲುಪಿಸಬೇಕಾಗಿತ್ತು. ಅದರಂತೆ ಮಾದಯ್ಯ ಮಾಡ್ತಾನೆ. ಜನಪದರಲ್ಲಿ ಮೇದಾರ ಕೇತಯ್ಯನವರ ಸಾವಿನ ನಂತರವೂ ಅರ್ಥಗರ್ಭಿತವಾದಂತಹ ಘಟನೆಗಳು ಸಹಿತ ಕಂಡು ಬರ್ತವ. ಇಂತಹ ಈ ಸುದ್ದಿಯಿಂದ ಕಲ್ಯಾಣದಲ್ಲಿರತಕ್ಕಂತಹ ಬಸವಣ್ಣನವರಿಗೆ ತಲುಪಿದ ತಕ್ಷಣ ಬಸವಣ್ಣನವರು ಲಿಂಗೈಕ್ಯರಾಗ್ತಾರೆ. ಸಾವಿನಲ್ಲಿಯೂ ಸಹಿತ ಈ ಶರಣರ ದೇಹ ಮತ್ತು ಪ್ರಾಣ ಒಂದಾಗುತ್ತವೆ. ಅಂತು ಬಸವನ ಹರಣ ಕುಂತಲ್ಲೇ ನೀಗಿದನು ನಿಂತು ನೋಡಿದರು ಜಂಗಮರು. ಅಂತು ಬಸವನ ಹರಣ ಕುಂತಲ್ಲೇ ನೀಗಿದರು ನಿಂತು ನೋಡಿದರು ಜಂಗಮರು. ಗೋಳಿಡುತ್ತ ಬಂತಿಂದು ಕೇಳು ಜಗಕ್ಕೆಂದ. ಗೋಳಿಡುತ್ತ ಬಂತಿಂದು ಕೇಳು ಜಗಕ್ಕೆಂದ. ಕಲ್ಯಾಣ ನಾಡಿನ ನೀತಾರನ ಸಾವು ಶಾರೀರಿಕ ಅಂತವಲ್ಲದು ಅನುಭಾವಿಕ ಪಯಣದ ಮೂಲಕ ಏಕವಾಗುವ ಒಂದು ತಾದಾತ್ಮಕತೆ ನಮ್ಮ ಜನಪದರಲ್ಲಿ ಕಂಡುಬರುತ್ತದೆ. ಸಾವಿನಲ್ಲಿ ಬಸವಣ್ಣ ಮತ್ತು ಶರಣ ಮೇದಾರ ಕೇತಯ್ಯನವರ ಭೇಟಿಯಾಗುವ ಒಂದು ನಂಬಿಕೆ ಜನಪದರದು. ಈ ದೃಶ್ಯದಿಂದ ಮಡಿವಾಳ ಮಾಚಯ್ಯನವರು ನಿರಾಶೆ ಮತ್ತು ತೀವ್ರವಾದ ಆಘಾತಕ್ಕೆ ಒಳಗಾಗುತ್ತಾರೆ. ಬಸವಣ್ಣನವರನ್ನು ಕಳೆದುಕೊಂಡೆ ಎಂಬ ಅತೀವವಾದ ಒಂದು ಸಂಕಟ ದುಃಖ ಕಾಡುತ್ತದೆ. ಆದರೆ ಶರಣರ ಸಾವು ದೈವ ಭಕ್ತಿಯಿಂದ ಎಚ್ಚರವಾಗುವ, ಅಂದರೆ ಯೋಗ ನಿದ್ರೆಯಲ್ಲಿ ವಿಶ್ರಾಂತಿ ಪಡ ಶರಣರು ಮತ್ತೆ ಎಚ್ಚರಗೊಳ್ಳುವ ಸತ್ಯದ ವಾಸ್ತವ ಸಂಗತಿ ಅಂತಂದು ಹೇಳ್ಬೋದು ಅಂತಂದು. ಹೀಗೆ ಅನೇಕ ಸಂದರ್ಭದಲ್ಲಿ ಬಸವಣ್ಣನವರ ಸಂಬಂಧವನ್ನು ನಾವಿಲ್ಲಿ ಕಂಡುಕೊಂಡಾಗ ಬಸವಣ್ಣನವರನ್ನು ಪರ ಎನ್ನುವುದಕ್ಕಿಂತ ಅವರು ಒಬ್ಬ ಘನ ಮಹಿಮ ಮಾನಸಿಕ ಭಕ್ತ ಒತ್ತಾಸೆಯಾಗಿ ಅಲ್ಲಿ ಕಂಡು ಬರುತ್ತದೆ ನಮಗೆ. ಬಸವಣ್ಣ ಶರಣ ಸಿದ್ಧಾಂತದ ಆಲದ ಗಿಡ, ತಾಯಿ ಬೇರು, ಶರಣ ಸಂಕುಲವೆಲ್ಲ ಬೆಳಲು ಬೇರಿಗೆ ಆಶ್ರಯಿಸಿದ್ದು ರೋಮಾಂಚನದ ಅನುಭೂತಿಯೂ ಸಹಿತ ಅದು ಅಂತ. ಕೇತಯ್ಯನವರ ಧಾರ್ಮಿಕ ಪ್ರಜ್ಞೆ ಇಷ್ಟಕ್ಕೆ ಅಂತ್ಯವಾಗುವುದಿಲ್ಲ. ಜೀವಮುಕ್ತಿಯಿಂದ ಕಾಯ ನಿರ್ಮಲವಾಗುತ್ತದೆ,

0: ಪ್ರಾಣವು ಸಹಿತ ಪವಿತ್ರವಾಗುತ್ತದೆ. ಹೀಗೆ ಮನ ಬುದ್ಧಿ ಇಂದ್ರಿಯಗಳ ಸೀಮೆಯನ್ನು ದಾಟಿ ತಾನೇ ಶರಣನಾಗಿ ನಿಲ್ಲುವ ಒಂದು ಜೀವನ್ ಮುಕ್ತಿಯ ಸಮಯ ಅಂತಂದರೆ ಮೇದಾರ ಕೇತಯ್ಯನವರ ಜೀವನದಲ್ಲಿ ಅದು ಕಂಡುಬರ್ತದೆ ಅಂತಂದು ಬಸವಣ್ಣವರನ್ನು ಗುರುವಾಗಿ ತತ್ವವಾಗಿಸಿ ಕೇತಯ್ಯ ಹೇಳಿದ್ದು ಒಂದಾದರೆ, ಕಾಯಕದಲ್ಲಿ ಮರಣವನ್ನಪ್ಪಿದಾಗ ಬಸವಣ್ಣ ಕೈಲಾಸಕ್ಕೆ ಬಂದು ನನ್ನನ್ನು ರಕ್ಷಣೆ ಮಾಡಿದ. ಪರಶಿವ ಎಂದರೆ ಬಸವಣ್ಣ. ಹೀಗಾಗಿ ಬಸವಣ್ಣ ನಿರಾಕಾರ ಭಗವಂತ ಶರಣ ಮೇದಾರ ಕೇತಯ್ಯನವರಿಗೆ ಅಂತ. ಮೇದ ಕೇತಯ್ಯನಂತಹ ಶರಣರ ಒಂದು ಶ್ರಮ ಸಂಸ್ಕೃತಿ ಇದು. ದೇಹ ಶ್ರಮ ಸಮರ್ಪಣಾ ಭಕ್ತಿಯ ಕಾಯಕ ತತ್ವವೂ ಸಹಿತ ಇಲ್ಲಿ ಅಡಗಿದೆ ಎಂದು ಹೇಳ್ಬೋದು. ಇಲ್ಲಿ ಬಸವಣ್ಣನವರೇ ದೇವರು. ಸಂರಕ್ಷಿತನಾಗಿರತಕ್ಕಂತಹ ಒಂದು ಭಾವುಕ ಭಕ್ತಿ ಅಂತಂದರೆ ಕೇತಯ್ಯನವರದಾಗಿತ್ತು. ಹೀಗಾಗಿ ಶರಣ ತಮ್ಮ ವೈಯಕ್ತಿಕ ವೃತ್ತಿ ಬದುಕಿನ ಅನುಭವಗಳನ್ನು ಪ್ರಾಸಂಗಿಕವಾಗಿ ಇಲ್ಲಿ ಬಳಸಿಕೊಂಡಿದ್ದಾರೆ ಎನ್ನುವುದು ಸಹಿತ ನಿಜ.
1: ಇದುವರೆಗೆ ಜನಪದರಲ್ಲಿ ಮೇದಾರ ಕೇತಯ್ಯ ಈ ಕುರಿತು ಮಾತನಾಡಿದವರು ಡಾಕ್ಟರ್ ಸರ್ವಮಂಗಳ ಸಕ್ರಿ. ನೆರವು ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಇಂದು ಬೆಳಗ್ಗೆ ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯನ್ನುದ್ದೇಶಿಸಿ ಹಂಚಿಕೊಂಡ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಮರುಪ್ರಸಾರ ರಾಜ್ಯವ್ಯಾಪಿಯಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ.
1: ಆಕಾಶವಾಣಿ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಈಗ ಮರುಪ್ರಸಾರವಾಗಲಿದೆ.
2: ನನ್ನ ಪ್ರಿಯ ದೇಶವಾಸಿಗಳೇ, ನಮಸ್ಕಾರ. ನಮ್ಮ ಜೀವನದಲ್ಲಿ ಕೆಲವು ದಿನಾಂಕಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಕ್ಯಾಲೆಂಡರ್ ಅಗತ್ಯವೇ ಇರುವುದಿಲ್ಲ. ಇಂದು ಅಂದರೆ ಜುಲೈ 26 ಅಂತಹದ್ದೇ ಒಂದು ದಿನಾಂಕವಾಗಿದೆ. ಇಂದು ಕಾರ್ಗಿಲ್ ವಿಜಯ ದಿವಸ. ಈ ದಿನ ನಮ್ಮಲ್ಲಿ ಹೆಮ್ಮೆಯನ್ನು ತುಂಬುತ್ತದೆ. ಇದು ನಮ್ಮ ವೀರ ಸೈನಿಕರ ಅಸಾಧಾರಣ ಧೈರ್ಯವನ್ನು ನೆನಪಿಗೆ ತರುತ್ತದೆ. ಕಾರ್ಗಿಲಿನ ಎತ್ತರವಾದ ಶಿಖರಗಳು, ಪ್ರತಿಕೂಲ ಹವಾಮಾನ, ಶತ್ರುಗಳ ತೀವ್ರ ಸವಾಲುಗಳು ಮತ್ತು ಎಲ್ಲ ರೀತಿಯ ದುರ್ಗಮ ಪರಿಸ್ಥಿತಿಗಳು ನಮ್ಮ ಯೋಧರ ಮುಂದಿದ್ದವು. ಆದರೆ ಅವರ ಅಚಲ ಧೈರ್ಯ, ಅಸಾಧಾರಣ ಶೌರ್ಯ ಮತ್ತು ದೇಶಭಕ್ತಿಯ ಸಂಕಲ್ಪವು ಪ್ರತಿಯೊಂದು ಸವಾಲಿಗಿಂತಲೂ ಎತ್ತರವಾಗಿ ನಿಂತಿತು. ಮಾತೃಭೂಮಿಯ ಭದ್ರತೆ, ಸ್ವಾಭಿಮಾನ ಮತ್ತು ಸಾರ್ವಭೌಮತ್ವವನ್ನು ಕಾಪಾಡುವ ಉದ್ದೇಶದಿಂದ ಅವರು ತಮ್ಮ ಸರ್ವಸ್ವವನ್ನೂ ಭಾರತ ಮಾತೆಗೆ ಸಮರ್ಪಿಸಿದರು. ಇಂದು ಕಾರ್ಗಿಲ್ ವಿಜಯ ದಿವಸದಂದು ನಾನು ಎಲ್ಲ ವೀರ ಸೈನಿಕರಿಗೆ ಮತ್ತು ಹುತಾತ್ಮರಿಗೆ ಶ್ರದ್ಧೆಯಿಂದ ನಮಿಸುತ್ತೇನೆ. ಸ್ನೇಹಿತರೆ, ಇಂದು ಭಾರತ ತನ್ನ ವೀರರನ್ನು ಸ್ಮರಿಸಿಕೊಳ್ಳುವುದು ಮಾತ್ರವಲ್ಲದೆ ಹೊಸ ಪೀಳಿಗೆಗೆ ಅವರ ಗಾಥೆಯನ್ನು ತಿಳಿಸುತ್ತದೆ. ಇದೇ ಭಾವನೆಯೊಂದಿಗೆ ಈ ವರ್ಷ ಒಂದು ವಿಶೇಷ ಶೌರ್ಯ ವಿಜಯ ಯಾತ್ರೆಯನ್ನು ಆಯೋಜಿಸಲಾಗಿದೆ. ಜುಲೈ 14 ದೆಹಲಿಯ ರಾಷ್ಟ್ರೀಯ ಯುದ್ಧ ಸ್ಮಾರಕದಿಂದ ಪ್ರಾರಂಭವಾಗಿರುವ ಈ ಮೋಟಾರ್ಸೈಕಲ್ ಯಾತ್ರೆ ದ್ರಾಸ್ನಲ್ಲಿರುವ ಕಾರ್ಗಿಲ್ ಯುದ್ಧ ಸ್ಮಾರಕವನ್ನು ತಲುಪಲಿದೆ. ಒನ್ ರೈಡ್ ಒನ್ ನೇಷನ್ ಒನ್ ಸಲ್ಯೂಟ್ ಎಂಬುದೇ ಇದರ ಸಂದೇಶವಾಗಿದೆ. ರಾಷ್ಟ್ರಕ್ಕಾಗಿ ಮಾಡಿದ ತ್ಯಾಗವನ್ನು ಎಂದಿಗೂ ಮರೆಯಲಾಗದು ಎಂಬುದನ್ನು ಈ ಯಾತ್ರೆ ನಮಗೆ ನೆನಪಿಸುತ್ತದೆ. ಸ್ನೇಹಿತರೆ, ಇಂದು ಭಾರತವು ತನ್ನ ಸೈನಿಕರ ಸಾಹಸದ ಜೊತೆಗೆ ತನ್ನ ತಾಂತ್ರಿಕ ಸಾಮರ್ಥ್ಯಗಳನ್ನು ನಿರಂತರವಾಗಿ ಬಲಪಡಿಸುತ್ತಿದೆ. ಕೆಲವು ದಿನಗಳ ಹಿಂದೆ INS ಮಹೇಂದ್ರಗಿರಿಯನ್ನು ಭಾರತೀಯ ನೌಕಾಪಡೆಗೆ ಸೇರಿಸಲಾಯಿತು. ಈ ಆಧುನಿಕ ಯುದ್ಧ ನೌಕೆಯನ್ನು ಸಂಪೂರ್ಣವಾಗಿ ಭಾರತದಲ್ಲಿಯೇ ವಿನ್ಯಾಸಗೊಳಿಸಿ ಭಾರತದಲ್ಲಿಯೇ ನಿರ್ಮಿಸಲಾಗಿದೆ. 75% ಹೆಚ್ಚು ಸ್ಥಳೀಯ ವಸ್ತುಗಳನ್ನು ಇದರಲ್ಲಿ ಬಳಸಲಾಗಿದೆ. ಇದು ಆತ್ಮನಿರ್ಭರ ಭಾರತ, ಸ್ವಾವಲಂಬಿ ಭಾರತದ ವೃದ್ಧಿಸುತ್ತಿರುವ ಶಕ್ತಿಯ ಸಂಕೇತವಾಗಿದೆ. ಈ ತಿಂಗಳು DRDO ಪಿನಾಕಾ

ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ ಇದನ್ನು ಕೂಡ ಯಶಸ್ವಿಯಾಗಿ ಪರೀಕ್ಷಿಸಿತು. ಈ ಯಶಸ್ಸಿನ ಹಿಂದೆ ನಮ್ಮ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ಸಾಮೂಹಿಕ ಪರಿಶ್ರಮ ಅಡಗಿದೆ. ಕೇವಲ 2 ಅಥವಾ 3 ದಿನಗಳ ಹಿಂದೆ ಕುಶಾ ಕ್ಷಿಪಣಿಯನ್ನು ಸಹ DRDO ಯಶಸ್ವಿಯಾಗಿ ಪರೀಕ್ಷಿಸಿತು. ಸ್ನೇಹಿತರೆ, ಇಂದು ರಕ್ಷಣಾ ಉತ್ಪಾದನೆಯಾಗಲಿ, ರಕ್ಷಣಾ ರಫ್ತುಗಳಾಗಲಿ, ಅಥವಾ ಸ್ನೇಹಪರ ರಾಷ್ಟ್ರಗಳೊಂದಿಗೆ ರಾಜಕೀಯ ಸಹಕಾರವಾಗಲಿ, ಭಾರತ ನಿರಂತರವಾಗಿ ಹೊಸ ಎತ್ತರಕ್ಕೆ ಏರುತ್ತಿದೆ. ಈ ತಿಂಗಳ ಆರಂಭದಲ್ಲಿ ನಾನು ಇಂಡೋನೇಷ್ಯಾದಲ್ಲಿದ್ದೆ. ಅಲ್ಲಿ ಬ್ರಹ್ಮೋಸ್ ಮತ್ತು ಅಸ್ತ್ರ ಎಂಬ ಕ್ಷಿಪಣಿಗಳ ಕುರಿತು ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಭಾರತದ ರಕ್ಷಣಾ ಉಪಕರಣಗಳು ಮತ್ತು ತಂತ್ರಜ್ಞಾನದಲ್ಲಿ ಜಾಗತಿಕ ಮಟ್ಟದಲ್ಲಿ ವಿಶ್ವಾಸ ವೃದ್ಧಿಸುತ್ತಿದೆ. ಬನ್ನಿ, ಈ ಕಾರ್ಗಿಲ್ ವಿಜಯ ದಿವಸದಂದು ನಮ್ಮ ಅಮರ ಹುತಾತ್ಮರಿಗೆ ಗೌರವವನ್ನು ಸಲ್ಲಿಸೋಣ ಮತ್ತು ಸುರಕ್ಷಿತ, ಸಮರ್ಥ ಮತ್ತು ಆತ್ಮನಿರ್ಭರ ಸ್ವಾವಲಂಬಿ ಭಾರತವನ್ನು ನಿರ್ಮಿಸುವ ನಮ್ಮ ಸಂಕಲ್ಪವನ್ನು ಮತ್ತಷ್ಟು ಬಲಪಡಿಸೋಣ. ನನ್ನ ಪ್ರಿಯ ದೇಶವಾಸಿಗಳೇ, ಮನದ ಮಾತಿನ ಹಿಂದಿನ ಸಂಚಿಕೆಯಲ್ಲಿ ಕ್ಯಾಚ್ ದಿ ರೈನ್ ಅಭಿಯಾನದ ಬಗ್ಗೆ ನಾನು ನಿಮ್ಮೊಂದಿಗೆ ಮಾತನಾಡಿದ್ದೆ. ಪ್ರತಿ ಮಳೆಹನಿಯನ್ನೂ ಸಂರಕ್ಷಿಸುವ ಈ ಅಭಿಯಾನವನ್ನು ಸಾಮೂಹಿಕ ಚಳುವಳಿಯಾಗಿ ಪರಿವರ್ತಿಸಬೇಕು ಎಂದು ಆಗ್ರಹಿಸಿದ್ದೆ. ಕ್ಯಾಚ್ ದಿ ರೈನ್ ಸಂದೇಶವು ತುಂಬ ಸರಳವಾಗಿದೆ. ಎಲ್ಲಿ ಮಳೆ ಬೀಳುವುದೋ ಮತ್ತು ಯಾವಾಗ ಮಳೆ ಬೀಳುವುದೋ ಆಗ ಆ ನೀರನ್ನು ಸಂಗ್ರಹಿಸಿ. ಈ ನಿಟ್ಟಿನಲ್ಲಿ ಜುಲೈ 4 ರಾಷ್ಟ್ರವ್ಯಾಪಿ ವಿಶೇಷ ಅಭಿಯಾನ ಕೂಡ ನಡೆಯುತ್ತಿದೆ. ಈ ಉಪಕ್ರಮದಡಿಯಲ್ಲಿ ಮಳೆ ನೀರು ಕೊಯ್ಲು, ಅಂತರ್ಜಲ ಮರುಪೂರಣ, ಹಳೆಯ ಜಲಮೂಲಗಳ ಪುನರುಜ್ಜೀವನ ಮತ್ತು ವೃಕ್ಷಾರೋಪಣವನ್ನು ಮತ್ತಷ್ಟು ಉತ್ತೇಜಿಸಲಾಗುತ್ತಿದೆ. ಗ್ರಾಮಗಳಾಗಲಿ ಅಥವಾ ನಗರಗಳಾಗಲಿ, ಪಂಚಾಯತ್ಗಳು ಅಥವಾ ಸಾಮಾಜಿಕ ಸಂಸ್ಥೆಗಳಾಗಲಿ, ಎಲ್ಲೆಡೆ ಜನರು ಉತ್ಸಾಹದಿಂದ ಭಾಗವಹಿಸುತ್ತಿರುವುದು ನನಗೆ ಅತ್ಯಂತ ಸಂತಸ ತಂದಿದೆ. ಕೆಲವೆಡೆ ಹಳೆಯ ಕೆರೆಗಳಿಂದ ಹೂಳು ತೆಗೆಯಲಾಗುತ್ತಿದ್ದರೆ, ಇನ್ನು ಕೆಲವೆಡೆ ಬಾವಿಗಳು ಮತ್ತು ಮೆಟ್ಟಿರು ಬಾವಿಗಳನ್ನು ಕೂಡ ಪುನರುಜ್ಜೀವನಗೊಳಿಸಲಾಗುತ್ತಿದೆ. ಬಳಕೆಯಾಗದ ಬೋರ್ವೆಲ್ಗಳು ಈಗ ಅಂತರ್ಜಲ ಮರುಪೂರಣಕ್ಕೆ ಮಾಧ್ಯಮವಾಗಿವೆ. ಸ್ನೇಹಿತರೆ, ಮಧ್ಯಪ್ರದೇಶದ ಸಿಧಿ ಜಿಲ್ಲೆಯಲ್ಲಿ ಸುಮಾರು 1,500 ಕೊಳಗಳನ್ನು ನಿರ್ಮಿಸಲಾಗಿದೆ. ನರಸಿಂಗ್ಪುರದಲ್ಲಿ ಅಮೃತ ಸರೋವರಗಳು, ಅಂದರೆ ಪುನರುಜ್ಜೀವನಗೊಂಡ ಜಲಮೂಲಗಳನ್ನು ಪುನಃಸ್ಥಾಪಿಸಲಾಗಿದೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಗಮನಾರ್ಹ ಮಟ್ಟದಲ್ಲಿ ಜಲ ಸಂಗ್ರಹ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಲಾಗಿದೆ. ಆಂಧ್ರಪ್ರದೇಶದ ನಂದ್ಯಾಲ್ನಲ್ಲಿ ಎಲ್ಲ ಗ್ರಾಮ ಪಂಚಾಯತ್ಗಳು ಈ ಅಭಿಯಾನಕ್ಕೆ ಸೇರಿಕೊಂಡಿವೆ. ಅಲ್ಲದೆ ಹಳೆಯ ಕೆರೆಗಳನ್ನು ಮತ್ತೆ ಜನೋಪಯೋಗಿಗೊಳಿಸಲಾಗಿದೆ. ನಮ್ಮ ನಗರಗಳೂ ಇದರಲ್ಲಿ ಹಿಂದುಳಿದಿಲ್ಲ. ಛತ್ತೀಸ್ಗಢದ ಕೋರ್ಬಾ, ಒಡಿಶಾದ ಭುವನೇಶ್ವರ ಮತ್ತು ಆಂಧ್ರಪ್ರದೇಶದ ವಿಜಯನಗರಂನಲ್ಲಿ ಈ ಅಭಿಯಾನದ ಉತ್ಸಾಹಪೂರ್ಣ ಫಲಿತಾಂಶಗಳು ಗೋಚರಿಸುತ್ತಿವೆ. ಬನ್ನಿ, ನಮ್ಮ ಸುತ್ತಮುತ್ತಲಿನ ಕೊಳ, ಬಾವಿ ಅಥವಾ ಮೆಟ್ಟಿಲು ಬಾವಿಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳೋಣ. ಪ್ರತಿ ಹನಿ ನೀರನ್ನು ಉಳಿಸೋಣ. ಇಂದು ಉಳಿಸಲಾದ ಪ್ರತಿಯೊಂದು ಹನಿಯು ಮುಂಬರುವ ಪೀಳಿಗೆಯ ಭವಿಷ್ಯಕ್ಕೆ ದೊಡ್ಡ ಆಸ್ತಿಯಾಗಲಿದೆ. ನನ್ನ ಪ್ರೀತಿಯ ದೇಶಬಾಂಧವರೇ, ಕೆಲವೇ ದಿನಗಳ ಹಿಂದೆ ಗ್ಲಾಸ್ಗೋದಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟವು ಪ್ರಾರಂಭವಾಯಿತು. ಪ್ರತಿಯೊಬ್ಬ ಭಾರತೀಯನೂ ಭಾರತೀಯ ತಂಡಗಳಿಗೆ ನಿರಂತರವಾಗಿ ತಮ್ಮ ಶುಭಾಶಯಗಳನ್ನು ಸಲ್ಲಿಸುತ್ತಿದ್ದಾರೆ. ಎಲ್ಲ ಆಟಗಾರರು ಮತ್ತು ಕ್ರೀಡಾಪಟುಗಳು ಅಸಾಧಾರಣವಾದ ಪ್ರದರ್ಶನವನ್ನು ನೀಡಿ ಜನರ ಹೃದಯ ಗೆಲ್ಲಬೇಕೆಂದು ಅವರ ಆಶಯವಾಗಿದೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವಕರು ಕ್ರೀಡೆಯಲ್ಲಿ ಗಮನಾರ್ಹ ಸಾಧನೆಯನ್ನು ಮೆರೆದಿದ್ದಾರೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ PV ಸಿಂಧು ಪಾತ್ರರಾಗಿದ್ದಾರೆ. ಅವರ ಈ ಸಾಧನೆ ಬಗ್ಗೆ ಇಡೀ ರಾಷ್ಟ್ರ ಹೆಮ್ಮೆ ಪಡುತ್ತದೆ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ತನ್ನ ಮೊದಲ ಟೆಸ್ಟ್ ಪಂದ್ಯವನ್ನು ಗೆದ್ದಿದೆ. ಇದು ಐತಿಹಾಸಿಕವಾದಂಥ ಗೆಲುವಾಗಿದೆ. ನಮ್ಮ ತಂಡ 270 ರನ್ಗಳ ಬೃಹತ್ ಅಂತರದಿಂದ ಪಂದ್ಯವನ್ನು ಗೆದ್ದಿದೆ. ಆದರೆ ವಿಷಯ ಇಷ್ಟಕ್ಕೇ ಸೀಮಿತವಾಗಿಲ್ಲ. ಲಾರ್ಡ್ಸ್ನ ಸುದೀರ್ಘ ಇತಿಹಾಸದಲ್ಲಿ ಮಹಿಳಾ ತಂಡದ ಮೊದಲ ಟೆಸ್ಟ್ ಪಂದ್ಯ ಇದಾಗಿತ್ತು. 1983 ಭಾರತ ತನ್ನ ಮೊದಲ ಕ್ರಿಕೆಟ್ ವಿಶ್ವಕಪ್ಪನ್ನು ಗೆದ್ದದ್ದು ಇದೇ ಮೈದಾನದಲ್ಲಿ ಎಂಬುದು ಗಮನಾರ್ಹ. ಈಗ ನಮ್ಮ ನಾರೀಶಕ್ತಿ ಇಲ್ಲಿ ರಾಷ್ಟ್ರದ ಹೆಸರನ್ನು ಪ್ರಕಾಶಮಾನಗೊಳಿಸಿದೆ.

ಸ್ನೇಹಿತರೆ, ಅತ್ಯಂತ ಮಹತ್ವಪೂರ್ಣವಾದಂತಹ ಕೆಲವು ಸಣ್ಣ ಉಪಕ್ರಮಗಳೂ ಸಹ ಇವೆ. ಕೇರಳದ ಎರ್ನಾಕುಲಂನ ದಕ್ಷಿಣ ಚಿತ್ತೂರಿನಲ್ಲಿ ಅಂತಹ ಒಂದು ಕ್ರೀಡಾ ಸಂಬಂಧಿತ ಉಪಕ್ರಮದ ಬಗ್ಗೆ ನನಗೆ ತಿಳಿದು ಬಂದಿದೆ. ಅಲ್ಲಿನ ಒಂದು ಶಾಲೆಯಲ್ಲಿ ಸಂಸ್ಕೃತ ಕ್ಲಬ್ ಇದೆ. ಅಭಿಲಾಷ್ ಜಿ ಎಂಬ ಈ ಶಾಲೆಯ ಶಿಕ್ಷಕರು ಬಹಳ ವಿಶಿಷ್ಟ ರೀತಿಯಲ್ಲಿ ಸಂಸ್ಕೃತವನ್ನು ಜನಪ್ರಿಯಗೊಳಿಸುತ್ತಿದ್ದಾರೆ. ಈ ಉಪಕ್ರಮಕ್ಕೆ ಅಕ್ಷರ ಕಂದುಕ್ ಎಂದು ಹೆಸರಿಡಲಾಗಿದೆ. ಇದರಲ್ಲಿ ಸಂಸ್ಕೃತ ಅಕ್ಷರಗಳನ್ನು ಫುಟ್ಬಾಲ್ನಲ್ಲಿ ಬಳಸುವ ಪದಗಳಿಗೆ ಜೋಡಿಸುವ ಮೂಲಕ ಸರಳ ರೀತಿಯಲ್ಲಿ ವಿವರಿಸಲಾಗುತ್ತದೆ. ಇದರಿಂದ ಕಲಿಕೆ ಆನಂದದಾಯಕವಾಗುತ್ತದೆ ಮತ್ತು ತಮ್ಮ ಕ್ರೀಡೆಗಳತ್ತ ಜನರ ಆಕರ್ಷಣೆ ಹೆಚ್ಚಾಗುತ್ತದೆ. ನನ್ನ ಪ್ರಿಯ ದೇಶವಾಸಿಗಳೇ, ಕಳೆದ ಭಾನುವಾರ ವಿಕ್ರಮ್-1 ಇದರ ಯಶಸ್ವಿ ಉಡಾವಣೆಯ ನಂತರ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆಯಿಂದ ಬೀಗುತ್ತಿದ್ದಾನೆ. ಭಾರತದ ಬಾಹ್ಯಾಕಾಶ ವಲಯದ ಯಶಸ್ಸಿನ ಈ ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಇದು ಖಾಸಗಿ ವಲಯದಿಂದ ಅಭಿವೃದ್ಧಿಪಡಿಸಲ್ಪಟ್ಟ ವಿಕಸಿತ ಭಾರತದ ಮೊದಲ ರಾಕೆಟ್ ಆಗಿದೆ. ಒಂದು ಕಾಲದಲ್ಲಿ ಕಲ್ಪನೆಗೂ ಮೀರುವಂಥದ್ದು ಎಂದು ಪರಿಗಣಿಸಲ್ಪಡುತ್ತಿದ್ದ ರಾಕೆಟನ್ನು ಇಂದು ನಮ್ಮ ಯುವ ನಾವೀನ್ಯಕಾರರು ಸಾಧಿಸಿ ತೋರಿಸಿಕೊಟ್ಟಿದ್ದಾರೆ. ಅವರು ಗಮನಾರ್ಹ ರೀತಿಯಲ್ಲಿ ತಮ್ಮ ಕೌಶಲ್ಯ, ಉತ್ಸಾಹ ಮತ್ತು ತಾಳ್ಮೆಯನ್ನು ಪ್ರದರ್ಶಿಸಿದ್ದಾರೆ. ಸುದೀರ್ಘ ಕಾಲದವರೆಗೆ ನಮ್ಮ ಬಾಹ್ಯಾಕಾಶ ವಲಯ ಖಾಸಗಿ ವಲಯಕ್ಕೆ ಮುಕ್ತವಾಗಿರಲಿಲ್ಲ. ಹಾಗಾಗಿ ಈ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿದ್ದ ಅನೇಕ ಯುವಕರಿಗೆ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶ ಲಭಿಸುತ್ತಿರಲಿಲ್ಲ. ಯುವಕರ ಹಿತಾಸಕ್ತಿಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಬಾಹ್ಯಾಕಾಶ ವಲಯವನ್ನು ಖಾಸಗಿ ಉದ್ಯಮಕ್ಕೆ ಮುಕ್ತಗೊಳಿಸಿದ್ದೇವೆ. ಇಂದು ಅದರ ಫಲಿತಾಂಶಗಳಿಗೆ ಜಗತ್ತು ಸಾಕ್ಷಿಯಾಗುತ್ತಿದೆ. ಸ್ನೇಹಿತರೆ, ನಮ್ಮ ಯುವಕರು ವಿಜ್ಞಾನ ಕ್ಷೇತ್ರದಲ್ಲಿಯೂ ಭಾರತದ ಹಿರಿಮೆಯನ್ನು ಉಚ್ಚಮಟ್ಟಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ವಿಜ್ಞಾನ ಒಲಂಪಿಯಾಡ್ಗಳು ವಿಶ್ವದ ಪ್ರಮುಖ ಸ್ಪರ್ಧೆಗಳ ಪಟ್ಟಿಗೆ ಸೇರಿವೆ. ಈ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಇದೇ ತಿಂಗಳು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮತ್ತು ಗಣಿತಶಾಸ್ತ್ರದಲ್ಲಿ ಒಲಂಪಿಯಾಡ್ಗಳು ನಡೆದವು. ಈ ಸ್ಪರ್ಧೆಗಳಲ್ಲಿ ಭಾರತೀಯ ತಂಡವು ಅದ್ಭುತವಾದ ಪ್ರದರ್ಶನವನ್ನು ನೀಡಿತು. ಭೌತಶಾಸ್ತ್ರ ಒಲಂಪಿಯಾಡ್ನಲ್ಲಿ ನಮ್ಮ 5 ವಿದ್ಯಾರ್ಥಿಗಳು ಚಿನ್ನದ ಪದಕಗಳನ್ನು ಗೆದ್ದರು ಮತ್ತು ಭಾರತವು ಅಗ್ರಶ್ರೇಯಾಂಕವನ್ನು ಪಡೆದುಕೊಂಡಿತು. ಕಳೆದ ದಶಕದಲ್ಲಿ ಪ್ರತಿ ಭೌತಶಾಸ್ತ್ರ ಒಲಂಪಿಯಾಡ್ನಲ್ಲಿಯೂ ನಮ್ಮ ದೇಶದ ವಿದ್ಯಾರ್ಥಿಗಳು ಚಿನ್ನ ಅಥವಾ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ. ರಸಾಯನಶಾಸ್ತ್ರ ಒಲಂಪಿಯಾಡ್ನಲ್ಲಿಯೂ ಸಹ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ. ಇಲ್ಲಿಯವರೆಗಿನ ನಮ್ಮ ಅತ್ಯುತ್ತಮ ಪ್ರದರ್ಶನ ಇದಾಗಿದೆ. ಜೀವಶಾಸ್ತ್ರ ಒಲಂಪಿಯಾಡ್ನಲ್ಲಿ ಕೂಡ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಚಿನ್ನದ ಪದಕ ಸೇರಿದಂತೆ ಅನೇಕ ಪದಕಗಳನ್ನು ಗೆದ್ದಿದ್ದಾರೆ. ಅದೇ ರೀತಿ ಗಣಿತ ಒಲಂಪಿಯಾಡ್ನಲ್ಲಿ ನಮ್ಮ ವಿದ್ಯಾರ್ಥಿಗಳು 2 ಚಿನ್ನ ಮತ್ತು 4 ಬೆಳ್ಳಿ ಪದಕಗಳನ್ನು ಗಿಟ್ಟಿಸಿಕೊಂಡಿದ್ದಾರೆ. ದೇಶದ ಯುವಶಕ್ತಿಯ ಬಗ್ಗೆ ನನಗೆ ಅಪಾರ ಹೆಮ್ಮೆ ಎನಿಸುತ್ತದೆ. ಒಲಂಪಿಯಾಡ್ಗಳು ಮತ್ತು ಹ್ಯಾಕಥಾನ್ಗಳ ಸಂಸ್ಕೃತಿ ಭಾರತದಲ್ಲಿ ಸ್ಥಿರವಾಗಿ ಬೆಳೆಯುತ್ತಿರುವುದನ್ನು ನೋಡಿ ನನಗೆ ಬಹಳ ಸಂತೋಷವಾಗುತ್ತದೆ. ದೇಶದ ಹೆಚ್ಚು ಹೆಚ್ಚು ಯುವಕರು ಇಂತಹ ವೇದಿಕೆಗಳಲ್ಲಿ ಆಸಕ್ತಿಯನ್ನು ತೋರಿಸುತ್ತಾರೆ ಮತ್ತು ಭಾರತಕ್ಕೆ ಕೀರ್ತಿ ತರುತ್ತಾರೆ ಎಂದು ನನಗೆ ವಿಶ್ವಾಸವಿದೆ. ನನ್ನ ಪ್ರಿಯ ದೇಶಬಾಂಧವರೇ, ಪ್ರತಿಭೆ ಮತ್ತು ಏನನ್ನಾದರೂ ಸಾಧಿಸುವ ಛಲ ಎರಡನ್ನೂ ಹೊಂದಿರುವಾಗ ಪ್ರತಿಯೊಂದು ಮಾರ್ಗವೂ ಸುಲಭವಾಗುತ್ತದೆ. ಕಾಶ್ಮೀರದ ಸಾಂಪ್ರದಾಯಿಕ ಬಗೂಚಾಪೆಯ ಕುರಿತು ಪ್ರಸ್ತುತ ಮಾಡಲಾಗುತ್ತಿರುವ ಪ್ರಯತ್ನಗಳಲ್ಲಿ ಇಂತಹ ಒಂದು ನೋಟವನ್ನು ನಾವು ಕಾಣಬಹುದು. ಇದನ್ನು ಜೊಂಡು ಮತ್ತು ಭತ್ತದ ಹುಲ್ಲಿನಿಂದ ಸಿದ್ಧಪಡಿಸಲಾಗುತ್ತದೆ. ಈ ಬಗೂಚಾಪೆ ತಯಾರಿಸುವ ಸಂಪ್ರದಾಯ ಹಲವಾರು ವರ್ಷಗಳಷ್ಟು ಹಿಂದಿನದು. ಈ ಪ್ರಕ್ರಿಯೆಯು ಕಾಶ್ಮೀರದ ಜಗು ಪ್ರದೇಶಗಳಿಂದ ಹುಲ್ಲು ಮತ್ತು ಜೊಂಡುಗಳನ್ನು ಕೊಯ್ಲು ಮಾಡುವುದರೊಂದಿಗೆ ಪ್ರಾರಂಭವಾಗುತ್ತದೆ. ಬಿಸಿಲಿನಲ್ಲಿ ಒಣಗಿಸಿ ವಸ್ತುಗಳನ್ನು ವಿಂಗಡಿಸಿ ಸ್ವಚ್ಛಗೊಳಿಸಿದ ನಂತರ ಕೈಯಿಂದ ನೇಯ್ಗೆ ಮಾಡುವ ಪ್ರಕ್ರಿಯೆಯು ಪ್ರಾರಂಭವಾಗುತ್ತದೆ. ಇಬ್ಬರು ಕುಶಲಕರ್ಮಿಗಳು ಒಂದು ಚಾಪೆಯನ್ನು ನೇಯಲು ಸುಮಾರು 4 ದಿನಗಳು ಬೇಕಾಗುತ್ತವೆ. ಈ ಚಾಪೆ ಅತ್ಯಂತ ವಿಶಿಷ್ಟವಾಗಿದೆ ಮತ್ತು ಪರಿಸರ ಸ್ನೇಹಿಯೂ ಆಗಿದೆ. ಈ ಚಾಪೆಯ ಒಂದು ಪ್ರಮುಖ ವೈಶಿಷ್ಟ್ಯವೆಂದರೆ ಬೇಸಿಗೆಯಲ್ಲಿ ಇದು ತಂಪನ್ನು ಮತ್ತು ಚಳಿಗಾಲದಲ್ಲಿ ಉಷ್ಣತೆಯನ್ನು ನೀಡುತ್ತದೆ. ಹಿಂದೆ ಪ್ರತಿ ಕಾಶ್ಮೀರಿ ಮನೆಯಲ್ಲೂ ಇದು ಕಂಡುಬರುತ್ತಿದ್ದರೂ ಕಳೆದ ಕೆಲವು ವರ್ಷಗಳಿಂದ ಇದರ ಬಳಕೆ ಗಣನೀಯವಾಗಿ ಕಡಿಮೆಯಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಶ್ರೀನಗರದ ಗುಲಾಂ ಹುಸೇನ್ ಅವರು ಮತ್ತು ಅವರ ಮಗಳು ತಂಜಿಲಾ ಒಂದು ಪ್ರತಿಜ್ಞೆಯನ್ನು ಕೈಗೊಂಡರು. ಇಬ್ಬರು
ವಗು ಕರಕುಶಲತೆಯ

ಸಂಪ್ರದಾಯವನ್ನು ಪುನರುಜ್ಜೀವನಗೊಳಿಸಲು ಟೊಂಕ ಕಟ್ಟಿ ನಿಂತರು. ಗುಲಾಂ ಹುಸೇನ್ ಜಿ ಬಹಳ ಸಾಧಾರಣ ಕುಟುಂಬದ ಹಿನ್ನೆಲೆಯವರು. ಈ ಪ್ರಯತ್ನದಲ್ಲಿ ಅವರು ಹಲವಾರು ಸವಾಲುಗಳನ್ನು ಕೂಡ ಎದುರಿಸಬೇಕಾಯಿತು. ಆದಾಗ್ಯೂ ವಗು ಅನ್ನು ಸಂರಕ್ಷಿಸುವ ಅವರ ಸಂಕಲ್ಪವು ದೃಢವಾಗಿತ್ತು. ನೋಡ ನೋಡುತ್ತಲೇ ಈ ಉಪಕ್ರಮಕ್ಕೆ ಬಹಳಷ್ಟು ಜನರು ಕೈಜೋಡಿಸಿದರು. ಗುಲಾಂ ಹುಸೇನ್ ಅವರು ಈ ಕರಕುಶಲತೆಯನ್ನು ಸಾಕಷ್ಟು ಅಭಿವೃದ್ಧಿಪಡಿಸಿದರು. ತಮ್ಮ ಧ್ಯೇಯಕ್ಕಾಗಿ ಅವರಿಗೆ ಸ್ಥಳೀಯ ಮಟ್ಟದಲ್ಲಿ ಸರ್ಕಾರದ ಬೆಂಬಲ ಕೂಡ ಲಭ್ಯವಾಯಿತು. ಇಂದು ಬಹಳಷ್ಟು ಜನಪ್ರಿಯತೆಯನ್ನು ಗಳಿಸುತ್ತಿರುವ ವಗು ದೇಶದ ಇತರ ಭಾಗಗಳನ್ನು ಸಹ ತಲುಪುತ್ತಿದೆ. ಈ ಪ್ರಯತ್ನದಲ್ಲಿ ಭಾಗಿಯಾಗಿರುವ ಪ್ರತಿಯೊಬ್ಬರ ಬಗ್ಗೆ ನನಗೆ ಅತ್ಯಂತ ಹೆಮ್ಮೆ ಎನಿಸುತ್ತದೆ. ಇಂದು ನಾವೆಲ್ಲರೂ ಸ್ಥಳೀಯ ಉತ್ಪನ್ನಗಳಿಗೆ ಒತ್ತು ನೀಡುತ್ತಿದ್ದೇವೆ. ವೋಕಲ್ ಫಾರ್ ಲೋಕಲ್, ಸ್ಥಳೀಯ ವಸ್ತುಗಳಿಗೆ ಪ್ರಾಧಾನ್ಯತೆ, ಈ ಮಂತ್ರದೊಂದಿಗೆ ನಾವು ಮುಂದುವರಿಯುತ್ತಿದ್ದೇವೆ. ಈ ಹಿನ್ನೆಲೆಯಲ್ಲಿ ಕಾಶ್ಮೀರದ ವಗು ನಿಮ್ಮ ಮನೆಯನ್ನು ಅಲಂಕರಿಸಲಿ ಎಂಬ ಬಗ್ಗೆ ಆಲೋಚಿಸುತ್ತೀರಲ್ವೇ? ಸ್ನೇಹಿತರೆ, ನಮ್ಮ ದೇಶದಲ್ಲಿ ಚಹಾ ಕೇವಲ ಪಾನೀಯ ಮಾತ್ರ ಅಲ್ಲ, ಇದು ಒಂದು ರೀತಿಯ ಆತ್ಮೀಯತೆಯ ಅನುಭೂತಿಯೂ ಆಗಿದೆ. ಬೆಳಗಿನ ಆರಂಭವೇ ಇರಲಿ, ಸ್ನೇಹಿತರೊಂದಿಗೆ ಭೇಟಿಯೇ ಇರಲಿ, ಅಥವಾ ಕುಟುಂಬದೊಡನೆ ಕೆಲಕಾಲ ಕಳೆಯುವ ಸಮಯವೇ ಇರಲಿ, ಚಹಾ ಪ್ರತಿಯೊಂದು ಸಂದರ್ಭದ ಭಾಗವೇ ಆಗಿಬಿಡುತ್ತದೆ. ಹಾಗೆಯೇ ಚಹಾದೊಂದಿಗೆ ನನ್ನ ಸಂಬಂಧ ಏನೆಂದು ನಿಮಗೆಲ್ಲ ತಿಳಿದೇ ಇದೆ. ಆದರೆ ಇಂದು ನಾನು ಮಾತನಾಡುತ್ತಿರುವ ಚಹಾ ಕೇವಲ ರುಚಿಯನ್ನು ಮಾತ್ರವಲ್ಲದೆ ಅನೇಕ ಸೋದರಿಯರ ಜೀವನದಲ್ಲಿ ಸ್ವಾವಲಂಬನೆಯ ಹೊಸ ಸುವಾಸನೆಯನ್ನು ಕರಗಿಸಿ ತುಂಬಿಸಿದೆ. ಉತ್ತರ ಪ್ರದೇಶದ ಬಿಜ್ನೋರ್ ಜಿಲ್ಲೆಯ ಲಖೀವಾಲಾ ಗ್ರಾಮದಲ್ಲಿ ಸ್ವಸಹಾಯ ಗುಂಪಿನೊಂದಿಗೆ ತೊಡಗಿಸಿಕೊಂಡಿರುವ ಮಹಿಳೆಯರು ವಿದುರ್ ಪ್ರೇರಣಾ ಸ್ವದೇಶಿ ಹರ್ಬಲ್ ಟೀ ಇದನ್ನು ತಯಾರಿಸಿದ್ದಾರೆ. ಇದರಲ್ಲಿ ನಿಂಬೆ, ಹುಲ್ಲು, ಅಮೃತಬಳ್ಳಿ, ಜ್ಯೇಷ್ಠಮಧು, ತುಳಸಿ, ಕಚ್ಚಾ ಅರಿಶಿಣ, ದಾಲ್ಚಿನ್ನಿ, ಏಲಕ್ಕಿ ಮತ್ತು ಸೋಂಪು ಇತ್ಯಾದಿ ನೈಸರ್ಗಿಕ ವಸ್ತುಗಳು ಬೆರೆತಿವೆ. ತನ್ನ ವಿಶಿಷ್ಟ ರುಚಿ ಹಾಗೂ ಗುಣಲಕ್ಷಣಗಳಿಂದಾಗಿ ಈ ಚಹಾ ಬಹಳ ಕಡಿಮೆ ಸಮಯದಲ್ಲಿ ಜನಪ್ರಿಯತೆಯನ್ನು ಗಳಿಸಿದೆ. ಈ ಗಿಡಮೂಲಿಕೆ ಚಹಾವು ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭಮೇಳ ಮತ್ತು ದೆಹಲಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಆಹಾರ ಉತ್ಸವದಲ್ಲಿ ವ್ಯಾಪಕ ಪ್ರಶಂಸೆಯನ್ನು ಗಳಿಸಿಕೊಂಡಿದೆ. ವಿದೇಶಗಳಿಂದ ಬಂದ ಪ್ರವಾಸಿಗರೂ ಸಹ ಇದರ ಬಗ್ಗೆ ಆಸಕ್ತಿಯನ್ನು ತೋರಿಸಿದ್ದಾರೆ. ಸ್ನೇಹಿತರೆ, ಅತ್ಯಂತ ಸ್ಫೂರ್ತಿದಾಯಕ ವಿಷಯವೆಂದರೆ ಇದರ ಆರಂಭ. ಈ ಸಂಪೂರ್ಣ ಪ್ರಯತ್ನವು ಕೇವಲ 1 ಲಕ್ಷ ರೂಪಾಯಿನಿಂದ ಪ್ರಾರಂಭವಾಯಿತು. ಇಂದು ಈ ಬ್ರ್ಯಾಂಡ್ ದೇಶದಾದ್ಯಂತ ಪ್ರಮುಖ ಸಂಸ್ಥೆಗಳನ್ನು ತಲುಪಿದೆ. ಸ್ಥಳೀಯ ಜ್ಞಾನ, ಪ್ರಕೃತಿ ಮತ್ತು ಮಹಿಳೆಯರ ಆತ್ಮವಿಶ್ವಾಸ ಒಟ್ಟೊಟ್ಟಿಗೆ ಸೇರಿದಾಗ ಒಂದು ಸಣ್ಣ ಪ್ರಯತ್ನ ಕೂಡ ದೊಡ್ಡ ಬದಲಾವಣೆಯ ಆರಂಭವಾಗುವುದು ಎಂದು ಈ ಉಪಕ್ರಮವು ಸಾರುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದು ದೇಶಾದ್ಯಂತ ಜನರು ತಾಯಿಯ ಹೆಸರಿನಲ್ಲಿ ಒಂದು ವೃಕ್ಷ, ಈ ಅಭಿಯಾನದ ಮೂಲಕ ಪ್ರಕೃತಿಯ ಕಡೆಗೆ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ. ಸಮಾಜವು ಈ ಮನೋಭಾವದೊಂದಿಗೆ ಸಂಪರ್ಕಗೊಂಡಾಗ ಅನೇಕ ಸುಂದರ ಮತ್ತು ಸ್ಫೂರ್ತಿದಾಯಕ ಉದಾಹರಣೆಗಳು ಹೊರಹೊಮ್ಮುತ್ತವೆ. ಸ್ನೇಹಿತರೆ, ಅಹಮದಾಬಾದ್ನಲ್ಲಿ ಸಾರ್ವಜನಿಕ ಭಾಗವಹಿಸುವಿಕೆಯ ಒಂದು ಅದ್ಭುತ ಶಕ್ತಿಯನ್ನು ಪ್ರದರ್ಶಿಸಲಾಯಿತು. ಭಾಡಸ್ ಪ್ರದೇಶದಲ್ಲಿ 1 ಗಂಟೆಯೊಳಗೆ 3.5 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನು ನೆಡಲಾಯಿತು. 25,000ಕ್ಕೂ ಅಧಿಕ ಮಂದಿ ಇದರಲ್ಲಿ ಭಾಗವಹಿಸಿದ್ದರು. ಶಾಲಾ ಮಕ್ಕಳು, NCC ಕ್ಯಾಡೆಟ್ಗಳು, ಸ್ವಯಂ ಸೇವಕರು ಮತ್ತು ನಾಗರಿಕರು, ಹೀಗೆ ಎಲ್ಲರೂ ಈ ಅಭಿಯಾನದಲ್ಲಿ ಒಟ್ಟಾಗಿ ಭಾಗವಹಿಸಿದ್ದರು. ಮುಂಬರುವ ವರ್ಷಗಳಲ್ಲಿ ಈ ಸಸಿಗಳು ದಟ್ಟವಾದ ನಗರಾರಣ್ಯವನ್ನು ರೂಪಿಸುತ್ತವೆ. ಈ ಪ್ರಯತ್ನವನ್ನು ಗಿನ್ನಿಸ್ ಪುಸ್ತಕದಲ್ಲಿ ದಾಖಲಿಸಲಾಗಿದೆ. ಸ್ನೇಹಿತರೆ, ತಾಯಿಯ ಹೆಸರಿನಲ್ಲಿ ಒಂದು ಮರ, ಈ ಅಭಿಯಾನದ ಅಡಿಯಲ್ಲಿ ಉತ್ತರ ಪ್ರದೇಶದಲ್ಲಿಯೂ ಜನಶಕ್ತಿಯ ಅದ್ಭುತ ಸಂಕಲ್ಪ ಕಂಡುಬಂದಿದೆ. July 12 ಒಂದೇ ಒಂದು ದಿನದಲ್ಲಿ 35 ಕೋಟಿಗೂ ಹೆಚ್ಚು ಸಸಿಗಳನ್ನು ಅಲ್ಲಿ ನೆಡಲಾಯಿತು. ಉತ್ತರ ಪ್ರದೇಶದ ಸಂಸತ್ ಸದಸ್ಯನಾಗಿ ಇದು ನನಗೆ ವಿಶೇಷ ಹೆಮ್ಮೆಯ ವಿಷಯವಾಗಿದೆ. ನನ್ನ ಪ್ರಿಯ ದೇಶವಾಸಿಗಳೇ, ಮರ ಕೇವಲ ಮನುಷ್ಯರಿಗಾಗಿ ಮಾತ್ರವಲ್ಲ, ಇದು ಅಸಂಖ್ಯಾತ ಜೀವರಾಶಿಗೆ ನಿವಾಸವೂ ಕೂಡ. ಗುಜರಾತ್ನ ಗಿರ್ ಕಾಡುಗಳಲ್ಲಿ ಸುಮಾರು 60 ವರ್ಷಗಳ ನಂತರ ಭಾರತೀಯ ಬೂದುಮಂಗಟ್ಟೆ ಹಕ್ಕಿಗಳು ಪುನಃ ತಮ್ಮ ಗೂಡನ್ನು ಕಟ್ಟುತ್ತಿವೆ. ಇದು ಗಿರ್ನಲ್ಲಿ ವರ್ಷಗಳಿಂದ ನಡೆಯುತ್ತಾ ಬಂದಿರುವ ಸಂರಕ್ಷಣೆ ಮತ್ತು ಪುನರ್ಸ್ಥಾಪನೆ ಪ್ರಯತ್ನಗಳ ಫಲವಾಗಿದೆ. ಮಂಗಟ್ಟೆ ಪಕ್ಷಿಗಳನ್ನು ಕಾಡುಗಳ

ಸೀತ ಎಂದು ಕರೆಯಲಾಗುತ್ತದೆ. ಇವು ಹಣ್ಣುಗಳನ್ನು ತಿನ್ನುತ್ತವೆ ಮತ್ತು ಬೀಜಗಳನ್ನು ದೂರ ದೂರದವರೆಗೆ ತಲುಪಿಸುತ್ತವೆ. ಅವೇ ಬೀಜಗಳಿಂದ ಕಾಡಿನಲ್ಲಿ ಹೊಸ ಹೊಸ ಮರಗಳು ತಲೆಯೆತ್ತುತ್ತವೆ. ಈ ರೀತಿ ಒಂದು ಹಕ್ಕಿ ಒಂದು ಕಾಡನ್ನು ಪುನಃ ಹಸಿರಿನಿಂದ ನಳನಳಿಸುವಂತೆ ಮಾಡುವುದರಲ್ಲಿ ಸಹಾಯ ಮಾಡುತ್ತದೆ. ನಿಮ್ಮ ಜೀವನದಲ್ಲಿನ ಕೆಲವು ವಿಶೇಷ ಸಂದರ್ಭಗಳನ್ನು ಪ್ರಕೃತಿಯೊಂದಿಗೆ ಸಂಪರ್ಕಿಸಲು ನಾನು ನಿಮ್ಮೆಲ್ಲರಲ್ಲೂ ಕೇಳಿಕೊಳ್ಳುತ್ತೇನೆ. ತಾಯಿಯ ಹೆಸರಿನಲ್ಲಿ ಒಂದು ಗಿಡವನ್ನು ನೆಡಿ. ಇಂದು ನೆಟ್ಟ ಒಂದು ಸಣ್ಣ ಸಸಿ ಹಸಿರು, ಶುದ್ಧ ಗಾಳಿ ಮತ್ತು ಮುಂದಿನ ಪೀಳಿಗೆಗೆ ಒಂದು ಸುಂದರ ಭವಿಷ್ಯದ ಪರಂಪರೆಯಾಗಬಹುದು. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದು ಪ್ಲಾಸ್ಟಿಕ್ ಮಾಲಿನ್ಯ ಇಡೀ ವಿಶ್ವದ ಪರಿಸರಕ್ಕೆ ಭಾರೀ ಸವಾಲೆನಿಸಿದೆ. ಇದೆಲ್ಲ ನಿಮಗೆ ಗೊತ್ತು. ಏಕಬಳಕೆಯ ಪ್ಲಾಸ್ಟಿಕ್ನ ತ್ಯಾಜ್ಯವು ವರ್ಷಗಳ ಕಾಲ ಪ್ರಕೃತಿಗೆ ಹಾನಿಯುಂಟು ಮಾಡುತ್ತಲೇ ಇರುತ್ತದೆ. ಆದ್ದರಿಂದ ಪ್ಲಾಸ್ಟಿಕ್ನ ಸರಿಯಾದ ವಿಲೇವಾರಿ ಅತ್ಯಗತ್ಯವಾಗಿದೆ. ಸ್ನೇಹಿತರೆ, ಬಿಹಾರದ ಸೀತಾಮಡಿಯಲ್ಲಿ ಕಸದಿಂದ ರಸ, ವೇಸ್ಟ್ ಟು ವೆಲ್ತ್, ಇದರ ಒಂದು ಅದ್ಭುತ ಉದಾಹರಣೆ ಕಂಡುಬಂದಿದೆ. ಇಲ್ಲಿ ತ್ಯಾಜ್ಯದ ರೀಸೈಕ್ಲಿಂಗ್ ಮಾಡಿ ಅದರಿಂದ ಆಕರ್ಷಕ ಬೆಂಚುಗಳನ್ನು ತಯಾರಿಸಲಾಗುತ್ತದೆ. ಒಂದು ಬೆಂಚು ತಯಾರಾಗಲು ಸುಮಾರು 40 ಕಿಲೋ ಏಕಬಳಕೆ ಪ್ಲಾಸ್ಟಿಕ್ ಬಳಸಲಾಗುತ್ತದೆ. ಇದು ಬಲವಾಗಿರುತ್ತದೆ, ಬಾಳಿಕೆ ಬರುತ್ತದೆ ಮತ್ತು ಆರಾಮದಾಯಕವಾಗಿರುವ ಜೊತೆಯಲ್ಲಿ ಪರಿಸರ ಸ್ನೇಹಿಯೂ ಆಗಿರುತ್ತದೆ. ಇದನ್ನು ಸರ್ಕಾರಿ ಶಾಲೆಗಳಲ್ಲಿ, ಉದ್ಯಾನವನಗಳಲ್ಲಿ ಮತ್ತು ಸಾರ್ವಜನಿಕ ಪ್ರದೇಶಗಳಲ್ಲಿ ನೆಲೆಗೊಳಿಸಲಾಗುತ್ತದೆ. ಇದರ ಮೂಲಕ ಜನರಲ್ಲಿ ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿಯೂ ಹೆಚ್ಚಾಗುತ್ತಿದೆ. ಈ ಪ್ರಯತ್ನದಲ್ಲಿ ಸ್ಥಳೀಯ ಘಟಕ ಮತ್ತು ಜಿಲ್ಲಾಡಳಿತ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಿದೆ. ಇದು ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗಾವಕಾಶಗಳನ್ನು ಕೂಡ ಸೃಷ್ಟಿಸುತ್ತಿದೆ. ಸೀತಾಮಡಿಯಲ್ಲಿನ ಈ ಉಪಕ್ರಮವು ರೆಡ್ಯೂಸ್, ರೀಯೂಸ್ ಮತ್ತು ರೀಸೈಕಲ್ ಎನ್ನುವುದು ಕೇವಲ ಘೋಷಣೆಗಳಲ್ಲ, ಬದಲಾಗಿ ನಮ್ಮ ಜೀವನದ ಒಂದು ಭಾಗವಾಗುತ್ತಿದೆ ಎಂಬುದನ್ನು ತೋರಿಸುತ್ತದೆ. ಸ್ನೇಹಿತರೆ, ಕಳೆದ ಬಾರಿ ಮನ್ ಕಿ ಬಾತ್ನಲ್ಲಿ ನಾನು ಗಣೇಶ ಹಬ್ಬದ ಕುರಿತು ಮಾತನಾಡಿದ್ದು ನಿಮಗೆ ನೆನಪಿರಬಹುದು. ನಾವು ನಮ್ಮ ದೇಶದ ಮಣ್ಣಿನಿಂದಲೇ ತಯಾರಿಸಲಾದ ಗಣೇಶ ಮೂರ್ತಿಗೆ ಪೂಜೆ ಸಲ್ಲಿಸಬೇಕು ಎಂದು ನಾನು ಮನವಿ ಮಾಡಿದ್ದೆ. POP ಇಂದ ತಯಾರಿಸಲಾದ ಗಣೇಶ ಮೂರ್ತಿಯಾಗಲಿ ಅಥವಾ ವಿದೇಶದಿಂದ ಬಂದ ಗಣೇಶನ ಪ್ರತಿಮೆಯೇ ಆಗಿರಲಿ, ಅದರ ಬದಲು ನಾವು ನಮ್ಮದೇ ದೇಶದ ಮಣ್ಣಿನಿಂದ ತಯಾರಿಸಲಾದ ಗಣೇಶನ ಮೂರ್ತಿಯನ್ನು ಮನೆಯಲ್ಲಿ ಪ್ರತಿಷ್ಠಾಪಿಸಬೇಕು. ಈ ವಿಷಯ ಕುರಿತಂತೆ ಅನೇಕರು ನನಗೆ ಸಂದೇಶ ಕಳಿಸಿದ್ದಾರೆ ಮತ್ತು ತಮ್ಮ ಚಿಂತನೆಗಳನ್ನು ಕೂಡ ತಿಳಿಯಪಡಿಸಿದ್ದಾರೆ. ತಾವು ನನ್ನ ಈ ಮನವಿಯನ್ನು ಪಾಲಿಸುವುದಾಗಿ ತಿಳಿಸಿದ್ದಾರೆ. ಸ್ಥಳೀಯ ಮಣ್ಣಿನಿಂದ ತಯಾರಿಸಲಾಗುವ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸುವ ಸಂಕಲ್ಪ ಕೈಗೊಂಡಿರುವುದಾಗಿ ಅವರೆಲ್ಲ ತಿಳಿಸಿದ್ದಾರೆ. ಈ ವಿಷಯವನ್ನು ಈಗಾಗಲೇ ಮನ್ ಕಿ ಬಾತ್ನಲ್ಲಿ ಚರ್ಚಿಸಲಾಗಿದೆ ಮತ್ತು ಅದು ಸರಿಯಾದ ಸಮಯದಲ್ಲಿ ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡಿದೆ ಎಂದು ಕೂಡ ಅವರೆಲ್ಲ ಬರೆದಿದ್ದಾರೆ. ನಾನು ನನ್ನ ವಿನಂತಿಯನ್ನು ಪುನರುಚ್ಚರಿಸುತ್ತೇನೆ. ಈ ಗಣೇಶನ ಹಬ್ಬದಂದು ನಿಮ್ಮ ನಿಮ್ಮ ಮನೆಗಳಲ್ಲಿ ಸ್ಥಳೀಯ ಮಣ್ಣಿನಿಂದ ಮಾಡಿದ ಗಣೇಶನ ವಿಗ್ರಹವನ್ನು ಸ್ಥಾಪಿಸಿ ಮತ್ತು ಅವನನ್ನು ಪೂಜಿಸಿ. ನಿಮ್ಮ ಈ ಪ್ರಯತ್ನವು ಪ್ರಕೃತಿಯನ್ನು ಆರಾಧಿಸುವ ಒಂದು ರೂಪವೂ ಆಗಿರುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನೀವು ಬಹಳ ಹೆಮ್ಮೆ ಪಡುವಂತಹ ಓರ್ವ ವ್ಯಕ್ತಿಯ ಬಗ್ಗೆ ಈಗ ನಾನು ನಿಮಗೆ ತಿಳಿಯಪಡಿಸುತ್ತೇನೆ. ವಿಜ್ಞಾನ ಮತ್ತು ಆವಿಷ್ಕಾರ ಕ್ಷೇತ್ರದಲ್ಲಿ ಕ್ರಿಯಾಶೀಲರಾಗಿ ಕೆಲಸ ಮಾಡುತ್ತಿರುವ ಈ ವ್ಯಕ್ತಿ ಜಗತ್ತಿನಲ್ಲಿ ಮನ್ನಣೆ ಗಳಿಸುತ್ತಿರುವ ವ್ಯಕ್ತಿಯಾದರೂ ತಮ್ಮ ಮೂಲ ಬೇರುಗಳೊಂದಿಗೆ ಆಳವಾದ ಸಂಪರ್ಕ ಹೊಂದಿರುವ ವ್ಯಕ್ತಿ ಇವರಾಗಿದ್ದಾರೆ. ಅವಕಾಶ ದೊರೆತಾಗಲೆಲ್ಲ ತಮ್ಮ ಮಣ್ಣನ್ನು ಗೌರವಿಸುವುದನ್ನು ಎಂದಿಗೂ ಮರೆಯದ ಆ ವ್ಯಕ್ತಿಯೇ ಮಣಿಪುರದ ಡಾಕ್ಟರ್ ರೊನಾಲ್ಡೋ ಲೈಶ್ರಾಮ್. ಇವರ ಹೆಸರು ರೊನಾಲ್ಡೋ, ಆದರೆ ಅವರ ಕೆಲಸ ಖಗೋಳ ಭೌತಶಾಸ್ತ್ರಜ್ಞನದ್ದು. ಇವರು ಜಪಾನ್ ದೇಶದಲ್ಲಿ ಕೆಲಸ ಮಾಡುತ್ತಾರೆ ಮತ್ತು ಯಂಗ್ ಗ್ಯಾಲಕ್ಸಿಗಳ ದೊಡ್ಡ ಸಮೂಹವನ್ನು ಕಂಡುಹಿಡಿದ ತಂಡದ ಭಾಗವಾಗಿದ್ದರು. ಅವರು ಮಾಡಿದ ಕೆಲಸ ಏನೆಂದು ನೀವು ತಿಳಿಯಲು ಬಯಸಬಹುದು. ವಾಸ್ತವದಲ್ಲಿ ಅವರು ಈ ಸಂಪೂರ್ಣ ಕ್ಲಸ್ಟರ್ಗೆ ಮಣಿಪುರದ ಸುಂದರವಾದ ಸರೋವರದ ಲೋಕ್ಟಕ್ ಪ್ರೋಟೋಕ್ಲಸ್ಟರ್ ಎಂದು ಹೆಸರಿಸಿದ್ದಾರೆ. ಲೋಕ್ಟಕ್ ಒಂದು ದೊಡ್ಡ ಸಿಹಿನೀರಿನ ಸರೋವರ. ಲೋಕ್ಟಕ್ ಸರೋವರದಲ್ಲಿರುವ ತೇಲುವ ಫಂಡಿಗಳು ಒಟ್ಟಾಗಿ ಒಂದು ವಿಶಿಷ್ಟ ಭೂದೃಶ್ಯವನ್ನು ಸೃಷ್ಟಿಸುತ್ತವೆ. ಸಣ್ಣ ಸಣ್ಣ ದ್ವೀಪಗಳು ವಿಶಾಲ ಸಾಗರದಲ್ಲಿ ತೇಲುತ್ತಿರುವಂತೆ ಕಾಣುತ್ತದೆ. ಅದೇ ರೀತಿ ವಿಶ್ವದಲ್ಲಿರುವ ಈ ಯಂಗ್ ತಾರಾಗಣಗಳು ಕೂಡ
ಒಂದು ದೊಡ್ಡ ರಚನೆಯನ್ನು

ರೂಪಿಸುತ್ತವೆ. ಇಂದು ಮಣಿಪುರದ ಲೋಕ್ಟಕ್ ಕೇವಲ ದೇಶದ ಭೂಪಟದಲ್ಲಿ ಮಾತ್ರವಲ್ಲದೆ ವಿಶಾಲ ವಿಶ್ವದಲ್ಲಿ ಕೂಡ ಪ್ರಕಾಶಮಾನವಾಗಿ ಹೊಳಪನ್ನು ಪ್ರಸರಿಸುತ್ತಿದೆ. ಈ ಸಾಧನೆಯು ಪ್ರತಿಯೊಬ್ಬ ಭಾರತೀಯನ ಹೆಮ್ಮೆ ಹೆಚ್ಚಿಸುವಂಥದ್ದು. ತಮ್ಮ ಸಂಪ್ರದಾಯಗಳೊಂದಿಗೆ ಸಂಪರ್ಕದಲ್ಲಿರುತ್ತಲೇ ಹೊಸ ಎತ್ತರವನ್ನು ತಲುಪಬಹುದು ಎಂಬುದನ್ನು ಇದು ನಮ್ಮ ಯುವ ಜನತೆಗೆ ಕಲಿಸುತ್ತದೆ. ಇವು ನಕ್ಷತ್ರಗಳ ಜಗತ್ತನ್ನು ಪ್ರಜ್ವಲಿಸುವಂತೆ ಮಾಡುವ ಬೇರುಗಳಾಗಿವೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಕೆಲವೇ ದಿನಗಳ ನಂತರ ಆಗಸ್ಟ್ 7ರಂದು ನಮ್ಮ ದೇಶ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಿಸಲಿದೆ. ಈ ಸಂದರ್ಭದಲ್ಲಿ ನಾವು ನಮ್ಮ ನೇಕಾರ ಸೋದರ ಸೋದರಿಯರ ಕೌಶಲ್ಯ ಮತ್ತು ಸೃಜನಶೀಲತೆಯನ್ನು ಆಚರಿಸುತ್ತೇವೆ. ನಮ್ಮ ಈ ಸಹೋದ್ಯೋಗಿಗಳು ತಲೆಮಾರುಗಳಿಂದ ಬಂದ ಸಂಪ್ರದಾಯವನ್ನು ಮುಂದುವರಿಸುತ್ತಿದ್ದಾರೆ. ಸ್ನೇಹಿತರೆ, ಕೈಮಗ್ಗದಲ್ಲಿ ತಯಾರಾಗುವ ಪ್ರತಿಯೊಂದು ಉಡುಪೂ ಒಂದಲ್ಲ ಒಂದು ಪ್ರದೇಶ, ಸಮುದಾಯ ಮತ್ತು ಇದರೊಂದಿಗೆ ಇರುವ ಅಸಂಖ್ಯಾತ ಜನ

ನಮ್ಮ ಈ ಸಹೋದ್ಯೋಗಿಗಳು ತಲೆಮಾರುಗಳಿಂದ ಬಂದ ಸಂಪ್ರದಾಯವನ್ನು ಮುಂದುವರಿಸುತ್ತಿದ್ದಾರೆ. ಸ್ನೇಹಿತರೆ, ಕೈಮಗ್ಗದಲ್ಲಿ ತಯಾರಾಗುವ ಪ್ರತಿಯೊಂದು ಉಡುಪೂ ಒಂದಲ್ಲ ಒಂದು ಪ್ರದೇಶ, ಸಮುದಾಯ ಮತ್ತು ಇದರೊಂದಿಗೆ ಇರುವ ಅಸಂಖ್ಯಾತ ಜನರ ಕಥೆಗಳನ್ನು ನಮ್ಮ ಮುಂದೆ ಇಡುತ್ತದೆ. ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಹೆಮ್ಮೆಯಿಂದ ಸಂರಕ್ಷಿಸುವಲ್ಲಿ ತೊಡಗಿರುವ ಜನರು ಇವರಾಗಿದ್ದಾರೆ. ಈ ದಿನದಂದು ಕರಕುಶಲ ವಸ್ತುಗಳನ್ನು ಪ್ರೋತ್ಸಾಹಿಸುವ ಮೂಲಕ ನಮ್ಮ ಸಹ ನೇಕಾರರನ್ನು ಗೌರವಿಸಬೇಕೆಂದು ನಾನು ನಿಮ್ಮಲ್ಲಿ ಮನವಿ ಮಾಡುತ್ತೇನೆ. ಸ್ಥಳೀಯರಿಗೆ ಧ್ವನಿಯಾಗುವ, ಅವರನ್ನು ಪ್ರೋತ್ಸಾಹಿಸುವ ವೋಕಲ್ ಫಾರ್ ಲೋಕಲ್ ಮನೋಭಾವವನ್ನು ಮತ್ತಷ್ಟು ಬಲಪಡಿಸೋಣ. ಸ್ನೇಹಿತರೆ, ದೇಶದಲ್ಲಿ ಈಗ ಕೈಮಗ್ಗಕ್ಕೆ ನೀಡಲಾಗುತ್ತಿರುವ ಉತ್ತೇಜನದಿಂದಾಗಿ ಹೆಚ್ಚಿನ ಜನರ ಜೀವನದಲ್ಲಿ ಸಾಕಷ್ಟು ಸುಧಾರಣೆಯಾಗುತ್ತಿದೆ. ಪೋಚಂಪಲ್ಲಿಯಿಂದ ಪಾಟ್ನಾ ಮತ್ತು ಖುತಂಪಲ್ಲಿಯಿಂದ ಕಚ್ವರೆಗೂ ಇದರ ಹಲವು ಉದಾಹರಣೆಗಳು ಕಾಣಸಿಗುತ್ತವೆ. ಇಂದು ಕೈಮಗ್ಗದ ನಮ್ಮ ಹೆಮ್ಮೆಯ ಸಂಪ್ರದಾಯಕ್ಕೆ ಹೊಸ ಶಕ್ತಿ ಮತ್ತು ಗುರುತು ನೀಡುತ್ತಿರುವ ಹಲವು ವ್ಯಕ್ತಿಗಳು ಮತ್ತು ಸಮೂಹಗಳಿವೆ. ಕೆಲವು ಪೋಚಂಪಲ್ಲಿ ಇಕ್ಕತ್ನ ಸುಂದರ ಸಂಪ್ರದಾಯವನ್ನು ಮುಂದುವರಿಸುತ್ತಿದ್ದರೆ ಮತ್ತೆ ಕೆಲವು ಮಹಿಳಾ ನೇಕಾರರನ್ನು ಒಗ್ಗೂಡಿಸಿ ಉಣ್ಣೆಯ ಉತ್ಪನ್ನಗಳನ್ನು ತಯಾರಿಸುತ್ತಿದ್ದಾರೆ. ಕೆಲವರು ಕೇರಳದ ಸಾಂಪ್ರದಾಯಿಕ ಕಸಾವು ಕಲೆಯನ್ನು ಸಂರಕ್ಷಿಸುತ್ತಿದ್ದಾರೆ. ಇದು ನಮ್ಮ ತಾಯಂದಿರು ಮತ್ತು ಸೋದರಿಯರಿಗೆ ಉದ್ಯೋಗವನ್ನು ಒದಗಿಸುತ್ತಿದೆ. ಸ್ನೇಹಿತರೆ, ನಾನು ವಿಶೇಷವಾಗಿ ಉಲ್ಲೇಖಿಸಲು ಬಯಸುವ ಮತ್ತೊಂದು ವಿಷಯವಿದೆ, ಅದೇ ಖಾದಿ. ಖಾದಿ ಮಹಾತ್ಮ ಗಾಂಧಿಯವರಿಗೆ ಬಹಳ ಪ್ರೀತಿಪಾತ್ರವಾಗಿತ್ತೆಂದು ನಮಗೆಲ್ಲರಿಗೂ ತಿಳಿದೇ ಇದೆ. ಕಳೆದ ಕೆಲವು ವರ್ಷಗಳಲ್ಲಿ ಖಾದಿ ಬಹಳ ಜನಪ್ರಿಯವಾಗಿದೆ. ಕಳೆದ 12 ವರ್ಷಗಳಲ್ಲಿ ಇದರ ಮಾರಾಟ 6 ಪಟ್ಟು ಹೆಚ್ಚಾಗಿದೆ. ಈ ಮಾರಾಟದ ಅಂಕಿ ಈಗ 8,000 ಕೋಟಿ ರೂಪಾಯಿ ತಲುಪಿದೆ. ಮುಂಬರುವ ಹಬ್ಬಗಳ ಸಮಯದಲ್ಲಿ ನಿಮ್ಮೆಲ್ಲರನ್ನೂ ಸ್ವಲ್ಪ ಖಾದಿ, ಸ್ವಲ್ಪ ಕೈಮಗ್ಗ, ಕೆಲವು ಕರಕುಶಲ ವಸ್ತುಗಳನ್ನು ಖರೀದಿಸುವಂತೆ ನಾನು ವಿನಂತಿಸುತ್ತೇನೆ. ನನ್ನ ಪ್ರೀತಿಯ ದೇಶಬಾಂಧವರೇ, ಭಾರತದಲ್ಲಿ ಎಷ್ಟು ವಿಧದ ಸಂಗೀತ ವಾದ್ಯಗಳಿವೆ ಎಂದು ನಿಮ್ಮನ್ನು ನಾನು ಕೇಳಿದರೆ ನೀವು ಆಲೋಚನೆ ಮಾಡತೊಡಗುತ್ತೀರಿ. ಏಕೆಂದರೆ ನಮ್ಮ ದೇಶದಲ್ಲಿ ಬಹಳಷ್ಟು ಸಂಗೀತ ವಾದ್ಯಗಳಿವೆ ಮತ್ತು ಅವುಗಳೊಂದಿಗೆ ಬೆಸೆದುಕೊಂಡಿರುವ ಸಂಪ್ರದಾಯಗಳೂ ಇವೆ. ಇದೇ ರೀತಿಯ ಒಂದು ವಾದ್ಯ ತ್ರಿಪುರಾದ ಚೌಂಗ್ಫ್ರೆಂಗ್. ಇದು ಅಲ್ಲಿನ ಬುಡಕಟ್ಟು ಸಮುದಾಯಗಳಲ್ಲಿ ಸಾಕಷ್ಟು ಜನಪ್ರಿಯವಾಗಿದೆ. ಬಿದಿರಿನಿಂದ ತಯಾರಿಸಿದ ಈ ವಾದ್ಯಯಂತ್ರದಲ್ಲಿ 3 ತಂತಿಗಳು ಇರುತ್ತವೆ. ಇದರಿಂದ ಹೊರಡುವ ರಾಗ ಸುಮಧುರವಾಗಿರುತ್ತದೆ. ಇದು ಸರೋದ್ ಸ್ವರವನ್ನು ಸ್ವಲ್ಪ ಮಟ್ಟಿಗೆ ಹೋಲುತ್ತದೆ. ಆದರೆ ಕೆಲವು ಕಾರಣಗಳಿಂದಾಗಿ ಯುವ ಜನತೆಯಲ್ಲಿ ಇದರ ಜನಪ್ರಿಯತೆ ಸ್ವಲ್ಪ ಕಡಿಮೆಯಾಗತೊಡಗಿತ್ತು. ಆಗ ಸೂರಜ್ ಕುಮಾರ್ ದೇವ್ ವರ್ಮಾ ಅವರು ಇದನ್ನು ಪುನಃ ಜನಪ್ರಿಯಗೊಳಿಸುವ ಸಂಕಲ್ಪವನ್ನು ಕೈಗೊಂಡರು. ಇಂದು ಅವರ ಪ್ರಯತ್ನ ಫಲ ಕೊಡುತ್ತಿದೆ. ಅವರು ಚೌಂಗ್ಫ್ರೆಂಗ್ ಜೊತೆಯಲ್ಲಿಯೇ ಅಲ್ಲಿನ ಇತರ ಸಾಂಪ್ರದಾಯಿಕ ವಾದ್ಯಯಂತ್ರಗಳನ್ನು ಕೂಡ ನುಡಿಸುತ್ತಾ ಪ್ರದರ್ಶನವನ್ನು ನೀಡುತ್ತಿದ್ದಾರೆ. ಕಾಕ್ ಬೊರೋಕ್ ಫೋಕ್ ಸಾಂಗ್ಸ್, ಬೌಲ್ ಸಾಂಗ್ಸ್, ಬಂಗಾಲಿ ಫೋಕ್ ಅವರಿಗೆ ಬಹಳ ಇಷ್ಟವಾಗುತ್ತವೆ. ಈಗ ನಾನು ನಿಮಗೆ ಒಂದು ಸಣ್ಣ ಕ್ಲಿಪ್ ಕೇಳಬಯಸುತ್ತೇನೆ. ಈ ಸಂಗೀತವನ್ನು ನೀವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ.

ಸ್ನೇಹಿತರೆ, ಇದನ್ನು ಆಲಿಸಿ ನಿಮ್ಮ ಮನಸ್ಸಿಗೆ ಬಹಳ ಸಂತೋಷವಾಯಿತು ಎಂಬ ವಿಶ್ವಾಸ ನನಗಿದೆ. ನನಗೆ ದೇವವರ್ಮ ಅವರ ಬಗ್ಗೆ ಬಹಳ ಹೆಮ್ಮೆಯಿದೆ. ಸಾಂಪ್ರದಾಯಿಕ ಸಂಗೀತವನ್ನು ಜನಪ್ರಿಯಗೊಳಿಸುವ ಅವರ ಪ್ರಯತ್ನ ಬಹಳ ಶ್ಲಾಘನೀಯ. ನೀವು ಕೂಡ ನಿಮ್ಮ ಸುತ್ತಮುತ್ತಲಿನ ಸಾಂಪ್ರದಾಯಿಕ ಸಂಗೀತ ವಾದ್ಯಗಳ ಬಗ್ಗೆ ಮಾಹಿತಿಯನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ಳಬೇಕು ಎಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ನಿಮ್ಮ ಈ ಪ್ರಯತ್ನವು ಖಂಡಿತವಾಗಿಯೂ ಇತರರನ್ನು ಸಾಂಪ್ರದಾಯಿಕ ಭಾರತೀಯ ಸಂಗೀತದೊಂದಿಗೆ ಸಂಪರ್ಕಿಸುತ್ತದೆ. ನನ್ನ ಪ್ರೀತಿಯ ದೇಶಬಾಂಧವರೇ, ನಾಳೆ ಅಂದರೆ ಜುಲೈ 27ರಂದು ಭಾರತರತ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಪುಣ್ಯತಿಥಿ. ಡಾಕ್ಟರ್ ಕಲಾಂ ಅವರ ವ್ಯಕ್ತಿತ್ವವು ಹಲವು ಸ್ಫೂರ್ತಿದಾಯಕ ಅಂಶಗಳನ್ನು ಹೊಂದಿತ್ತಾದರೂ ಶಿಕ್ಷಕರ ಪಾತ್ರ ಅವರ ಹೃದಯಕ್ಕೆ ಅತ್ಯಂತ ನಿಕಟವಾಗಿತ್ತು. ಅವರು ಮಕ್ಕಳು ಮತ್ತು ಯುವಕರು ದೊಡ್ಡ ಕನಸು ಕಾಣುವಂತೆ ಪ್ರೇರೇಪಿಸಿದರು. ಪ್ರಾಸಂಗಿಕವಾಗಿ ಈ ವಾರ ನಾವು ಗುರು ಪೂರ್ಣಿಮೆಯ ಪವಿತ್ರ ಹಬ್ಬವನ್ನೂ ಆಚರಿಸುತ್ತಿದ್ದೇವೆ.

0: ದೇವಿ. ನಮ್ಮ ತಾಯಿ ತಂದೆಯರೇ ನಮ್ಮ ಮೊದಲ ಗುರುಗಳು. ಶಾಲಾ ಶಿಕ್ಷಕರು ನಮಗೆ ಅಕ್ಷರ ಜ್ಞಾನವನ್ನು ನೀಡುತ್ತಾರೆ. ಗುರುಪೂರ್ಣಿಮೆಯು ಅಂತಹ ಎಲ್ಲ ಗುರುಗಳಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಸಂದರ್ಭವಾಗಿದೆ. ದೇಶದ ಎಲ್ಲ ಶಿಕ್ಷಕರು ಮತ್ತು ಗುರುಗಳಿಗೆ ನಾನು ಗೌರವದಿಂದ ವಂದಿಸುತ್ತೇನೆ. ಸ್ನೇಹಿತರೆ, ಕೆಲವೇ ವಾರಗಳ ನಂತರ ನಾವು ನಮ್ಮ ಸ್ವಾತಂತ್ರ್ಯದ ಮಹಾ ಉತ್ಸವವನ್ನು ಆಚರಿಸಲಿದ್ದೇವೆ. ಆಗಸ್ಟ್ 15 ಪ್ರತಿಯೊಬ್ಬ ಭಾರತೀಯನೂ ಹೆಮ್ಮೆ ಪಡುವ ದಿನ. ಇದು ಭಾರತಾಂಬೆಯ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸರ್ವಸ್ವವನ್ನೂ ಸಮರ್ಪಿಸಿದಂತಹ ಅಸಂಖ್ಯಾತ ವೀರರನ್ನು ಸ್ಮರಿಸುವಂತಹ ದಿನವಾಗಿದೆ. ಅವರ ತ್ಯಾಗ ಮತ್ತು ಸಮರ್ಪಣೆಯ ಕಾರಣದಿಂದಾಗಿಯೇ ಇಂದು ನಮ್ಮ ಕೈಗಳಲ್ಲಿ ತ್ರಿವರ್ಣ ಧ್ವಜವಿದೆ. ಈ ತ್ರಿವರ್ಣ ಧ್ವಜದಲ್ಲಿ ನಮ್ಮ ಸಂವಿಧಾನದ ಆದರ್ಶಗಳುಂಟು. ಸ್ನೇಹಿತರೆ, ಕಳೆದ ಕೆಲವು ವರ್ಷಗಳಲ್ಲಿ ಮನೆಮನೆಯಲ್ಲೂ ಕೈಗೊಂಡ ಹರ್ ಘರ್ ತಿರಂಗಾ ತ್ರಿವರ್ಣ ಧ್ವಜ ಅಭಿಯಾನವು ಇಡೀ ದೇಶವನ್ನು ಒಂದು ಅದ್ಭುತ ಅನುಭೂತಿಯಲ್ಲಿ ಒಗ್ಗೂಡಿಸಿದೆ. ಪ್ರತಿ ಮನೆ ಪ್ರತಿ ಗಲ್ಲಿಯಲ್ಲಿ ತ್ರಿವರ್ಣ ಧ್ವಜದ ಹಬ್ಬ ಗೋಚರಿಸುತ್ತದೆ. ಈ ವರ್ಷವೂ ಸಹ ನಾವು ಮನೆ ಮನೆಯಲ್ಲೂ ಹರ್ ಘರ್ ತಿರಂಗ ತ್ರಿವರ್ಣ ಧ್ವಜ ಅಭಿಯಾನವನ್ನು ಸಂಪೂರ್ಣ ಉತ್ಸಾಹ ಉಲ್ಲಾಸಗಳೊಂದಿಗೆ ಮುಂದುವರಿಸಬೇಕು. ನಮ್ಮ ಮನೆಗಳಲ್ಲಿ ಸಂಪೂರ್ಣ ಗೌರವದೊಂದಿಗೆ ತ್ರಿವರ್ಣ ಧ್ವಜ ಹಾರಿಸಬೇಕು. ಸ್ನೇಹಿತರೆ, ಪ್ರತಿ ವರ್ಷ ಆಗಸ್ಟ್ 15ಕ್ಕೆ ಮೊದಲು ನೀವು ನನಗೆ ಬಹಳಷ್ಟು ವಿಚಾರಗಳನ್ನು ಮತ್ತು ಸಲಹೆಗಳನ್ನು ಕಳುಹಿಸುತ್ತೀರಿ. ಈ ವರ್ಷ ಕೂಡ ನೀವು ನಿಮ್ಮ ಚಿಂತನೆಗಳನ್ನು ಮೈ ಗೌ ಈ ವೇದಿಕೆಯಲ್ಲಿ ಖಂಡಿತವಾಗಿಯೂ ನನ್ನೊಂದಿಗೆ ಹಂಚಿಕೊಳ್ಳಿ. ನಾನು ನಿಮ್ಮ ಸಲಹೆಗಳಿಗಾಗಿ ಎದುರು ನೋಡುತ್ತಿರುತ್ತೇನೆ. ಸ್ನೇಹಿತರೆ, ಇಂದಿನ ಮನ್ ಕಿ ಬಾತ್ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ದೇಶಬಾಂಧವರ ಅನೇಕ ಹೊಸ ಹೊಸ ಸಾಧನೆಗಳು ಮತ್ತು ಸ್ಫೂರ್ತಿದಾಯಕ ಪ್ರಯತ್ನಗಳೊಂದಿಗೆ ಮುಂದಿನ ತಿಂಗಳು ನಾವು ಪುನಃ ಭೇಟಿಯಾಗೋಣ. ಅಲ್ಲಿಯವರೆಗೆ ನನಗೆ ಅನುಮತಿಯನ್ನು ನೀಡಿ ಅನೇಕಾನೇಕ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳಿದಿರಿ. ಕನ್ನಡಕ್ಕೆ ಅನುವಾದಿಸಿದವರು ರಾಧಾಪ್ರಸಾದ್ ಮತ್ತು ಕೆ ಸತ್ಯಪ್ರಸಾದ್. ನಿರೂಪಣೆ ಹಾಗೂ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಿರ್ಮಾಣ ಕೆವಿ ಕೃಷ್ಣಪ್ಪ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಮರುಪ್ರಸಾರವಾಯಿತು.
2: ಆಕಾಶವಾಣಿ ಮಂಗಳೂರು. ಇದೀಗ ದೇಶಭಕ್ತಿ ಗೀತೆ ಕೇಳೋಣ. ಕುವೆಂಪು ಅವರ ರಚನೆ ವೃಂದಗಾನದಲ್ಲಿ ಭಾರತಾಂಬೆಯೇ ಜನಿಸಿ ನಿನ್ನೊಳು ಧನ್ಯನಾದೆನು ದೇವಿಯೇ.

0: ಇದುವರೆಗೆ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇದೀಗ ಕನ್ನಡ ಚಿತ್ರಗೀತೆಗಳು. ಅಮೃತ ಘಳಿಗೆ ಚಿತ್ರಕ್ಕಾಗಿ ಬಿಆರ್ ಛಾಯಾ ಹಾಡಿರುವ ಗೀತೆ. ವಿಜಯ ನಾರಸಿಂಹ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್.

ಇದೀಗ ಶ್ರೇಯಾ ಘೋಷಾಲ್ ಹಾಡಿರುವ ಮನಸ್ಸಾರೆ ಚಿತ್ರದ ಗೀತೆ, ಸಾಹಿತ್ಯ ಯೋಗರಾಜ್ ಭಟ್ ಅವರದು, ಸಂಗೀತ ಮನೋಮೂರ್ತಿ.

0: ಕನ್ನಡ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಸಮಯ 8:45 ಆಗಲಿದೆ. ಇನ್ನು ಮುಂದೆ ಹಿಂದಿಯಲ್ಲಿ, 9:00 ಗಂಟೆಗೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: people. Mr. Ashok Tandon, thank you very much for sparing your valuable time.
1: Thank you very much.
2: You were listening to a discussion on the 136th episode of Mann Ki Baat program. The participants were Ashok Tandon, political analyst, and Sarabjit Kaur, anchor. This program was produced and presented by the News Services Division of Akashvani. You can listen to it on a mobile app, News on AIR. This program is also available on a YouTube channel, News on AIR Official.
3: Spotlight. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
4: ಪ್ರಿಯ ಕೇಳುಗರೆ, ನನ್ನ ರಾಗತಾನ ಪಲ್ಲವಿ ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
5: ಒಂದು ನಿಜವಾದ ಪ್ರೀತಿಯ ರೀತಿಯನ್ನು ಪ್ರೇಮಿಯು ತನ್ನ ಮನದನ್ನಿಗೆ ಹೇಳುವಂತಹ ರೀತಿ ಅದು ಬಹಳ ಸೊಗಸಾಗಿದೆ. ಇನ್ನೊಂದು ಕಾರಣ ಅಂದ್ರೆ ಆ ಚಲನಚಿತ್ರವು ಬಹಳವಾಗಿ ಇಷ್ಟವಾಗಿರೋದ್ರಿಂದ ಈ ಹಾಡು ಬಹಳ ಇಷ್ಟವಾದ ಹಾಡು.
6: ಹೃದಯವೇ ನಿನ್ನ ಹೆಸರಿಗೆ ಬರದೆ ನನ್ನ.
4: ಪ್ರತಿ ಸೋಮವಾರ ಮಧ್ಯಾಹ್ನ 1:30
6: ನನ್ನ ರಾಗತಾನ ಪಲ್ಲವಿ
4: ಕೇಳಿ. ನನ್ನ ರಾಗತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
3: ಕನ್ನಡ ಚಿತ್ರಗೀತೆಗಳು ಇದೀಗ ಸ್ನೇಹದ ಕಡಲಲ್ಲಿ ಚಿತ್ರಕ್ಕಾಗಿ ಮನು ಚಿತ್ರ ಮತ್ತು ಸಂಗಡಿಗರು ಹಾಡಿರುವ ಗೀತೆ. ರಚನೆ ಚಿ ಉದಯಶಂಕರ್ ಮತ್ತು ಗೀತಪ್ರಿಯ. ಸಂಗೀತ ರಾಜ್ಕೋಟಿ.

0: 100.3 ಆಕಾಶವಾಣಿ ಟೆಲಿಕ್ವಿಸ್.
1: ಪ್ರಿಯ ಕೇಳುಗರೆ, 100.3 ಆಕಾಶವಾಣಿ ಟೆಲಿಕ್ವಿಸ್ ಸಾಮಾನ್ಯ ಜ್ಞಾನ ಕುರಿತ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕೆ?
2: ಹಾಗಿದ್ದರೆ ನೀವು ನಮಗೆ ಕರೆ ಮಾಡಿ. ಕರೆ ಮಾಡಬೇಕಾದ ದಿನ ಪ್ರತಿ ಬುಧವಾರ ಬೆಳಗ್ಗೆ 10:30 ಮಧ್ಯಾಹ್ನ 12:00
1: ತಪ್ಪದೆ ಕರೆ ಮಾಡಿ ಭಾಗವಹಿಸಿ.
2: ನೆನಪಿಡಿ, ಪ್ರತಿ ಬುಧವಾರ ಬೆಳಗ್ಗೆ 10:30 ಮಧ್ಯಾಹ್ನ 12:00
0: 100.3 ಆಕಾಶವಾಣಿ ಟೆಲಿಕ್ವಿಸ್.
3: ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ರಘುದೀಕ್ಷಿತ್ ಸಂಗೀತ ನೀಡಿ ಹಾಡಿರುವ ನಿನ್ನ ಸನಿಹಕ್ಕೆ ಚಿತ್ರದ ಗೀತೆ, ರಚನೆ ವಾಸುಕಿ ವೈಭವ್.

ಇದೀಗ ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಹಾಡಿರುವ ಸ್ನೇಹಲೋಕ ಚಿತ್ರದ ಗೀತೆ, ರಚನೆ ಮತ್ತು ಸಂಗೀತ ಹಂಸಲೇಖ.

ಚಿತ್ರ ಬೊಂಬಾಟ್, ಗೀತೆಯನ್ನು ಹಾಡಿದ್ದಾರೆ ಶ್ರೇಯಾ ಘೋಷಾಲ್. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯವಿದೆ. ಸಂಗೀತ ನೀಡಿದ್ದಾರೆ ಮನುಮೂರ್ತಿ.

ನಾಳೆ ರಾತ್ರಿ 8:30 ತುಳು ಕಾರ್ಯಕ್ರಮದಲ್ಲಿ ರಂಜನಿ ಶೆಟ್ಟಿ ಅವರಿಂದ ಸಣ್ಣ ಕಥೆ ಕೇಳುವಿರಿ. ಸಮಯ 10:00 ಆಗಲಿದೆ. ಇನ್ನು ಮುಂದೆ ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದಿಂದ.

ಕೇಳುಗ್ರಿ, ನಾಳೆ ಸಂಜೆ 5 ಗಂಟೆಗೆ ಕನ್ನಡ ಯುವವಾಣಿ, ಇದರಲ್ಲಿ ಶರಣ್ಯ ತಂತ್ರಿ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ, ಸಂಪತ್ ಎಸ್ ಬಿ ಅವರಿಂದ ದೇವರ ನಾಮಗಳು, ಹಾಗೆಯೇ ಅಪೂರ್ವ ಕಾರಂತ ಅವರಿಂದ ಕವನ ವಾಚನ ಪ್ರಸಾರವಾಗಲಿದೆ.

ಸುರಕ್ಷತೆಯ ನಿಟ್ಟಿನಲ್ಲಿ ಜಾಗರೂಕತೆಯಿಂದ ಇರುವಂತೆ ಕೋರಲಾಗಿದೆ. ಹವಾಮಾನ ಮುನ್ನೆಚ್ಚರಿಕಾ ಪ್ರಕಟಣೆ ಕೇಳಿದಿರಿ. ಕೇಳುಗರಿ, ನಮ್ಮ ನಿಲಯದ ನಾಳಿನ ಕೆಲವು ಕಾರ್ಯಕ್ರಮಗಳು ಹೀಗಿವೆ. ಬೆಳಿಗ್ಗೆ 6:10 ವಂದನ ಭಕ್ತಿಗೀತೆಗಳು, 6:30 ಚಿಂತನ ಡಾಕ್ಟರ್ ಶೈಲಾ ಯು ಅವರಿಂದ, 6:45 ಆರೋಗ್ಯ ಮಂಥನ ಡಾಕ್ಟರ್ ಶ್ರೇಯಶ್ರೀ ಎನ್ ಸುವರ್ಣ ಅವರಿಂದ, ಬೆಳಿಗ್ಗೆ 10:00 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 ಕೇಳುಗರ ಎಸ್ಎಂಎಸ್ಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್, 11:00 ವನಿತಾ ವಾಣಿ, ಕರಾವಳಿ ಲೇಖಕಿಯರ ಹಾಗೂ ವಾಚಕಿಯರ ಸಂಘ ಮಂಗಳೂರು ಇಲ್ಲಿನ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗಲಿದೆ. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಕದ್ರಿ ರಮೇಶ್ನಾಥ್ ಮತ್ತು ಬಳಗದವರಿಂದ ಸ್ಯಾಕ್ಸೋಫೋನ್ ವಾದನ ಕೇಳುವಿರಿ. 12:05 ವನಿತಾ ವಿಹಾರ, ಮೊಣಕಾಲಿನ ಶಸ್ತ್ರಚಿಕಿತ್ಸೆಯ ಕುರಿತು ಶ್ಯಾಮಲಾ ಕುಲಕರ್ಣಿ ಅವರಿಂದ ಸ್ವಾನುಭವದ ಮಾತು ಪ್ರಸ್ತುತಿ, ಮಂಜುಳಾ ಪುರಾಣಿಕ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಚಿಕಿತ್ಸಾತ್ಮಕ ಯೋಗ ಕುರಿತು ಆಯುರ್ವೇದ ವೈದ್ಯರು ಮತ್ತು ಯೋಗ ತಜ್ಞರಾದ ಡಾಕ್ಟರ್ ಎಎಸ್ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ ಕೇಶವಮೂರ್ತಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:20 ಸ್ವರಮಾಧುರ್ಯ, ಶ್ರೀರಕ್ಷ ಅರವಿಂದ ಹಾಡಿರುವ ವಚನಗಳು. 12:30 ನನ್ನ ರಾಗ ತಾನ ಪಲ್ಲವಿ ಸರಣಿ ಕಾರ್ಯಕ್ರಮದ 27ನೇ ಸಂಚಿಕೆ, ಕೆಳುಗರೆ ಪ್ರಸ್ತುತಪಡಿಸುವ ಅಚ್ಚುಮೆಚ್ಚಿನ ಹಾಡುಗಳ ಕಾರ್ಯಕ್ರಮ ಇದು. ಪ್ರಸ್ತುತಿ ಪೂರ್ಣಿಮಾ ಸತೀಶ್ ಆಚಾರ್ಯ, ಕಾವಳಪಡೂರು. ಇನ್ನು ಸಂಜೆ 5:00 ಕನ್ನಡ ಯುವವಾಣಿ ಶರಣ್ಯ ತಂತ್ರಿ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ, ಸಂಪತ್ ಎಸ್ಬಿ ಅವರಿಂದ ದೇವರ ನಾಮಗಳು, ಬಳಿಕ ಅಪೂರ್ವ ಕಾರಂತ ಅವರಿಂದ ಕವನ ವಾಚನ ಕೇಳುವಿರಿ. 5:30 ಹಿಂದಿ ಪಾಠ, ಗುರುಗಳು ವೃಂದ ಎಸ್ ಕುಮಾರ್, ವಿದ್ಯಾರ್ಥಿಗಳು ಲಕ್ಷ್ಮೀ ಕಂಚುಗಾರ್ ಮತ್ತು ಇಂದಿರಾ ಕಂಚುಗಾರ್. 6:10 ಭಕ್ತಿಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕೃಷಿರಂಗ, ಅಡಿಕೆ ಬೆಳೆಯಲ್ಲಿ ಸಿಂಪಡಣೆ ಮತ್ತು ಕೊಯ್ಲು ಕುರಿತು ಪೂಗಾ ಸಿರಿದೋಟಿ ತಂಡದ ಮುಖ್ಯಸ್ಥರಾದ ಶ್ರೀನಂದನ ಕುಂಜಿಹಿತ್ಲು ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಗಾಯತ್ರಿ ಎಂ. ಆ ಬಳಿಕ ಕೃಷಿ ಮಾಹಿತಿ ಕೇಳುವಿರಿ. 8:00 ಸುಗಮ ಸಂಗೀತ, 8:15 ಟುಡೇ ಇನ್ ಪಾರ್ಲಿಮೆಂಟ್, 8:30 ತುಳು ಕಾರ್ಯಕ್ರಮ, ರಂಜಿನಿ ಶೆಟ್ಟಿ ಅವರಿಂದ ಸಣ್ಣ ಕಥೆ ಕೇಳುವಿರಿ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ, 10:00 ಸಂಸತ್ತಿನ ಪ್ರಶ್ನೋತ್ತರ ವೇಳೆಯ ಕಲಾಪಗಳ ಧ್ವನಿಮುದ್ರಣದ ಪ್ರಸಾರ. ಇವು ನಮ್ಮ ನಿಲಯದ ನಾಳಿನ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು, ಸಮಯ 11:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಇಲ್ಲಿಗೆ ಮುಗಿಯಿತು. ನಮ್ಮ ನಾಳಿನ ಪ್ರಸಾರ ಬೆಳಿಗ್ಗೆ 5:55 ಆರಂಭ. ಶ್ರೋತೃ ಬಾಂಧವರಿಗೆಲ್ಲ ಸಿದ್ದಕಟ್ಟೆ ಮಲ್ಲಿಕಾ ಅಜಿತ್ ಶೆಟ್ಟಿ ಕೋರುವ ಶುಭರಾತ್ರಿ. ಜೈ ಹಿಂದ್.